ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಇಂದು ಗುರುವಾರ. ರಾಷ್ಟ್ರೀಯ ಪಂಚಾಂಗ ಶಾಲಿ ವಾಹನಶಕೆ 1948 ಜ್ಯೇಷ್ಠ ಮಾಸದ 28ನೆಯ ದಿನ, ಅಂದರೆ 2026ನೇ ಇಸ್ವಿ ಜೂನ್ ತಿಂಗಳ 18ನೆಯ ತಾರೀಖು. ಈಗ ಸಮಯ 5:58:45. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭೋದಯಗಳೊಂದಿಗೆ ಅಪೂರ್ವ ಮಾಡುವ ನಮಸ್ಕಾರಗಳು.

0: ಆತ್ಮೀಯ ಶ್ರೋತೃಗಳೇ, ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಣ್ಣಿನ ಆರೋಗ್ಯ ಕುರಿತ ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ಶುಕ್ರವಾರ ಬೆಳಿಗ್ಗೆ 7:15 ನಿಮ್ಮ ನೆಚ್ಚಿನ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರುತ್ತದೆ. ತಪ್ಪದೇ ಕೇಳಿ ಜೀವನ ಬೆಳಕು ಸರಣಿ ಕಾರ್ಯಕ್ರಮ.
1: ಆತ್ಮೀಯ ಕೇಳುಗರೇ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ
2: ಪ್ರತಿ ಶನಿವಾರ
1: ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
3: ಈಗ ಶ್ರೀನಿವಾಸ್ ವಾಡಪ್ಪಿ ಅವರಿಂದ ಚಿಂತನ.
4: ಮುಂಜಾವಿನ ಮಸು ಮಸುಕು ಬೆಳಕಿನಲ್ಲಿ ಪ್ರಕೃತಿಯಲ್ಲಿ ನಡೆದಾಡುವುದೆಂದರೆ ಒಂದು ವಿಸ್ಮಯ. ಅದನ್ನು ಅನುಭವಿಸಿಯೇ ನಾವು ಆನಂದಿಸಬೇಕು. ಆದರೆ ನಾಗರಿಕತೆ ಬೆಳೆದಂತೆ ಸುತ್ತಮುತ್ತಲಿನ ಪ್ರಕೃತಿ ನಮ್ಮಿಂದ ದೂರವಾಗುತ್ತಾ ಸಾಗುತ್ತಿದೆ. ಪ್ರಕೃತಿಯಿಂದ ದೂರವಾಗಿ ಬದುಕುವ ಮಾನವನು ಅವನಿಗೆ ಗೊತ್ತಿಲ್ಲದಂತೆ ಅದಕ್ಕೆ ದೊಡ್ಡ ಬೆಲೆ ತೆರಬೇಕಾಗುತ್ತದೆ. ಕ್ಷೀಣಿಸುತ್ತಿರುವ ಪ್ರಕೃತಿ ವಾತಾವರಣವನ್ನೇ ಬದಲಿಸಿಬಿಡುತ್ತದೆ. ಮಳೆ ಇರದ ಪ್ರದೇಶದಲ್ಲಿ ನೀರಿಗಾಗಿ ತಹತಹಿಸುತ್ತದೆ. ಮಳೆ ಇರದ ಪ್ರದೇಶದಲ್ಲಿ ಸುರಿಯುವ ಧಾರಾಕಾರ ಮಳೆ ಅಲ್ಲಿಯ ಜನರನ್ನು ಕಂಗೆಡಿಸಿಬಿಡುತ್ತದೆ. ಬಿಸಿಲಿದ್ದ ಪ್ರದೇಶದಲ್ಲಿ ತಂಪಾಗುತ್ತದೆ, ತಂಪಿದ್ದ ಪ್ರದೇಶದಲ್ಲಿ ಬೇಗೆಯಿಂದ ನಿಟ್ಟಿಸಿರು ಬಿಡುವಂತೆ ಮಾಡುತ್ತದೆ. ಇದಕ್ಕೆ ನೂರಾರು ಕಾರಣಗಳಿರಬಹುದು. ಬದಲಾಗುತ್ತಿರುವ ಹವಾಮಾನ ವೈಪರೀತ್ಯಗಳು ಹೇಗೆ ಗೊತ್ತಿಲ್ಲದೆಯೇ ದಾರುಣ ಪರಿಸ್ಥಿತಿಗಳನ್ನು ಸೃಷ್ಟಿಸಬಹುದು ಎಂಬುದು ನಿಧಾನವಾಗಿ ಮಾನವನಿಗೆ ಅರಿವಿಗೆ ಬರುತ್ತಿದೆ. ಅದನ್ನು ಮೊತ್ತ ಮೊದಲಿಗೆ ಸ್ಥಿತಿಗೆ ತರುವುದು ಬಹಳ ಪ್ರಯಾಸಕರವಾದ ಕಾರ್ಯವಾಗಿದೆ. ಇದನ್ನು ಗಮನಿಸಿದ ಎಡ್ವರ್ಡ್ ಲೊರೆನ್ಜೋ ಎಂಬ ಪರಿಸರ ವಿಜ್ಞಾನಿ ತನ್ನ ಪರಿಸರ ವಿಜ್ಞಾನ ಪ್ರಬಂಧಕ್ಕೆ ಒಂದು ವಿಚಿತ್ರ ಶೀರ್ಷಿಕೆ ನೀಡಿದ. ಆತನ ತಲೆಬರಹ ಹೀಗೆ ಹೇಳುತ್ತದೆ: ಯಾವುದೋ ಒಂದು ದೇಶದ ಮೂಲೆಯಲ್ಲಿ ನೆಲೆಗೊಂಡಿರುವ ಗ್ರಾಮದಲ್ಲಿಯ ಹಾರಾಡುವ ಪತಂಗ ಒಂದರ ಪಕ್ಕದ ಬಡಿತದಲ್ಲಿ ಆಗುವ ಕೊಂಚ ವ್ಯತ್ಯಾಸ ಅಲ್ಲಿಂದ ಸಹಸ್ರ ಮೈಲುಗಳಾಚೆ ಇರುವ ದೊಡ್ಡ ನಗರವೊಂದರಲ್ಲಿ ಸುಂಟರಗಾಳಿಯನ್ನು ಹುಟ್ಟುಹಾಕುವಷ್ಟು ಸಾಮರ್ಥ್ಯ ಪಡೆದಿರುತ್ತದೆ. ಈ ಶೀರ್ಷಿಕೆ ವಿಚಿತ್ರವೊಂದರ ಪರಾಕಾಷ್ಠತೆ ಎಂದೆನಿಸಿದರೂ ಇಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ದಶಕಗಳ ಹಿಂದೆ ಹೇಳಿದ ಈ ಹೇಳಿಕೆಯಿಂದ ಜಗತ್ತು ಜಾಗೃತಗೊಂಡಿದ್ದರೆ ಈಗ ಆಗುತ್ತಿರುವ ಅನೇಕ ವೈಪರೀತ್ಯಗಳನ್ನು ಕಾಣದೇ ಇರುವ ಸಾಧ್ಯತೆ ಇತ್ತು. ಯಾವುದೋ ಜೀವನ್ಮುಖಿ ಕಾರ್ಯದ ಉಗಮ ಚಿಕ್ಕದೇ ಅಂತ ಅನಿಸಿದರೂ ಅದನ್ನು ಎಲ್ಲಿಂದಾದರೂ ಪ್ರಾರಂಭಿಸಿಬಿಡುವ ಅವಶ್ಯಕತೆ ಈಗ ಹೆಚ್ಚಾಗಿದೆ. ನಮ್ಮ ವೈಯಕ್ತಿಕ ನೆಲೆಯಲ್ಲಿ ಪರಿಸರ ಉಳಿಸುವ ಕಾರ್ಯ ಪ್ರಾರಂಭಿಸಬೇಕು. ಮೊದಲು ನೀರಿನ ಧಾರಾಳ ಬಳಕೆಯನ್ನು ಮಿತಗೊಳಿಸೋಣ. ಆದಷ್ಟು ಮಟ್ಟಿಗೆ ಗಿಡಮರಗಳನ್ನು ಸಂರಕ್ಷಿಸೋಣ. ಮನೆಯ ಅಕ್ಕಪಕ್ಕದಲ್ಲಿ ಸ್ಥಳಾವಕಾಶ ಇದ್ದರೆ ಚಿಕ್ಕ ಪುಟ್ಟ ಗಿಡಗಳನ್ನು ನೆಡೋಣ. ಹೂಬಳ್ಳಿಗಳನ್ನು ಬೆಳೆಸೋಣ. ಮಳೆಯಿಂದ ಹರಿದು ಹೋಗುವ ನೀರನ್ನು ನಮ್ಮ ಪರಿಸರದಲ್ಲಿ ಇಂಗುವಂತೆ ಮಾಡೋಣ. ಬೋರ್ವೆಲ್ಲುಗಳ ಅಕ್ಕಪಕ್ಕದಲ್ಲಿ ಮಳೆಯ ನೀರು ಹಿಡಿದಿಡೋಣ. ಮನೆಯ ಮೇಲಿನ ಛತ್ತಿನಲ್ಲಿ ಹೂಬಳ್ಳಿಗಳ ಚಿಕ್ಕ ಹೂದೋಟ ಮಾಡಲು ಅವಕಾಶ ಕಲ್ಪಿಸಿಕೊಂಡರೆ ನಮಗೆ ನೀರಿಡಿಸುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವ ಅವಕಾಶ ದೊರಕುತ್ತದೆ. ರಸ್ತೆಯ ಅಕ್ಕಪಕ್ಕದಲ್ಲಿಯ ಗಿಡಗಳನ್ನು ರಕ್ಷಿಸಲು ಟ್ರೀ ಗಾರ್ಡ್ಗಳನ್ನು ಹಾಕಿ ಸಂರಕ್ಷಿಸೋಣ. ಇಂಥ ಪರಿಸರ ಸ್ನೇಹಿ ಕಾರ್ಯಗಳು ಚಿಕ್ಕದೆಂದು ಅನಿಸಿದರೂ ಅದರ ದೂರಗಾಮಿ ಪರಿಣಾಮಗಳು ಧನಾತ್ಮಕ ಬದಲಾವಣೆ ತರುವಲ್ಲಿ ಯಶಸ್ವಿಯಾಗುತ್ತವೆ. ಇಂಥ ಸಕಾರಾತ್ಮಕ ಕೆಲಸ ಮಾಡಲು ಯಾರ ಸಹಾಯ ಯಾಚಿಸುವುದೂ ಬೇಡ. ನಾವು ಮೊದಲು ಒಂದಡಿ ಹೆಜ್ಜೆ ಮುಂದಿಡೋಣ. ನಮ್ಮ ಮೊದಲ ಹೆಜ್ಜೆ ಇನ್ನೊಬ್ಬರು ನಮ್ಮೊಂದಿಗೆ ಅಡಿ ಇಡಲು ಪ್ರೇರೇಪಿಸುತ್ತದೆ. ಪರಿಸರ ಪ್ರಕೃತಿ ನಮ್ಮೊಂದಿಗೆ ಅದು ಹೆಜ್ಜೆ ಇಡಲು ಪ್ರಾರಂಭಿಸುತ್ತದೆ. ಆಗ ಗೊತ್ತಿಲ್ಲದೆಯೇ ಬದಲಾವಣೆಯ ತಂಗಾಳಿ ಬೀಸತೊಡಗುತ್ತದೆ, ಬದುಕು ಅಲ್ಲಾದಗೊಳ್ಳುತ್ತದೆ.
3: ಇದುವರೆಗೆ ಶ್ರೀನಿವಾಸ್ ವಾಡಪ್ಪಿ ಅವರಿಂದ ಚಿಂತನವನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ರೈತರಿಗೆ ಸಲಹೆಗಳು.
5: Years of clinical excellence with compassion.
6: From life-saving emergencies to advanced cardiac and multi-specialty expertise,
5: Bengaluru has placed its trust in one name.
6: Choose the care Bengaluru believes in.
5: Call 9686860310. Fortis Hospital, Cunningham Road. With you for life.
7: ರೈತ ಬಾಂಧವರೇ ನಮಸ್ಕಾರ. ರೈತ ಬಾಂಧವರೇ, ಶೇಂಗಾ, ಗೆಜ್ಜೆ ಶೇಂಗಾದಲ್ಲಿ ಮುಖ್ಯವಾಗಿ GPBD 4, GPBD 5, G2, 52 ಈ ತಳಿಗಳನ್ನು ಆಯಾ ವಲಯಕ್ಕೆ ಮಳೆಯಾಶ್ರಯದಲ್ಲಿ ಮತ್ತು TGLPS 3, DH 101 ಮತ್ತು ಅಜೇಯ ತಳಿಗಳನ್ನು ಮತ್ತು ಹಬ್ಬು ಶೇಂಗಾ

0: ಶಿವಮೊಗ್ಗದಲ್ಲಿ ಜಿಎಸ್ಪಿ 39 ತಳಿಗಳನ್ನು ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಮಳೆ ಆಶ್ರಯದಲ್ಲಿ ಶಿಫಾರಸು ಮಾಡಲಾಗಿದೆ. ಬಿತ್ತನೆಗಾಗಿ ಜಿಪಿಬಿಡಿ 5 ಅಥವಾ ಟಿಜಿಎಲ್ಪಿಎಸ್ 3 ತಳಿಗಳಾದರೆ ಎಕರೆಗೆ 60 ಕಿಲೋಗ್ರಾಂ ಹಾಗೂ ಉಳಿದ ಇತರೆ ಗೆಜ್ಜೆ ಶೇಂಗಾದಲ್ಲಿ 50 ಕಿಲೋಗ್ರಾಂ ಬಿತ್ತನೆ ಬೀಜ ಮತ್ತು ಹಬ್ಬು ಶೇಂಗಾ ತಳಿಗಳಾದಲ್ಲಿ ಎಕರೆಗೆ 30 ಕಿಲೋಗ್ರಾಂ ಬಿತ್ತನೆ ಬೀಜ ಬೇಕಾಗ್ತದೆ. ಪ್ರತಿ ಎಕರೆಗೆ 3 ಟನ್ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್, 10 ಕಿಲೋಗ್ರಾಂ ರೈಸೋವಿಯಂ ಅಣುಜೀವಿ ಗೊಬ್ಬರ ಮತ್ತು 1.0 ಕಿಲೋಗ್ರಾಂ ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರ ಹಾಗೂ 7-2, 18-4, 10-200, 10-10 ಕಿಲೋಗ್ರಾಂ ಸಾರಜನಕ, ರಂಜಕ, ಪೊಟ್ಯಾಷ್, ಜಿಪ್ಸಂ, ಸತುವಿನ ಸಲ್ಫೇಟ್, ಕಬ್ಬಿಣದ ಸಲ್ಫೇಟ್ ಒದಗಿಸುವ ರಾಸಾಯನಿಕ ಗೊಬ್ಬರಗಳು ಬೇಕಾಗ್ತವೆ. ಭೂಮಿಯನ್ನು ಚೆನ್ನಾಗಿ ಹದ ಮಾಡಿದ ಮೇಲೆ ಬೀಜ ಹಾಗೂ ಪೂರ್ತಿ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನು ಏಕಕಾಲಕ್ಕೆ ಬಿತ್ತನೆ ಮಾಡಬೇಕು. ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬೀಜವನ್ನು 3 ಗ್ರಾಂ ಕ್ಯಾಫ್ಟಾನ್ 80 WP ಅಥವಾ ಥೈರಾಮ್ 75 WP ಅಥವಾ ಕಾರ್ವಾಕ್ಸಿನ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರ ಮಾಡಬೇಕು. ರೈಸೋಬಿಯಂ ಅಥವಾ ರಂಜಕ ಕರಗಿಸುವ ಅಣುಜೀವಿ ಜೀವಾಣುಗಳಿಂದ ಬೀಜವನ್ನು ಉಪಚರಿಸಬೇಕು. ಗೆಜ್ಜೆ ಶೇಂಗಾ ತಳಿಗಳಾದಲ್ಲಿ 30 ಸೆಂಟಿಮೀಟರ್ ಅಂತರದಲ್ಲಿ ಸಾಲುಗಳಲ್ಲಿ ಬೀಜದಿಂದ ಬೀಜಕ್ಕೆ 10 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತಬೇಕು ಮತ್ತು 5 ಸೆಂಟಿಮೀಟರ್ ಆಳದಲ್ಲಿ ಬಿತ್ತನೆಯನ್ನು ಮಾಡಬೇಕು. ಹಬ್ಬು ಶೇಂಗಾ ತಳಿಗಳನ್ನು 45 ಸೆಂಟಿಮೀಟರ್ ಸಾಲುಗಳಲ್ಲಿ ಬೀಜದಿಂದ ಬೀಜಕ್ಕೆ 15 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತಬೇಕು. ಅಂತರ್ಬೇಸಾಯ ಹಾಗೂ ಕಳೆ ನಿರ್ವಹಣೆ. ಬಿತ್ತನೆ ಮಾಡಿದ 15, 30 ಮತ್ತು 40 ದಿವಸಗಳ ನಂತರ ಎಡೆಕುಂಟೆ ಹಾಯಿಸಿ ಕಳೆ ನಿಯಂತ್ರಣ ಮಾಡಿ ಸಾಧ್ಯವಾದಲ್ಲಿ ಒಂದು ಸಲ ಕೈಗಳೇ ಕೈಗೊಳ್ಳಬೇಕು. ಇನ್ನು ರೈತ ಬಾಂಧವರೇ, ರೈಸೋಬಿಯಂ ಗೊಬ್ಬರ ಬಳಸುವ ವಿಧಾನ. ರೈಸೋಬಿಯಂ ಗೊಬ್ಬರವನ್ನು ದ್ವಿದಳ ಧಾನ್ಯ ಬೀಜಗಳಿಗೆ ಬಿತ್ತುವ ಮುಂಚೆ ಲೇಪಿಸಬೇಕು. ಬೀಜೋಪಚಾರಕ್ಕೆ ಮುಂಚೆ ಮೊದಲಿಗೆ ಅಂಟು ದ್ರಾವಣ ತಯಾರಿಸಬೇಕು. ಸರಳ ಮತ್ತು ಕಡಿಮೆ ವೆಚ್ಚದಲ್ಲಿ ಅಂಟು ದ್ರಾವಣವೆಂದರೆ ಬೆಲ್ಲದ ಪಾಕ. 1/4 ಕೆಜಿ ಬೆಲ್ಲ 1 ಲೀಟರ್ ನೀರಿನಲ್ಲಿ ಕರಗಿಸಿ 15 ನಿಮಿಷಗಳ ಕಾಲ ಕುದಿಸಿ ಆರಿಸಿ ಬೆಲ್ಲದ ಪಾಕ ತಯಾರಿಸಬೇಕು. ಅವಶ್ಯವಿದ್ದಷ್ಟು ಅಂಟು ದ್ರಾವಣವನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ತೆಗೆದುಕೊಂಡು ಒಂದು ಪಾಕೆಟ್ನಲ್ಲಿರುವ 200 ಗ್ರಾಂ ಜೈವಿಕ ಗೊಬ್ಬರವನ್ನು ಹಾಕಿ ಕಲಿಸಬೇಕು. ಬಿತ್ತನೆ ಬೀಜಕ್ಕೆ ರೈಸೋಬಿಯಂ ಮಿಶ್ರಿತ ದ್ರಾವಣವನ್ನು ಸುರಿದು ಪ್ರತಿ ಬೀಜಕ್ಕೂ ಹರಡುವಂತೆ ಮೃದುವಾಗಿ ಕಲಿಸಬೇಕು. ಈ ರೀತಿ ಸಂಸ್ಕರಿಸಿದ ಬೀಜವನ್ನು ಬಟ್ಟೆ ಅಥವಾ ಗೋಣೆ ಚೀಲದ ಮೇಲೆ ಹರಡಿ ನೆರಳಿನಲ್ಲಿ ಒಣಗಿಸಬೇಕು. ಬೀಜ ಒಣಗಿದ ನಂತರ ಕೂಡಲೇ ಬಿತ್ತನೆ ಮಾಡಬೇಕು. ರೈತ ಬಾಂಧವರೇ, ಇದೊಂದು ಪ್ರಕಟಣೆ.
1: ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ದಿನಾಂಕ 13/9/2025 16/9/2025 ಕೃಷಿ ಮೇಳ 2025 ಇದನ್ನ ಹಮ್ಮಿಕೊಳ್ಳಬೇಕು ಅಂತ ತೀರ್ಮಾನ ಮಾಡಿದ. ಪ್ರತಿ ವರ್ಷದಂಗ ಈ ವರ್ಷ ಕೂಡ ಶ್ರೇಷ್ಠ ಕೃಷಿಕ, ಶ್ರೇಷ್ಠ ಕೃಷಿ ಮಹಿಳೆ ಈ ತರಹದ ಪ್ರಶಸ್ತಿಗಳನ್ನ ನೀಡಲಾಗ್ತದ. ಆದ್ದರಿಂದ 2024-25 ಸಾಲಿನ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆ ಈ ಪ್ರಶಸ್ತಿಗಳಿಗಾಗಿ ಅರ್ಜಿಗಳನ್ನು ಆಯಾ ಜಿಲ್ಲೆಗಳ ಕೃಷಿ ವಿಜ್ಞಾನ ಕೇಂದ್ರದಿಂದ ಪಡ್ಕೊಂಡು ಜುಲೈ 31 ಒಳಗಾಗಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿಗೆ ಕಳಿಸಬೇಕು ಅಂತ ವಿಸ್ತರಣಾ ನಿರ್ದೇಶಕರ ಪ್ರಕಟಣೆಯೊಳಗೆ ತಿಳಿಸಲಾಗಿದೆ. ಗಮನಿಸ್ರಿ ಶ್ರೋತೃ ಬಾಂಧವರ, ಕೃಷಿ ಮೇಳ 2025 ಘೋಷವಾಕ್ಯ ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9148044682. ಇನ್ನ ಇಮೇಲ್ ವಿಳಾಸ de@uasd.in.
2: ರೈತರಿಗೆ ಸಲಹೆಗಳನ್ನು ಇದುವರೆಗೆ ಕೇಳಿದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ
2: ನಿಸರ್ಗ ಜ್ಞಾನಾಮೃತ,
1: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ, ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ.
2: ನಿಸರ್ಗ ಜ್ಞಾನಾಮೃತ
3: ಪ್ರಣವ ಷಡಂಗ ಸಮರಸ.
4: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀ ಪ್ರಕಾಶ್ ವಿ ಮತ್ತು ಶ್ರೀಮತಿ ಪ್ರಿಯಾಂಕಾ ಪ್ರಕಾಶ್, ವಕೀಲರು, ಬೆಂಗಳೂರು.

0: ನಮಸ್ಕಾರ ಕೇಳುಗರೇ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ.
1: ನಮಸ್ಕಾರ ಮೇಡಮ್.
0: ಕೇಳುಗರೇ, ನಾವು ಹಿಂದಿನ ವಾರ ಕುಟುಂಬದ ಎರಡು ಚಕ್ರಗಳು ಅಂತಂದ್ರೆ ಗಂಡ ಹೆಂಡತಿ ಅಂತ ಮಾತನಾಡ್ತಾ ಇದ್ವಿ. ಕುಟುಂಬ ಪ್ರಾರಂಭ ಆಗೋದು ಅಥವಾ ಎಲ್ಲಾ ಸಂಬಂಧಗಳ ಮೂಲ ಅಂತ ಹೇಳಿ ಅಂತಂದ್ರೆ ಮದುವೆ. ಈ ಮದುವೆ ವ್ಯವಸ್ಥೆ ಹೇಗಿರ್ಬೇಕು, ದೋಷಗಳೇನು, ತಪ್ಪು ಕಲ್ಪನೆಗಳೇನು ಅನ್ನೋದರ ಕುರಿತು ಇವತ್ತು ಸ್ವಾಮೀಜಿಯವರು ಮಾತನಾಡ್ತಾರೆ, ಕೇಳೋಣ.
1: ಈ ಮದುವೆ ಅನ್ನುವಂತ ಸಂಬಂಧ ಏನಿದೆ ಅದು ಪ್ರಾರಂಭ ಆಗಿದ್ದೆ ಒಂದು ಅದ್ಭುತ ಅಂತ ಅನ್ಸುತ್ತೆ. ಹೇಗೆ ಬೆಂಕಿ ಕಂಡಿಡಿದ ಮನುಷ್ಯ, ಚಕ್ರ ಕಂಡಿಡಿದ, ಅಲ್ಲಿಂದ ಕ್ರಾಂತಿ ಶುರುವಾಯಿತು. ಬೆಂಕಿ ಕಂಡಿಡಿದ್ರಿಂದ ಮಾನವನ ವಿಕಾಸದಲ್ಲಿ ಬಹಳ ದೊಡ್ಡ ಬದಲಾವಣೆ ಶುರುವಾಯಿತು. ಹಾಗೆ ಚಕ್ರ ತಿರುಗಿಸಿ ವಸ್ತುಗಳನ್ನು ತಯಾರು ಮಾಡ್ಬೋದು, ಮಡಿಕೆಯನ್ನು ತಯಾರು ಮಾಡ್ಬೋದು ಅನ್ನುವ ಒಂದು ಸಂಶೋಧನೆ ಏನಿದೆಯಲ್ಲ, ಬಹಳ ಪ್ರಮುಖವಾದ ಘಟ್ಟ ಅದು ಮಾನವನ ವಿಕಾಸದಲ್ಲಿ. ಅದೇ ರೀತಿಯಲ್ಲಿ ಸಂಬಂಧಗಳ ಪ್ರಾರಂಭ ಮದುವೆಯಿಂದ ಶುರುವಾಗಿದ್ದು. ಅದರಲ್ಲೂ ಭಾರತೀಯ ಪದ್ಧತಿ ಏನಿದೆ, ಭಾರತೀಯ ಮದುವೆ ಪದ್ಧತಿ ಅತ್ಯಂತ ಶ್ರೇಷ್ಠವಾದದ್ದು. ಇಂಗ್ಲಿಷಲ್ಲೂ ಹೇಳ್ತಾರೆ ಮ್ಯಾರೇಜ್ ಆರ್ ಮೇಡ್ ಇನ್ ಹೆವನ್ ಅಂತ ಹೇಳಿ. ಆಮೇಲೆ ನಮ್ಮಲ್ಲಿ ಹೇಳ್ತಾರೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ. ಪ್ರಾಯಶಃ ಈ ಎರಡು ಮಾತುಗಳಿಗೆ ಸಾಮ್ಯತೆ ಇದೆ ಅಂತ ಅನ್ಸುತ್ತೆ. ಸ್ವರ್ಗದಲ್ಲಿ ಮದುವೆಗಳಾಗಿರುತ್ತೆ ಅನ್ನೋದು ಮತ್ತೆ ಋಣಾನುಬಂಧ ರೂಪದಿಂದ ಆಗತ್ತೆ ಅಂತಕ್ಕಂಥದ್ದು ಎರಡು ಒಂದೇನೆ. ಆಮೇಲೆ ಆ ಮದುವೆ ಮಾಡ್ಕೊಳ್ಬೇಕು, ಜೊತೆಗೆ ಇರಬೇಕು ಅಂತಕ್ಕಂಥದ್ದೇನು ಮನುಷ್ಯನಿಗೆ ಕಲ್ಪನೆ ಬಂತಲ್ಲ, ಸಾವಿರಾರು ವರ್ಷಗಳ ಹಿಂದಿನ ಮಾತಿದು. ಸುಮಾರೊಂದು 40,000 ವರ್ಷ ಆಗಿರ್ಬೋದು ಅಥವಾ 50,000 ವರ್ಷ ಆಗಿರ್ಬೋದು. ಕೆಲವರು ಏನ್ ಮಾಡ್ತಾರೆ, ಬುಡಕಟ್ಟು ಜನರದ್ದೇ ಕೆಲವು ಪದ್ಧತಿಗಳನ್ನ ನೋಡಿಕೊಂಡು ಈ ಮದುವೆ ಪದ್ಧತಿ ಇತ್ತೀಚೆಗೆ ಬಂದಿದೆ ಅಂತಾರೆ. ಇಲ್ಲ, ಮದುವೆ ಪದ್ಧತಿ ತುಂಬಾ ಹಳೆಯದು. ಅದರಲ್ಲೂ ಭಾರತೀಯ ಪದ್ಧತಿ ಏನಿದೆಯಲ್ಲ, ಯುಗ ಯುಗಗಳ ಕಲ್ಪನೆಗೆ ಹೋದಾಗಲೂ ಕೂಡ ಅಲ್ಲಿ ಕೃತಾಯುಗದಲ್ಲೂ ಕೂಡ ಅಲ್ಲಿ ಮದುವೆ ಪದ್ಧತಿ ಇದೆ, ರಾಜ್ಯ ಪದ್ಧತಿ ಇದೆ. ಈ ಸಂಸ್ಥೆಗಳು ಆಗಿನಿಂದನೂ ಇದ್ದಾವೆ. ಅಂದರೆ ಆ ಮದುವೆ ಮಾಡಿಕೊಳ್ಬೇಕು, ಮನುಷ್ಯ ಒಟ್ಟಾಗಿರ್ಬೇಕು ಮತ್ತು ಜೋಪಾನ ಮಾಡಬೇಕು ಸಂತಾನವನ್ನ ಅಂತಕ್ಕಂಥ ಈ ಮೋಹ ಏನು ಬೆಳೀತಲ್ಲ ಅದು ಬಹಳ ಅದ್ಭುತವಾದಂಥ ಸಂಗತಿ, ಸಂತೋಷ ಪಡ್ತಕ್ಕಂಥ ಸಂಗತಿ. ಇಲ್ಲದೆ ಹೋಗಿದ್ರೆ ಮದುವೆ ವ್ಯವಸ್ಥೆ ಒಂದ್ ವೇಳೆ ಬರ್ದೆ ಹೋಗಿದ್ರೆ ಏನಾಗಿರ್ತಿತ್ತು ಅಂತ ಯೋಚನೆ ಮಾಡ್ಬೇಕು ನಾವು. ಅಂದ್ರೆ ಹಾಸ್ಯ ಮಾಡ್ತಾರಲ್ಲ ಇವಾಗ ಮದುವೆ ಬಗ್ಗೆ, ಹಾಸ್ಯ ಮಾಡೋರು ಮದುವೆ ಮಾಡ್ಕೊಳ್ಳೋದು ಬಿಡಲ್ಲ.
0: ಹೌದು,
1: ಸತಿಪತಿಗಳ ಬಗ್ಗೆ ಹಾಸ್ಯ, ಬೇಕಾದಷ್ಟು ಜೋಕ್ಸ್ ಉಟ್ಕೊಂಡಿದ್ದಾವೆ. ಆ ಜೋಕ್ಸ್ ಹೇಳೋರು ಕೂಡ ಅದರಲ್ಲೇ ಸಿಕ್ಕಾಕೊಂಡಿರ್ತಾರೆ. ಸಂಸಾರ ಸುಳಿಯೊಳಗೆ ಸಿಕ್ಕದವ್ರೆ ಆ ಜೋಕ್ ಮಾಡಿರ್ತಾರೆ. ಆದ್ರೆ ನಾನು ಹೇಳೋದು, ಜೋಕ್ ಮಾಡೋದಕ್ಕಿಂತ ಅಥವಾ ಜೋಕ್ ಮಾಡೋದ್ರ ಜೊತೆ ಜೊತೆಗೆ ಅದರ ಪ್ಲಸ್ ಪಾಯಿಂಟ್ಸ್ ಏನಿದೆಯಲ್ಲ ಅದರದ್ದು ಯೋಚನೆ ಮಾಡ್ಕೊಳ್ಳಿ. ಅದರದ ಪ್ರಯೋಜನಗಳು ತುಂಬಾ ಇದೆ. ಒಂದ್ ವೇಳೆ ಮದುವೆ ಅನ್ನುವಂತ ಸಂಸ್ಥೆ ಏರ್ಪಡದೆ ಹೋಗಿದ್ರೆ, ವ್ಯವಸ್ಥೆ ಇಲ್ಲದೆ ಹೋಗಿದ್ರೆ ಮಾನವ ಜನಾಂಗ ಇಷ್ಟು ವಿಕಸನೆ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಈಗ ಮದುವೆ ಆಗಿದ್ರಿಂದ ಗಂಡ ಹೆಂಡತಿ ಭಾವನೆ ಬಂತು, ತಂದೆ ತಾಯಿ ಅಂತ ಆಯ್ತು. ತಂದೆ ತಾಯಿ ಇದ್ರಿಂದ ಅತ್ತೆ ಮಾವ ಅಂದ್ರೆ ಎಲ್ಲಾ ಸಂಬಂಧಗಳ ಮೂಲ ಅಂದ್ರೆ ಮದುವೆ, ಗಂಡ ಹೆಂಡತಿ. ಮದುವೆ ಅನ್ನುವಂಥದ್ದಕ್ಕೆ ಪವಿತ್ರವಾದ ಜಾಗ ಕೊಟ್ರು, ನಮ್ಮಲ್ಲಿ ಪವಿತ್ರವಾದ ಸ್ಥಾನ ಕೊಟ್ರು. ಅದು ಬಹಳ ಪವಿತ್ರವಾದದ್ದು ಮತ್ತು ಸಮಾಜದ ಸಾಕ್ಷಿಯಾಗಿ ಮತ್ತು ಗುರು ಹಿರಿಯರ ಸಾಕ್ಷಿಯಾಗಿ ಮಾಡ್ಕೊಳ್ಬೇಕು ಅನ್ನುವಂತ ಅನೇಕ ನಿಯಮಗಳನ್ನ ಹಾಕಿದ್ದು ಅದಕ್ಕೋಸ್ಕರನೇ. ಜೊತೆಗೆ ಈ ಹುಟ್ಟುಗುಣವಾದಂತ ಕಾಮ, ಇದು ಈಗ ನಾವು ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಏನ್ ತೊಂದರೆಗಳಾಗ್ತಾ ಇದೆ ಅದು ನಮ್ಮ ದೇಶದಲ್ಲೂ ಶುರು ಆಗ್ಬಿಟ್ಟಿದೆ ಇವಾಗ. ಅದು ಅನಿಯಂತ್ರಿತ ಕಾಮ ಅಂತ ಬಂದ್ರೆ ಅದು ಮನುಷ್ಯನ ಅವನತಿಗೆ ಕಾರಣ ಆಗ್ಬಿಡುತ್ತೆ, ಅವನತಿಗೆ ಕಾರಣ ಆಗುತ್ತೆ. ಈ ಸಂಸಾರ ಅನ್ನುವಂತಹದ್ದು ಒಂದು ಇದ್ರೆ, ಅಂದ್ರೆ ಮದುವೆ ಅನ್ನುವಂತ ವ್ಯವಸ್ಥೆ ಇದ್ದಿದ್ರಿಂದ ಈ ಅನಿಯಂತ್ರಿತವಾದ ಅಥವಾ ಅತ್ಯಂತ ಕಠಿಣವಾದ ಈ ಹುಟ್ಟುಗುಣವನ್ನ ಅದಕ್ಕೊಂದು ವ್ಯವಸ್ಥೆ ಕೊಡ್ಲಿಕ್ಕೆ, ಸಂಸ್ಕಾರ ಕೊಡ್ಲಿಕ್ಕೆ ಅನುಕೂಲ ಆಯ್ತು. ಅದರಾಗೆ ಭಯ ಇಟ್ರು, ಭಯ ಇರಬೇಕು. ಆಮೇಲೆ ಹಿಂಜರಿಕೆ ನಾಚಿಕೆ ಇವೆಲ್ಲ ಏನ್ ಬೆಳೆಸಿದ್ರಲ್ಲ ಅದು ಒಂದು ದಿವಸದಲ್ಲಿ ಎರಡು ದಿವಸದಲ್ಲಿ ಆದದ್ದಲ್ಲ, ಇದ್ರ ಹಿಂದೆ ಬಹಳ ದೊಡ್ಡ ವ್ಯವಸ್ಥೆ ಇದೆ, ಚಿಂತನೆ ಇದೆ, ಅಧ್ಯಯನ ಇದೆ, ಆಮೇಲೆ ಅನುಭವ ಇದೆ. ಅನುಭವದಿಂದ ರೂಪಿಸಿರ್ತಕ್ಕಂಥದ್ದು.

0: ಯಾಕೆ ಇಷ್ಟು ಇದ್ರ ಬಗ್ಗೆ ಆಳವಾಗಿ ನಾನು ಮಾತಾಡ್ತಿದ್ದೀನಿ ಅಂದ್ರೆ, ಇತ್ತೀಚೆಗೆ ಏನಾಗ್ತಾ ಇದೆ, ಅದರಲ್ಲೂ ಹೈಯರ್ ಎಜುಕೇಶನ್ ಮಾಡಿದಂತವರು ವಿದೇಶಿ ಸಂಸ್ಕೃತಿಯನ್ನ ಅಪ್ಪಿಕೊಂಡವರು, ಅಲ್ಲಿ ಹೋದವರಲ್ಲ, ಅಲ್ಲಿ ಹೋದವರಿಗೆ ಭಾರತೀಯ ಸಂಸ್ಕೃತಿನೇ ಇಷ್ಟ ಆಗ್ತಾ ಇದೆ, ಅಲ್ಲಿಯ ತೊಂದರೆಗಳನ್ನ ಅವ್ರು ನೋಡ್ತಾ ಇದ್ದಾರೆ. ನಮ್ಮ ಭಾರತೀಯರು ಅನಿವಾಸಿ ಭಾರತೀಯರು ಅಂತ ಕರೀತಾರೆ ಅವ್ರು, ಬೇರೆ ದೇಶಗಳಲ್ಲಿ ಇದ್ದಂತವ್ರನ್ನ ಅನಿವಾಸಿ ಭಾರತೀಯರು. ಅಲ್ಲಿ ಸಮಸ್ಯೆ ಏನು ಅನ್ನೋದು ಗೊತ್ತಾಗಿದೆ ನಮ್ಮವ್ರಿಗೆ. ಹಂಗಾಗಿ ನಮ್ಮ ದೇಶದ ಪದ್ಧತಿ ಬಗ್ಗೆ ತುಂಬಾ ಪ್ರೀತಿ ಬೆಳೆಸ್ಕೊಂಡಿದ್ದಾರೆ ಅವರು. ಇಲ್ಲಿದ್ದಂತ ಈ ಇತ್ತೀಚಿನ ಯುವಕರು ಅರೆಬರೆ ಜ್ಞಾನಿಗಳು ಅಂತಾನೆ ಅಂತೀನಿ ನಾನು. ಏ, ಅದು ಬಹಳ ಚೆನ್ನಾಗಿದೆ. ಆ ರೀತಿ ಬದುಕಕ್ಕೆ ಹೋಗಿ, ಆ ರೀತಿ ಮದುವೆ ವ್ಯವಸ್ಥೆಯನ್ನು ಮಾಡ್ಕೊಳಕ್ ಹೋಗಿ ತುಂಬಾ ಕುಟುಂಬಗಳು ಇವಾಗ ದುಃಖಕ್ಕೀಡಾಗ್ತಿದ್ದಾವೆ.
1: ಅದರ ಜೊತೆಗೆ ಈಗ ಲೀವ್ ಇನ್ ರಿಲೇಶನ್ಶಿಪ್ ಅಂದ್ರೆ ಮದುವೆ ಆಗ್ಲಾರ್ದನೆ ಜೊತೆ ಜೊತೆಯಲ್ಲಿ ಇರುವಂತಹ ಎಷ್ಟೋ ಜನರನ್ನ ನಾವು
0: ಕಾಣ್ತಾ ಇದೀವಿ. ಅವರಲ್ಲಿ ಅನೇಕ ಅಭದ್ರತೆಗಳು ಕಾಣ್ತಾ ಇದೆ. ಅವರು ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ, ಆಮೇಲೆ ಕೋರ್ಟ್ ಕಚೇರಿ ಅಥವಾ ಅವಸರ ಅವಸರದಲ್ಲಿ ಮದುವೆ ಮಾಡ್ಕೊಂಡವ್ರದೇನೆ ವಿಪರೀತ ಡೈವರ್ಸಸ್ ಕೇಸ್ಗಳಿದೆ. ಈಗ ಬೆಂಗಳೂರು ಆಗ್ಲಿ, ಚೆನ್ನೈ ಆಗ್ಲಿ, ಡೆಲ್ಲಿ, ಹೈದರಾಬಾದ್, ಎಲ್ಲಾ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಕೋರ್ಟ್ಗಳಲ್ಲಿ ಹೆಚ್ಚು ವ್ಯಾಜ್ಯಗಳಿರೋದು ಇವೇನೆ, ಡೈವರ್ಸ್ ಕೇಸ್ಗಳೇ ಬಹಳ ಆಗ್ಬಿಟ್ಟಿದೆ. ಆದ್ರಿಂದ ಇದನ್ನ ನಾವು ಭಾರತೀಯ ಪದ್ಧತಿ ಏನಿತ್ತು ಅದರ ಮಹತ್ವವನ್ನ ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ಮಕ್ಕಳಿಗೆ ಅದನ್ನ ಹೇಳ್ಕೊಡ್ಬೇಕಾಗಿದೆ. ಈಗಿನ ಮಕ್ಕಳು ತುಂಬಾ ಜಾಣರು ಆಗ್ತಿದ್ದಾರೆ ಆ ವಿಷಯದಲ್ಲಿ. ಧಾರಾವಾಹಿಗಳಲ್ಲಿ ನೋಡ್ತಾರೆ, ಮತ್ತೆ ಬೇರೆ ಬೇರೆ ಕಡೆ ನೋಡಿದಾಗ ಅವರು ಅನುಭವಿಸ್ತಾ ಇರ್ತಕ್ಕಂಥ ಅಭದ್ರತೆ, ಅವರು ಅನುಭವಿಸ್ತಾ ಇರ್ತಕ್ಕಂತಹ ಅನಿಶ್ಚಿತತೆ, ಇದನ್ನ ನಮ್ಮ ಯುವಕರು ಕಂಡು ಕೆಲವರು ಬದಲಾವಣೆ ಆಗ್ತಿದ್ದಾರೆ. ಆದ್ರೆ ಬಹಳಷ್ಟು ಜನ ಆ ಕಡೆ ಆಕರ್ಷಣೆಗೆ ಒಳಗಾಗಿ ಆಮೇಲೆ ದುಃಖ ಪಡ್ತಾರೆ.
1: ಸಾಮಾಜಿಕ ಜಾಲತಾಣದಲ್ಲಿ ಬರುವಂತಹ ಅನೇಕ ಚಿತ್ರಗಳನ್ನ ಅಂತವನ್ನೆಲ್ಲ ನೋಡಿ ಇನ್ನೂ ಹಾಳಾಗ್ತಾ ಇದ್ದಾರೆ,
0: ತೊಂದರೆ ಅನುಭವಿಸ್ಕೊಂಡು ಆಮೇಲೆ ಇಲ್ಲಿ ಯಾವ ಮಟ್ಟಕ್ಕೆ ಬರ್ತಾರೆ ಅಂತಂದ್ರೆ ಸರಿಪಡಿಸ್ಕೊಳಕ್ ಆಗ್ಲಾರದಂತ ಸ್ಥಿತಿಗೆ ಹೋಗ್ಬಿಡ್ತಾರೆ. ಆಮೇಲೆ ಮಾನಸಿಕವಾಗಿ ದುರ್ಬಲರಾಗ್ಬಿಡ್ತಾರೆ, ಆಮೇಲೆ ಆತ್ಮಹತ್ಯೆಗೆ ಯೋಚನೆ ಮಾಡ್ತಕ್ಕಂಥದ್ದು. ಅದಕ್ಕೆ ಈ ವಿಷಯದಲ್ಲಿ ದುಡುಕು ಒಳ್ಳೇದಲ್ಲ, ದುಡುಕ್ಬಾರ್ದು. ಆಮೇಲೆ ನಮ್ಮ ಹಿರಿಯರಿಗೂ ನಾನು ಕೆಲವು ಕಿವಿಮಾತು ಹೇಳೋದು ಇಷ್ಟಪಡೋದಂದ್ರೆ, ಅದರಲ್ಲೂ ವಿಶೇಷವಾಗಿ ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು, ಏನು ಅಂತಂದ್ರೆ ಮದುವೆ ಮಾಡ್ಬೇಕಾದ್ರೆ ಇವತ್ತಿಗೂ ಕೂಡ ಹಿರಿಯರು ಕೂತು ಮಾತುಕತೆ ಮಾಡೋದು, ವರದಕ್ಷಿಣೆ, ಬಂಗಾರ, ಬಟ್ಟೆ, ಇದ್ರ ಬಗ್ಗೆ ಅತಿಯಾದ ಬೇಡಿಕೆ ಹೆಣ್ಣಿನ ಕಡೆಯವ್ರಿಗೆ. ಆ ಕಾರಣಕ್ಕಾಗಿ ಮದುವೆ ಸಂಬಂಧಗಳು ಮುರಿದು ಬೀಳ್ತಕ್ಕಂಥದ್ದು, ಇದು ಆಗ್ಬಾರ್ದು. ಇವತ್ತಿನ ಕಾಲದಲ್ಲಿ ಆಗ್ಬಾರ್ದು. ಯಾಕಂದ್ರೆ ಎಲ್ಲರೂ ಶಿಕ್ಷಣವನ್ನು ಪಡ್ಕೊಂಡಂತವ್ರು, ಹೆಣ್ಮಕ್ಳು ಇವತ್ತು ತುಂಬಾ ಜನ ಓದೋರಿದ್ದಾರೆ, ಆಮೇಲೆ ಗಂಡ್ ಮಕ್ಳು ಓದಿರ್ತಾರೆ. ಓದಿ ಸಮಾನತೆಯ ಬಗ್ಗೆ ಮಾತನಾಡುವಾಗ ಇನ್ನೂ ಒಂದು ಮದುವೆಯ ಸಂಬಂಧವನ್ನು ವ್ಯಾಪಾರದ ರೀತಿಯಲ್ಲಿ ಖಂಡಿತ ಮಾಡಬಾರ್ದು.
1: ಮದುವೆ ಆದ ನಂತರವೂ ಎಷ್ಟೋ ಸರ್ತಿ ಹೆಣ್ಣಿಗೆ ತೊಂದರೆ ಕೊಡೋದು ಉಂಟು.
0: ಹೌದು, ಕಿರುಕುಳ ಅದು ತುಂಬಾ ಕಡಿಮೆ ಆಗ್ತಾ ಇದೆ. ಆದ್ರೆ ಒಳಗೆ ಒಳಗೆ ಸಂಬಂಧದಲ್ಲೇ ಪ್ರೀತಿ ಇದ್ದು ಕೂಡ ಮತ್ತು ಏನಾದರೂ ವಸ್ತು, ಒಡವೆ, ಬಟ್ಟೆ, ವಾಹನಗಳು, ಸೈಟ್ ಇಂಥದಕ್ಕೆಲ್ಲ ಆಸೆ ಮಾಡೋದಿದೆಯಲ್ಲ, ಇದು ಒಳ್ಳೇದಲ್ಲ. ಈ ಕೇಂದ್ರ ಸರ್ಕಾರದವರು ಕೂಡ ಒಂದು ಯೋಜನೆ ಮಾಡಿದ್ದಾರೆ, ಏನಂದ್ರೆ ಈ ಮನೆಗಳನ್ನು ಕೊಡ್ತಾರಲ್ಲ ಹೆಣ್ಮಕ್ಳ ಹೆಸರಲ್ಲೇ ಕೊಟ್ಬಿಡ್ತಾರೆ. ಯಾಕಂದ್ರೆ ಇವರು ಮತ್ತೆ ಏನಾದರೂ ಚಟಕ್ ಬಿದ್ದುಬಿಟ್ಟು ಅದನ್ನ ಮಾರ್ಕೊಳ್ಳೋದು ಅಥವಾ ಈ ತರ ತೊಂದರೆ ಮಾಡ್ಕೋಬಾರ್ದು ಅಂತ ಹೇಳಿ, ಅಥವಾ ಇಬ್ರಿಗೂ ಜಾಯಿಂಟ್ ಅಕೌಂಟ್ ಅಲ್ಲಿ ಕೊಡ್ತಕ್ಕಂಥದ್ದು, ಖಾತೆ ಮಾಡ್ಕೊಡ್ತಕ್ಕಂಥದ್ದು, ಈ ತರದ್ದು ಹೆಚ್ಚು ಹೆಚ್ಚು ಬಳಕೆಗೆ ಬರಬೇಕು. ಆಮೇಲೆ ಮದುವೆ ಅನ್ನುವಂಥದ್ದು ಪವಿತ್ರ ಸಂಬಂಧ, ಅದು ಪರಮಾತ್ಮನ ಆಯೋಜನೆ, ನಿಯೋಜನೆ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಗೌರವಿಸ್ಬೇಕು. ಹಾಗೆ ಗೌರವಿಸಿದ್ರೆ ನಿಜವಾಗಿಯೂ ಇದಕ್ಕೆ ಏನು ಒಂದು ಹೊಸ ಅರ್ಥ, ಈಗೇನು ಮೌಲ್ಯ ಕಳ್ಕೊಳ್ತಾ ಇದೆ, ಅದೆಲ್ಲ ಸರಿ ಹೋಗುತ್ತೇನೋ ಅಂತ ನನ್ನ ಮನೋಭಾವನೆ. ಹೀಗೆ ಕೆಲವರು ಕೇಳ್ತಿರ್ತಾರೆ ಏನು ಅಂತಂದ್ರೆ, ಈ ಮದುವೆ ಮಾಡ್ಕೊಳ್ಬೇಕಾದ್ರೆ ಯಾವ ನಿಯಮಗಳನ್ನ ನಾವು ಅನುಸರಣೆ ಮಾಡಬೇಕು. ವಯಸ್ಸಿನ ವಿಷಯದಲ್ಲಿ ಕೇಳ್ತಾರೆ, ಹೆಣ್ಮಕ್ಳಿಗೆ ಎಷ್ಟು ವಯಸ್ಸಾಗಿರ್ಬೇಕು, ಗಂಡ್ ಮಕ್ಳಿಗೆ ಎಷ್ಟು ವಯಸ್ಸಾಗಿರ್ಬೇಕು. ಈಗ ಸಾಮಾನ್ಯವಾಗಿ ಇದುವರೆಗೆ ಸಾಂಪ್ರದಾಯಿಕವಾಗಿ ಬೆಳೆದು ಬಂದಿರೋದೇನು ಅಂತಂದ್ರೆ, ಹೆಣ್ಮಕ್ಳು ಚಿಕ್ಕವರಿರ್ಬೇಕು, ಗಂಡ್ ಮಕ್ಳು ದೊಡ್ಡವ್ರು ಇರ್ಬೇಕು, ಅದಕ್ಕೆ 6 ವರ್ಷ ಅಂತರ ಇರಬೇಕು, 5 ವರ್ಷ ಅಂತರ ಇರಬೇಕು, 7 ವರ್ಷ ಅಂತರ ಇರಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಆದ್ರೆ ಈಗ ಹಂಗ ಆಗಲ್ಲ, ಯಾಕಂದ್ರೆ ಓದಿನಲ್ಲಿ ಕಾಲ ಕಳೀತಾ ಇರ್ಬೇಕಾದ್ರೆ, ಆಮೇಲೆ ಏನಾದ್ರೂ ದುಡಿಯೋ ಮಾರ್ಗವನ್ನು ಕಂಡ್ಕೋಬೇಕು ಅಂತ ಇಬ್ರು ಆಲೋಚನೆ ಮಾಡ್ತಿರ್ತಾರೆ. ಆವಾಗ ವಯಸ್ಸು ನೋಡುವ ಅಗತ್ಯ ಇಲ್ಲ, ವಯಸ್ಸು ನೋಡಿ ಪ್ರೀತಿ ಬರುವಂತದ್ದಲ್ಲ. ಆದ್ರಿಂದ ವಯಸ್ಸು ಮುಖ್ಯ ಅಲ್ವೇ ಅಲ್ಲ, ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಇಬ್ಬರ ಮನೋಭಾವನೆಗಳು ಒಂದಾಗತ್ತಾ, ಇಬ್ರು ಚರ್ಚೆ ಮಾಡ್ಕೊಳ್ಳಿ. ಏನು ಅಂತಂದ್ರೆ, ಯಾವುದೇ ಒಂದು ತೀರ್ಮಾನ ತಗೊಳಕ್ ಮುಂಚೆ ನಿಮ್ಮ ನಿಮ್ಮ ಮನೋಭಾವನೆಗಳು, ಆಸಕ್ತಿಗಳು, ಅಂದ್ರೆ ಕಲೆ, ವಿಜ್ಞಾನ, ಕ್ರೀಡೆ, ಯಾವ ರೀತಿ ನಿಮ್ಗೆ ಆಸಕ್ತಿಗಳಿರುತ್ತೆ ಆ ರೀತಿ ಇಬ್ರದ್ದು ಒಂದೇ ಆಸಕ್ತಿ ಇದ್ರೆ ಅನುಕೂಲ ಆಗತ್ತದು. ಮತ್ತೆ ಕೆಲಸ ಮಾಡುವಾಗ ಇಬ್ರು ಹೆಚ್ಚು ಕಡಿಮೆ ಒಂದೇ ತರದ ಕೆಲಸ ಇದ್ರೆ ಅನುಕೂಲ ಆಗತ್ತೆ. ಆಮೇಲೆ ಇಬ್ಬರ ಮನೋಭಾವನೆ ಒಂದೇ ಇದ್ರೆ ಅದು ತುಂಬಾ ಅನುಕೂಲ ಆಗತ್ತೆ. ಇದಕ್ಕೆ ಮೊದಲು ಪ್ರಿಫರೆನ್ಸ್. ಇನ್ನು ರೂಪದ ವಿಷಯದಲ್ಲಿ ಬಹಳ ತಲೆ ಕೆಡಿಸ್ಕೊಂತಾರೆ. ಈಗ ಬಹಳ ರೂಪ ನೋಡ್ತಾ ಹೋದ್ರೆ ನೀವು ಮದುವೆ ಮಾಡ್ಕೊಳ್ಳೋದೇ ಕಷ್ಟ ಆಗತ್ತೆ. ಮತ್ತು ಎಲ್ಲವೂ ಒಬ್ಬರಲ್ಲೇ ಕೂಡಿರೋದಿಲ್ಲ, ಆ ಜಗತ್ತು ಹಾಗಿಲ್ಲ. ಒಬ್ಬರನ್ನು ಪರಿಚಯ ಆಗಿದ್ರು, ಅವ್ರಿಗು 500 ಕನ್ಯೆ ನೋಡಿದ್ರಂತೆ. 500 ಕನ್ಯೆ ನೋಡಿ 500 ಒಂದೇದು ಮದುವೆ ಮಾಡ್ಕೊಂಡ್ರು ಅಂತ ಹೇಳ್ತಾ ಇದ್ರು.

0: ಎಸ್ ಹಾಗೆ ಇರ್ಲಿಲ್ಲ, ಪ್ರಾಯಶಃ ಸಣ್ಣದ್ರಿಂದಾನೆ ನೋಡಕ್ ಶುರು ಮಾಡಿರ್ಬೋದು. ಅವಾಗ ಅಂದ್ರೆ ಈ ಘಟನೆ ನಡೆದು ಸುಮಾರಿಗೆ ಒಂದು 35 ವರ್ಷ ಆಗಿರ್ಬೋದು, 30-35 ವರ್ಷ ಆಗಿರ್ಬೋದು. ಅವಾಗ ಅಂತ ಘಟನೆ ನಡೀತಿದ್ದು, ಈಗ ಅಷ್ಟು ಕನ್ಯೆಗಳು ಸಿಗೋದಿಲ್ಲ. ಆಮೇಲೆ ಅತಿಯಾಗಿ ರೂಪ ಕಂಡುಕೊಳ್ಬಾರದು, ಯಾಕಂದ್ರೆ ರೂಪ ಅನ್ನುವಂಥದ್ದು ಶಾಶ್ವತವಾದದ್ದಲ್ಲ, ಶಾಶ್ವತವಾದದ್ದಲ್ಲ, ಅದು ನಿರಂತರವಾಗಿ ಬದಲಾವಣೆ ಆಗ್ತಕ್ಕಂಥದ್ದು. ಈ 5 ವರ್ಷದಲ್ಲಿ ಇದ್ದಿನ ಮುಂದೆ ಏನಾರ 5 ವರ್ಷಕ್ಕಿರಲ್ಲ, 10 ವರ್ಷಕ್ಕಿರಲ್ಲ. ಆಮೇಲೆ ಪ್ರೀತಿಗೆ ರೂಪ ಮುಖ್ಯ ಅಲ್ವೇ ಅಲ್ಲ,
1: ಗುಣ ಮುಖ್ಯ.
0: ಆದ್ರಿಂದ ಗುಣಗಳನ್ನ ನೋಡಿ, ರೂಪ ನೋಡೋ ಅಗತ್ಯ ಇಲ್ಲ. ಆಮೇಲೆ ಅದರಲ್ಲೂ ಹೆಣ್ಣಿನಲ್ಲೇ ರೂಪ ಅರಸೋದು ಜಾಸ್ತಿ, ಆತರ ಅಗತ್ಯ ಇಲ್ಲ. ಅಲ್ಲಿ ಆಕೆ ವಿದ್ಯೆ, ಗುಣ ಮತ್ತು ಸಾಧನೆ, ಕೆಲವರು ಸಾಧನೆ ಮಾಡಿರ್ತಾರೆ, ಕಲಾವಿದರಾಗಿರ್ತಾರೆ, ಆಮೇಲಿಂದ ಬೇರೆ ಬೇರೆ ಸಾಧನೆಗಳನ್ನು ಮಾಡಿರ್ತಾರೆ, ಆಮೇಲೆ ಕ್ರೀಡೆನಲ್ಲೇ ಸಾಧನೆ ಮಾಡಿರ್ತಾರೆ. ಸಾಧನೆಗೂ ಕೂಡ ಗೌರವ ಕೊಡಬೇಕು. ಹಾಗೆ ಮಾಡಿಕೊಂಡಾಗ ಗುಣ ಸಾಧನೆ ಈ ತರದ್ದು ನೋಡಿ ಮದುವೆ ಮಾಡಿಕೊಂಡಾಗ ಅಂತ ಕುಟುಂಬಗಳು ಬಹಳ ಸರಳವಾಗಿ ಮತ್ತು ಪ್ರೀತಿಯಿಂದ ದೀರ್ಘಕಾಲ ಬದುಕ್ತವೆ.
1: ಆಗ್ಲೇ ಹೇಳ್ತಾ ಇದ್ರಿ ಎಷ್ಟು ವಯಸ್ಸಿಗೆ ಮದುವೆ ಆಗ್ಬೇಕು ಅಂತ ಕೇಳ್ತಾರೆ ಅಂತ ಹೇಳಿ. ಸಾಮಾನ್ಯವಾಗಿ ಹೆಣ್ ಮಗುವಿಗೆ ಒಂದು 18 ವರ್ಷ, ಗಂಡು ಮಗುವಿಗೆ ಒಂದು 21 ವರ್ಷನಾದ್ರೂ ಆಗ್ಬೇಕು ಅಂತ ಹೇಳಿ.
0: ಹೌದು, ಸರ್ಕಾರ ನಿಯಮ ಮಾಡಿದೆ, ಕಾನೂನು ಪ್ರಕಾರ ಇದೆ.
1: ಹೌದು.
0: ಆಮೇಲೆ ಇತ್ತೀಚೆಗೆ ಏನಾಗ್ತಾ ಇದೆ, ಡಿಗ್ರಿ ಕಂಪ್ಲೀಟ್ ಮಾಡ್ಲೇಬೇಕು ಅನ್ನೋದಿರುತ್ತೆ. ಪರವಾಗಿಲ್ಲ, ಇವಾಗ ನಿಮ್ಮ ಮನಸ್ಸಿನಲ್ಲಿ 25 ವರ್ಷದ ತನಕ ಇಟ್ಕೊಳ್ಬಹುದು. ಅದು ಕಾನೂನು ಕೂಡ ಆಗ್ಬೇಕು ಅಂತ ಕೆಲವರು ಚರ್ಚೆ ಮಾಡಿದ್ರು, ಅದು ಬೇಡ. ಕಾನೂನಿನ ಮೂಲಕ ನಿಯಂತ್ರಣ ಮಾಡೋದಕ್ಕಿಂತ ಸ್ವಯಂ ನಿಯಂತ್ರಣ ಇದೆಯಲ್ಲ, ಅದು ಬಹಳ ಒಳ್ಳೇದು. ಮಾಲ್ಥಸ್ ಅನ್ನುವಂತ ಒಬ್ಬ ಅರ್ಥಶಾಸ್ತ್ರಜ್ಞ 95 ವರ್ಷಗಳ ಹಿಂದೆನೆ ಹೇಳ್ಬಿಟ್ಟಿದ್ದಾನೆ ಏನು ಅಂತಂದ್ರೆ, ಮುಂದೆ ಜನಸಂಖ್ಯಾ ಸ್ಫೋಟ ಆಗಲಿದೆ, ಆವಾಗ ಮದುವೆಯನ್ನ ತಡವಾಗಿ ಮಾಡ್ಕೊಳ್ಳೋದನ್ನ ಪ್ರಕೃತಿನೇ ಮಾಡುತ್ತೆ ಅಂತ. ಇವಾಗ ಹಂಗಾಗ್ತಾ ಇದೆ, ಆಗ್ತಾ ಇದೆ. ಹಾಗೆ ಆಗ್ಬೇಕು, ಯಾಕಂದ್ರೆ ಹಿಂದೆ ಮದುವೆ ಮಾಡ್ಕೊಳ್ಳೋದೇ ಪುರುಷಾರ್ಥ ಅನ್ಕೊಂಡ್ಬಿಟ್ಟಿದ್ರು, ಇವಾಗ ಅದರದ್ದೇನು ಅರ್ಥ ಇಲ್ಲ. ಓದೋದು, ಗಳಿಸೋದು, ಸ್ವಾವಲಂಬನೆ ಮತ್ತು ಸೇವೆ. ಅನೇಕ ಜನ ಹೆಣ್ಮಕ್ಳು ನಾನು ನೋಡಿದ್ದೀನಿ, ಸೇವೆಗೋಸ್ಕರ ಮದುವೆ ಮಾಡ್ಕೊಂಡಿಲ್ಲ. ಗಂಡ್ಮಕ್ಳು ಕೂಡ ಅಷ್ಟೇ, ತ್ಯಾಗಿಗಳಾಗಿ ಯೋಗ ಮಾರ್ಗದಲ್ಲಿ ಪ್ರವರ್ತಕರಾದಂತವರು ಮದುವೆ ಮಾಡ್ಕೊಂಡಿಲ್ಲ. ಇಂಥವರು ಅವರು ಮದುವೆ ಮಾಡ್ಕೊಳ್ಬೇಕು, ಮಾಡ್ಕೊಳ್ಳೇಬೇಕು ಅಂತ ಏನಿಲ್ಲ. ಆದ್ರೆ ಮದುವೆ ಅಂತಕ್ಕಂಥದ್ದು ಹೆಚ್ಚು ಜನರಿಗೆ ಅಗತ್ಯ ಇದೆ. ಹುಟ್ಟು ಗುಣವಾದ ಕಾಮವನ್ನು ಗೆಲ್ಲಬೇಕಾದ್ರೆ ಮದುವೆ ಅಂತಕ್ಕಂಥದ್ದು ಅಗತ್ಯ ಇದೆ, ಆದ್ರೆ ಅದೇ ಸರ್ವಸ್ವ ಅಲ್ಲ. ಆಮೇಲೆ ಕೇವಲ ಕಾಮತೃಪ್ತಿಯೇ ಮದುವೆ ಉದ್ದೇಶ ಅಲ್ಲ. ಮಹಾತ್ಮ ಗಾಂಧೀಜಿಯವರು ಬಹಳ ಅದ್ಭುತವಾದ ಒಂದು ಮಾತು ಹೇಳ್ತಾರೆ, ಎಲ್ಲರೂ ನೆನ್ಪಿಟ್ಕೋಬೇಕದನ್ನ, ದೇಹ ದೇಹಗಳ ಕೂಟ ಕಾಮ, ಹೃದಯ ಹೃದಯಗಳ ಕೂಟ ಪ್ರೇಮ, ಆತ್ಮ ಆತ್ಮಗಳ ಕೂಟ ಯೋಗ ಅಂತ ಹೇಳ್ತಾರೆ. ಬಹಳ ಅದ್ಭುತವಾದ ಸೂತ್ರ ಇದು, ಮತ್ತು ಅನುಭವದಿಂದ ಕೊಟ್ಟಂತದ್ದು ಇದು. ಗಾಂಧೀಜಿಯವರು ಹಾಗೆ ನಡ್ಕೊಂಡ್ರು, ಅಂದ್ರೆ ಕಸ್ತೂರಬಾ ಅವರು ಮತ್ತು ಅವ್ರ ಸಂಬಂಧ ಹಾಗೆ ಇತ್ತು. ಮತ್ತೆ ಇನ್ನೊಂದು ಕೆಲವರಿಗೊಂದು ಪ್ರಶ್ನೆ ಬರ್ತದೆ, ಹೆಣ್ಮಕ್ಳಿಗೆ ಜಾಸ್ತಿ ವಯಸ್ಸಾಗಿರುತ್ತೆ, ಗಂಡ್ಮಕ್ಳಿಗೆ ಕಡಿಮೆ ಇರ್ತದೆ, ಮದುವೆ ಮಾಡ್ಕೋಬೇಕು ಅಂತ ಇಬ್ರಿಗೂ ಮನಸ್ಸಿರುತ್ತೆ, ಆವಾಗ ಯಾವುದೇ ಭಯ ಇಲ್ಲದೆ ಸಂಶಯ ಇಲ್ಲದೆ ಮದುವೆ ಮಾಡ್ಕೊಳ್ಳಿ. ಆದ್ರೆ ಮನಸ್ಸು ಒಂದಾಗಿರ್ಬೇಕು.
1: ಕುಟುಂಬ ಅಂತ ಹೇಳಿ ಏನ್ ಹೇಳ್ತೀವಿ, ಇದರದ ಮೂಲ ಮದುವೆ. ಮದುವೆ ಒಂದು ಪವಿತ್ರವಾದ ಬಂಧನ, ಈ ಬಾಂಧವ್ಯ ತುಂಬಾ ಚೆನ್ನಾಗಿರ್ಬೇಕು ಅನ್ನೋದರ ಕುರಿತು ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿಯವರು ಇವತ್ತು ನಮ್ಗೆ ತಿಳಿಸಿದ್ರು. ಕೇಳುಗರೆ, ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಕೇಳುಗರೆ.
0: ನಮಸ್ಕಾರ ಮೇಡಮ್.
2: ಇದುವರೆಗೆ
3: ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ,
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು.
4: ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀ ಪ್ರಕಾಶ್ ವಿ ಮತ್ತು ಶ್ರೀಮತಿ ಪ್ರಿಯಾಂಕಾ ಪ್ರಕಾಶ್, ವಕೀಲರು, ಬೆಂಗಳೂರು. ನಿರೂಪಣೆ ಜಿ ಸುರೇಖಾ ಸುರೇಶ್, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್.
3: ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ, ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ.
3: ಒತ್ತಡದ ಜೀವನ, ಕಲಬೆರಿಕೆ ಆಹಾರ, ವ್ಯಾಯಾಮ ರಹಿತ ಬದುಕು,
5: ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲೈಟಿಸ್,
3: ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮರೋಗ, ಕ್ಯಾನ್ಸರ್,
5: ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋ

0: ಉಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ
1: 9448100282 ಮತ್ತು
0: 8073979683.
2: ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ.
0: ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.
3: ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ಇಡಿ ಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ವೈದ್ಯಕೀಯ ಚಿಕಿತ್ಸೆಯಲ್ಲಿ ತಂತ್ರಜ್ಞಾನದ ಬಳಕೆ, ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಏಕತಾ ಶಾನ್ಭಾಗ್.
5: ಇಂದಿನ ಕಾಲದಲ್ಲಿ ತಂತ್ರಜ್ಞಾನವು ವೈದ್ಯಕೀಯ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆಯನ್ನು ತಂದಿದೆ. ಹಿಂದೆ ರೋಗಗಳನ್ನು ಪತ್ತೆ ಹಚ್ಚಲು ಮತ್ತು ಚಿಕಿತ್ಸೆ ನೀಡಲು ಹೆಚ್ಚು ಸಮಯ ಬೇಕಾಗುತ್ತಿತ್ತು. ಆದರೆ ಈಗ ಆಧುನಿಕ ಸಾಧನಗಳು ಮತ್ತು ತಂತ್ರಜ್ಞಾನದ ನೆರವಿನಿಂದ ಆರೋಗ್ಯ ಆರೈಕೆ ವೇಗವಾಗಿ, ನಿಖರವಾಗಿ ಮತ್ತು ಸುರಕ್ಷಿತವಾಗಿ ನಡೆಯುತ್ತಿದೆ. ವೈದ್ಯಕೀಯ ಚಿಕಿತ್ಸಾ ಸಾಧನಗಳೆಂದರೆ, ಮೊದಲನೆಯದು MRI ಸ್ಕ್ಯಾನ್ ಅಂದರೆ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್. MRI ಯಂತ್ರವು ಬಲವಾದ ಚುಂಬಕ ಶಕ್ತಿ ಮತ್ತು ರೇಡಿಯೋ ತರಂಗಗಳ ಸಹಾಯದಿಂದ ದೇಹದ ಒಳಭಾಗದ ಸ್ಪರ್ಶ ಚಿತ್ರಗಳನ್ನು ತೆಗೆದುಕೊಳ್ಳುತ್ತದೆ. ಇದು ಮೆದುಳು, ನರಗಳು, ಸ್ನಾಯುಗಳು ಮತ್ತು ಆಂತರಿಕ ಅಂಗಗಳ ಸಮಸ್ಯೆಗಳನ್ನು ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ. MRIನಲ್ಲಿ ಎಕ್ಸ್ರೇ ಕಿರಣಗಳನ್ನು ಬಳಸುವುದಿಲ್ಲ. ಎರಡನೆಯದು ಸಿಟಿ ಸ್ಕ್ಯಾನ್ ಅಂದರೆ ಕಂಪ್ಯೂಟರ್ ಟೊಮೋಗ್ರಫಿ ಸ್ಕ್ಯಾನ್. ಸಿಟಿ ಸ್ಕ್ಯಾನ್ ಯಂತ್ರವು ಎಕ್ಸ್ರೇ ಕಿರಣಗಳನ್ನು ವಿವಿಧ ಕೋನಗಳಿಂದ ದೇಹದ ಮೇಲೆ ಹರಿಸಿ ಆಂತರಿಕ ಅಂಗಗಳ ಚಿತ್ರಗಳನ್ನು ತೆಗೆದುಕೊಳ್ಳುತ್ತದೆ. ನಂತರ ಕಂಪ್ಯೂಟರ್ ಆ ಚಿತ್ರಗಳನ್ನು ಸೇರಿಸಿ ದೇಹದ ಒಳಭಾಗದ ವಿವರವಾದ ಚಿತ್ರವನ್ನು ತಯಾರಿಸುತ್ತದೆ. ಇದರ ಮೂಲಕ ಗಾಯಗಳು, ರಕ್ತಸ್ರಾವ, ಕ್ಯಾನ್ಸರ್ ಮತ್ತು ಆಂತರಿಕ ಅಂಗಗಳ ತೊಂದರೆಗಳನ್ನು ಸುಲಭವಾಗಿ ಗುರುತಿಸಬಹುದು. ಮೂರನೆಯದು ಎಂಡೋಸ್ಕೋಪಿಕ್ ಕ್ಯಾಪ್ಸುಲ್. ಇದು ಸಣ್ಣ ಕ್ಯಾಪ್ಸುಲ್ ಆಕಾರದ ಸಾಧನವಾಗಿದ್ದು ಅದರೊಳಗೆ ಕ್ಯಾಮೆರಾ ಅಳವಡಿಸಲ್ಪಟ್ಟಿರುತ್ತದೆ. ರೋಗಿ ಈ ಕ್ಯಾಪ್ಸುಲ್ ಅನ್ನು ನುಂಗಿದ ನಂತರ ಅದು ದೇಹದ ಒಳಭಾಗದ ಚಿತ್ರಗಳನ್ನು ತೆಗೆದು ವೈದ್ಯರಿಗೆ ಕಳಿಸುತ್ತದೆ. ಇದರ ಮೂಲಕ ಜೀರ್ಣಾಂಗ ಸಮಸ್ಯೆಗಳು ಮತ್ತು ಆಂತರಿಕ ಅಂಗಗಳ ಕಾಯಿಲೆಗಳನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು. ನಾಲ್ಕನೆಯದು ECG ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂದರೆ ಹೃದಯದ ವಿದ್ಯುತ್ ಚಟುವಟಿಕೆಯನ್ನು ದಾಖಲಿಸುವ ಪರೀಕ್ಷೆ ಮತ್ತು ಬ್ಲಡ್ ಪ್ರೆಷರ್ ಮಾನಿಟರ್ಗಳಂತಹ ಸಾಧನಗಳು ಹೃದಯ ಮತ್ತು ಆರೋಗ್ಯ ಸ್ಥಿತಿಯನ್ನು ಪರಿಶೀಲಿಸಲು ಬಳಸಲಾಗುತ್ತವೆ. ವೆಂಟಿಲೇಟರ್ ಮತ್ತು ಆಕ್ಸಿಜನ್ ಮಾನಿಟರ್ಗಳು ಗಂಭೀರ ರೋಗಿಗಳ ಚಿಕಿತ್ಸೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಆಸ್ಪತ್ರೆಗಳಲ್ಲಿ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯಂತಹ ಆಧುನಿಕ ತಂತ್ರಜ್ಞಾನವನ್ನು ಬಳಸಲಾಗುತ್ತಿದೆ. ಉದಾಹರಣೆಗೆ ಹೃದಯ ಶಸ್ತ್ರಚಿಕಿತ್ಸೆ, ಕಿಡ್ನಿ ಶಸ್ತ್ರಚಿಕಿತ್ಸೆ ಮತ್ತು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುವ ಡಾ ವೆನ್ಸಿ ಸರ್ಜಿಕಲ್ ಸಿಸ್ಟಮ್ ಎಂಬ ರೋಬೋಟಿಕ್ ಯಂತ್ರವನ್ನು ಬಳಸುತ್ತಾರೆ. ಈ ತಂತ್ರಜ್ಞಾನದಲ್ಲಿ ವೈದ್ಯರು ಕಂಪ್ಯೂಟರ್ ಮೂಲಕ ರೋಬೋಟಿಕ್ ಕೈಗಳನ್ನು ನಿಯಂತ್ರಿಸಿ ಅತ್ಯಂತ ನಿಖರವಾಗಿ ಶಸ್ತ್ರಚಿಕಿತ್ಸೆ ನಡೆಸುತ್ತಾರೆ ಮತ್ತು ವೈದ್ಯರು ಕಂಪ್ಯೂಟರ್ ನಿಯಂತ್ರಿತ ರೋಬೋಟಿಕ್ ಯಂತ್ರಗಳ ಸಹಾಯದಿಂದ ಶಸ್ತ್ರಚಿಕಿತ್ಸೆಯನ್ನು ಅಧಿಕ ನಿಖರವಾಗಿ ನಡೆಸುತ್ತಾರೆ. ಇದರಿಂದ ಕಡಿಮೆ ರಕ್ತಸ್ರಾವ, ಕಡಿಮೆ ನೋವು ಮತ್ತು ಸಣ್ಣ ಗಾಯಗಳೊಂದಿಗೆ ಚಿಕಿತ್ಸೆ ಸಾಧ್ಯವಾಗುತ್ತದೆ. ರೋಗಿಗಳು ಬೇಗ ಚೇತರಿಸಿಕೊಳ್ಳುತ್ತಾರೆ. ಕೊನೆಯಲ್ಲಿ, ವೈದ್ಯಕೀಯ ಚಿಕಿತ್ಸಾ ಸಾಧನಗಳು ಮತ್ತು ತಂತ್ರಜ್ಞಾನವು ಮಾನವನ ಜೀವನವನ್ನು ಹೆಚ್ಚು ಸುರಕ್ಷಿತ ಮತ್ತು ಆರೋಗ್ಯಕರವಾಗಿಸುತ್ತಿವೆ. ಮುಂದಿನ ದಿನಗಳಲ್ಲಿ ತಂತ್ರಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಇನ್ನಷ್ಟು ಹೊಸ ಆವಿಷ್ಕಾರಗಳು ಆರೋಗ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಲಿವೆ. ಆದ್ದರಿಂದ ತಂತ್ರಜ್ಞಾನವನ್ನು ಜವಾಬ್ದಾರಿಯಿಂದ ಬಳಸುವುದು ನಮ್ಮೆಲ್ಲರ ಮೊದಲ ಆದ್ಯತೆಯಾಗಿದೆ.
3: ವೈದ್ಯಕೀಯ ಚಿಕಿತ್ಸೆಯಲ್ಲಿ ತಂತ್ರಜ್ಞಾನದ ಬಳಕೆ, ಈ ಬಗ್ಗೆ ಮಾತನಾಡಿದವರು ಪ್ರೊಫೆಸರ್ ಏಕತಾ ಶಾನ್ಭಾಗ್. ಇವತ್ತಿನ ಸಂಚಿಕೆಯ ಪ್ರಶ್ನೆ, MRI ಎಂಬ ಸಂಕ್ಷಿಪ್ತ ಪದದ ಪೂರ್ಣ ರೂಪವೇನು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611316637 9611316637. ಕೆಎಲ್ಎಸ್
1: ಎಸ್ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.

ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLS VDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.

0: पुरुष हॉकी दलेन जर्मनी दलं 3-1 इत्यांकान्तरालेन पराजितम्। इति वार्ताः।
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
4: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
5: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
4: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
6: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
4: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
6: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
4: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ ksrdpru.ac.in ಅಥವಾ ಕಾಲ್ ಮಾಡಿ 7975202206.
1: ಕೇಳುಗರೆ, ಇಂದು ಬೆಳಗ್ಗೆ 8:30 ಕಿವುಡು ಮಕ್ಕಳಿಗಿರುವ ಶೈಕ್ಷಣಿಕ ಅವಕಾಶಗಳು ಈ ಕುರಿತಂತೆ ಲಕ್ಷ್ಮೇಶ್ವರದ ಬಿಡಿತಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಸೋಮನಾಥ್ ಮಹಾಜನ್ ಶೆಟ್ಟರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಕೇಳುತ್ತೀರಿ ನಮ್ಮ ನಿಲಯದಿಂದ.

0: ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
1: ಆಕಾಶವಾಣಿ ಸಮಯ 7:02:18 ಇನ್ನು ಮುಂದೆ ಕೆಲವೊಂದು ಪ್ರಕಟಣೆಗಳು. 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
0: ಕೇಳುಗರೆ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
5: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
6: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
5: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
7: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
5: ಹೌದಾ?
6: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
5: ಎಚ್ಚರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜ್ಯ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇಂದು ಚುನಾವಣೆ, ಬೆಳಿಗ್ಗೆ 9:00 ಸಂಜೆ 4:00 ಮತದಾನ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಭರವಸೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಾಣ, ವೈದ್ಯಕೀಯ ಶಿಕ್ಷಣ ಸಚಿವರಿಂದ ಮಾಹಿತಿ. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಾಣ ಸರ್ಕಾರದ ಮೊದಲ ಆದ್ಯತೆ, ಗೃಹ ಸಚಿವರ ಹೇಳಿಕೆ. ಈಗ ವಾರ್ತೆಗಳ ವಿವರ. ರಾಜ್ಯ ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆ ಇಂದು ನಡೆಯಲಿದೆ. ಬೆಳಿಗ್ಗೆ 9:00 ಸಂಜೆ 4:00 ಮತದಾನ ನಡೆಯಲಿದ್ದು, ಸಂಜೆ 5:00 ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದು, ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಸ್ಪರ್ಧಿಸಿದ್ದರೆ, ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ವೈದ್ಯಕೀಯ ಸೇವೆಗಳು ದೊರೆಯುವಂತೆ ಮಾಡಲು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆಯಡಿ ದರ ಪರಿಷ್ಕರಣೆಗೆ ಅನುಮೋದನೆ ನೀಡಲಾಗಿದ್ದು, ಇದರಿಂದ ಉತ್ತಮ ಆರೋಗ್ಯ ಸೇವೆಗಳ ಸೌಲಭ್ಯ ಪಡೆಯಬಹುದು ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಿಸುವ ಸರ್ಕಾರದ ಕನಸು ಶೀಘ್ರದಲ್ಲೇ ನನಸಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಭರವಸೆ ನೀಡಿದ್ದಾರೆ. ಮೈಸೂರಿನ ಜಯದೇವ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಜಯದೇವ ಆಸ್ಪತ್ರೆಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಕಾರ್ಯಕ್ಷಮತೆ ಹೆಚ್ಚಿಸಲು ಆಡಳಿತವನ್ನು ಬೆಂಗಳೂರಿನಿಂದ ವಿಕೇಂದ್ರೀಕರಣಗೊಳಿಸಿ ಮೈಸೂರು ಮತ್ತು ಕಲಬುರಗಿ ಆಸ್ಪತ್ರೆಗಳಿಗೆ ಸ್ವಾಯತ್ತತೆ ಹಾಗೂ ಹೆಚ್ಚಿನ ಆರ್ಥಿಕ ಸ್ವಾತಂತ್ರ್ಯ ನೀಡಲಾಗುವುದು ಎಂದರು. ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಕೊರತೆ ನೀಗಿಸಲು ಈಗಾಗಲೇ ಬೆಂಗಳೂರು ಮೈಸೂರಿಗೆ 10 ಮತ್ತು ಕಲಬುರಗಿಗೆ 6 ಕಾರ್ಡಿಯಾಲಜಿಸ್ಟ್ ಸೇರಿದಂತೆ ಹಲವು ಹುದ್ದೆಗಳ ಭರ್ತಿಗೆ ಸರ್ಕಾರ ಮುಂದಾಗಿದೆ. ಇಡೀ ರಾಜ್ಯದಲ್ಲಿ 56,000 ಹುದ್ದೆಗಳ ಭರ್ತಿಗೆ ಕಾಲಮಿತಿ ನಿಗದಿಪಡಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಿಸಿ ಯುವಜನರನ್ನು ಮಾದಕ ವಸ್ತು ಬಳಕೆಯ ವಿನಾಶಕಾರಿ ಪರಿಣಾಮಗಳಿಂದ ರಕ್ಷಿಸುವುದು ಸರ್ಕಾರದ ಮೊದಲ ಆದ್ಯತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರ ಪೊಲೀಸರು ನಡೆಸಿದ ಸಂಘಟಿತ ಮಾದಕ ವಸ್ತುಗಳ ವಿರೋಧಿ ಕಾರ್ಯಾಚರಣೆಯಲ್ಲಿ ಮಾದಕ ವಸ್ತುಗಳ ಕಳ್ಳಸಾಗಣೆ ಮತ್ತು ನಿಷೇಧಿತ ವಸ್ತುಗಳ ಅಕ್ರಮ ಮಾರಾಟದ ಮೇಲೆ ದಾಳಿ ನಡೆಸಿ 2 ವಿದೇಶಿ ಪ್ರಜೆಗಳು ಸೇರಿದಂತೆ 23 ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಸುಮಾರು 8 ಕೋಟಿ ರೂಪಾಯಿ ಮೌಲ್ಯದ ನೈಸರ್ಗಿಕ ಮಾದಕ ವಸ್ತುಗಳು, ಸಿಂಥೆಟಿಕ್ ಸೈಕೋಸ್ಟಿಮ್ಯುಲೆಂಟ್ಸ್ ಹಾಗೂ ನಿಷೇಧಿತ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಆಗಸ್ಟ್ 21-23 ಸುಪ್ರೀಂಕೋರ್ಟ್ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ ವಿಶೇಷ ಲೋಕದಾಲತ್ ರಾಜ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನು ಬಗೆಹರಿಸಿಕೊಳ್ಳಲು ಉತ್ತಮ ಅವಕಾಶವಾಗಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅಭಿಪ್ರಾಯಿಸಿದ್ದಾರೆ. ವಿಶೇಷ ಲೋಕದಾಲತ್ ಕುರಿತಂತೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರದ ಎಲ್ಲ ಇಲಾಖೆಗಳ ಕಾರ್ಯದರ್ಶಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಇಲಾಖೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ಮುಖಾಮುಖಿಯಾಗಿ ಬಗೆಹರಿಸಿಕೊಳ್ಳಲು ಮುಂದಾಗಬೇಕು. ಲೋಕ ಅದಾಲತ್ನಲ್ಲಿ ಸರ್ಕಾರಕ್ಕೆ ಆಗುವ ಪ್ರಯೋಜನಗಳ ಕುರಿತು ಇಲಾಖಾ ಮಟ್ಟದಲ್ಲಿ ಕೂಲಂಕಷವಾಗಿ ಚರ್ಚಿಸಿ ಬಹಳ ವರ್ಷಗಳಿಂದ

0: ಬಗೆಹರಿಯದ ಪ್ರಕರಣಗಳಿಗೆ ಮುಕ್ತಿ ನೀಡಬೇಕು ಎಂದರು. ಸುಪ್ರೀಂಕೋರ್ಟ್ ಸಹ ಈಗಾಗಲೇ ಬಗೆಹರಿಸಬಹುದಾದ ಪ್ರಕರಣಗಳ ಪಟ್ಟಿ ಮಾಡಿದ್ದು, ಪಟ್ಟಿ ಮಾಡಲಾದ ವಿಷಯಗಳನ್ನು ಬಿಟ್ಟು ಉಳಿದ ಪ್ರಕರಣಗಳಿದ್ದಲ್ಲಿ ಸಹ ಅವುಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವ ಮೂಲಕ ಸಂಬಂಧಿಸಿದ ವಕೀಲರೊಂದಿಗೆ ಚರ್ಚೆ ನಡೆಸುವಂತೆ ಅವರು ಸೂಚನೆ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇದೇ 21ರಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆಗೆ ಸಿದ್ಧತೆಗಳು ಭರದಿಂದ ನಡೆದಿದ್ದು, ಬೆಳಗಾವಿ ಜಿಲ್ಲಾಡಳಿತ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅದ್ಧೂರಿಯಾಗಿ ಆಚರಿಸಲು ಸರ್ವ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ. ದೈಹಿಕ ಶಿಕ್ಷಕರ ನೇತೃತ್ವದಲ್ಲಿ ಆಯಾ ತಾಲೂಕು ಕೇಂದ್ರಗಳಲ್ಲಿ ಈಗಾಗಲೇ ಯೋಗ ಪ್ರದರ್ಶನ ನಡೆಸಲಾಗುತ್ತಿದೆ. 21ರಂದು ಸುವರ್ಣ ವಿಧಾನಸೌಧದ ಎದುರು ಕಾರ್ಯಕ್ರಮ ಆಯೋಜಿಸಲು ನಿರ್ಧರಿಸಲಾಗಿದೆ. ಈ ನಿಮಿತ್ತ ಇದೇ 19ರಂದು ಬೆಳಗಾವಿ ನಗರದಲ್ಲಿ ಯೋಗ ನಡಿಗೆ ಬೃಹತ್ ಜಾಥಾ ಆಯೋಜಿಸಲಾಗಿದೆ ಎಂದು ಬೆಳಗಾವಿ ಜಿಲ್ಲಾ ಆಯುಷ್ ಇಲಾಖೆ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
4: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಹಯೋಗದಲ್ಲಿ ಈ ಬಾರಿ ವಿಶೇಷವಾಗಿ ಆಚರಣೆ ಮಾಡಬೇಕಂತಂದ್ಬಿಟ್ಟು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಈ ವರ್ಷದ ಘೋಷವಾಕ್ಯ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಒಂದು ಆ ಘೋಷವಾಕ್ಯವನ್ನ ಪ್ರಕಾರ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ 19ನೇ ತಾರೀಕಿಗೆ ಬೆಳಗ್ಗೆ 9:00 ಒಂದು ಯೋಗ ನಡಿಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಆವರಣದಿಂದ ಬೊಗಾರೆಸ್ವರ್ವರೆಗೂ ಜಾಥಾವನ್ನ ಹಮ್ಮಿಕೊಂಡಿದ್ವಿ. ಅದೇ ರೀತಿ June 21ರಂದು ಸುವರ್ಣ ವಿಧಾನಸೌಧ ಬೆಳಗಾವಿಯಲ್ಲಿ ಬೆಳಿಗ್ಗೆ 6:00 to 8:00 ಸಂಭ್ರಮದಿಂದ ಆಚರಿಸಲು ಕೂಡ ತಯಾರಿ ಮಾಡಿಕೊಳ್ಳಲಾಗಿದೆ.
0: ವಿವಿಧ ಇಲಾಖೆಗಳಲ್ಲಿರುವ ಅಭಿವೃದ್ಧಿ ಕಾರ್ಯಗಳ ಸಂಪೂರ್ಣ ಪ್ರಯೋಜನವನ್ನು ಅಲ್ಪಸಂಖ್ಯಾತ ಸಮುದಾಯದ ಜನತೆಗೆ ಸಮರ್ಪಕವಾಗಿ ತಲುಪಿಸುವಂತೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಸೂಚಿಸಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ನಡೆದ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮ ಅನುಷ್ಠಾನದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯಾವುದೇ ಮಗು ಶಿಕ್ಷಣದಿಂದ ವಂಚಿತವಾಗದಂತೆ ಎಚ್ಚರ ವಹಿಸಬೇಕು, ಅಲ್ಪಸಂಖ್ಯಾತ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು, ಶಾಲೆಗಳಲ್ಲಿ ಶೌಚಾಲಯ, ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಅಗತ್ಯ ಮೂಲಸೌಕರ್ಯ ಒದಗಿಸಬೇಕು, ಕಳೆದ 10 ವರ್ಷಗಳ ವಿದ್ಯಾರ್ಥಿಗಳ ದಾಖಲಾತಿ, ಶಾಲೆ ಬಿಟ್ಟವರ ಹಾಗೂ SSLC ಪರೀಕ್ಷೆಗೆ ಹಾಜರಾದವರ ವಿವರಗಳನ್ನೊಳಗೊಂಡ ವರದಿಯನ್ನು 10 ದಿನಗಳಲ್ಲಿ ಸಲ್ಲಿಸುವಂತೆ ನಿರ್ದೇಶನ ನೀಡಿದರು. ಪೌರ ಕಾರ್ಮಿಕರ ಕುಟುಂಬಗಳ ಆರೋಗ್ಯಕ್ಕಾಗಿ ಸರ್ಕಾರ ಜಾರಿಗೊಳಿಸಿರುವ ಆರೋಗ್ಯ ವಿಮೆ ಯೋಜನೆಯನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ್ ಸಾಲಪ್ಪ ಮನವಿ ಮಾಡಿದ್ದಾರೆ. ಚಿಕ್ಕಮಗಳೂರು ನಗರಸಭೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪೌರ ಕಾರ್ಮಿಕರ ಆರೋಗ್ಯ ಭದ್ರತೆಗೆ ರಾಜ್ಯ ಸರ್ಕಾರ ಬದ್ಧವಾಗಿದ್ದು, ಇದಕ್ಕಾಗಿ 5 ಲಕ್ಷ ಮೌಲ್ಯದ ವಿಶೇಷ ಆರೋಗ್ಯ ವಿಮೆ ಯೋಜನೆ ಜಾರಿಗೆ ತರಲಾಗಿದೆ. ಈ ಯೋಜನೆ ಮೂಲಕ ತುರ್ತು ಸಂದರ್ಭದಲ್ಲಿ ಉಚಿತವಾಗಿ ಚಿಕಿತ್ಸೆ ಪಡೆಯಬಹುದು ಎಂದು ಅವರು ಹೇಳಿದರು. ಕೊಪ್ಪಳ ಜಿಲ್ಲೆಯ ಎಲ್ಲ ಗ್ರಾಮಗಳಲ್ಲಿನ ನೀರು ಸಂಗ್ರಹ ಮತ್ತು ನೀರಿನ ಮೂಲಗಳ ಸ್ವಚ್ಛತೆಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವರ್ಣಿತ್ ನೇಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರಸ್ತುತ ಮಳೆಗಾಲ ಆರಂಭವಾಗಿದ್ದು ಈ ಅವಧಿಯಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಂಭವ ಹೆಚ್ಚಿರುತ್ತದೆ, ಹಾಗಾಗಿ ನೀರಿನ ಮೂಲಗಳ ಸ್ವಚ್ಛತೆ ಮತ್ತು ಶುಚಿತ್ವ ಕಾಪಾಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಬೆಳಗ್ಗೆ 9:00 ರಿಂದ ಸಂಜೆ 4:00 ರವರೆಗೆ ಮತದಾನ.

0: ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಭರವಸೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ, ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಾಣ, ವೈದ್ಯಕೀಯ ಶಿಕ್ಷಣ ಸಚಿವರ ಭರವಸೆ. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಾಣ ಸರ್ಕಾರದ ಮೊದಲ ಆದ್ಯತೆ, ಗೃಹ ಸಚಿವರ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಧಾರವಾಡ. ಭಾವಗಳ ಯಾನ ಭಾವಯಾನ. ಈ ಯಾನದಲ್ಲಿ ನಿಮ್ಮೊಂದಿಗೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಕೇಳಿ ಕಾರ್ಯಕ್ರಮ ಭಾವಯಾನ.

0: ಮಾಯಾ, ದೀರ್ಘಾಯುಷ್ಯ ಯಾರಿಗೆ ಬೇಡ ಹೇಳ.
1: ಖರೆ ಖರೆ ಅದ ಮಂಜುಳ, ಬಾ ಬಾ ಕೂಡು, ಆರಾಮಾಗಿ ಕೂಡು. ಮೊದ್ಲ
0: ನಿಂತು ಹಾಡು ಕೇಳಿಕತ್ತಿದ್ದೆ. ನೀ ಹೇಳಿಕತ್ತಿದ್ದಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು, ಶ್ರೀಪತಿಯು ನಮಗೆ ಸಂಪದವ ನೀಯಲಿ, ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ ಅಂತೇಳಿ.
1: ಹೌದೌದು,
0: ನಿಜವಾಗಿಯೂ ಹೆಂಗಾಗ್ಯದ ಗೊತ್ತೇನ್ ಮಾಯ, ಇವತ್ತಿನ ದಿನದೊಳಗ ನಾವು ದೇವ್ರಿಗೆ ನನಗ ಅದನ್ ಕೊಡು ಇದನ್ ಕೊಡು ಅಂತ ಕೇಳುಕ್ಕಿಂತ ಉತ್ತಮ ಆರೋಗ್ಯವನ್ನ ಕೊಡು ಅಂತ ಕೇಳುವಂತ ಪರಿಸ್ಥಿತಿ ಬಂದ್ಬಿಟ್ಟದ.
1: ಖರೆಯದ, ಉತ್ತಮ ಆರೋಗ್ಯದ ಮೂಲಕ ಉತ್ತಮ ಆಯುಷ್ಯ.
0: ಹೌದು,
1: ಯಾಕಂದ್ರ ಆಯುಷ್ಯ ಪ್ರಮಾಣ ಕೂಡ ಎಷ್ಟು ಕಡಿಮೆ ಆಗ್ಲಿಕ್ಕದ್ ನೋಡು ಮಂಜುಳ. ನಾವು ಎಂತೆಂತ ವಿಷಯಗಳನ್ನ ಇವತ್ತು ಕೇಳಲಿಕ್ಕತ್ತೀವಿ. ಸಣ್ಣ ವಯಸ್ಸಿನೊಳಗ ಎಷ್ಟು ಜನ ಮರಣವನ್ನಪ್ತಾ ಇದ್ದಾರ, ಬಹಳ ಬೇಜಾರಾಗ್ತದ ಕೇಳಿದಾಗ.
0: ಹೌದು ಅಂದ್ರ ಮಾಯಾ, ಈಗ ಹೆಂಗಾಗಿದೆ ಅಂತಂದ್ರ, ನಾವು ಸೇವಿಸುವ ಆಹಾರ, ವಾಸಿಸುವಂತ ಪರಿಸರ, ಆಮೇಲೆ ಎಲ್ಲಕ್ಕಿಂತ ಮುಖ್ಯ ಅಂದ್ರ ನಾವು ಒಂದು ತರ ಅನುಕರಣಾ ಪ್ರಿಯರಾಗ್ಬಿಟ್ಟಿವಿ. ನಮ್ಮ ತನವನ್ನ ಬಿಟ್ಟು ಕೊಟ್ಬಿಟ್ಟಿವಿ, ಬರೀ ಬೇರೆಯವ್ರನ್ನ ನೋಡಿ ಅನುಕರಣೆ ಮಾಡುದು. ಈ ಅನುಕರಣೆ ಅಂಧಾನುಕರಣೆ ಆಗ್ಲಿಕ್ಕತ್ತದ.
1: ಖರೆಯದ,
0: ಹಂಗಾಗಿ ನಮ್ಮ ತನವನ್ನ ನಾವು ಎಲ್ಲಿ ಇಟ್ಕೋತೀವಲ್ಲ ಅವಾಗ ನಾವು ಸುಖಿಗಳಾಗಿರ್ತೀವಿ.
1: ನಮ್ಮ ತನ ಅಂದ್ಕೊಳ್ಳೆ ನಂಗೆ ನೆನ್ಪಾತ್ ನೋಡು.
0: ಹೇಳ,
1: ನಮ್ಮ ಪ್ರಾಚೀನ ಇತಿಹಾಸ ನಮಗ ಹೇಳಿ ಕೊಟ್ಟದ್ದು ಯೋಗ ಅನ್ನುವಂತಹ ಒಂದು ವಿಜ್ಞಾನ, ಒಂದು ಪ್ರಕ್ರಿಯೆ. ಅದು ನಮ್ಮ ದೇಶದ ಕೊಡುಗೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಅನಿಸ್ತದ.
0: ಹೌದು, ಆದ್ರೆ ಇವತ್ ನಾವೇನ್ ಮಾಡಿವಿ ಅಂದ್ರ, ಈ ಯೋಗದ ಮೂಲಕ ನಮ್ಮ ಆರೋಗ್ಯವನ್ನ ನಾವು ಸುಸ್ಥಿತಿ ಒಳಗಿಟ್ಕೊಳ್ಳೋದು ಬಿಟ್ಟು ವಿದೇಶಿಯರು ಬಂದು ಈ ಯೋಗಕ್ಕೆ ಮಾರು ಹೋಗಿ ಇಲ್ಲಿ ಕಲಿತು ತಮ್ಮ ದೇಶದೊಳಗೆ ಅದನ್ನ ಪ್ರಚಾರ ಪಡಿಸಿ ಅವರು ಸದೃಢಕಾಯರಾಗಿ ಆರಾಮ ಜೀವನವನ್ನ ನಡೆಸ್ತಾ ಇದ್ದಾರೆ. ನಾವು ರೋಗ ರುಜಿನಗಳಿಂದ ಬಳಲಿ ಸಾಯ್ಲಿಕತ್ತೀವಿ.
1: ಆದ್ರೆ ಯೋಗ ಅನ್ನೋದು ಎಷ್ಟು ಮಹತ್ವದ್ದದ ಅಂತೇಳಿ ಇಡೀ ವಿಶ್ವನ ಕಂಡುಕೊಂಡದ್ ನೋಡು.
0: ಹೌದು,
1: ಹಂಗಾಗಿನ ವಿಶ್ವಸಂಸ್ಥೆ ಜೂನ್ 21 ಅದನ್ನ ವಿಶ್ವ ಯೋಗ ದಿನ ಅಂತ ಘೋಷಿಸಿದ. ಇಡೀ ವಿಶ್ವದೊಳಗ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾವ.
0: ಹೌದು, ಅದು ಜೂನ್ 21 ಯಾಕೆ ಘೋಷಿಸ್ಯಾರ ಅಂತ ಅನ್ನೋದಕ್ಕ, ಆ ದಿನ ದೀರ್ಘವಾದ ಹಗಲು ಇರೋದ್ರಿಂದ ಅವತ್ತು ಎಲ್ಲರಿಗೂ ಕೂಡ ಒಂದು ಯೋಗವನ್ನ ಮಾಡ್ಲಿಕ್ಕೆ ಅನುಕೂಲ ಆಗ್ತದ ಅನ್ನೋ ದೃಷ್ಟಿ ಒಳಗ.
1: ಲಾಂಗೆಸ್ಟ್ ಡೇ ಆಫ್ ದ ಇಯರ್ ಅಂತ ಹೇಳ್ತೀವಲ್ಲ.
0: ಹೌದು ಹೌದು, ಆಮೇಲೆ ನೋಡ್ ಮಾಯ, ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ನಮ್ಮ ದೇಶದ ಜನತೆಗೂ ಕರೆ ಕೊಟ್ರು ಈ ಜೂನ್ 21 ಒಂದು ಸಾಮೂಹಿಕವಾಗಿ ಯೋಗ ದಿನವನ್ನಾಗಿ ಆಚರಿಸಬೇಕು, ಎಲ್ಲರೂ ಕೂಡ ಯೋಗವನ್ನ ನಿರಂತರವಾಗಿ ಅಭ್ಯಾಸ ಮಾಡಿ ಉತ್ತಮ ಆರೋಗ್ಯವನ್ನ ಹೊಂದಬೇಕು ಅಂತ. ಆದ್ರೆ ಎಷ್ಟೋ ಸಲ ನಾವು ತಪ್ಪು ಗ್ರಹಿಕೆ ಮಾಡ್ಕೊಂಡ್ಬಿಡ್ತೀವಿ ನೋಡು. ಏನಂದ್ರೆ ಯೋಗ ಅಂದ್ರೆ ಬರೇ ಕಸರತ್ತು ವ್ಯಾಯಾಮ ಅಂತ ತಿಳ್ಕೊತೀವಿ.
1: ಯೋಗ ಪದಕ್ಕ ಸಂಸ್ಕೃತದೊಳಗ ಅರ್ಥ ಅದ ಅಲ್ಲ ಮಂಜುಳ. ಯೂಜ್ ಅಂದ್ರೆ ಸೇರಿಸುವಂತಹದ್ದು, ಜೋಡಿಸುವಂತಹದ್ದು. ಮಾನಸಿಕ, ದೈಹಿಕ, ಆಧ್ಯಾತ್ಮಿಕ ಸಾಮರಸ್ಯವನ್ನ ತಂದುಕೊಡುವಂತಹದ್ದೇ ಯೋಗ.
0: ಮತ್ತ ಈ ಯೋಗದೊಳಗ ಧ್ಯಾನ, ಪ್ರಾಣಾಯಾಮ ಇವೆಲ್ಲವೂ ಬರ್ತಾವೆ.

0: ಇತ್ತೀಚಿನ ದಿನದೊಳಗಂತೂ ಮಾಯಾ, ಈ ಯೋಗ ಅಂತಂದ್ರ ನಿನಗ ಕೈಲೆ ಎಷ್ಟಾಗ್ತದ ಅಷ್ಟು ನೀನು ವ್ಯಾಯಾಮಗಳನ್ನು ಮಾಡಬಹುದು. ಅದರ ಜೊತೆಗೆ ನೀನು ಧ್ಯಾನ, ಪ್ರಾಣಾಯಾಮ ಇವುಗಳ ಮೂಲಕ ಕೂಡ ಆರೋಗ್ಯವನ್ನ ಸುಧಾರಿಸ್ಕೋಬಹುದು.
1: ಅಲ್ಲ ಮಂಜುಳಾ, ಮೊದ್ಲೇಕ ನಾವು ಸಣ್ಣವರಿದ್ದಾಗ ನಮ್ಮ ಮನೆಯೊಳಗ ಸಂಜಿನ್ಯಾಗ ಭಜನೆ ಮಾಡ್ತಿದ್ವಿ. ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಿ ಅಂದ್ರ ಅನೇಕ ಅನ್ನೋದನ್ನ ಮಾಡಿನ ನಾವು ಸಾಲಿಗೆ ಹೋಗ್ತಿದ್ವಿ ಸ್ನಾನ ಆದ್ಮೇಲೆ. ನೆನಪದನ ಅವಾಗ ನಮ್ಗೆ ಏನ್ ಅನಿಸ್ತಿತ್ತು, ನಾವ ಸಣ್ಣ ಹುಡುಗರು ಕೂಡಿ ಇವ್ರೇನು ಭಜನೆ ಮಾಡ ಭಜನೆ ಮಾಡ ಅಂತಾರ ಅಂತೇಳಿ ನಗ್ತಿದ್ವಿ. ಆದ್ರ ನೋಡು, ಇವತ್ತು ಇಡೀ ಜಗತ್ತ ಆ ಭಜನೆಯೊಳಗ ಮುಳುಗ್ಯದ. ಯಾಕಂದ್ರ ಪ್ರಾರ್ಥನೆ ಅನ್ನೋದಕ್ಕ ಆ ಒಂದು ಶಕ್ತಿ ಅದ, ಅದು ನಮ್ಮ ಹೃದಯದ ಸಂಗೀತ ಅಂತ ಹೇಳ್ತಾರ ಶ್ರೇಷ್ಠ ಚಿಂತಕ ಖಲೀಲ್ ಗಿಬ್ರಾನ್.
0: ಮತ್ತ ಈ ಯೋಗ ಅಂತಂದಲ್ಲ ಮಾಯ, ನಿನ್ಗ ಇದೇನಂದ್ರ ನಿನ್ನ ದೈಹಿಕ ತೊಂದರೆಗಳನ್ನ ಅಷ್ಟ ಸರಿಪಡಿಸುವುದಿಲ್ಲ, ಮಾನಸಿಕ ನೆಮ್ಮದಿಯನ್ನ ಕೊಡ್ತದ. ಇವತ್ತ ನಮ್ಮ ಜೀವನ ಹೆಂಗ ನಡೆದದ ಅಂತ ನೀನು ನೋಡಿದ್ರ, ಒಂದು ಮಗುವನ್ನ ನೋಡ್ಕೋತ ಹೋಗು, ಬೆಳಿಗ್ಗೆ ಎದ್ದಾಗಿನಿಂದ ಒಂದು ಚಕ್ರ, ಅದು ಒಂಥರ ಸ್ಟ್ರೆಸ್ಫುಲ್ ಲೈಫ್ ಅನ್ನ ಲೀಡ್ ಮಾಡ್ಲಿಕ್ಕತ್ತದ. ಹಿರಿಯ ನಾಗರಿಕರನ್ನ ನೋಡು, ಅವರೊಂದು ತರ ಒತ್ತಡ ಟೆನ್ಷನ್. ಉದ್ಯೋಗಸ್ಥ ಮಹಿಳೆಯರನ್ನ ನೋಡು, ಮನೆಯೊಳಗ ದಗ ದಗ ದಗ ಮಾಡ್ಕೊಂಡ್ ಬಾ, ಕಚೇರಿ ಒಳಗ ದುಡಿ, ಮತ್ತ ಮನೆಗೆ ಓಡು. ಅಂದ್ರ ನಮ್ದು ಇವತ್ತ ಒತ್ತಡ ಪೂರಿತ ಜೀವನ ಆಗ್ಯದ.
1: ಹೌದು, ಒತ್ತಡದ ಬದುಕಿಗೆ ಒಂದು ಪರಿಹಾರ ಅಂದ್ರ ಯೋಗ ಅನ್ನೋಂಗಾಗ್ಯದ ನೋಡಿ. ಈಗ
0: ಹೌದು,
1: ಯೋಗ ಅನ್ನೋದು ಮೂರು ಪ್ರಕಾರಗಳೊಳಗ, ಒಂದು ದೈಹಿಕವಾಗಿ ನೀ ಹೇಳದಂಗ ವ್ಯಾಯಾಮ ಮಾಡೋದು ನಮ್ಮ ದೇಹಕ್ಕ, ನಮ್ಮ ದೇಹವನ್ನ ಸುಸ್ಥಿತಿಯೊಳಗಿಡ್ಲಿಕ್ಕೆ ಅದು ಸಹಾಯ ಆಗ್ತದ. ಇನ್ನೊಂದು ಈ ಪ್ರಾಣಾಯಾಮ ಅನ್ನುವಂಥದ್ದು, ಅದು ನಮ್ಮ ಉಸಿರಾಟ ಪ್ರಕ್ರಿಯೆಯನ್ನ ಸಮಸ್ಥಿತಿಯೊಳಗಿಡ್ತದ. ಅಂದ್ರ ಉಸಿರಾಟವನ್ನ ಸರಿಯಾಗಿ ಮಾಡೋದ್ರಿಂದ ನಮ್ಮ ಆರೋಗ್ಯ ಅಲ್ಲ. ಮತ್ತ ಇನ್ನೊಂದು ಧ್ಯಾನ, ಅದಂತೂ ಎಷ್ಟು ಮುಖ್ಯ ಆಗ್ತದ ಅಂತಂದ್ರ ನಮ್ಮ ಮನಸ್ಸನ್ನ ಹತೋಟಿಯಲ್ಲಿಡ್ತದ, ಏಕಾಗ್ರತೆಯನ್ನ ಸಾಧಿಸಲಿಕ್ಕೆ ಅನುವು ಮಾಡಿಕೊಡುತ್ತದೆ.
0: ಅದರಾಗೂ ಮಾಯ, ಇವತ್ತಿನ ದಿನದೊಳಗ ನಮ್ಮ ಯುವ ಪೀಳಿಗೆಯನ್ನ ನೋಡಿದಾಗ ಕೆಲಸತ್ತೆ ಅಯ್ಯೋ ಪಾಪ ಅನ್ಸ್ಬಿಡ್ತದೆ. ಅಂದ್ರ ಈ ಕಡೆ ಉದ್ಯೋಗದ ಕೊರತೆ ಅದ, ಶೈಕ್ಷಣಿಕವಾಗಿ ಹಲವಾರು ಅವಕಾಶಗಳವ, ಆದ್ರ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋ ದ್ವಂದ್ವದೊಳಗ ಮಕ್ಕಳಿದ್ದಾರೆ.
1: ಅಂದ್ರ ಸಹಜವಾಗಿ ಖಿನ್ನತೆಗೆ
0: ಒಳಗಾಗ್ಲಿಕ್ಕೆ. ಹಂಗಾದಾಗ ಏನಾಗ್ತದ, ಮನಸ್ಸಿನ ಒಂದು ಹತೋಟಿ ತಪ್ಪಿ ಬಿಡ್ತದ. ನನ್ನ ನಿರ್ಣಯ ತಗೊಳಿಕ್ಕೆ, ನನ್ನ ಬದುಕಿನ ದಾರಿ ಕಂಡುಕೊಳ್ಳಿಕ್ಕೆ ನಾನು ಅಸಮರ್ಥ ಆಗಿನೇನೋ ಅನ್ನೋ ಒಂದು ಕೀಳರಿಮೆ ಅವರೊಳಗೆ ಬರ್ಲಿಕ್ಕತ್ತದ. ಅವಾಗ ಏನಂದ್ರ ಬೇರೆ ಬೇರೆ ಮಾರ್ಗ ಹಿಡಲಿಕತ್ತಾರ ಹುಡುಗರು. ಇದು ನಿರಂತರ ಕೊರಗು, ಅವ್ರಿಗೂ ತೊಂದರೆ, ಮತ್ತ ಪಾಲಕ ಪೋಷಕರಿಗೂ. ಏನಾದ್ರೂ ಅವ್ರ ಜೀವಕ್ಕೆ ಅಪಾಯ ಮಾಡಿಕೊಂಡ್ರ ಅವ್ರ ಜೀವನ ಪರ್ಯಂತ ಒದ್ದಾಡಬೇಕು. ಹಂಗಾಗಿ ಮನಸ್ಸಿನ ಏಕಾಗ್ರತೆ, ಮನಸ್ಸಿನ ಸ್ಥಿರತೆ ಅನ್ನ ನಾವು ಇಟ್ಕೊಳ್ಬೇಕು ಅಂದ್ರ ಇವತ್ತಿನ ಯುವ ಪೀಳಿಗೆಗೆ ಯೋಗದ ಅಗತ್ಯತೆ ಬಹಳದ ನೋಡು.

0: ಕರ್ಮಯೋಗ ಆಗಿರ್ಬಹುದು. ಈಗ ನೋಡು, ನಾನ್ ನಿಷ್ಕಾಮ ಕರ್ಮ ಮಾಡಂಗಿಲ್ಲೇನು, ನಮ್ಮ ಶ್ರೋತೃಗಳಿಗೆ ನನಗೇನ್ ಗೊತ್ತದ ಅದನ್ನ ಹೇಳ್ತೀನಿ. ಅದು ಒಂದು ರೀತಿಯ ಕರ್ಮಯೋಗ. ಇನ್ನ ಜ್ಞಾನಯೋಗ. ಜ್ಞಾನಯೋಗ ಅಂತಂದ್ರ ನನಗೇನ್ ತಿಳಿದದ ಅದನ್ನ ಇಡೀ ಜಗತ್ತಿನ ಒಳ್ಳೇದಕ್ಕೆ ಉಪಯೋಗಿಸೋದು, ಮತ್ತ ಜಗತ್ನೊಳಗೇನು ಒಳ್ಳೇದದ ಅದನ್ನ ನಾ ಕಲ್ಕೊಳ್ಳೋದು. ಆಮೇಲೆ ರಾಜಯೋಗ ಅಂತ ಹೇಳ್ತಾರ, ಹಠಯೋಗ ಅಂತ ಹೇಳ್ತಾರ, ಅನೇಕ ವಿಧಗಳವ ಯೋಗಗಳೊಳಗ.
1: ಮತ್ತೆಲ್ಲಕ್ಕಿಂತ ಬಹಳ ನಾವು ತಿಳ್ಕೊಬೇಕಾಗಿದ್ದ ಏನಂದ್ರ, ಮನುಷ್ಯನ ಒಂದು ದೇಹ ಪ್ರಕೃತಿಗೆ ಅನುಗುಣವಾಗಿ, ಅವರ ವಯಸ್ಸಿಗೆ ಅನುಗುಣವಾಗಿ ನೀನು ಯಾವ ಯೋಗವನ್ನು ಬೇಕಾದ್ರೂ ಮಾಡಬಹುದು. ಈಗ ನೋಡು, ಒಂದ್ ಕಾಲಕ್ಕ ಯೋಗ ಅಂದ್ರ ಪದ್ಮಾಸನ ಹಾಕೊಂಡು ನೆಲದ ಮೇಲೆ ಕೂಡ್ಬೇಕು, ಸೂರ್ಯ ನಮಸ್ಕಾರ ಹಿಂಗ ಮಾಡ್ಬೇಕು ಅನ್ನುವೆಲ್ಲ ಇದ್ವು. ಆದ್ರೆ ಇವತ್ತ ಇಷ್ಟು ಒಂದು ಅದ್ರೊಳಗ ಫ್ಲೆಕ್ಸಿಬಿಲಿಟಿ ಬಂದದ ಅಂತಂದ್ರ, ನಿನ್ ಕೆಳ ಕೂಡ್ಲಿಕ್ಕೆ ಆಗುದಿಲ್ಲಲ್ಲ, ಕುರ್ಚಿ ಮೇಲೆ ಕುತ್ಕೊಂಡ ಮಾಡು. ಕುರ್ಚಿ ಮೇಲೆ ಕುತ್ಕೊಂಡ ನೀನ್ ಸೂರ್ಯ ನಮಸ್ಕಾರವನ್ನ ಮಾಡಬಹುದು. ಅಂದ್ರೆ ಇಷ್ಟೊಂದು ಇದರಲ್ಲಿ ಸಡಿಲಿಕ್ಕೆ ಅದ, ಅದರ ಮಾಡುವಂತ ಮನಸ್ಸು ಬೇಕು.
0: ಮತ್ತ ಭಕ್ತಿ ಯೋಗ ಅಂತದಲ್ಲ, ಭಕ್ತಿಯಿಂದ ನಾವು ದೇವರಿಗೆ ಏನು ಅರ್ಪಿಸ್ತೀವಿ, ಹಂಗಾಗಿ ಅವ ನಮ್ಗ ಏನು ಕೊಡಬೇಕು ಅದನ್ನು ಕೊಡ್ತಾನ. ಅಂದ್ರ ಭಕ್ತಿ ಅನ್ನೋದ್ರ ಅದ್ರ ಜೊತೆಗೆ ಈ ನಿಯಮಗಳು ಎಲ್ಲ ನಮ್ ಜೊತೆಗೆ ಬಂದ ಬಿಡ್ತಾವ. ಸತ್ಯ ಹೇಳಬೇಕು, ಅಹಿಂಸೆಯನ್ನ ಮಾಡಬೇಕು, ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು, ದ್ವೇಷ ಅಸೂಯೆ ಇವುಗಳನ್ನ ಕಡಿಮೆ ಮಾಡ್ಕೋಬೇಕು. ಇವೆಲ್ಲ ಒಂದಕ್ಕೊಂದು ಪೂರಕ ನೋಡು ಮಂಜುಳ.
1: ಹೌದು, ಹಂಗಾಗಿನೇ ನೋಡು, ಇವತ್ತು ನೀ ಹೇಳಿದೆಯಲ್ಲ, ನಮ್ಮ ಪ್ರಾಚೀನ ಕಲೆ ಇದು ಯೋಗ ಅನ್ನೋದು, ಪ್ರಾಚೀನ ವಿಜ್ಞಾನ. ಇದನ್ನ ನಮ್ಮತನವನ್ನ ನಾವು ಬಿಟ್ಕೊಟ್ಟು ಇವತ್ತು ಏನೇನೋ ರೋಗ ರುಜಿನಗಳಿಂದ, ಅಧಿಕ ರಕ್ತದ ಒತ್ತಡ ಅಂತೀವಿ, ಮಧುಮೇಹ ಅಂತೀವಿ, ಸಕ್ಕರೆ ಕಾಯಿಲೆ ಅನ್ಕೋತೀವಿ, ಕ್ಯಾನ್ಸರ್ ಅಂತ ಮಾರಕ ರೋಗಗಳು ಬಂದಾವ. ನಿನ್ಗೆ ಹೇಳಬೇಕು ಅಂದ್ರೆ ಎಷ್ಟೊಂದು ನಮ್ಮ ಕೇಳುಗರು ಅಥವಾ ನಮ್ಮ ಜನರು, ನಮ್ಮ ಪರಿಚಯಸ್ಥರು ಇವತ್ತು ಕೇವಲ ಒಂದು ಧ್ಯಾನ ಮಂತ್ರ ಇದರಿಂದ ಕ್ಯಾನ್ಸರ್ ರೋಗವನ್ನು ಗುಣಪಡಿಸಿಕೊಂಡು ಯಶಸ್ವಿ ಜೀವನವನ್ನ ನಡೆಸೋರು ನಮ್ಮ ಕಣ್ಮುಂದಿದ್ದಾರೆ.
0: ನೋಡ ಅಂದ್ರ ಈ ದ್ವೇಷ ಅಸೂಯೆ ಹಗೆ ಇಂಥವೆಲ್ಲ ಏನ್ ಇರ್ತಾವಲ್ಲ, ಅದರಿಂದ ರೋಗಕ್ಕೆ ಕಾರಣ ಆಗ್ತದ ಅಂತಂತಿ. ಅಂದ್ರ ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತದದು ಅಂತ ಹೇಳ್ತೀನಿ ನೀನು.
1: ಹೌದು,
0: ಅಂದಮೇಲೆ ನೋಡು, ನಾವು ಸಾಧ್ಯ ಇದ್ದಷ್ಟು ಇವುಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ, ಯಾಕಂದ್ರ ಮನುಷ್ಯ ಸಹಜವಾದ ಒಂದು ರೀತಿಯ ಬುದ್ಧಿ ಇರ್ತದ, ಯಾರನ್ನೋ ನೋಡಿ ಸಂಕಟ ಪಡೋದು, ದ್ವೇಷ ಮಾಡೋದು, ಹಾಗೆ ತನ ಸಾಧಿಸೋದು, ಇವನ್ನೆಲ್ಲ ನಿವಾರಿಸ್ಕೊಳ್ಬೇಕು ಅಂತಂದ್ರ ಯೋಗದ ಮೊರೆ ಹೋಗ್ಬೇಕು.
1: ಅದಕ್ಕ ನೋಡು, ಜೂನ್ 21 ವಿಶ್ವ ಯೋಗ ದಿನ ಅಂತ ಆಚರಿಸ್ತಾರ ಈ ಸಲ. ಮತ್ತ ಹೆಲ್ದಿ ಏಜಿಂಗ್ ಫಾರ್ ಬೆಟರ್ ಲೈಫ್ ಅನ್ನೋದು ಈ ಸಲದ ಒಂದು ಘೋಷವಾಕ್ಯ. ಉತ್ತಮ ಆರೋಗ್ಯವನ್ನ ಹೊಂದಬೇಕು ಅಂದ್ರೆ ನೀನು ಸಾಧ್ಯವಾದಷ್ಟು ಯೋಗದ ಯಾವುದೇ ಪ್ರಕಾರ ಆಗ್ಲಿ ಅದನ್ನ ನೀನು ಮಾಡ್ತಾ ಹೋಗ್ಬೇಕು ಅನ್ನೋದು ಈ ಒಂದು ಘೋಷವಾಕ್ಯದ ಅರ್ಥ. ಹಂಗಾಗಿ ನೋಡ್ಮಯ, ನೀನು ನಾನು ಅಂತೂ ಸಿದ್ಧರಿದ್ದೀವಿ, ಯೋಗ ಮಾಡೇ ಮಾಡ್ತೀವಿ, ಮತ್ತು ಪ್ರತಿ ವರ್ಷನೂ ನಮ್ದು ನಡೆದೇ ಇರ್ತದ. ಹಂಗಾಗಿ ನಾವು ಮತ್ತೆ ನಮ್ಮ ಗೆಳತಿಯರನ್ನು ಕೂಡ ಹುರಿದುಂಬಿಸೋಣ, ನಮ್ಮ ಅಕ್ಕಪಕ್ಕದ ಜನರನ್ನ ಹುರಿದುಂಬಿಸೋಣ. ಆ ದಿನ ಸಾಮೂಹಿಕವಾದಂತ ಗ್ರೌಂಡ್ಗಳಲ್ಲಿ, ಸ್ಟೇಡಿಯಂಗಳಲ್ಲಿ ಈ ಯೋಗದ ಒಂದು ವಿವಿಧ ರೀತಿಯ ಆಚರಣೆಗಳು ನಡೀತಿರ್ತಾವ.
0: ಹೌದು,
1: ನಾವು ಕೂಡ ಸಕ್ರಿಯವಾಗಿ ಭಾಗವಹಿಸೋದು ಬಹಳ ಮುಖ್ಯ ಅಲ್ಲೇನು.
0: ಅಗದಿ, ಯಾಕಂದ್ರ ಅಂತಾರಾಷ್ಟ್ರೀಯ ಮಟ್ಟದೊಳಗ ಈ ಯೋಗಾಚರಣೆ ನಡೆದದ. ನೀ ಹೇಳಿದಂಗ ನಮ್ಮ ದೇಶದ ಈ ಕೊಡುಗೆ ಏನದಲ್ಲ, ಪರದೇಶಗಳೊಳಗ ಎಷ್ಟು ನಿಯಮಿತವಾಗಿ ಆಚರಿಸಿ ಅವರು ಆರೋಗ್ಯವಂತರಾಗಿ ಬದುಕಲಿಕ್ಕತ್ತಾರ. ಯೋಗ ಅಂದ್ರನ ಜೀವನ ಶಿಕ್ಷಣ ಕ್ರಮ ಇದು.
1: ಹೌದು,
0: ಆ ಯೋಗವನ್ನ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ನಾವು ಕೂಡ ಆರೋಗ್ಯವಂತರಾಗಿರೋಣ, ಸುಖ ಸಮೃದ್ಧಿ ಹೊಂದಿದಂತಹ ಸಮಾಜವನ್ನ ನಿರ್ಮಾಣ ಮಾಡೋಣ, ಆ ಮೂಲಕ ಒಳ್ಳೆಯ ರಾಷ್ಟ್ರವನ್ನ ನಾವೆಲ್ಲರೂ ಕಟ್ಟೋಣ. ಕವಿ ಹೇಳ್ತಾರಲ್ಲೇನು,

0: ಬದುಕುವ ಕಲೆ ಯೋಗ ಅನ್ನೋದನ್ನ ನಾವು ತಿಳ್ಕೊಂಡು ನಮ್ಮ ಜೀವನದೊಳಗ ಯೋಗವನ್ನ ಅಳವಡಿಸಿಕೊಳ್ಳೋಣ.
1: ಮಾತುಗಳ ಅಲೆಯಲ್ಲಿ ಕವಿಯ ಗಾನ, ಇದೇ ಭಾವಯಾನ. ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ.
2: ಇದೀಗ ಪ್ರಸಾರವಾದ ಭಾವಯಾನ ಕಾರ್ಯಕ್ರಮದ ಮರು ಪ್ರಸಾರವನ್ನು ಇಂದು ಮಧ್ಯಾಹ್ನ 2:40 ಕೇಳಬಹುದು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ 7:31:35.
3: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ.
4: ಡಿಜಿಟಲ್ ಭಾರತಕ್ಕೆ ಡಿಜಿಟಲ್ ಅಂಚೆ ಸೇವೆಗಳು.
3: ಸುಕನ್ಯಾ ಸಮೃದ್ಧಿ ಖಾತೆ ಸೇರಿದಂತೆ ವಿವಿಧ ಅಂಚೆ ಖಾತೆಗಳಿಗೆ ಈಗ ಎನ್ಇಎಫ್ಟಿ ನೆಫ್ಟ್ ಮೂಲಕ ಸುಲಭವಾಗಿ ಹಣ ಜಮಾ ಮಾಡಬಹುದು. ಭಾರತದ ಯಾವುದೇ ಅಂಚೆ ಕಚೇರಿ ಖಾತೆಗೆ ಒಂದೇ ಐಎಫ್ಎಸ್ಸಿ ಕೋಡ್, IPOS 0000 ಡಿಒಪಿ ಮೂಲಕ ಹಣ ವರ್ಗಾವಣೆ ಸೌಲಭ್ಯ ಲಭ್ಯ.
4: ಅಂಚೆ ಜೀವ ವಿಮೆ ಪ್ರೀಮಿಯಂ ಪಾವತಿಯನ್ನ ಯುಪಿಐ ಮೂಲಕವೂ ಕ್ಷಣಾರ್ಧದಲ್ಲಿ ಮಾಡಬಹುದು.
3: ಭಾರತೀಯ ಅಂಚೆ ನಿಮ್ಮ ಹಣಕಾಸು ಸೇವೆಗಳಿಗೆ ಈಗ ಇನ್ನಷ್ಟು ಸುಲಭ, ಸುರಕ್ಷಿತ ಹಾಗೂ ಡಿಜಿಟಲ್ ಸೌಲಭ್ಯಗಳು ಲಭ್ಯ.
0: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ June 26, 27, 28 ಮುಂಜಾನೆ 10:00 ರಾತ್ರಿ 9:00. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ: ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
5: 9448112323
0: ಅಥವಾ
5: 7353112323.
0: ಸಾಲ ಸೌಲಭ್ಯ: SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
6: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
7: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
6: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
7: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
6: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುತ್ತೀರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಚಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ UGC ರೆಕಗ್ನೈಸ್ಡ್ ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಫ್ರಾನ್ಸ್ನ ಪ್ಯಾರಿಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿವಾಟೆಕ್ 2026 ಕಾರ್ಯಕ್ರಮದಲ್ಲಿ ಭಾಗಿ. G7 ಶೃಂಗಸಭೆ. ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗಾಗಿ 3 ಪ್ರಮುಖ ಘೋಷಣಾ ಪತ್ರಗಳಿಗೆ ಸದಸ್ಯ ರಾಷ್ಟಗಳ ಅಂಗೀಕಾರ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜುಲೈ 15 ಜಾರಿ. ರಫ್ತು ವಲಯಕ್ಕೆ ಹೆಚ್ಚಿನ ಉತ್ತೇಜನ. ಜಾರ್ಖಂಡ್ನ 2 ರಾಜ್ಯಸಭಾ ಸ್ಥಾನಗಳು ಹಾಗೂ ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಮತ್ತು ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್. ನೆದರ್ಲೆಂಡ್ಸ್ ವಿರುದ್ದ ಭಾರತಕ್ಕೆ 95 ರನ್ ಜಯ. ವಾರ್ತೆಗಳ ವಿವರ. G7 ಶೃಂಗಸಭೆಯನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಫ್ರಾನ್ಸ್ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ನಿನ್ನೆ ತಡರಾತ್ರಿ ಪ್ಯಾರಿಸ್ ತಲುಪಿದ್ದಾರೆ. ಪ್ಯಾರಿಸ್ಗೆ ಆಗಮಿಸಿದ ಪ್ರಧಾನಿಯವರನ್ನು ಅಲ್ಲಿನ ಭಾರತೀಯ ಸಮುದಾಯ ಆತ್ಮೀಯವಾಗಿ ಸ್ವಾಗತಿಸಿತು. ಪ್ರಧಾನಿ ನರೇಂದ್ರ ಮೋದಿ ಇಂದು ಫ್ರಾನ್ಸ್ ಅಧ್ಯಕ್ಷ ಅಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಮತ್ತು ನವೋದ್ಯಮ ಸಮಾವೇಶವಾದ ವಿವಾಟೆಕ್ 2026ನಲ್ಲಿ ಭಾಗವಹಿಸಲಿದ್ದಾರೆ. ಈ ಬಾರಿಯ ಶೃಂಗಸಭೆಯಲ್ಲಿ ಭಾರತವು ಅತಿದೊಡ್ಡ ಮಳಿಗೆಯನ್ನು ಹೊಂದಿದ್ದು ಇದು ಭಾರತ ಮತ್ತು ಯುರೋಪ್ ನಡುವಿನ ತಾಂತ್ರಿಕ ಸಹಭಾಗಿತ್ವದ ಬಲವಾದ ಸಂಕೇತವಾಗಿದೆ. ಇಲ್ಲಿ ಪ್ರಧಾನಿಯವರು ಭಾರತದ ಡಿಜಿಟಲ್ ಕ್ರಾಂತಿ ಮತ್ತು ಜಾಗತಿಕ ತಾಂತ್ರಿಕ ಪ್ರಗತಿಯ ಕುರಿತು ಭಾಷಣ ಮಾಡಲಿದ್ದಾರೆ. ಇನ್ನು ನಿನ್ನೆ ನಡೆದ G7 ಶೃಂಗಸಭೆಯಲ್ಲಿ ಪ್ರಧಾನಿ ಜಾಗತಿಕ ಆಡಳಿತ ಮತ್ತು ನೀತಿ ನಿರೂಪಣೆಯಲ್ಲಿ ಭಾರತದ ನಿಲುವನ್ನು ಸ್ಪಷ್ಟಪಡಿಸಿದರು. ಜಾಗತಿಕ ಏಳಿಗೆಗಾಗಿ ಜಾಗತಿಕ ದಕ್ಷಿಣ ರಾಷ್ಟಗಳ ಜೊತೆ ನಿಕಟವಾಗಿ ಕೆಲಸ ಮಾಡುವ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ಅಲ್ಲದೆ ವೆಸ್ಟ್ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಅಭಿವೃದ್ದಿಶೀಲ ರಾಷ್ಟಗಳ ಮೇಲಾಗುತ್ತಿರುವ ಪರಿಣಾಮಗಳ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು G7 ದೇಶಗಳು ಮತ್ತು ಜಾಗತಿಕ ದಕ್ಷಿಣ ರಾಷ್ಟಗಳ ಸಾಮರ್ಥ್ಯವನ್ನು ಜೋಡಿಸುವ ಮೂಲಕ ವ್ಯಾಪಾರ ಹಾಗೂ ಸಂಪರ್ಕವನ್ನು ವೃದ್ಧಿಸುವ ಹೊಸ ಚೌಕಟ್ಟನ್ನು ಪ್ರಸ್ತಾಪಿಸಿದರು. ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿಯವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮನ್, ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಸೇರಿದಂತೆ ಹಲವು ಜಾಗತಿಕ ನಾಯಕರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ವಿಶೇಷವಾಗಿ ಅಧ್ಯಕ್ಷ ಟ್ರಂಪ್ ಅವರೊಂದಿಗಿನ ಭೇಟಿಯಲ್ಲಿ ಇರಾನ್ ಜೊತೆಗಿನ ವಾಷಿಂಗ್ಟನ್ ಶಾಂತಿ ಒಪ್ಪಂದದ ಅನುಷ್ಠಾನದ ಸಮಯದಲ್ಲಿ ಭಾರತೀಯ ನಾವಿಕರ ಸುರಕ್ಷತೆಗೆ ಅತ್ಯುನ್ನತ ಆದ್ಯತೆ ನೀಡಬೇಕೆಂದು ಪ್ರಧಾನಿ ಮನವಿ ಮಾಡಿದರು. ಫ್ರಾನ್ಸ್ನ ಏವಿಯನ್ನಲ್ಲಿ ನಡೆದ G7 ಶೃಂಗಸಭೆಯಲ್ಲಿ ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗೆ ಪೂರಕವಾದ 3 ಪ್ರಮುಖ ಘೋಷಣಾ ಪತ್ರಗಳನ್ನು ಅಂಗೀಕರಿಸಲಾಗಿದೆ. ಸಮತೋಲಿತ ಆರ್ಥಿಕ ಪ್ರಗತಿ, ಸ್ಥಿರ ಇಂಧನ ಮಾರುಕಟ್ಟೆ ಹಾಗೂ ಪೂರೈಕೆ ಸರಪಳಿಯ ಬಲವರ್ಧನೆಗೆ ಶೃಂಗಸಭೆಯಲ್ಲಿ ಒತ್ತು ನೀಡಲಾಗಿದ್ದು ಜಾಗತಿಕ ಆರ್ಥಿಕ ಸಂಸ್ಥೆಗಳ ಸುಧಾರಣೆಗೆ ಕರೆ ನೀಡಲಾಗಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಸುರಕ್ಷಿತ ನೌಕಾಯಾನ ಮರುಸ್ಥಾಪನೆ ಹಾಗೂ ಅನಿಯಂತ್ರಿತ ರಫ್ತು ನಿರ್ಬಂಧಗಳ ನಿವಾರಣೆಗೆ ಆಗ್ರಹಿಸಿರುವ ನಾಯಕರು ಕೃತಕ ಬುದ್ದಿಮತ್ತೆ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಿದ್ದತೆಯ ಅಗತ್ಯತೆಯನ್ನು ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಅಪ್ರಾಪ್ತ ವಯಸ್ಕರಿಗೆ ಸುರಕ್ಷಿತ ಡಿಜಿಟಲ್ ಜಾಗವನ್ನು ನಿರ್ಮಿಸುವ G7 ಘೋಷಣೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ ಮತ್ತು ದಕ್ಷಿಣ ಕೊರಿಯಾ ದೇಶಗಳು ಸಂಪೂರ್ಣ ಬೆಂಬಲ ಸೂಚಿಸಿವೆ. ಡಿಜಿಟಲ್ ವೇದಿಕೆಗಳಲ್ಲಿ ಕಟ್ಟುನಿಟ್ಟಿನ ವಯಸ್ಸಿನ ದೃಢೀಕರಣ, ಪೋಷಕರ ನಿಯಂತ್ರಣ ಹಾಗೂ ಡೀಪ್ ಫೇಕ್ ಮತ್ತು ಕೃತಕ ಬುದ್ದಿಮತ್ತೆಯ ಅಪಾಯಗಳಿಂದ ಮಕ್ಕಳನ್ನು ರಕ್ಷಿಸುವ ಕ್ರಮಗಳಿಗೆ G7 ಕರೆ ನೀಡಿದೆ. ಆನ್ಲೈನ್ನಲ್ಲಿ ಮಕ್ಕಳ ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ದ ಶೂನ್ಯ ಸಹಿಷ್ಣುತೆಯ ನೀತಿಯನ್ನು ಒಕ್ಕೂಟವು ಪುನರುಚ್ಚರಿಸಿದೆ. ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಇದೇ ವರ್ಷದ ಜುಲೈ 15 ಅಧಿಕೃತವಾಗಿ ಜಾರಿಗೆ ಬರಲಿದೆ ಎಂದು ಉಭಯ ದೇಶಗಳು ಜಂಟಿಯಾಗಿ ಘೋಷಿಸಿವೆ. ಇದರ ಜೊತೆಗೆ ಉದ್ಯೋಗಿಗಳ ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ ಡಿಸಿಸಿ ಒಪ್ಪಂದವೂ ಸಹ ಏಕಕಾಲದಲ್ಲಿ ಅನುಷ್ಠಾನಕ್ಕೆ ಬರಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಈ ಒಪ್ಪಂದದ ಅಡಿಯಲ್ಲಿ ವಿನಾಯಿತಿ ಅವಧಿಯನ್ನು 3-5 ವರ್ಷಗಳಿಗೆ ಹೆಚ್ಚಿಸಲಾಗಿದ್ದು ಇದು ಯುಕೆಯಲ್ಲಿರುವ ಭಾರತದ ತಾತ್ಕಾಲಿಕ ಉದ್ಯೋಗಿಗಳಿಗೆ ಅನುಕೂಲ ಕಲ್ಪಿಸಲಿದೆ. ಈ ಜಂಟಿ ಒಪ್ಪಂದವನ್ನು ಆರ್ಥಿಕ ರಾಜತಾಂತ್ರಿಕತೆಯ ಮಹತ್ವದ ವಿಜಯ ಎಂದು ಕೇಂದ್ರ ಸಚಿವ ಪಿಯೂಷ್

0: ಗೋಯಲ್ ಶ್ಲಾಘಿಸಿದ್ದಾರೆ. ಈ ಮೈತ್ರಿಯಿಂದಾಗಿ ಭಾರತ ಯುಕೆ ಮಾರುಕಟ್ಟೆಯಲ್ಲಿ ಶೇಕಡಾ 99% ಸುಂಕದ ಶ್ರೇಣಿಗಳ ಮೇಲೆ ತಕ್ಷಣದ ಸುಂಕ ಮುಕ್ತ ಪ್ರವೇಶವನ್ನು ಪಡೆದುಕೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾರ್ಖಂಡ್ನ ಎರಡು ರಾಜ್ಯಸಭಾ ಸ್ಥಾನಗಳಿಗೆ ಇಂದು ಮತದಾನ ನಡೆಯಲಿದೆ. ಚುನಾವಣಾ ಕಣದಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ JMM ಪಕ್ಷದ ಅಭ್ಯರ್ಥಿ ಬೈದ್ಯನಾಥ್ ರಾಮ್, ಕಾಂಗ್ರೆಸ್ ಅಭ್ಯರ್ಥಿ ಪ್ರಣವ್ ಝಾ ಮತ್ತು ಪಕ್ಷೇತರ ಅಭ್ಯರ್ಥಿ ಪರಿಮಳ್ ನತ್ವಾನಿ ಸ್ಪರ್ಧೆಯಲ್ಲಿದ್ದಾರೆ. ಬೆಳಗ್ಗೆ 9:00 ಸಂಜೆ 4:00 ಮತದಾನ ಪ್ರಕ್ರಿಯೆ ಜರುಗಲಿದ್ದು ಸಂಜೆ 5:00 ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. ಮತ ಎಣಿಕೆ ಪೂರ್ಣಗೊಂಡ ತಕ್ಷಣ ಫಲಿತಾಂಶ ಅಧಿಕೃತವಾಗಿ ಪ್ರಕಟಿಸಲಾಗುವುದು ಎಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ. ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ಅಭ್ಯರ್ಥಿಗಳು ಸರಾಗವಾಗಿ ಗೆಲುವು ಸಾಧಿಸಲಿದ್ದಾರೆ. 7 ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಗೋವಿಂದರಾಜು ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ 5 ದಿನಗಳ ಭೇಟಿಗಾಗಿ ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಭೇಟಿಯ ಮೊದಲ ದಿನದಂದು ರಾಷ್ಟಪತಿ ಮಧ್ಯಪ್ರದೇಶದ ಬೆತುಲ್ನಲ್ಲಿ ಆಯೋಜಿಸಲಾಗಿರುವ ಆಧ್ಯಾತ್ಮಿಕ ಜಾಗೃತಿಯ ಮೂಲಕ ಬುಡಕಟ್ಟು ಸಮಾಜದ ಸಬಲೀಕರಣ ಎಂಬ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಎರಡನೇ ದಿನದಂದು ಅವರು ಓಂಕಾರೇಶ್ವರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತದನಂತರ ಒಡಿಶಾದ ರಾಯ್ ರಂಗ್ಪುರಕ್ಕೆ ಭೇಟಿ ನೀಡಲಿರುವ ಅವರು ಏಮ್ಸ್ ಭುವನೇಶ್ವರ ವತಿಯಿಂದ ಆಯೋಜಿಸಲಾದ ವೈದ್ಯಕೀಯ ಶಿಬಿರವನ್ನು ಉದ್ಘಾಟಿಸಲಿದ್ದು, ಇದೇ ವೇಳೆ ಕುಸಿಮಿ ಬ್ಲಾಕ್ ವ್ಯಾಪ್ತಿಯ ಗಣಿಗಾರಿಕಾ ಪೀಡಿತ ಗ್ರಾಮಗಳಿಗೆ ಹಮ್ಮಿಕೊಳ್ಳಲಾಗಿರುವ ಬೃಹತ್ ಸಂಯೋಜಿತ ಗ್ರಾಮೀಣ ಕೊಳವೆ ನೀರು ಸರಬರಾಜು ಯೋಜನೆಯನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ 21ರಂದು ರಾಷ್ಟಪತಿ ಜಬಲ್ಪುರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ 5 ದಿನಗಳಾದ್ಯಂತ ರಾಷ್ಟಪತಿಯವರು ಇತರ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದರ್ಶಿ ನಾಯಕತ್ವದಡಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ ತತ್ವಗಳೊಂದಿಗೆ ಭಾರತ ಕಳೆದ 12 ವರ್ಷಗಳಲ್ಲಿ ಅಭೂತಪೂರ್ವ ಪರಿವರ್ತನೆಗೆ ಸಾಕ್ಷಿಯಾಗಿದೆ. ಕೇಂದ್ರ ಸರ್ಕಾರದ ಸಮನ್ವಯ ಮತ್ತು ಬಹುಮುಖ್ಯ ಕಾರ್ಯತಂತ್ರ ದೇಶವನ್ನು ನಕ್ಸಲಿಸಂ ಮತ್ತು ಮಾವೋವಾದಿ ಭಯೋತ್ಪಾದನೆಯಿಂದ ಮುಕ್ತಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಕಟ್ಟುನಿಟ್ಟಿನ ಭದ್ರತಾ ಕಾರ್ಯಾಚರಣೆ, ಆರ್ಥಿಕ ಸಂಪನ್ಮೂಲಗಳ ತಡೆ ಹಾಗೂ ತ್ವರಿತ ಅಭಿವೃದ್ದಿ ಯೋಜನೆಗಳ ಅನುಷ್ಠಾನ ಈ ಪ್ರಮುಖ ಬದಲಾವಣೆಗೆ ಕಾರಣವಾಗಿದೆ. ಆಪರೇಷನ್ ಆಕ್ಟೋಪಸ್, ಆಪರೇಷನ್ ಡಬಲ್ ಬುಲ್, ಆಪರೇಷನ್ ಥಂಡರ್ಸ್ಟಾಮ್, ಆಪರೇಷನ್ ಬ್ಲಾಕ್ ಫಾರೆಸ್ಟ್ನಂತಹ ಅನೇಕ ಕಾರ್ಯಾಚರಣೆಗಳು ಮಾವೋವಾದಿಗಳನ್ನು ಹತ್ತಿಕ್ಕುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಲೀಡ್ಸ್ ಎಡಿಂಗ್ಲೆಯಲ್ಲಿ ನಿನ್ನೆ ರಾತ್ರಿ ನಡೆದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಎ ಗುಂಪಿನ ಪಂದ್ಯದಲ್ಲಿ ಭಾರತೀಯ ವನಿತಾ ತಂಡ ನೆದರ್ಲ್ಯಾಂಡ್ಸ್ ತಂಡವನ್ನು 95 ರನ್ಗಳಿಂದ ಮಣಿಸಿದೆ. ಸ್ಮೃತಿ ಮಂದಾನಾ ಅವರ 74 ಹಾಗೂ ಶೆಫಾಲಿ ವರ್ಮಾ ಅವರ 55 ರನ್ಗಳ ನೆರವಿನೊಂದಿಗೆ ಭಾರತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 209 ರನ್ ಗಳಿಸಿತು. 210 ರನ್ಗಳ ಗುರಿ ಬೆನ್ನತ್ತಿದ ನೆದರ್ಲ್ಯಾಂಡ್ಸ್ 17.3 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 114 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸ್ಮೃತಿ ಮಂದಾನಾಗೆ ಪಂದ್ಯ ಶ್ರೇಷ್ಠ ಆಟಗಾರ್ತಿ ಪ್ರಶಸ್ತಿ ನೀಡಲಾಯಿತು. ಲಕ್ನೋನಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ತಂಡ ಅಫ್ಘಾನಿಸ್ತಾನ ತಂಡವನ್ನು 170 ರನ್ಗಳಿಂದ ಮಣಿಸಿದೆ. ಈ ಮೂಲಕ ಸರಣಿಯಲ್ಲಿ 2-0 ಅಂತರದ ಮುನ್ನಡೆ ಸಾಧಿಸಿ ಸರಣಿ ಕೈವಶ ಮಾಡಿಕೊಂಡಿದೆ. ಮೊದಲು ಬ್ಯಾಟ್ ಮಾಡಿದ ಭಾರತ 49.5 ಓವರ್ಗಳಲ್ಲಿ ಶುಭ್ಮನ್ ಗಿಲ್ ಹಾಗೂ 125 ರನ್ಗಳೊಂದಿಗೆ ಇಶಾನ್ ಕಿಶನ್ ತಂಡದ ಬೃಹತ್ ಮೊತ್ತಕ್ಕೆ ಕಾರಣರಾದರು. ಫ್ರಾನ್ಸ್ನ ಪ್ಯಾರಿಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿವಾಟೆಕ್ 2026 ಕಾರ್ಯಕ್ರಮದಲ್ಲಿ ಭಾಗಿ.

0: G7 ಶೃಂಗಸಭೆ, ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗಾಗಿ 3 ಪ್ರಮುಖ ಘೋಷಣಾ ಪತ್ರಗಳಿಗೆ ಸದಸ್ಯ ರಾಷ್ಟಗಳ ಅಂಗೀಕಾರ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜುಲೈ 15ರಿಂದ ಜಾರಿ, ರಫ್ತು ವಲಯಕ್ಕೆ ಹೆಚ್ಚಿನ ಉತ್ತೇಜನ. ಜಾರ್ಖಂಡ್ನ 2 ರಾಜ್ಯಸಭಾ ಸ್ಥಾನಗಳು ಹಾಗೂ ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ನೆದರ್ಲ್ಯಾಂಡ್ಸ್ ವಿರುದ್ದ ಭಾರತಕ್ಕೆ 95 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾ ವೆಲ್ನೆಸ್ ಸೆಂಟರ್ ಶಿರಸಿ. ಶಿರಸಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ ಹಾಗೂ ಆಯುಷ್ ಚಿಕಿತ್ಸೆ, ಎಲ್ಲ ರೀತಿಯ ಕಾಯಿಲೆಗಳಿಗೆ ಪರಿಹಾರ ನಿಸರ್ಗಮನೆ ವೇದಾ ವೆಲ್ನೆಸ್ ಸೆಂಟರ್. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434.
2: ಆತ್ಮೀಯ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಶಿರಸಿ. ಯೋಗದಿಂದ ನಮ್ಮ ವಯಸ್ಸನ್ನ ನಿಯಂತ್ರಿಸಬಹುದೇ? ಯೋಗವನ್ನ ಪ್ರತಿನಿತ್ಯ ಮಾಡೋದ್ರಿಂದ ನಾವು ಯಂಗ್ ಕಾಣಬಹುದೇ? ಯೋಗ ಮಾಡುವುದರಿಂದ ನಮ್ಮ ಬಯಾಲಜಿಕಲ್ ವಯಸ್ಸನ್ನ ನಿಯಂತ್ರಣ ಮಾಡಿ ನಮ್ಮ ಆರೋಗ್ಯವನ್ನ ಇಟ್ಕೊಂಡು ಹೆಚ್ಚು ವರ್ಷ ಆರೋಗ್ಯಕರವಾಗಿ ಬದುಕಲಿಕ್ಕೆ ಸಾಧ್ಯವೇ? ಎಸ್, ಸಾಧ್ಯ ಆತ್ಮೀಯರೇ. ಯೋಗ ಋಷಿಮುನಿಗಳು ಮಾಡ್ತಾ ಇದ್ರು. 120, 130, 140 ವರ್ಷಗಳ ಕಾಲ ಬದುಕ್ತಾ ಇದ್ರು. ಆಹಾರದ ಮೇಲೆ ಹತೋಟಿ ಹಾಗೂ ಯೋಗದಿಂದಾಗಿ ಅವರ ಆಯಸ್ಸು ಜಾಸ್ತಿ ಇರ್ತಾ ಇತ್ತು. ಮೊದಲು ಒಂದು ಪ್ರಶ್ನೆಯನ್ನ ನಮ್ಗೆ ನಾವು ಕೇಳ್ಕೊಳ್ಳೋಣ. ವಯಸ್ಸಾಗುವುದು ಅಂದ್ರೆ ಏನು? ವಿಜ್ಞಾನದ ಪ್ರಕಾರ ನಮ್ಮ ವಯಸ್ಸನ್ನ 2 ರೀತಿಯಲ್ಲಿ ನೋಡಬಹುದು. ಒಂದು ಕಾಲಾನುಕ್ರಮ ವಯಸ್ಸು, ಅಂದರೆ ಜನಿಸಿದ ದಿನದಿಂದ ಎಷ್ಟು ವರ್ಷಗಳಾಗಿವೆ ಎಂಬುದು. ಇನ್ನೊಂದು ಜೈವಿಕ ವಯಸ್ಸು, ಬಯಾಲಜಿಕಲ್, ಅಂದರೆ ನಮ್ಮ ದೇಹದ ಜೀವಕೋಶಗಳು ಎಷ್ಟು ಆರೋಗ್ಯಕರವಾಗಿದೆ ಎಂಬುದು. ಇದು ಬಹಳ ಮುಖ್ಯ. ಅದೇ ಕಾರಣಕ್ಕೆ ಕೆಲವರು 70 ವರ್ಷ ವಯಸ್ಸಿನಲ್ಲೂ ಚುರುಕಾಗಿ ಕೆಲಸ ಮಾಡ್ತಾ ಇರ್ತಾರೆ, ಎಲ್ಲ ಕೆಲಸ ಮಾಡ್ಕೊಳ್ತಾರೆ, ಏನು ತೊಂದರೆ ಇಲ್ಲ, ಯುವಕರಂತೆ ಇರ್ತಾರೆ. ಇನ್ನು ಕೆಲವರು 40 ಅಥವಾ 50 ವರ್ಷಕ್ಕೆ ದಣಿವು, ಕೀಲು ನೋವು, ಆರೋಗ್ಯ ಸಮಸ್ಯೆ, ಸುಸ್ತು, ಅಯ್ಯಪ್ಪ ಆಗೋದೇ ಇಲ್ಲ, ರಿಟೈರ್ಡ್ ಆದ್ರೆ ಸಾಕು, ಈ ಪರಿಸ್ಥಿತಿಗೆ ಬಂದಿರ್ತಾರೆ. ಕೆಲವರು 40 ವರ್ಷಕ್ಕೆ 30 ವರ್ಷದವರಂಗ್ ಕಾಣ್ತಾರೆ, ಇನ್ ಕೆಲವರು 40 ವರ್ಷಕ್ಕೆ 60 ವರ್ಷದವರಂಗ್ ಕಾಣ್ತಾರೆ. ನೋಡಿ ವ್ಯತ್ಯಾಸ. ಹಾಗಾದ್ರೆ ವಯಸ್ಸಾಗುವ ಪ್ರಕ್ರಿಯೆಯಲ್ಲಿ ದೇಹದೊಳಗೆ ಏನಾಗುತ್ತೆ? ವಯಸ್ಸು ಹೆಚ್ಚಾದಂತೆ ಸ್ನಾಯುಗಳ ಪ್ರಮಾಣ ಕಡಿಮೆ ಆಗತ್ತೆ, ಮೂಳೆಗಳ ಸಾಂದ್ರತೆ ಕಡಿಮೆ ಆಗತ್ತೆ, ಸಮತೋಲನದ ಶಕ್ತಿ ಕುಗ್ಗುತ್ತೆ, ಉರಿಯೂತ ಇನ್ಫ್ಲಮೇಷನ್ ಮಟ್ಟ ಜಾಸ್ತಿ ಆಗತ್ತೆ, ಒತ್ತಡವನ್ನು ನಿಭಾಯಿಸುವ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಇದರ ಜೊತೆಗೆ ನಮ್ಮ ಜೀವಕೋಶಗಳ ಮಟ್ಟದಲ್ಲಿಯೂ ಕೆಲವು ಬದಲಾವಣೆಗಳಾಗುತ್ತೆ. ಒಂದು ಆಸಕ್ತಿದಾಯಕ ವೈಜ್ಞಾನಿಕ ವಿಷಯವನ್ನು ನಾವಿಲ್ಲಿ ತಿಳಿಯೋಣ. ನಮ್ಮ ಪ್ರತಿಯೊಂದು ಜೀವಕೋಶಗಳಲ್ಲಿರುವ ಕ್ರೋಮೋಸೋಮ್ಗಳ ತುದಿಯಲ್ಲಿ ಟೆಲೋಮಿಯರ್ಗಳು ಎಂಬ ರಕ್ಷಣಾತ್ಮಕ ಭಾಗಗಳು ಇರುತ್ತೆ. ಇವನು ಒಂದು ಪ್ರತಿ ಬಾರಿ ಜೀವಕೋಶಗಳು ವಿಭಜನೆಯಾದಾಗ ಈ ಟೆಲೋಮಿಯರ್ಗಳು ಸ್ವಲ್ಪ ಚಿಕ್ಕದಾಗ್ತಾ ಬರುತ್ತೆ. ಅತಿಯಾದ ಒತ್ತಡ, ನಿದ್ರೆಯ ಕೊರತೆ, ಉರಿಯೂತ ಮತ್ತು ಅನಾರೋಗ್ಯಕರ ಜೀವನ ಶೈಲಿ ಈ ಪ್ರಕ್ರಿಯೆಯನ್ನು ಇನ್ನಷ್ಟು ವೇಗಗೊಳಿಸುತ್ತೆ. ಕೆಲವು ಅಧ್ಯಯನಗಳು ಸೂಚಿಸುವಂತೆ ಧ್ಯಾನ, ಯೋಗ ಮತ್ತು ಒತ್ತಡ ನಿರ್ವಹಣೆ ಟೆಲೋಮಿಯರ್ ಆರೋಗ್ಯವನ್ನು ಬೆಂಬಲಿಸುತ್ತೆ. ಇದರಿಂದ ವಯಸ್ಸಾಗುವ ಜೈವಿಕ ಪ್ರಕ್ರಿಯೆ ವೇಗದ ಮೇಲೆ ಸಕಾರಾತ್ಮಕ ಪರಿಣಾಮ ಉಂಟಾಗುವಂತಹ ಸಾಧ್ಯತೆ ಇದೆ. ಹಾಗಾದರೆ ಯೋಗ ಹೇಗೆ ಸಹಾಯ ಮಾಡುತ್ತೆ? ಮೊದಲನೇದಾಗಿ, ಯೋಗ ಒತ್ತಡದ ಜೀವಶಾಸ್ತ್ರದ ಮೇಲೆ ಕೆಲಸ ಮಾಡುತ್ತೆ. ನಾವು ದೀರ್ಘಕಾಲ ಒತ್ತಡದಲ್ಲಿದ್ದಾಗ ದೇಹದಲ್ಲಿ ಕಾರ್ಟಿಸೋಲ್ ಎಂಬ ಹಾರ್ಮೋನ್ ಹೆಚ್ಚಾಗುತ್ತೆ. ಈ ಹೆಚ್ಚಾದಂತಹ ಕಾರ್ಟಿಸೋಲ್ ಸ್ಟ್ರೆಸ್ ಹಾರ್ಮೋನ್ ಇಂದ ಸ್ನಾಯುಗಳ ಕ್ಷೀಣತೆ ಸಮಸ್ಯೆ ಬರಬಹುದು, ಹೊಟ್ಟೆಯ ಕೊಬ್ಬನ್ನು ಹೆಚ್ಚಿಸಬಹುದು, ನಿದ್ರೆಯನ್ನು ಹಾಳು ಮಾಡಬಹುದು, ಈ ಇನ್ಫ್ಲಮೇಷನ್ ಉರಿಯೂತವನ್ನು ಹೆಚ್ಚಿಸಬಹುದು. ಇವೆಲ್ಲವೂ ವಯಸ್ಸಾಗುವ ಪ್ರಕ್ರಿಯೆಯನ್ನು ವೇಗಗೊಳಿಸುವ ಅಂಶಗಳಾಗಿವೆ. ಯೋಗ ಮತ್ತು ಪ್ರಾಣಾಯಾಮ ಮಾಡುವಾಗ ಪ್ಯಾರಾಸಿಂಪಥೆಟಿಕ್ ನರಮಂಡಲ ಸಕ್ರಿಯ ಆಗುತ್ತೆ. ಇದನ್ನು ರೆಸ್ಟ್ ಅಂಡ್ ರಿಪೇರ್ ಸಿಸ್ಟಮ್ ಎಂದು ಕರೆಯುತ್ತಾರೆ. ಈ ಸ್ಥಿತಿಯಲ್ಲಿ ದೇಹವು ಮರುನಿರ್ಮಾಣ ಮತ್ತು ದುರಸ್ತಿ ಕಾರ್ಯಗಳಿಗೆ ಹೆಚ್ಚು ಗಮನ ಕೊಡುತ್ತದೆ. ಎರಡನೇದಾಗಿ, ಯೋಗವು ಸ್ನಾಯು ಮತ್ತು ಕೀಲುಗಳ ಆರೋಗ್ಯವನ್ನು ಹೆಚ್ಚಿಗೆ ಕಾಪಾಡುತ್ತೆ. ಯೋಗಾಸನಗಳು ಸ್ನಾಯುಗಳನ್ನು ಸಕ್ರಿಯವಾಗಿ ಇಡುತ್ತದೆ. ತಾಡಾಸನ, ವೃಕ್ಷಾಸನ, ವೀರಭದ್ರಾಸನ, ತ್ರಿಕೋಣಾಸನದಂತಹ ಆಸನಗಳು ಸಮತೋಲನವನ್ನು ಹೆಚ್ಚಿಸುತ್ತೆ, ಸ್ನಾಯುಗಳನ್ನು ಬಲಪಡಿಸುತ್ತೆ, ಬಿಳಿವು ಅಪಾಯವನ್ನು ಇಂಬ್ಯಾಲೆನ್ಸ್ ಅನ್ನು ಕಡಿಮೆ ಮಾಡುತ್ತೆ. ಮೂರನೇದಾಗಿ, ಯೋಗವು ಮೆದುಳಿನ ಆರೋಗ್ಯವನ್ನು ಬೆಂಬಲಿಸುತ್ತೆ. ವಯಸ್ಸಾದಂತೆ ನಮ್ಮ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಯಲ್ಲಿ ಬದಲಾವಣೆಗಳು ಕಂಡುಬರುತ್ತೆ. ಇಲ್ಲಿ ನಾವು ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಯೋಗವು ನಮ್ಮ ವಯಸ್ಸು ಅಂದ್ರೆ ದಿನಗಳನ್ನ ನಿಲ್ಲಿಸುವುದಿಲ್ಲ. ಆದರೆ ಯೋಗವು 60 ವರ್ಷದ ವ್ಯಕ್ತಿಯನ್ನು 50 ವರ್ಷ 40 ವರ್ಷದ ಯುವಕನಂತೆ ಅಥವಾ ಆ ವಯಸ್ಸಿನವರಂತೆ ಕಾಣುವಂತೆ ಮಾಡಲಿಕ್ಕೆ, ಆ ಆರೋಗ್ಯವನ್ನು ಕೊಡಲಿಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಯೋಗವು ವಯಸ್ಸಾಗುವ ಪ್ರಕ್ರಿಯೆಯೊಂದಿಗೆ ಬರುವ ಅನೇಕ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳನ್ನು ನಿಧಾನಗೊಳಿಸಲು ಮತ್ತು ಆರೋಗ್ಯಕರ ವಯಸ್ಸಾಗುವಿಕೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತೆ. ಅದಕ್ಕಾಗಿ ಇಂದು ವಿಶ್ವದಾದ್ಯಂತ

0: ಯೋಗವನ್ನ ಹೆಲ್ತಿ ಏಜಿಂಗ್ ಟೂಲ್ ಎಂದು ಪರಿಗಣಿಸಲಾಗ್ತಾ ಇದೆ. ಆದ್ರಿಂದ ಆತ್ಮೀಯರೇ ನೆನ್ಪಿಟ್ಕೊಳ್ಳಿ, ಲವಲವಿಕೆಯಿಂದ ಇರಲಿಕ್ಕೆ, ಹೆಚ್ಚಿಗೆ ವಯಸ್ಸಾದರೂ ಕೂಡ ಆರೋಗ್ಯದಿಂದ ಇರಲಿಕ್ಕೆ ಯೋಗವು ಖಂಡಿತ ಸಹಾಯ ಮಾಡುತ್ತೆ. ನಮಸ್ಕಾರ.
1: ಇದುವರೆಗೆ ಮಾತನಾಡಿದವರು ವೈದ್ಯಕೀಯ ನಿರ್ದೇಶಕರು ನಿಸರ್ಗಮನೆ ವೇದ ವೆಲ್ನೆಸ್ ಸೆಂಟರ್ ಶಿರಸಿಯ ಡಾಕ್ಟರ್ ವೆಂಕಟರಮಣ ಹೆಗಡೆ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದ ವೆಲ್ನೆಸ್ ಸೆಂಟರ್ ಸಿರಸಿ. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434. ಪ್ರಸ್ತುತಿ ರಾಖಿ ಹಾನಗಲ್. ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್.

0: ಆಕಾಶವಾಣಿ ಧಾರವಾಡ. ಇದೀಗ ಕನ್ನಡ ಚಿತ್ರಗೀತೆಗಳು.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: शुद्धता से भरा निर्मा शुद्ध नमक।
1: ಅಂಬರೀಷ ಚಿತ್ರದ ಗೀತೆಯೊಂದನ್ನು ಈಗ ಕೇಳೋಣ. ಹಾಡಿದ್ದಾರೆ ಮಧು ಬಾಲಕೃಷ್ಣ.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
1: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
1: ಆಕಾಶವಾಣಿ ಧಾರವಾಡ. ಕಿವುಡು ಮಕ್ಕಳಿಗೆ ಇರುವ ಶೈಕ್ಷಣಿಕ ಸೌಲಭ್ಯಗಳು ಈ ಕುರಿತು ಲಕ್ಷ್ಮೇಶ್ವರದ ಬಿಡಿತಟ್ಟಿ ಮೆಮೊರಿಯಬಲ್ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಸೋಮನಾಥ್ ಮಹಾಜನ್ ಶೆಟ್ಟರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣೇಕ್.
2: ಆತ್ಮೀಯ ಕೇಳುಗರೆ ನಮಸ್ಕಾರ. ಮನುಷ್ಯ ಜನ್ಮನೇ ಅಲಭ್ಯ ಅಂತ ನಾವು ಕೇಳ್ತೀವಿ. ಹುಟ್ಟುತ್ತಾ ಮನುಷ್ಯ ಎಲ್ಲ ರೀತಿಯ ಅಂಗ ಅವಯವಗಳನ್ನ ಹೊಂದಿದಾಗ ಮನುಷ್ಯನ ಜೀವನ ಸುಂದರಾಗಿ ಕಾಣ್ತದೆ. ಉತ್ತಮ ರೀತಿಯಲ್ಲಿ ಅವನು ಜೀವನವನ್ನ ಕಟ್ಟಿಕೊಳ್ಳಿಕ್ಕೆ ಯಾವುದೇ ರೀತಿಯ ಕಷ್ಟ ಪಡುವುದಿಲ್ಲ. ಆದ್ರೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಕೈಯಲ್ಲಿ ಇರೋದಿಲ್ಲ. ನಾವು ನಮ್ಮ ಸುತ್ತಮುತ್ತಲು ಸಾಕಷ್ಟು ವಿಕಲಚೇತನರನ್ನ ನೋಡ್ತೀವಿ, ದಿವ್ಯಾಂಗರನ್ನ ನೋಡ್ತೀವಿ. ಏನೋ ಒಂದು ಕೊರತೆಯನ್ನ ದೇವರು ಇಟ್ಟು ಕಳಿಸಿರ್ತಾನೆ. ಹಂಗನ್ಕೊಂಡು ಅವರು ನಿರಾಶರಾಗಿಲ್ಲ, ಅದರಲ್ಲೇ ಸುಖವನ್ನ ಕಂಡು ಅದರಲ್ಲೇ ಉತ್ತಮ ಜೀವನವನ್ನ ಮಾಡಿ ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಉನ್ನತ ವ್ಯಕ್ತಿಗಳಾಗಿ ಹೊರಹೊಮ್ಮ್ಯಾರ. ಈ ತರಹದ ದಿವ್ಯಾಂಗರನ್ನ ಒಂದು ಸಮಾಜದ ಮುಖ್ಯವಾಹಿನಿಗೆ ತರಬೇಕು, ಅವರಿಗೆ ಬೇಕಾದಂತ ಸವಲತ್ತು ಅವಶ್ಯಕತೆಗಳನ್ನ ಪೂರೈಸಬೇಕು ಅನ್ನೋ ನಿಟ್ಟಿನಲ್ಲಿ ಲಕ್ಷ್ಮೇಶ್ವರದ ಬಿಡಿ ತಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಸದ್ದಿಲ್ಲದೆ 30 ವರ್ಷಗಳಿಂದ ಕಾರ್ಯ ಮಾಡ್ತಾನೆ ಬಂದದ. ಅವರ ಬದುಕಿಗೆ ದಾರಿ ದೀಪವಾಗಿ ಈ ಸಂಸ್ಥೆ ನಿಂತದ. ಈ ಸಂಸ್ಥೆಯ ಸೆಕ್ರೆಟರಿ ಆದಂತ ಸೋಮನಾಥ್ ಮಹಾಜನ್ ಶೆಟ್ಟರ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಸಂಸ್ಥೆಯ ಯಶಸ್ಸಿನ ಕಥೆಯನ್ನ ನಾವು ಸೋಮನಾಥ್ ಮಹಾಜನ್ ಶೆಟ್ಟರ್ ಅವರಿಂದನೇ ಕೇಳೋಣ. ನಮಸ್ಕಾರ ಮಹಾಜನ್ ಶೆಟ್ಟರ್.
3: ನಮಸ್ಕಾರ ಮೇಡಮ್.
2: ಸೋಮನಾಥ್ ಮಹಾಜನ್ ಶೆಟ್ಟರ್, ನಿಮ್ಮನ್ನ ನೋಡಿದ ತಕ್ಷಣನೇ ಬಿಡಿ ತಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಈ ಚಿತ್ರ ಕಣ್ಮುಂದೆ ಬರ್ತದೆ. 30 ವರ್ಷಗಳಿಂದ ಅವಿರತವಾಗಿ ಈ ಒಂದು ಸಂಸ್ಥೆಗೆ ನಿಮ್ಮ ಜೀವನವನ್ನ ಮುಡುಪಾಗಿಟ್ಕೊಂಡಿದ್ದೀರಿ. ಇಲ್ಲಿಯ ಮಕ್ಕಳ ಒಂದು ಅಭಿವೃದ್ಧಿಗಾಗಿ ಹಗಲಿರುಳು ತಾವು ಶ್ರಮಿಸ್ತಾ ಇದ್ದೀರಿ. ಬಹಳಷ್ಟು ಅವರ ಬದುಕಿಗೆ ದಾರಿ ದೀಪವಾಗುವುದಕ್ಕೆ ತಾವು ಕಾರಣೀಭೂತರಾಗಿರಿ. ಇಂಥ ಒಂದು ಸಮಾಜಮುಖಿ ಕೆಲಸ ಮಾಡಬೇಕು ಅಂತ ತಮಗೆ ಯಾಕನಸ್ತು?
3: ನಾನು ನನ್ನ ಕಾಲೇಜು ದಿನಗಳು ಮುಗಿದ್ಮೇಲೆ ನಾನು ಏನ್ ಮಾಡಬೇಕು ಅನ್ನಂತ ವಿಚಾರದೊಳಗ ಆ ಪ್ರಕ್ರಿಯೆಯೊಳಗಿದ್ದಾಗ ನಮ್ಮ ಭಾಗದೊಳಗೆ ಯಾರು ಮಾಡಲಾರದಂತಹದ್ದು ಒಂದು ನಾವೇನಾದ್ರೂ ಒಂದು ಕೆಲಸ ಮಾಡೋಣ ಸಾಮಾಜಿಕ ವ್ಯವಸ್ಥೆದೊಳಗ. ಆ ಒಂದು ವಿಚಾರದೊಳಗೆ ನಾನು ಹೋಗೋ ಹೊತ್ತಿನಾಗ ನಾವು ಸಮಾನ ಮನಸ್ಕ ಗೆಳೆಯರು ಸೇರಿಕೊಂಡು ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಇದ್ವಿ. ನಾವು ಮುಂದೆ ನಾವು ಶಿಕ್ಷಣ ಕ್ಷೇತ್ರದೊಳಗೆ ಸ್ವಲ್ಪ ಮುಂದುವರಿಯೋಣ ಅಂತ ತಿಳ್ಕೊಂಡು ಬಿಡಿತಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಅನ್ನಂತ ಒಂದು ಸಂಸ್ಥೆ. ಯಾಕೆ ಬಿಡಿತಟ್ಟಿ ಅಂತ ನಾವು ಹೆಸರಿಟ್ಟಿವಿ ಅಂತಂದ್ರೆ ಆ ಬಿಡಿತಟ್ಟಿ ಏನು ಒಂದು ಯಜಮಾನರು ಇದ್ರು ಈ ತಟ್ಟಿ ಮನೆತನದ ಹಿರಿಯರವರು. ಅವರು ಈ ನಮ್ಮ ಭಾಗದ ಒಂದು ಐಕಾನಿಕ್ ಸೋಷಿಯಲ್ ಸೆಕ್ಟರ್ ದೊಳಗ ಅಂದ್ರೆ ಸಾಮಾಜಿಕ ಸೇವೆಯೊಳಗೆ ಅವ್ರದ್ದೊಂದು ದೊಡ್ಡ ಹೆಸರು ನಮ್ಮಲ್ಲೇ. ಆ ಹೆಸರಿನಿಂದನೇ ನಾವೊಂದು ಸಾಮಾಜಿಕ ಸೇವೆಯನ್ನು ಕೆಲಸ ಪ್ರಾರಂಭ ಮಾಡೋಣ ಅಂತ ಬಿಡಿತಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆಯನ್ನು ಹುಟ್ಟಾಕಿ 1994 ಜೂನ್ ನಲ್ಲಿ ಪ್ರಾರಂಭ ಮಾಡಿದ್ವಿ ಆ ಸಂಸ್ಥೆಯನ್ನ. ಮುಂದೆ ಆ ಸಂಸ್ಥೆಯಿಂದ ನಾವು ಸಾಮಾಜಿಕ ಕೆಲಸಗಳಂದ್ರೆ ಹೆಚ್ಚಿಗೆ ನಾವು ಡಾಕ್ಟರ್ಸ್ ನಮ್ಮ ಸಂಪರ್ಕದಾಗ ಇರೋದ್ರಿಂದ ನಾವು ಸ್ಪೆಷಲಿ ಐ ಕ್ಯಾಂಪ್ಸ್ ಗಳನ್ನ ಮತ್ತು ಈ ಚಿಕ್ಕ ಮಕ್ಕಳ ಏನು ಆರೋಗ್ಯ ತಪಾಸಣೆಗಳನ್ನ ಮಾಡ್ತಾ ಮುಂದೆ ನಾವು ಶಿಕ್ಷಣಕ್ಕೆ ಯಾಕೆ ಹೋಗಬಾರದು ಅನ್ನಂತ ವಿಚಾರದೊಳಗೆ ನಾವು ಎಂಥ ಶಿಕ್ಷಣಕ್ಕೆ ಹೋಗ್ಬೇಕು, ವಿಶೇಷವಾಗಿ ನಾವು ಏನ್ ಮಾಡಬಹುದು ಅನ್ನಂತ ವಿಚಾರದೊಳಗೆ ನಮಗೆ ಕಂಡು ಬಂದಿದ್ದು ಕಿವುಡು ಮಕ್ಕಳ ಶಿಕ್ಷಣ. ಕಿವುಡು ಮಕ್ಕಳ ಶಿಕ್ಷಣ ಅಂದ್ಕೂಡ್ಲೆ ಹೆಂಗಾರ ಅದು ಒಂಥರ ಕ್ಯೂರಿಯಾಸಿಟಿ ಹುಟ್ಟಿತು ನಮ್ಮಲ್ಲೇ. ಏನು ಕಿವುಡ್ರು ಕಲಿಬಹುದಾ ಅನ್ನಂತಹದ್ದು. ಹೌದು, ಕಲಿಬಹುದು ಅನ್ನಂತಹದ್ದು ನಾವು ಹೊರಗಡೆ ಹೋಗಿ ನಾವೆಲ್ಲ ನೋಡಿ ಬಂದ್ಮೇಲೆ ನಮ್ಗೆ ಅರ್ಥ ಆಯ್ತು. ಇದು ಮಾಡ್ತಕ್ಕಂತ ಕೆಲಸ ನಾವು ಇದನ್ನ ಮಾಡಬಹುದು ಅನ್ನಂತಹದ್ದು. ಅದರಾಗ ನನಗೆ ತುಂಬಾ ಆಕರ್ಷಣೀಯವಾಗಿ ಅದು ನನಗೆ ಕಾಣ್ತದ್ದು. ಯಾಕಂದ್ರೆ ನಾವೆಲ್ಲ ಹೋದಂತ ಜಗದೊಳಗ ಆ ಮಕ್ಕಳು ಅವ್ರ ರಿಸ್ಪಾನ್ಸು ಅದನ್ನೆಲ್ಲ ನೋಡಿ ನಾವು ಅವರ ರಿಸ್ಪಾನ್ಸ್ಗೆ ನಾವು ರಿಸ್ಪಾನ್ಸ್ ಕೊಡಲಾರದಂತ ಒಂದು ಪರಿಸ್ಥಿತಿಗಳನ್ನ ನಾವು ಅನುಭವಿಸಿದ್ವಿ. ನಾವು ಅದರಿಂದ ನಾನು ಈ ಒಂದು ಕಿವುಡು ಮಕ್ಕಳ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತ ನಾವು ಎಲ್ಲ ಸದಸ್ಯರು ಸೇರಿಕೊಂಡು ನಾವು ಈ ಕಿವುಡು ಮಕ್ಕಳ ಶಾಲೆಯನ್ನು 1996 ಜೂನ್ ದಿಂದ ಪ್ರಾರಂಭ.
2: ಮಹಾಜನ್ ಶೆಟ್ರ, ಕಿವುಡು ಮಕ್ಕಳು ಅಂತಂದ್ರೆ ಅವ್ರಿಗೆ ಮಾತು ಬರೋದಿಲ್ಲ ಅಂದ್ರೆ ಇದು ಒಂದು ಡಬಲ್ ಚಾಲೆಂಜ್. ನಿಮ್ಗೆ ಬರೀ ಕಿವುಡು ಮಕ್ಕಳಿಗೆ ಅಷ್ಟೇನೆ ನೀವು ಶಿಕ್ಷಣ ಕೊಡ್ತಿಲ್ಲ, ಮಾತು ಬರದ ಮಕ್ಕಳಿಗೂ ಕೂಡ ಶಿಕ್ಷಣವನ್ನ ನೀಡ್ತಾ ಬಂದಿರಿ. ಸುಮಾರು ಎಷ್ಟು ಜನ ಮಕ್ಕಳಿದ್ದಾರೆ ಶಾಲೆಯಲ್ಲಿ?
3: ನಾವು ಪ್ರಾರಂಭ ಮಾಡಿದ್ದು 10 ಮಕ್ಕಳಿಂದ. ಈಗ ನಮ್ಮಲ್ಲಿ ಮಕ್ಕಳು 180-200 ಮಕ್ಕಳು ನಮ್ಮಲ್ಲಿ ಕಲಿತಾರ. ಇಟ್ಸ್ ಎ ಕೋ ಎಜುಕೇಶನ್, ಹೆಣ್ಣುಡ್ರು ಮತ್ತು ಗಂಡುಡ್ರು ಜೊತೆಯಾಗಿ ಕಲಿತಾರ. ನಾವೀಗ 30 ವರ್ಷದೊಳಗೆ ಸುಮಾರು 1200 ಮಕ್ಕಳಿಗೆ ನಾವು ಎಜುಕೇಶನ್ ಕೊಟ್ಟಿ. ನಾವು ಪ್ರಾರಂಭ ಮಾಡಿದಾಗ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನಾವು ಪ್ರಾರಂಭ ಮಾಡಿ 10th ಸ್ಟ್ಯಾಂಡರ್ಡ್ಗೆ ಬಂದಾಗ ನಮ್ಮಲ್ಲಿ 110-120 ಹುಡುಗರು ಇರ್ತಿದ್ರು. ಇವತ್ತ ಅದೇ ಸ್ಟ್ಯಾಂಡರ್ಡ್ ನಲ್ಲಿ ನಮ್ಮಲ್ಲಿ 200 ಮೇಲ್ಪಟ್ಟು ಹುಡುಗರು ಅದಾವ ನಮ್ಮಲ್ಲಿ. ಇಲ್ಲಿವರೆಗೂ ನಾವು 20 SSLC ಬ್ಯಾಚ್ಗಳನ್ನು ನಾವು ಹೊರಗೆ ಬಂದವು ನಮ್ಮಲ್ಲೇ. ಪ್ರಾರಂಭದಲ್ಲಿ ನಮ್ಮ 60

0: 70% 50% ಹಾಕಿತ್ತು ನಮ್ಮಲ್ಲಿ. ನಾವು ನಮ್ಮ ಏನು ಒಂದು ಕ್ಯಾಂಪಸ್ ಇದೆ, ಕ್ಯಾಂಪಸ್ ನಲ್ಲಿ ಬದಲಾವಣೆಯನ್ನು ಮಾಡ್ತಾ, ಬದಲಾವಣೆ ಇನ್ ದ ಸೆನ್ಸ್ ಅವರಿಗೆ ಅಭ್ಯಾಸಕ್ಕೆ ಪೂರಕವಾದಂತಹ ಬದಲಾವಣೆಗಳು ಅಂದ್ರೆ ಟೆಕ್ನಿಕಲಿ ನಾವು ಅವ್ರನ್ನ ಅಪ್ರೋಚ್ ಮಾಡೋದು, ಟೆಕ್ನಿಕಲಿ ಅವ್ರಿಗೆ ಕಲಿಸೋದು, ಆಮೇಲೆ ಎಲ್ಲಾ ಟೀಚರ್ಸ್ನು ಟ್ರೈನಿಂಗ್ ಮಾಡಿಸೋದು, ಆಮೇಲೆ ಟ್ರೈನ್ ಟೀಚರ್ಸ್ ಕಡೆಯಿಂದ ಅವರಿಗೆ ಪಾಠಗಳನ್ನು ಮಾಡಿಸೋದು, ಆಮೇಲೆ ಕಂಪ್ಯೂಟರ್ನಿಂದ ಅವ್ರಿಗೆ ಪಾಠಗಳನ್ನು ಮಾಡಿಸೋದು. ಇತ್ತಿತ್ತಲಾಗಿ ನಾವು ಈಗ ಸ್ಮಾರ್ಟ್ ಕ್ಲಾಸಸ್ ಅನ್ನ ಮಾಡಿದೀವಿ ಎಲ್ಲಾ ಕಡೆ, ಸ್ಮಾರ್ಟ್ ಕ್ಲಾಸಸ್ ಇದು ತುಂಬಾ ಇಫೆಕ್ಟಿವ್ ಆಗಿ ಅವರಿಗೆ ಪರಿಣಾಮ ಬೀರ್ತು. ಇವೆಲ್ಲ ಬದಲಾವಣೆಗಳನ್ನ ನಾವು ಮಾಡಿದ್ಮೇಲೆ ಈಗ ನಮ್ಮ ಪರ್ಸೆಂಟೇಜ್ 90 above ಆಗತ್ತೆ. ಯಾವಾಗಿದ್ರು 90 above ಇರುತ್ತೆ ನಮ್ಮ ಪರ್ಸೆಂಟೇಜ್. ತುಂಬಾ ಬದಲಾವಣೆಗಳನ್ನ ನಮ್ಮ ಮಕ್ಕಳು ಅನುಭವಿಸ್ತಾ ಇದ್ದಾರೆ ಅಲ್ಲಿ. ಯಾಕಂದ್ರೆ ಈ ಮಕ್ಕಳಿಗೆ ಕೇಳೋದಿಲ್ಲ, ಅವರಿಗೆ ಕೇಳಿಲ್ಲ ಅಂದ್ರೆ ನೋಡಿದ್ದನ್ನು ತುಂಬಾ ಇಫೆಕ್ಟಿವ್ ಆಗಿ ಅವ್ರ ಮೇಲೆ ಪರಿಣಾಮ ಬೀರ್ತೈತಿ. ಅದು ಲಕ್ಷ ಯಾರಿಗಾದ್ರೂ ನಿಮಗಾದ್ರೂ ಅನಿಸ್ತೈತಿ, ಒಂದು ಚಿತ್ರ ಮಾಧ್ಯಮ ಎಷ್ಟು ಒಂದು ಮನುಷ್ಯನ ಮೇಲೆ ಪರಿಣಾಮ ಬೀರ್ತೈತಿ, ಅದು ಈ ಮಕ್ಕಳ ಮೇಲೆ ತುಂಬಾ ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಹಿಂಗಾಗಿ ನಾವು ಸ್ಮಾರ್ಟ್ ಕ್ಲಾಸ್ ಪ್ರಾರಂಭ ಮಾಡಿದ್ಮೇಲೆ ತುಂಬಾ ಬದಲಾವಣೆಗಳನ್ನು ನಾವು ನಮ್ಮ ಮಕ್ಕಳ ಎಲ್ಲಾ ವ್ಯವಸ್ಥೆದೊಳಗೂ ಅವರಲ್ಲಿ ನಾವು ಅದನ್ನ ಕಂಡ್ವಿ. ಆ ಒಂದು ಫಲವಾಗಿ ಈಗ ನಮ್ಮ ಮಕ್ಕಳು ತುಂಬಾ ದೊಡ್ಡ ಮಟ್ಟಕ್ಕೆ ತಮ್ಮ ಜೀವನವನ್ನು ನಡೆಸುವಂತಹ ಒಂದು ವ್ಯವಸ್ಥೆಯನ್ನ ಈ ಸಂಸ್ಥೆಯಿಂದ ನಾವು ಕಲ್ಪಿಸಿಕೊಟ್ಟಿದ್ದೇವೆ.
1: ಈಗ ಈ ಶಾಲೆ ಇರುವುದು ಲಕ್ಷ್ಮೇಶ್ವರದಲ್ಲಿ, ಅದು ವಸತಿ ಶಾಲೆ. ಆದ್ರೆ ಇಲ್ಲಿ ಕಲೀಲಿಕ್ಕೆ ಬರುವಂತಹ ಮಕ್ಕಳು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇದ್ದಾರೆ.
0: ಉತ್ತರ ಕರ್ನಾಟಕದ 12 ಡಿಸ್ಟ್ರಿಕ್ಟ್ ಗಳಿಂದ ನಮ್ಮಲ್ಲಿ ಬರ್ತಾರೆ.
1: ಈಗ ಅಲ್ಲಿಂದ ಬಂದಂತಹ ಮಕ್ಕಳಿಗೆ ಸಂಪೂರ್ಣವಾಗಿ ಊಟ ವಸತಿ ಎಲ್ಲ ನೀವೇ ಒದಗಿಸಿಕೊಡ್ತಾ ಇದ್ದೀರಿ?
0: ಹೌದು ಮೇಡಮ್. ಇಲ್ಲಿ ಹೆಚ್ಚಾಗಿ ನಾವು ಹೊರಗಿನ ಮಕ್ಕಳು ಇರೋದ್ರಿಂದ ಅವು ತುಂಬಾ ಅವಶ್ಯಕತೆ, ಯಾಕಂದ್ರೆ ಒಂದೇ ಏರಿಯಾದಾಗ ಅಷ್ಟು ಮಕ್ಕಳು ಸಿಗೋದಲ್ಲ. ಸೊ ಇಷ್ಟು ಮಕ್ಕಳು ನಮ್ಮಲ್ಲಿ ಆಧಾರ ಅನ್ನೋದಕ್ಕೆ ಕಾರಣ ಏನಂದ್ರೆ ಇವೆಲ್ಲ ಅನುಕೂಲತೆಗಳನ್ನ ನಾವು ಮಾಡಿರೋದ್ರಿಂದ. ವಸತಿ ಶಾಲೆ, ವಸತಿ ವ್ಯವಸ್ಥೆ ಇದೆ ಅಲ್ಲಿ. ನಮ್ಮದು ಸೆಪರೇಟ್ ಬಾಯ್ಸ್ ಅಂಡ್ ಗರ್ಲ್ಸ್ ಗೆ ಬಾಲಕಿಯರಿಗೆ ಹಾಸ್ಟೆಲ್ ಇದೆ. ಶುಚಿ ರುಚಿಯಾದಂತಹ ಊಟ, ದೊಡ್ಡ ಊಟದ ಹಾಲ್ ಇದೆ. ಈಗ ಲೇಟೆಸ್ಟ್ ಆಗಿ ನಾವು ಹೊಸ ಅಡಿಗೆ ಮನೆ ಅಂದ್ರೆ ಸ್ಟೀಮ್ ಮೇಲೆ ಅಡಿಗೆ ಮಾಡ್ತಕ್ಕಂಥದ್ದು ಮಾಡಿದ್ದೇವೆ ಸದ್ಯ ನಾವು. ಆಮೇಲೆ ನಮ್ಮ ನೀರು ಬಹಳ ಕೆಟ್ಟ ನೀರು, ಆ ನೀರು ಪ್ಯೂರಿಫಿಕೇಶನ್ ಗೆ ಒಂದು ಸಾಫ್ಟ್ನರ್ ಅಂತ ನಾವು ಒಂದು ವಾಟರ್ ಸಾಫ್ಟ್ನರ್ ಹಾಕಿದೇವಿ. ಕುಡಿಯ ನೀರಿಗೆ ನಾವು RO ಸಿಸ್ಟಮ್ ಅನ್ನು ಹಾಕಿದೇವಿ. ಹಿಂಗ ಎಲ್ಲಾ ಫೆಸಿಲಿಟೀಸ್ ಗಳನ್ನ ನಾವು ಕೊಟ್ಟಿರೋದ್ರಿಂದ, ಮತ್ತ ವಿಶೇಷವಾಗಿ ಕಿವುಡ ಮಕ್ಕಳ ಒಂದು ಶಿಕ್ಷಣದೊಳಗೆ ಆಡಿಯೋಲಾಜಿಸ್ಟ್ ಮತ್ತು ಸ್ಪೀಚ್ ಥೆರಪಿಸ್ಟ್ ಬಹಳ ಇಂಪಾರ್ಟೆಂಟ್.
1: ಹೌದು,
0: ಯಾಕಂದ್ರೆ ಆ ಮಕ್ಕಳಿಗೂ 3 ತಿಂಗಳಿಗೊಮ್ಮೆ ನಾವು ಆಡಿಯೋಲಜಿ ಮಾಡಬೇಕಾಗ್ತೈತಿ. ಏನು ಅವ್ರ ಕಿವುಡತನದೊಳಗೆ ಏನ್ ಹೆಚ್ಚಿಗೆ ಆಯ್ತು, ಏನ್ ಕಡಿಮೆ ಆಯ್ತು, ಯಾಕೆ ಆಯ್ತು, ಏನಲ್ಲ, ಇವನ್ನೆಲ್ಲ ನೋಡ್ಬೇಕಾಗತ್ತೆ ನಾವು. ಹಿಂಗಾಗಿ ಈಗ ಸುಮಾರು 3 ವರ್ಷದಿಂದ ನಾವು ಆಡಿಯೋಲಜಿಸ್ಟ್ ಮತ್ತು ಸ್ಪೀಚ್ ಥೆರಪಿಸ್ಟ್ ಫೆಸಿಲಿಟೀಸ್ ಕೂಡ ನಾವು ಇಟ್ಟಿದ್ದೇವೆ. ಇದನ್ನ ಇಟ್ಟ ಮೇಲೆ ಅಂತೂ ತುಂಬಾ ಬದಲಾವಣೆ ನಮ್ಮ ಮಕ್ಕಳಲ್ಲಿ ನಾವು ಕಾಣಕತ್ತೀವಿ. ಯಾಕಂದ್ರೆ ಪ್ರೊಫೆಷನಲ್ ಸ್ಪೀಚ್ ಥೆರಪಿಸ್ಟ್ ಬಂದಿರೋದ್ರಿಂದ ಯಾರಿಗೆ ಅದರದ ಅವಶ್ಯಕತೆ ಇದೆ ಅದರದ್ದು ಪರಿಪೂರ್ಣವಾಗಿ ಆ ಸೇವೆಯನ್ನು ನಾವು ಕೊಡ್ತಾ ಇರೋದ್ರಿಂದ ಮಕ್ಕಳಲ್ಲಿ ತುಂಬಾ ಲವಲವಿಕೆಯಿಂದ ನಾವು ಕಾಣ್ತಾ ಇದ್ದೀವಿ. ಅದರ ಪರಿಣಾಮವಾಗಿ ನಮ್ಮ ಒಂದು ಶಾಲೆಯೊಳಗೆ ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಹೆಚ್ಚಿಗೆ ಮಕ್ಕಳು ಬರುವಂತಹ ಪರಿಸ್ಥಿತಿನೂ ಆಗೈತಿ. ಈಗ ನಾವು ಈಗೇನಾಯ್ತು, ನಮ್ಮಲ್ಲಿ 20-30-40 ಹುಡುಗಿಯರು ಇರ್ತಿದ್ವು, ಈಗ 100 ಹುಡುಗಿಯರಾಗ್ಯವನು. ಹಿಂಗಾಗಿ ನಾವು ಈ ವರ್ಷ ಹೊಸದು ಹುಡುಗಿಯರ ಹಾಸ್ಟೆಲ್ ಕಟ್ಸಿದ್ವಿ. 125 ಹುಡುಗಿಯರಿಗೆ ಬೇಕಾಗುವಂತಹದ್ದು ಒಂದು ಸ್ಪೇಸ್ ಕ್ರಿಯೇಟ್ ಮಾಡಿ ಅವ್ರಿಗೆಲ್ಲಾ ಫೆಸಿಲಿಟೀಸ್ ಕೊಟ್ಟಿದ್ದೇವೆ. ಎಲ್ಲ ಕಾಟು, ಅವ್ರಿಗೆಲ್ಲ ವ್ಯವಸ್ಥೆ, ಡ್ರೆಸ್ಸಿಂಗ್ ರೂಮು, ಅವ್ರಿಗೆ ಆಮೇಲೆ ಸ್ಟೋರ್ ರೂಮು, ಆಮೇಲೆ ಅವ್ರಿಗೆ ಸೆಪರೇಟ್ ಲ್ಯಾಟ್ರಿನ್ಸ್ ಬಾತ್ರೂಮ್ಸ್ ಎಲ್ಲಾನು, ಆಮೇಲೆ ಸ್ಟಡಿ ರೂಮ್ ಮಾಡ್ಸೇವೆ ಅವ್ರಿಗೆ ಈಗ, ಆಮೇಲೆ ಪೇಷಂಟ್ಸ್ ರೂಮ್ ಮಾಡ್ಸೇವಿ. ಈ ತರದ ಎಲ್ಲ ಕ್ಲೀನ್ ಆಗಿ ಅವ್ರಿಗೆ ವ್ಯವಸ್ಥೆ ಮಾಡಿಸಿರೋದ್ರಿಂದ ಹೆಚ್ಚಿನ ಮಕ್ಕಳಿಗೆ ಅದರ ಅವಕಾಶಗಳು ನಾವು ಕೊಡ್ತಾ ಇದ್ದೀವಿ. ಈಗ ಅದರಿಂದ ನಮ್ಗೆ ತುಂಬಾ ಸಂತೋಷ ಆಗೈತೆ. ಯಾಕಂದ್ರೆ ಇಂಥ ಮಕ್ಕಳಲ್ಲಿ ಒಂದು ಬದಲಾವಣೆ ತರೋದು ಒಂದು ದೊಡ್ಡ ಚಾಲೆಂಜು. ಅದು ಈ 30 ವರ್ಷದಿಂದ ನಾವು ಮಾಡ್ತಾ ಇರೋದ್ರಿಂದ ನಮಗದು ಬಹಳ ಏನು ಖುಷಿಯಾದಂತಹ ಸಮಾಚಾರ ಅಂತ ನಾ ಈ ಒಂದು ಇದ್ರ ಮುಖಾಂತರ ಹೇಳಿ ಬಯಸ್ತೆ.
1: ಈಗ ಮಹಾಜನ್ ಶೆಟ್ರೆ, ಇಂಥವೆಲ್ಲ ಅತ್ಯಾಧುನಿಕ ವ್ಯವಸ್ಥೆಗಳನ್ನ ನೀವು ನಿಮ್ಮ ಶಾಲೆಯಲ್ಲಿ ಏನು ಅಳವಡಿಸಿದಿರಲ್ಲ, ಇದರ ಬಗ್ಗೆ ಒಂದು ಮಾಹಿತಿ ಮಾರ್ಗದರ್ಶನ ಪಡ್ಕೋಬೇಕಾದಾಗ ನೀವು ನಿರಂತರವಾಗಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈ ತರದ ವಸತಿ ಶಾಲೆಗಳು ಎಲ್ಲೆಲ್ಲಿದೆ ಅಲ್ಲಿ ನೀವು ನೋಡ್ಕೊಂಡು ಬರುವುದು ಅನಿವಾರ್ಯ ಆಗ್ತದೆ. ತಾವು ಎಲ್ಲೆಲ್ಲಿ ಹೋಗಿ ಭೇಟಿ ಕೊಟ್ಟು ಈ ತರದ ವ್ಯವಸ್ಥೆಗಳನ್ನು ಕಂಡುಕೊಂಡು ಬಂದಿರಿ?
0: ನಾನು ನನ್ನ ಪ್ರಾರಂಭಿಕ ದಿನಗಳಿಂದ ಯಾವಾಗ ನಾವು ಕಿವುಡುಮುಕ್ರ ಶಾಲೆ ಅನ್ನಂತ ಕಿವಿಗೆ ಬಿತ್ತು ಅವತ್ತಲಿಂದ ನಮ್ದು ಜರ್ನಿ ಪ್ರಾರಂಭ ಆಗೈತೆ. ನನ್ನ ಜರ್ನಿ ಅವಾಗ ಇಲ್ಲೆಲ್ಲ ನಮ್ ಸಮೀಪ ಇರತಕ್ಕಂದು, ನಮ್ ಧಾರವಾಡ ಸಮೀಪ ಇರ್ತಕ್ಕ ಧಾರವಾಡ, ಬೆಲಗಾಮು, ಗದಗ ಜಿಲ್ಲಾದಲ್ಲಿ ನೆರೆಗಲ್ ಅಂತ ಒಂದಿದೆ ಅಲ್ಲಿ ಮೊದ್ಲಿತ್ತದು. ಹಿಂಗೆಲ್ಲ ಸುತ್ತಲೂ ಎಲ್ಲ ನೋಡಿ ಬಂದಿವಿ ನಾವು. ಆಮೇಲೆ ನಮ್ ಜರ್ನಿ ಬರ್ತಾ ಬರ್ತಾ ಬರ್ತಾ ಬರ್ತಾ ಬೇರೆ ರಾಜ್ಯಗಳೊಳಗೆ ಏನೆಲ್ಲ ನಡೀತೈತಿ ಅವ್ರ ಸಂಪರ್ಕಗಳು ನಮಗ್ ಬಂದ್ವು. ಸಾಮಾನ್ಯ ಕೆಲವೊಂದು ಕಾರ್ಯಕ್ರಮದೊಳಗೆ ನಾನು ಗುಜರಾತ್ಕ್ ಹೋಗೇನಿ, ರಾಜಸ್ಥಾನಕ್ ಹೋಗೇನಿ, ಬಿಹಾರಕ್ ಹೋಗೇನಿ, ನಾನು ಹೈದರಾಬಾದ್ಕ್ ಹೋಗೇನಿ, ನಾನು ಅಲ್ಲೆಲ್ಲ ಸಂಸ್ಥೆಗಳನ್ನ ನೋಡಿ ಬಂದೇನಿ. ನಾನು ಎಲ್ಲಾ ಸಂಸ್ಥೆಗಳನ್ನು ನೋಡೋ ಕಾರಣ ಏನು ಅಂತಂದ್ರೆ, ನಮ್ಮ ಸಂಸ್ಥೆಯೊಳಗೆ ಏನಿಲ್ಲ, ನಾವು ಅವರಲ್ಲಿ ಇದ್ದದನ್ನ ನಮ್ಮಲ್ಲಿ ನಾವು ಹೆಂಗ್ ಹಾಕ್ಬಹುದು ತರಬಹುದು ಅನ್ನಂತ ವಿಚಾರ. ಯಾಕಂದ್ರೆ ನನ್ನ ಸಂಸ್ಥೆಯ ಗುರಿ ಒಂದೇ, ಏನು, ಈ ಮಕ್ಕಳಲ್ಲೇ ಒಂದು ಒಳ್ಳೆ ಬದಲಾವಣೆ

0: ತರಬೇಕು. ಇವರು ಮುಂದೆ ಸಾಮಾಜಿಕವಾಗಿ ಇವರು ದೊಡ್ಡ ಒಂದು ಕನಸು ಕಾಣುವಂತ ಒಂದು ಗ್ರೂಪ್ ಆಗ್ಬೇಕು, ಇದು ದೊಡ್ಡ ಕಾಂಟ್ರಿಬ್ಯೂಟರ್ಸ್ ಆಗ್ಬೇಕು ನಮ್ಮ ಇಂಡಿಯನ್ ಎಕಾನಮಿಗೆ. ಇವರು ಕೂಡ ಒಂದು ಉಚ್ಚ ಮಟ್ಟದ ಜೀವನವನ್ನ ಕಲಿಬೇಕು ಅನ್ನೋಂತ ವಿಚಾರದೊಳಗೆ ನಾವು ಸುಮಾರು 30 ವರ್ಷ ಕೆಲಸ ಮಾಡೀವಿ. ಇನ್ನೂ 30 ವರ್ಷ ಕೆಲಸ ಮಾಡಿದ್ರು ಮುಗಿಲಾರದಷ್ಟು ಇನ್ನು ನಮ್ಗೆ, ಯಾಕಂದ್ರೆ ನಮ್ಮ ಅನುಭವ ಆಗೈತಿ ಈಗ, ಅಷ್ಟು ಕೆಲಸ ಮಾಡುವಷ್ಟು ಇದೆ. ಇದನ್ನೆಲ್ಲ ನಾವು ನೋಡಿ ಬಂದು ಅದನ್ನೇನ್ ಮಾಡಬೇಕು ಎಲ್ಲ ಮಾಡಿದ್ವಿ. ನಾವು ಮೊನ್ನೆ ಕೋವಿಡ್ ಟೈಮ್ದೊಳಗೆ 2020 ರೋಟರಿ ಇಂಟರ್ನ್ಯಾಷನಲ್ ಕ್ಲಬ್ನವರು ನಮ್ಮಲ್ಲಿ ಅಂದ್ರೆ 18 ಬಂದಿದ್ರವ್ರು ನಮ್ಮಲ್ಲಿ ಬಂದು ನಮಗೆ ಏನೇನ್ ಬೇಕು ಅಂತ ಕೇಳಿ, ವಿಶೇಷವಾಗಿ ನಾವು ಇಡೀ ಉತ್ತರ ಕರ್ನಾಟಕದೊಳಗೆ ಯಾವ ಶಾಲೆಯಲ್ಲೂ ಇಲ್ಲ, ಏನು ಆಡಿಯೋಲಜಿ ಲ್ಯಾಬ್ ಇದೆ ನಮ್ಮ. ಆಡಿಯೋಲಜಿ ಲ್ಯಾಬ್ ಅಂದ್ರೆ ಕಿವುಡತನವನ್ನ ಪತ್ತೆ ಹಚ್ಚೋದು, ಎಷ್ಟಿದೆ ಕಿವುಡತನ, ಕಡಿಮೆ ಇದೆ, ಎಷ್ಟು ಪರ್ಸೆಂಟೇಜ್ ಇದೆ ಇವ್ರದನ್ನ ಪತ್ತೆ ಹಚ್ಚಬೇಕಂದ್ರೆ ಅದು ಆಡಿಯೋಲಜಿ ಲ್ಯಾಬ್ ಬೇಕು. ಆ ಆಡಿಯೋಲಜಿ ಲ್ಯಾಬ್ ಕೂಡ ನಮ್ಮಲ್ಲಿದೆ, ಆಡಿಯೋಲಾಜಿಸ್ಟ್ ಇದ್ದಾರೆ, ಸ್ಪೀಚ್ ಥೆರಪಿಸ್ಟ್ ಇದ್ದಾರೆ. ಇಷ್ಟೆಲ್ಲ ಒಂದು ಟೆಕ್ನಾಲಜಿಗಳನ್ನ ನಾವು ಬಳಸಿಕೊಂಡು, ಇಂಥವೆಲ್ಲ ಪ್ರೊಫೆಷನಲಿಸಮ್ ಅನ್ನ ನಾವು ಬಳಸಿಕೊಂಡು ನಾವು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಇವತ್ತಿಗೂ ನಮ್ಮ ಶಾಲೆ ಉಚ್ಚ ಮಟ್ಟದ ಒಂದು ರಿಸಲ್ಟ್ ಅನ್ನ ಪಡಿತಾ ಇದೆ. ಮತ್ತೆ ನಮ್ಮ ಶಾಲೆ ಮಕ್ಕಳು ಸಾಮಾನ್ಯವಾಗಿ ಅವ್ರು ಎಲ್ಲಿ ಹೋಗ್ಯಾರ ಅಲ್ಲೆಲ್ಲಾನು ಹೆಸರು ಮಾಡ್ಯ. BD30 ಸಂಸ್ಥೆ ಅಂದ್ರೆ ಎಲ್ಲರೂ ನೆನೆಸ್ತಾರ, ನಿಮ್ ಹುಡುಗರು ನಮ್ಗೆ ಕಳಿಸಿಕೊಡ್ರಿ, ನಿಮ್ಮಲ್ಲಿ ಹುಡುಗರು ನಿರ್ಮಾಡಿ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಮೇಡಮ್ ನಿಮ್ಗೆ. ನಾನು ಫಸ್ಟ್ ಬ್ಯಾಚ್ 2007 ನಮ್ದು ಫಸ್ಟ್ SSLC ಬ್ಯಾಚ್ ಬಂತು. ನಾನು ಹೊರಗಡೆ ಒಂದ್ ಕಡೆ ಹೋದಾಗ ನನಗೆ ಅರ್ಥ ಆಯ್ತು ಇವ್ರಿಗೆ ನೌಕರಿ ಕೊಡಕ್ ಅವಕಾಶಗಳದಾವು, ಅವ್ರಿಗೆ ಟ್ರೈನಿಂಗ್ ಅದಾವ ಅಂತ. ನಾನು ನಮ್ಮಲ್ಲಿ ಬಂದು ಟ್ರೈನಿಂಗ್ ಯಾರು ಹೋಗ್ತೀರಿ ಅಂತ ಒಂದು ಪಾಲಕರು ಮೀಟಿಂಗ್ ಮಾಡಿದೆ. ಯಾವ ಪಾಲಕರು ಮುಂದ್ ಬರ್ಲಿಲ್ಲ. ಆಮೇಲೆ ಅದ್ರಾಗ ಒಂದ್ 4 ಹೆಣ್ಮಕ್ಳು ಪಾಲಕರು ಬಂದ್ರು, ಹೆಣ್ಣು ಹುಡುಗರ್ನ ಕಳಿಸ್ತೀವಿ ಅಂತ ಹೇಳಿ. ನಾನು ಅವಾಗ ನಾನು ಅವ್ರನ್ನ ಬೆಂಗಳೂರಿಗೆ ಕಳಿಸಿ 6 ಕೋರ್ಸ್ ಅದು, 6 ಕೋರ್ಸ್ ಮಾಡಿಸಿ ಅವ್ರಿಗೆ ನೌಕರಿ ಕೊಡಿಸಿದೀವಿ. ನಾವು ಅವ್ರಿಗೆ 5-star ಹೋಟೆಲ್ ನೊಳಗ ಅವ್ರಿಗೆ ಒಂದು ಒಳ್ಳೆ ನೌಕರಿ ಸಿಗ್ತದೆ. ಇನ್ನೂವರೆಗೂ ಅವ್ರು ಕೆಲಸ ಮಾಡ್ತಾ ಇದಾರಲ್ಲ ಆ ಕ್ಷೇತ್ರದೊಳಗೆ, ತುಂಬಾ ದೊಡ್ಡ ಪ್ರಮಾಣದ ಸ್ಯಾಲರಿ ತಗೊಳ್ತಾ ಇದಾರ. ಆ ಹೆಣ್ಮಕ್ಳ ಮುಂದ್ ಬಂದ್ರು, ಗಂಡ್ಮಕ್ಳು ಯಾರು ಬರ್ಲಿಲ್ಲ ಅವಾಗ. ಇವತ್ತಿಗೂ ಅವ್ರು ಕೆಲಸ ಮಾಡ್ತಾರ, ಅವರೆಲ್ಲ ಅವ್ರ ಮನೆತನ ಸಾಕ್ತಾರೆ ಈಗ. ಅವರೆಲ್ಲ ನೆಗ್ಲೆಕ್ಟೆಡ್ ಮಕ್ಕಳು ಅಂತ ಅವಾಗೆಲ್ಲ ನೋಡ್ತಿದ್ರು ಅವ್ರನ್ನೆಲ್ಲ. ಅದರ ನಂತರ ಕೂಡ ನಾವು ಸಾಕಷ್ಟು ಹುಡುಗರನ್ನು ಕಳಿಸೇವಿ. ಇದು ಲಗ್ನ ಮಾಡಿಕೊಂಡಾರ, ಮಕ್ಕಳು ನಡೆದಾರ, ತಮ್ಮದೇ ಸಂಸಾರವನ್ನು ನೋಡ್ತಾರ, ತಮ್ಮ ಫ್ಯಾಮಿಲಿಗೆ ಮತ್ತೊಂದು ತಮ್ಮ ತಂದೆ ತಾಯಿನೂ ಕೂಡ ಅವರು ಸಲಹುತ್ತಾರೆ. ಇಂತ ಒಂದು ವ್ಯವಸ್ಥೆಯನ್ನು ನಾವು ನಮ್ಮ ಸಂಸ್ಥೆಯಿಂದ ಮಾಡಿದೇವಿ. ಮತ್ತೆ ನಮ್ಮದೊಂದು ವಿಶೇಷತೆ ಏನಂದ್ರೆ, ನಮ್ಮ ಸಂಸ್ಥೆಗೆ ಹುಡುಗ ಬಂತಂದ್ರೆ ಅವ ಎಲ್ಲಿ ತನಕ ಕಲಿತಾನ ಅಲ್ಲಿವರೆಗೂ ಅವನ್ನ ನಾವು ಫಾಲೋ ಅಪ್ ಮಾಡ್ತೇವೆ. ಮೇಡಮ್ ಎಲ್ಲಿ ಹೋಗ್ಬೇಕು ನೀವು, ಏನ್ ಮಾಡ್ಬೇಕು ಅನ್ನೋದೆಲ್ಲ ಹೇಳ್ತೀವಿ. ಅವ್ರಿಗೆ ನೌಕರಿ ಸಿಗೋ ತನಕನು ಅವ್ರಿಗೆ ನಾವು ಪ್ರಯತ್ನ ಮಾಡಿ ಅವ್ರಿಗೆ ನೌಕರಿ ಕೊಡಿಸಿ ಅವ್ರ ಜೀವನಕ್ಕೆ ಹಚ್ಚುವಂತ ಪ್ರಯತ್ನವನ್ನು ಈ ಸಂಸ್ಥೆ ನಿರಂತರವಾಗಿ 30 ಮಾಡಿದೆ. ಸಾಮಾನ್ಯವಾಗಿ ನಮ್ಮಲ್ಲಿಂದ ಹೋದಂತ ಹುಡುಗರು ಯಾರೂ ಖಾಲಿ ಇಲ್ಲ, ಎಲ್ಲರೂ ಅವ್ರವ್ರ ಉದ್ಯೋಗದೊಳಗೆ ಅವ್ರ ಉಚ್ಚ ಮಟ್ಟದೊಳಗೆ ಬೆಳೆದಾರ ಅಂತ ಹೇಳಕ್ ಇಚ್ಛಪಡ.
1: ಬೇರೆ ಶಾಲೆಗಳಲ್ಲಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವ ಪ್ರಕ್ರಿಯೆ ಬೇರೆ ತರ ಇರ್ತದೆ. ನಿಮ್ಮಲ್ಲೇ ಒಂದು ಶಿಕ್ಷಕರಾಗಿ ಕಾರ್ಯನಿರ್ವಹಿಸಬೇಕು ಅಂದ್ರೆ ಅವರು ಈ ದಿವ್ಯಾಂಗರ ಒಂದು ಬದುಕಿಗೆ ಹತ್ತಿರ ಆಗಿದವರು ಇರಬೇಕು, ಇವರನ್ನ ಅರ್ಥ ಮಾಡ್ಕೊಳ್ಳೋರು ಇರಬೇಕು, ತಾಳ್ಮೆ ಹೆಚ್ಚಿರೋರು ಇರಬೇಕು. ಆ ತರದ ಎಷ್ಟು ಶಿಕ್ಷಕ ಸಿಬ್ಬಂದಿ ತಮ್ಮಲ್ಲಿ ಅದ?
0: ಈ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತಂದ್ರೆ ಅವ್ರಿಗೊಂದು ವಿಶೇಷ ಶಿಕ್ಷಣದ ಟ್ರೈನಿಂಗು ಬೇಕು ಮೇಡಮ್. ಡಿಪ್ಲೊಮಾ ಇನ್ ಹಿಯರಿಂಗ್ ಇಂಪೇರ್ಮೆಂಟ್ ಎಜುಕೇಶನ್ ಅಂತ ಇದ್ ಮೇಡಮ್, ಡಿಪ್ಲೊಮಾ ಇನ್ ಎಜುಕೇಶನ್ ಫಾರ್ ಹಿಯರಿಂಗ್ ಇಂಪೇರ್ಮೆಂಟ್ ಅಂತ, ಅದು ಆದವರಿಗೆ ಕೊಡ್ತೀವಿ ನಾವು ಅಲ್ಲಿ. ಒಂದು ಎರಡನೇದ್ದು, ನಾವು ಆದಷ್ಟು ಟ್ರೈನ್ಡ್ ಇಲ್ದನ ಇರೋರಿಗೆ ನಾವು ಕೊಡೋದೇ ಇಲ್ಲ ಮೊದಲನೇದ್ದು. ಇನ್ನು ನಮ್ಮ ವಿಶೇಷತೆ ಏನಂದ್ರೆ, ನಾವು ಟ್ರೈನಿಂಗ್ ಕಳಿಸುವಂತ ವ್ಯಕ್ತಿಗಳನ್ನ ನಮ್ಮಲ್ಲಿ ಮೊದಲಕ್ಕೆ 2 ನಾವು ಅವ್ರಿಗೆ ಕೆಲಸ ಮಾಡಿಸ್ತೀವಿ. ಅಂದ್ರೆ ಫಸ್ಟ್ಗೆ ಬೇಸಿಕ್ ನಾಲೆಜ್ ಕೊಡ್ತೀವಿ ಅವ್ರಿಗೆ. ನಾವು ನಿಮ್ಗೆ ಹೆಂಗ್ ನೀವು ಇರಬೇಕಾಕತಿ, ಮಕ್ಕಳಂದ್ರೆ ಹೆಂಗ್ ಗುರುತಿಸಬೇಕಾಕತಿ ನೀವು ಇದನ್ನಂತ, ಏನೊಂದು ಹಿಯರಿಂಗ್ ಇಂಪೇರ್ಡ್, ಯಾಕಂದ್ರೆ ಯಾರಿಗೂ ಅದ್ರ ಬೇಸಿಕ್ ನಾಲೆಜ್ ಇರೋದಲ್ಲ. ಕಿವುಡರು ಇವ್ರು ಅನ್ನೋದು ಬಿಟ್ಟರೆ ಮತ್ತೊಂದು ಏನು ಗೊತ್ತಿಲ್ಲ ಅವ್ರಿಗೆ. ಅದಕ್ಕೆ ಅವ್ರಿಗೆ ನಾವು ನಮ್ಮಲ್ಲಿ 2-3 ಇಟ್ಕೊಂಡು ಆಮೇಲೆ ನಾವು ಸಂಸ್ಥೆಯಿಂದ ಅವ್ರನ್ನ ಟ್ರೈನಿಂಗ್ ಕಳಿಸ್ತೇವೆ ನಾವು. ಅಲ್ಲಿ ಅವರೆಲ್ಲ ಉಚ್ಚ ಮಟ್ಟದೊಳಗೆ ಪಾಸ್ ಆಗಿ ಬಂದಾರ. ಅಂತ ಸ್ಟಾಫ್ ನಮ್ಮಲ್ಲಿ ಅದ. ನಮ್ಮಲ್ಲಿ ಸ್ಟಾಫ್ ಸುಮಾರು 10-20 ಕೆಲಸ ಮಾಡುವಂತವ್ರು ಅದಾರ ಮೇಡಮ್. ನಮ್ಮಲ್ಲಿ ಯಾರು ಹೊಸಬರಿಲ್ಲ ಈ ಒಂದು ದೃಷ್ಟಿಯಿಂದ. ಮತ್ತೆ ಎಲ್ಲಾರು ಲೇಡೀಸ್ ಇರೋದ್ರಿಂದ ಅದು ನೀವು ಹೇಳಿದ್ರಲ್ಲ, ಈಗ ತಾಳ್ಮೆ ಬೇಕು, ಅದ್ರೊಳಗೆ ಅಟಿಟ್ಯೂಡ್ ಬೇಕು, ಒಂದು ವಿಶೇಷವಾದಂತ ಅವರಲ್ಲಿ ಒಂದು ಬುದ್ಧಿಮತ್ತೆ ಬೇಕು, ಇವೆಲ್ಲ ಹಂಗ ಇರೋರ್ನ ನಮ್ಮಲ್ಲಿ ನಾವು ಆರಿಸಿ ಅವ್ರಿಗೆ ನಮ್ಮಲ್ಲಿ ಮೊದಲೇ ಕೆಲಸ ಮಾಡಿಸಿ ಅವ್ರಿಗೆ ನಾಲೆಜ್ ಕೊಟ್ಟು ಆಮೇಲೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಕರೆಸೋದ್ರಿಂದ, ಮತ್ತು ಸತತವಾಗಿ ನಮ್ಮಲ್ಲಿ ಅವ್ರು ನಿರಂತರವಾಗಿ ಕೆಲಸ ಮಾಡ್ತಾ ಇರೋದ್ರೆ, ಮತ್ತೆ ನಾವು ಕೂಡ ಮ್ಯಾನೇಜ್ಮೆಂಟ್ ಕೂಡ ಆ ಶಿಕ್ಷಣಕ್ಕೆ ಪೂರಕವಾಗಿ ಏನೆಲ್ಲ ಬದಲಾವಣೆಗಳನ್ನ ಆಗಬೇಕು, ಏನೆಲ್ಲ ಹೊಸ ಹೊಸ ಆಯಾಮಗಳನ್ನ ನಾವು ತರಬೇಕು ಅಂತವೆಲ್ಲನ ತಂದ್ಕೊಂಡು ಪ್ರತಿ ವರ್ಷ ನಮ್ಮ ಕ್ಯಾಂಪಸ್ ನಲ್ಲಿ ಹೊಸ ಹೊಸ ವಿಚಾರಗಳನ್ನ ಹೊಸ ಬದಲಾವಣೆಗಳನ್ನು ತರ್ತಾ ಇರೋದ್ರಿಂದ ನಮ್ಮಲ್ಲಿ ತುಂಬಾ ಅನುಕೂಲತೆಗಳು ಆಗಿರೋದ್ರಿಂದ ಮಕ್ಕಳಲ್ಲಿ ಬದಲಾವಣೆಗಳು ದೊಡ್ಡ ಪ್ರಮಾಣದೊಳಗೆ ಇವತ್ತಿನವರೆಗೂ ನಾವು ಮಾಡ್ಕೊಂತ ಬಂದೀವಿ. ಅದೇ ಕಾರಣದಿಂದ ನಮ್ಮಲ್ಲಿ ಹೆಚ್ಚಿನ ಮಕ್ಕಳು ಅಡ್ಮಿಷನ್ ಆಗ್ತಾವ.
1: ಈಗ ಮಹಾಜನ್ ಶೆಟ್ರೆ, ಈ ತರದ ಮಕ್ಕಳು ಈಗ 1 ಕ್ಲಾಸ್ನಿಂದನ ಬರ್ತಾರೆ ನಿಮ್ಮಲ್ಲಿಗೆ, ಅವಾಗ ಬಹಳ ಪುಟ್ಟ ಮಕ್ಕಳು ಇರ್ತಾರೆ, ಮೊದಲೇ ಪಾಪ ಮಾತಾಡ್ಲಿಕ್ಕೂ ಆಗುವುದಿಲ್ಲ, ಕಿವಿನೂ ಕೇಳುವುದಿಲ್ಲ. ಅಂದ್ರೆ ತಾವೇ ಸ್ವಾವಲಂಬಿಯಾಗಿ ತಮ್ಮ ಎಲ್ಲ ದೈನಂದಿನ ಕೆಲಸ ಕಾರ್ಯಗಳನ್ನ ಮಾಡ್ಕೊಳಕ್ಕೆ ಕಷ್ಟ ಆಗ್ಬಹುದು. ಅವಾಗ ಹೆಂಗ್ ಮ್ಯಾನೇಜ್ ಮಾಡ್ತೀವಿ?
0: ನಮ್ಮಲ್ಲಿ 1-4 ಸ್ಟ್ಯಾಂಡರ್ಡ್, 1-4 ನಾವು ಹ್ಯಾಂಡಲ್ ಮಾಡ್ತೇವೆ. ಅವ್ರನ್ನ ಹೆಂಗ್ ಹ್ಯಾಂಡಲ್ ಮಾಡ್ತೇವೆ ಅಂದ್ರೆ ನಮ್ಮಲ್ಲಿ ಆಯಾಗಳು ಅದಾರ, ಆಯಾಗಳ ಜೊತೆಗೆ ಏನ್ ಸೀನಿಯರ್ ಹುಡುಗರು

0: ಇರ್ತಾವಲ್ಲ ಹುಡುಗಿಯರು, ಸೀನಿಯರ್ ಹುಡುಗರು ಹುಡುಗಿಯರು, ಅವರಿಗೆ ನಾವು ಅವ್ರನ್ನ ಒಂಥರ ದತ್ತಕ್ಕೆ ಕೊಟ್ಟಂಗ, ನೀವು ಇವ್ರು ಈ ಹುಡುಗಿದು ಸ್ನಾನ, ಈ ಹುಡುಗಿದು ಡ್ರೆಸ್ಸಿಂಗು, ಈ ಹುಡುಗಿದು ಎಲ್ಲ ವ್ಯವಸ್ಥೆ ಮಾಡೋದು, ಅವರು ಅಭ್ಯಾಸ ನೀವು ನೋಡ್ಕೋಬೇಕು ಅಂತೇಳಿ ಹಚ್ಚಿರ್ತೀವಿ ನಾವು. ಅದ್ರ ಮೇಲೆ ಒಬ್ರು ಟೀಚರ್ ಇರ್ತಾರೆ, ಅವ್ರು ಅದನ್ನ ಪ್ರತಿ ದಿವಸ ಅದನ್ನ ಸೂಪರ್ವಿಷನ್ ಮಾಡ್ತಾರೆ. ಈ ರೀತಿ ನಾವು ಆ ಮಕ್ಕಳಲ್ಲೇ ನಾವು ಆ ಸರ್ವಿಸ್ ಅನ್ನ ಕೊಡ್ತಾ ಇದ್ದೇವೆ ನಾವು. ಮತ್ತೆ ಅದಕ್ಕೆ ಪೂರಕವಾಗಿ ನಮ್ಮಲ್ಲಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಆದ್ರಿಂದ ಮತ್ತೆ ನಮ್ಮಲ್ಲಿ ಹೆಚ್ಚಿಗೆ ಮಕ್ಕಳು ಬರೋ ಕಾರಣನೂ ಅದೇ, ನಾವು ಹೆಚ್ಚಿಗೆ ಕಾಳಜಿ ಮಾಡ್ತೀವಿ ಅನ್ನಂತ ವಿಚಾರದೊಳಗೆ ನಮ್ಮಲ್ಲಿ ಮಕ್ಕಳು ಬರ್ತಾವು. ಇವತ್ತಿನವರೆಗೂ ಅದು ನಾವು ನಡೆಸ್ಕೊಂಡು ಬಂದೀವಿ. ಬಿಗಿನಿಂಗ್ ಒಳಗೆ ನಾವು ಆಯಾಗಳ ಮೇಲೆ ನಡೆಸಿದ್ವಿ, ಮುಂದೆ ವಾಲಂಟಿಯರ್ ಆಗಿ ಹುಡುಗಿಯರೆಲ್ಲ ನಾವು ಮಾಡಿಸ್ತೇವೆ ಬಿಡ್ರಿ ಸರ್, ನಾವು ಮಾಡಿಸ್ತೇವೆ ಬಿಡ್ರಿ ಅಂತ ಬಂದ್ರು. ಅವರಾಗೆ ಬಂದ ಮೇಲೆ ನಮ್ಗೆ ಅರ್ಥ ಆತು, ಹೋ ಇದು ಬೆಟರು, ಅದಕ್ಕಿಂತ ಇದು ಬೆಟರು ಅಂತ ಹೇಳಿ ನಾವೀಗ ಆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಒಂದರಿಂದ ನಾಲ್ಕಂತೂ ಪೂರ್ತಿ ಹ್ಯಾಂಡ್ ಹೋಲ್ಡಿಂಗ್ ದ ಚಿಲ್ಡ್ರನ್ಸ್ ಇನ್ ಅವರ್ ಮ್ಯಾನೇಜ್ಮೆಂಟ್ ಓನ್ಲಿ, ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ ತುಂಬಾ.
1: ಈಗ ಈ ಮಕ್ಕಳು ಶಾಲೆಯೊಳಗೆ ಶಿಕ್ಷಕರು ಹೇಳೋದನ್ನ ಕಲಿತಾರೆ, ನಂತರ ಹಾಸ್ಟೆಲ್ಗೆ ಹೋಗ್ತಾರೋ, ಅಲ್ಲಿಗೆ ಹೋದ್ಮೇಲೆ ಈಗ ಮನೆ ಅಂದ್ರೆ ಪಾಲಕ ಪೋಷಕರ ಜವಾಬ್ದಾರಿ ಕೂಡ ಇರ್ತದೆ. ಒಂದ್ ಸ್ವಲ್ಪ ಮನೆಗೆ ಬಂದ್ಮೇಲೆ ವರ್ಕ್ ಮಾಡಿಸ್ಬೇಕು, ಹೆಂಗ್ ಏನ್ ಕಲ್ಸಿರ್ತಾರ ಈ ಹಾಸ್ಟೆಲ್ನಾಗ ಹುಡುಗರಿಗೆ ಕಲಿಸ್ಲಿಕ್ಕೆ ಮಾಡ್ಲಿಕ್ಕೆ ಅಲ್ಲಿ ಹೆಂಗೆ?
0: ನಮ್ ಹಾಸ್ಟೆಲ್ ಅಂದ್ರೆ ಹೆಂಗೈತೆ ಅಂತಂದ್ರೆ, ಟೀಚರ್ಸ್ ಇರ್ತಾರ, ವಾರ್ಡನ್ ಇರ್ತಾರೆ, ನಮ್ಮ ರೆಸಿಡೆನ್ಸಿಯಲ್ ಟೀಚರ್ಸ್ ಇರ್ತಾರಲ್ಲ ಆ ಹಾಸ್ಟೆಲ್ನಾಗ ಇರ್ತಾರೆ. ಅವ್ರ ದೇ ವಿಲ್ ಟೇಕ್ ಕೇರ್ ಆಫ್ ಸ್ಟಡಿ ಇನ್ ದ ಈವ್ನಿಂಗ್. ಈಗೇನು ಸ್ಕೂಲ್ ನಿಂದ ಮಕ್ಕಳು ಹೋದ್ಮೇಲೆ ಸಾಯಂಕಾಲ ಆ ಮಕ್ಕಳಿಗೆ ಅಭ್ಯಾಸ ಮಾಡಿಸೋದು, ಆ ಊಟದ ಟೈಮ್ ತನಕ ಅಭ್ಯಾಸ ಮಾಡಿಸೋದು, ಬೆಳಿಗ್ಗೆ ಎಬ್ಬಿಸೋದು, ಅವ್ರಿಗೆ ಅಭ್ಯಾಸ ಮಾಡಿಸೋದೆಲ್ಲ ಅಲ್ಲಿರೋ ಐದಾರು ಮಂದಿ ಟೀಚರ್ಸ್ ನಮ್ಮಲ್ಲಿ ರೆಸಿಡೆನ್ಸಿಯಲ್ ಆಗಿರ್ತಾರೆ. ಅವ್ರು ಹೊರಗಿನವರು ರೆಸಿಡೆನ್ಸಿಯಲ್ ಆಗಿರ್ತಾರೆ, ಅದು ಅವ್ರ ಜವಾಬ್ದಾರಿ. ಕಂಪ್ಲೀಟ್ ಆಗಿ ಅವ್ರು ಅದನ್ನ ಮಾಡ್ತಾರ, ಯಾಕಂದ್ರೆ ನಾವು ಎರಡು ಮಂದಿ ವಾರ್ಡನ್ ಅದಾರ ನಮ್ಮಲ್ಲಿ, ಆರು ಮಂದಿ ಟೀಚರ್ಸ್ ಅದ, ಒಟ್ಟು ಎಂಟು ಮಂದಿ ಇರ್ತಾರ. ಅವ್ರವ್ರ ಜವಾಬ್ದಾರಿ ಕೊಟ್ಟೇವಿ, ಅವರು ಆಯಾ ಕ್ಲಾಸ್ಗಳನ್ನು ಅವ್ರು ಮೇಂಟೈನ್ ಮಾಡ್ತಾರ. ಅಂದ್ರೆ ಈಗ ಎಸ್ಪೆಷಲಿ ಹೋಮ್ ವರ್ಕ್ ಏನ್ ಕೊಟ್ಟಿರ್ತಾರ ಅದನ್ನ ಮಾಡಕ್ ಹತ್ಯಾರ ಇಲ್ಲೋ, ಅವ್ರನ್ನ ಮಾಡಿಸೋದು, ತಿಳಿಲಿಲ್ಲ ಅಂದ್ರೆ ಅವ್ರಿಗೆ ತಿಳಿಸಿ ಹೇಳೋದು, ಈ ತರದ ಒಂದು ವ್ಯವಸ್ಥೆ ನಮ್ಮಲ್ಲಿ ಬಹಳ ಅಚ್ಚುಕಟ್ಟಾಗಿ ನಾವು. ಆ ಹಾಸ್ಟೆಲ್ ಮೇಂಟೆನೆನ್ಸ್ ಅಂತೂ ತುಂಬಾ ಅಚ್ಚುಕಟ್ಟಾಗಿ ನಾವು ಮಾಡ್ತಾ ಇದ್ದೀವಿ, ಅದು ಒಳ್ಳೆ ರೀತಿಯಿಂದ ನಡೀತಾ ಇದೆ, ಅದರಿಂದನ ಮಕ್ಕಳಲ್ಲಿ ಬದಲಾವಣೆಗಳು.
1: ಈಗ ಪಾಲಕ ಪೋಷಕರ ಪ್ರತಿಕ್ರಿಯೆ ಹೆಂಗಿದೆ ಇದ್ರ ಬಗ್ಗೆ?
0: ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅನ್ನಕ್ ನಮ್ಮಲ್ಲಿ ಒಳ್ಳೆ ರಿಸಲ್ಟ್ ಒಂದೇ ಒಳ್ಳೇದಾಕತಿ ಒಂದು. ಎರಡನೇದು, ನಮಗೆ ಸಾಕಷ್ಟು ಮಕ್ಕಳು ವರ್ಷಾನು ಅಡ್ಮಿಷನ್ ಬರ್ತಾರ. ಸೊ ದೀಸ್ ಆರ್ ದ ಟೂ ರೀಸನ್ಸ್. ಒಂದು, ಅಭ್ಯಾಸ ಚಲೋ ಆಕತಿ ಅನ್ನೋದಕ್ಕೆ ಪ್ರೂಫ್ ಇದು. ಇಲ್ಲಿ ಮಕ್ಳು ಹೆಚ್ಚಿಗೆ ಬರ್ತಾರಪ್ಪ ಅಂತಂದ್ರೆ ಇಲ್ಲಿ ಒಳ್ಳೆ ವಾತಾವರಣ ಐತಿ, ಇಲ್ಲಿ ಮಕ್ಳಿಗೆ ಒಳ್ಳೇದಾಗತ್ತೆ ಅನ್ನಂತ ಭಾವನೆದಿಂದ ಅಡ್ಮಿಷನ್ ಹಾಕವು. ಇವೆರಡೂದ್ರಿಂದ ಪಾಲಕರು ನಮ್ಮಲ್ಲೇ ಬರ್ತೀವಿ ಅಂತ ಅಂತಾರ. ನಾವು ಬಹಳ 12 ಡಿಸ್ಟ್ರಿಕ್ಟ್ ಕವರ್ ಮಾಡ್ತೀವಿ ಅಂತ ಅರ್ಥ ಮಾಡ್ಕೊಡ್ರಿ, ಇಟ್ ಇಸ್ ನಾಟ್ ಸೋ ಈಸಿ. ನಾವು ಬೀದರ್ದಿಂದ ಹಿಡಿದು ಬೆಳಗಾವ್ ತನಕನು ಮಕ್ಕಳು ಬರ್ತವೆ. ಅಂದ ಬಳಿಕ ಶಾಲೆಯ ಒಂದು ಆ ಒಂದು ಉತ್ಕೃಷ್ಟತೆ ಮತ್ತು ಆ ಒಂದು ವ್ಯವಸ್ಥೆಯನ್ನು ತಿಳ್ಕೊಂಡವರ ಬರ್ತಾರ ಇಲ್ಲೇ ಹೊರತು. ಮತ್ತೆ ನಾವಂತೂ ಇದು ಒಂದು ಮಾಧ್ಯಮ ಬಿಟ್ರೆ, ನಿಮ್ಮ ರೇಡಿಯೋ ಮಾಧ್ಯಮ ಅಂದ್ಬಿಟ್ಟು ನಾನು ಎಲ್ಲಿಯೂ ಪ್ರಚಾರ ಮಾಡೋದು, ಯಾವ ಪೇಪರ್ನಾಗೂ ಕೊಡೋದಿಲ್ಲ, ಏನು ಮಾಡೋದಿಲ್ಲ. ದ ಮೌತ್ ಟು ಮೌತ್, ಯಾವ ಪಾಲಕರು ಇಲ್ಲಿ ಅನುಭವಿಸಾರ ಅದನ್ನ ಅವ್ರು ಮಾತಾಡ್ತಾರ. ಅವ್ರ ಸಮಾಜದೊಳಗೆ ನಮ್ಮ ಹೆಸರನ್ನು ತಗೊಂಡು ಹೋಗಾರ ಅವರಲ್ಲ, ಅವರಿಂದ ನಮ್ಮ ಶಾಲೆ ನಡೀತಾ ಇರೋದು. ಸೊ ಅದು ಪಕ್ಕ, ನೋ ಡೌಟ್ ಇಟ್ ಅವ್ರ. ನಾವೇನು ಪಾಂಪ್ಲೆಂಟ್ ಹಂಚಿ ಏನು ಪ್ರಚಾರ ಮಾಡಿ ಎಲ್ಲೂ ಏನೂ ಮಾಡಲಿ ಇಲ್ಲಿ. ನಾವು ಇದು ಒಂದು ಬಿಟ್ಟರೆ ಬೇರೆ ಇಲ್ಲ, ಮತ್ತೆ ನಮ್ಮಲ್ಲಿ ಕ್ವಾಲಿಟಿ ಇದೆ ಅಂತಾನೆ ಬರ್ತಾರ ಅನ್ನಂತ ಅಭಿಪ್ರಾಯ ನಮ್ದು.
1: ಈಗ ತಾವು ಕಳೆದ 30 ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಬಂದಿರಿ, ಅಂದ್ರೆ ಒಂದು ಸಮಸ್ತ ಉಸ್ತುವಾರಿ ಕೆಲಸ ನಿಮ್ಮದೇ. ಈ ಒಂದು ಅಭಿವೃದ್ಧಿಯನ್ನ ಹಂತ ಹಂತವಾಗಿ ನೋಡ್ತಾ ಬಂದಾಗ 96 ಶುರು ಮಾಡಿದಾಗಕ್ಕೂ ಈಗ ಏನೆಲ್ಲ ವ್ಯತ್ಯಾಸಗಳನ್ನು ತಾವು ಕಂಡುಕೊಂಡಿರಿ?
0: 96 ನಾವು ಬಂದಾಗ ಏನು ಗೊತ್ತಿಲ್ಲ ನಮ್ಗೆ, ಏನು ಕಿವುಡ್ರ ಮಕ್ಕಳ ಶಿಕ್ಷಣ ಅಂದ್ರೆ ಏನಂತ ಗೊತ್ತಿಲ್ಲ. ಅಷ್ಟ ನೋಡಿದ್ವಿ, ಹೊರಗಡೆ ಹೋಗಿ ನೋಡಿದ್ವಿ, ಬಂದ್ವಿ, ಚಾಲೂ ಮಾಡಿಬಿಟ್ಟಿವಿ ನಾವು. ಆದ್ರೆ ಏನು ಹೋಗ್ತಾ ಹೋಗ್ತಾ ನಮ್ಗೆ ಅನುಭವಗಳಾದವು, ಆ ಅನುಭವ ಜೊತೆಗೆ ನಾವು ಹೊರಗಡೆ ಹೋಗಿ ಏನೆಲ್ಲ ಬದಲಾವ್ ನೋಡ್ಕೊಂಡು ಬಂದ್ವಿ, ಹೆಂಗ್ ಐತಿ, ಹಾಗಿರುತ್ತೆ, ಹಾಗಿರ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬಂದ್ವಿ. ಅದನ್ನೆಲ್ಲವನ್ನ ಇಲ್ಲಿ ನಾವು ಅಳವಡಿಸ್ತಾ ಹೋದ ನಂತರ, ಯಾಕಂದ್ರೆ ಬರೇ ಮೊದ್ಲೇಕೆಲ್ಲ ನಾವು ಕ್ಲಾಸಸ್ ಅಷ್ಟ ನೋಡ್ತಿದ್ವಿ, ಹೆಚ್ಚಿಗೆ ಅವಕ್ಕ ಇದನ್ನ ಕೊಡ್ತಿರ್ಲಿಲ್ಲ. ಮುಂದೆ ಅವಕ್ಕೆ ಟೆಕ್ನಾಲಜಿ ಅಪ್ಲೈ ಮಾಡುವಂತ ಪ್ರಸಂಗ ಬಂದು ಟೆಕ್ನಾಲಜಿ ಅಪ್ಲೈ ಮಾಡಿದ್ವಿ. ಈಗೆಲ್ಲ ಸೈನ್ಸ್ ಲ್ಯಾಬ್ ಕೂಡ ಟೆಕ್ನಾಲಜಿಕಲ್ ವ್ಯವಸ್ಥೆದೊಳಗೆ ನಡೀತಾವು. ಮತ್ತೀಗ ಇಷ್ಟೆಲ್ಲ ಟೆಕ್ನಾಲಜಿ ಬೆಳೆದಿದೆ, ಈ ಟೆಕ್ನಾಲಜಿಲಿಂದ ತುಂಬಾ ಬದಲಾವಣೆಗಳನ್ನ ಮಾಡಕ್ ಸಾಧ್ಯತೆ ಆಗಿದೆ. ಆ ಟೆಕ್ನಾಲಜಿನ ಇಂಪಾರ್ಟೆಂಟ್ ನಮಗೆ. ಈಗ ನಮ್ಮಲ್ಲಿ ಮಕ್ಕಳಲ್ಲಿ ಬದಲಾವಣೆ ಯಾಕೆ ಆಗಿದೆ ಅಂತ ಕಾರಣ ಏನಪ್ಪ ಅಂತಂದ್ರೆ, ನಾವು ಪೂರಕವಾದಂತ ವ್ಯವಸ್ಥೆಯನ್ನ ಇಲ್ಲಿ ರೂಪಿಸಿರೋದ್ರಿಂದ. ಅದು ವ್ಯವಸ್ಥೆ ಏನಪ್ಪ ಅಂದ್ರೆ, ಎಲ್ಲಾ ಟ್ರೈನ್ ಟೀಚರ್ಸ್ ಮಕ್ಕಳ ಮೇಲೆ ಹೆಚ್ಚಿನ ಒಂದು ಗೌರವ ಮತ್ತು ಮಕ್ಕಳ ಬಗ್ಗೆ ಅಕ್ಕರತೆಯಿಂದ ಕಲಿಸುವಂತಹ ವ್ಯವಸ್ಥೆ, ಮತ್ತೆ ಅವರಿಗೆ ಶುಚಿ ರುಚಿಯಾದಂತಹ ಒಂದು ಊಟ, ಅವರಿಗೆ ವ್ಯವಸ್ಥಿತವಾದಂತಹ ಒಂದು ವಸತಿ, ಆಮೇಲೆ ದೊಡ್ಡ 5 ಎಕರೆ ಕ್ಯಾಂಪ್ ಕ್ಯಾಂಪಸ್ ನಮ್ದು, ಸಂಸ್ಥೆದ್ದು, ಇವೆಲ್ಲ ಆಟ ಊಟ ಅವ್ರ ವ್ಯವಸ್ಥೆ ಇದೆಲ್ಲ ಸರಿಯಾಗಿದೆ, ಸರಿಯಾಗಿ ಇರೋದು. ಆಮೇಲೆ ಬರ್ತಾ ಬರ್ತಾ ಬರ್ತಾ ಬರ್ತಾ ನಾವು ಏನು ಅವ್ರಿಗೆ ಪೂರಕವಾಗಿ ಕೊಡಬೇಕು ಅದನ್ನ ಕೊಟ್ಕೊಂತ ಬಂದ್ವಿ. ಈಗ ಬಿಲ್ಡಿಂಗ್ ದೊಡ್ಡ ಮಾಡ್ಕೊಂತ ಬಂದ್ವಿ, ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ಕೊಂತ ಬಂದ್ವಿ, ಅದ್ರ ಜೊತೆಗೆ ಟೆಕ್ನಾಲಜಿ ಅಪ್ಲೈ ಮಾಡ್ಕೊಂತ ಬಂದ್ವಿ. ಇದು 30 ವರ್ಷದೊಳಗೆ ಒಮ್ಮಕ ಆಗಿದ್ದಲ್ಲ ಅಥವಾ ಒಮ್ಮೆಲೆ ಮಾಡಿ. ಹೆಂಗ ಒಂದು ನಾರ್ಮಲ್ ಸ್ಕೂಲು ಹಿಂಗ ಇರಬೇಕು ಅಂತ ಇಲ್ಲಿ ಗೊತ್ತೈತೆ. ಅದು ಈಗ ಎಲ್ಲರೂ ತಯಾರಿ ಮಾಡಿ ನಾರ್ಮಲ್ ಸ್ಕೂಲ್ಗೆ ಹೋಗ್ತಾರೆ, ನಾರ್ಮಲ್ ಸ್ಕೂಲ್ ಪ್ರಾರಂಭ ಮಾಡ್ತಾರ. ಇದು ಅಂತದಲ್ಲ, ಯಾಕಂದ್ರೆ ನಾವು ಮಾಡಿದ್ದು

0: ಏನು ತಿಳಿದ ಇರಂತಹ ವ್ಯವಸ್ಥೆಗಳು ನಾವು ಮಾಡಿದ್ವಿ. ನಾವ್ ಎಲ್ಲಿ ಬುಕ್ ಓದಿಲ್ಲ ಏನಿಲ್ಲ ಮೇಡಮ್, ನಮಗೇನ್ ಅನುಭವ ಆಗೈತಿ ಅಥವಾ ನಮ್ಮ ವಿಚಾರಗಳೇನದಾವ್, ನಮ್ಮ ಕನಸು ಏನೈತಿ, ನಮ್ಮ ಅನುಭವ ವಿಚಾರ ಮತ್ತು ಕನಸುಗಳನ್ನ ಸೇರಿಸಿ ಈ ಸಂಸ್ಥೆ ಬೆಳೆದಿದೆ. ಅದು ಪಕ್ಕಾ ಬೆಳವಣಿಗೆ ಹೊರತು ಅದೇನು ಕಚ್ಚಾ ಬೆಳವಣಿಗೆ ಅಂತೂ ಅಲ್ಲ.
1: ಇದಕ್ಕೆ ಸಾಕ್ಷಿ ಅಂದ್ರೆ ಇವತ್ತು ನಿಮ್ಮ ಶಾಲೆಯಲ್ಲಿ ಬೆಳೆದಂತ ಹುಡುಗರು ಬೇರೆ ಬೇರೆ ಕ್ಷೇತ್ರದಲ್ಲಿದ್ದಾರೆ,
0: ದೊಡ್ಡ ಪ್ರಮಾಣದಲ್ಲಿ ತಮ್ಮ ಜೀವನವನ್ನು ತಾವು ಸಾಗಿಸಿಕೊಂಡು ತಮ್ಮ ಪಾಲಕ ಪೋಷಕರನ್ನು ಕೂಡ ಅವರು ಸಾಕ್ತಾ ಇದಾರೆ ಅನ್ನೋದಕ್ಕೆ ಉದಾಹರಣೆ.
1: ಅಂದ್ರೆ ಮುಖ್ಯ ಇಲ್ಲಿ ಮಹಾಜನ್ ಶೆಟ್ರೆ, ಅಕಸ್ಮಾತ್ ಈ ತರದ ಮಗು ಜನನ ಆತು ಅಂತ ಹೇಳಿ ಕೈ ಚಲಿ ಕೂತ್ಕೊಳ್ಳುವಂತ ಕಾಲ ಇದಿಲ್ಲ.
0: ಇಲ್ಲ,
1: ಖಂಡಿತವಾಗಿಯೂ ಇಂತಹ ಮಕ್ಕಳು ಕೂಡ ಉತ್ತಮ ಶಿಕ್ಷಣ ಪಡಿಬಹುದು, ಬದುಕನ್ನ ಕಟ್ಕೋಬಹುದು, ಇಂಡಿಪೆಂಡೆಂಟ್ ಜೀವನ ಮಾಡಬಹುದು ಅನ್ಲಿಕ್ಕೆ ಬಿಡಿ ತಟ್ಟಿ ಮೆಮೋರಿಯಲ್ ವಸತಿ ಶಾಲೆ ಒಂದು ಉದಾಹರಣೆ.
0: ಹೌದು, ಇದಕ್ಕೆ ಎರಡು ಮಾತಿಲ್ಲ ಮೇಡಮ್. ಬಿಡಿ ತಟ್ಟಿ ಸಂಸ್ಥೆ ಹುಟ್ಟಿರೋದ ಈ ಮಕ್ಕಳಿಗೆ, ಈ ಮಕ್ಕಳಿಗಾಗಿ, ಈ ಮಕ್ಕಳ ಭವಿಷ್ಯಕ್ಕಾಗಿ, ಈ ಮಕ್ಕಳ ಬೆಳವಣಿಗೆಗಾಗಿ, ಈ ಮಕ್ಕಳ ಒಂದು ಉಜ್ವಲ ಭವಿಷ್ಯವನ್ನು ನಿರೂಪಿಸೋದಕ್ಕಾಗಿ ಅಂತ ನಾನು ಇಲ್ಲಿ ಪ್ರಮಾಣವಾಗಿ ಹೇಳ ಬಯಸ್ತೇನೆ.
1: ಮುಂದಿನ ಯೋಜನೆ ಏನ್ ಹಾಕೊಂಡಿದ್ದೀರಿ?
0: ನಾವು ಈಗ ಇಲ್ಲಿ ತುಂಬಾ ಅವಶ್ಯಕತೆಯಾಗಿ ಬೇಕಾಗಿರೋದು ಪಿ ಯು ಕಾಲೇಜು. ಯಾಕಂದ್ರೆ ಈಗ ನಾವು ಹೊರಗಡೆ ಪಿ ಯು ಕಾಲೇಜ್ಗೆ ಟೈ ಅಪ್ ಮಾಡಿಕೊಂಡು ನಮ್ಮ ಮಕ್ಕಳನ್ನ ಅಲ್ಲಿ ಕಳಿಸಿ ನಾವು ಇದನ್ನ ಮಾಡ್ತಾ ಇದೀವಿ. ಮತ್ತೆ ಇಲ್ಲೇ ಈ ಭಾಗದೊಳಗೆ ಆ ಪಿ ಯು ಕಾಲೇಜ್ ಇಲ್ಲ ಅಂದ್ರೆ ಆಫ್ಟರ್ SSLC ಇವ್ರದ್ದು ಗ್ಯಾಪ್ ಆಗ್ತಾ ಇದೆ. ಮತ್ತೆ ಈಗ ಹೊರಗಡೆ ಎಲ್ಲರಿಗೂ ಕಳ್ಸಕ್ ಆಗೋದಲ್ಲ, ಕೆಲವೊಬ್ರು ಕಳ್ಸಕ್ ಹಿಂದೆ ಮುಂದೆ ಮಾಡ್ತಾರ, ಕಳ್ಸಕ್ ಕಳಿಸ್ಬೇಕಂದ್ರೂ ಮನ್ಸು ಮಾಡೋದಲ್ಲ ಅವರು. ಆಮೇಲೆ ಕೆಲವೊಬ್ರಿಗೆ ಅನಾನುಕೂಲತೆಗಳು ಎಕನಾಮಿಕಲಿ ಫೈನಾನ್ಸಿಯಲಿ ಇವೆಲ್ಲದ್ರಿಂದ ಬಹಳ ಮಾಡ್ತಾ ಇದಾರೆ. ಅದಕ್ಕೆ ಅವರು ನಮ್ಗೆ ಬಹಳ ದಿವಸದಿಂದ ಹೇಳ್ತಾ ಇದಾರೆ, ಅದ್ರ ಬಗ್ಗೆ ಯೋಚನೆಯನ್ನು ನಡೆಸೀವಿ ನಾವು. ಯಾಕಂದ್ರೆ ಎಲ್ಲಾನು ಒಂದ್ ನಾವೇ ಮಾಡ್ತೀವಿ ಅಂದ್ರು ಅದು ಅಷ್ಟು ಸಮಂಜಸ ಅಲ್ಲ ಅನ್ನಂತಹ ಒಂದು ಪ್ರಿನ್ಸಿಪಲ್ ದೊಳಗೆ ನಾನು ಇವತ್ತಿಗೂ ಬಂದಿದ್ದೆ. ಆದ್ರೆ ಈಗ ಅದು ಅನಿವಾರ್ಯ ಆಗೈತಿ. ಈಗ ಆ ದಿಶೆಯೊಳಗೆ ನಾವು ವಿಚಾರನೂ ಮಾಡ್ಬೇಕಂತ ಪರಿಸ್ಥಿತಿ ಬಂದಿತ್ತು. ಯಾಕಂದ್ರೆ ಸುಮಾರು ನಮ್ಮ 20 ಬ್ಯಾಚ್ ಹೊರಗೆ ಬಂದಾವ. ಈಗ 20 ಬ್ಯಾಚ್ ಸಾಧಾರಣ 200-300 ಹುಡುಗರು ನಮ್ಗೆ ಹೊರಗೆ ಬಂದಾವ. ಈಗ ಅಂದ ಬಳಿಕ ನಾವು ಸ್ವಲ್ಪ ಇದು ಗಂಭೀರವಾಗಿ ವಿಚಾರ ಮಾಡುವಂತಹದ್ದು. ನಾವೀಗ ಇದನ್ನು ಒಂದು ಅದನ್ನ ಮಾಡಬೇಕು, ಒಂದು ಟೆಕ್ನಿಕಲ್ ಕೋರ್ಸ್ ಏನಾದ್ರೂ, ಒಂದು ITI ಟೈಪ್ ಏನಾದ್ರು. ಎರಡು, ಒಂದು ಎಜುಕೇಶನ್ ನಾರ್ಮಲ್ ಎಜುಕೇಶನ್ ಪ್ರಾರಂಭ ಮಾಡಬೇಕು. ಒಂದು ಏನಾದ್ರು ಒಂದು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅವರಿಗೆ ಸಪೋರ್ಟ್ ಮಾಡುವಂತಹದ್ದು ಒಂದು ಏನಾದ್ರು ಪ್ರಾರಂಭ ಮಾಡಬೇಕು ಅನ್ನೋ ವಿಚಾರದೊಳಗೆ ನಾವೀಗ ಹೋಗ್ತಾ ಇದ್ದೇವೆ, ನಡೀತಾ ಇದ್ದೇವೆ.
1: ಆಗ್ಲಿ, ನಿಮ್ಮ ಎಲ್ಲ ಕನಸುಗಳು ಸಾಕಾರಗೊಳ್ಳಿ ಸೋಮನಾಥ್ ಮಹಾಜನ್ ಶೆಟ್ರ. ಈಗ ನೀವು 30 ವರ್ಷದಿಂದ ಈ ಒಂದು ಸೇವೆಯಲ್ಲಿ ಇದ್ದೀರಲ್ಲ, ಇಂತ ಒಂದು ಸೇವೆ ಮಾಡಬೇಕು ಅಂತ ನಿಮಗೆ ಯಾಕೆ ಅನಿಸ್ತು ವೈಯಕ್ತಿಕವಾಗಿ ಸೋಮನಾಥ್ ಮಹಾಜನ್ ಶೆಟ್ರಿಗೆ? ಬೇರೆ ಎಲ್ಲಾದ್ರೂ ಉದ್ಯೋಗ ಮಾಡ್ಕೊಂಡಿರ್ಬೋದಿತ್ತಲ್ಲ.
0: ಅದು ದೈವೇಚ್ಛೆ. ನನಗೊಂದು ಸ್ವಲ್ಪ ಸಣ್ಣಂದಿರ್ತಾನೆ, ನಾನೊಂದು ಸ್ವಲ್ಪ ವಿಶೇಷವಾಗಿ ನನ್ನ ಬೆಳವಣಿಗೆ ಆಗೈತಿ. ನಂದು ನನಗೆ ಯಾವಾಗಲೂ ಏನಾದ್ರೂ ಒಂದು ಹೊಸದ್ ಮಾಡ್ಬೇಕು. ಅದು ಯಾವಾಗಲೂ ನಾನು ಮಾಡೇನಿ ಅನ್ನೋದಕ್ಕಿಂತ ದೇವರು ಏನು ನಮಗೆ ಆಜ್ಞೆ ಕೊಡ್ತಾನ ಆ ರೀತಿ ಆಗ್ತಾ ಬಂದಿದೆ ಅಂತ ನನಗೆ ಈಗ ಅನಿಸ್ತೈತಿ. ಯಾಕಂದ್ರೆ ನಾನು ಹುಟ್ಟ ಒಂದು ವ್ಯಾಪಾರಸ್ಥರ ಫ್ಯಾಮಿಲಿಯಿಂದ ಬಂದವ್. ನನಗೆ ವ್ಯಾಪಾರ ಬಿಟ್ಟರೆ ಏನೂ ಗೊತ್ತಿಲ್ಲ. ನನ್ನ ವ್ಯಾಪಾರನ ನನ್ನ ಮೂಲ ವೃತ್ತಿ. ನನ್ನ ಅಂತಾದ್ ಬಿಟ್ಟು ನಾನು ಈ ಸೇವಾ ಕ್ಷೇತ್ರಕ್ಕೆ ಬಂದೇನಿ ಅಂದ್ರೆ ಇದು ನಾ ಮಾಡಿದ್ದಲ್ಲ, ಇದೆಲ್ಲ ದೈವೇಚ್ಛೆ, ದೇವರ ಕೊಟ್ಟಂತ ಒಂದು ನನಗೆ ಅವಕಾಶ. ಮತ್ತೆ ಯಾವಾಗ ನನಗೆ ನಾನು ಏನಾದ್ರು ಹೊಸದ್ ಮಾಡ್ಬೇಕಂತ ಇದ್ದೆ, ಈ ಒಂದು ಅಪಾರ್ಚುನಿಟಿನೂ ಇದು ಎಲ್ಲ ದೇವರ ಕೃಪೆನೆ ಅಂತ ಅನಿಸ್ತೈತಿ ನನಗೆ. ಆ ಒಂದು ವಿಚಾರದೊಳಗೆ ಇವೆಲ್ಲ ಬಂತು ನನ್ನಲ್ಲಿ. ಆಮೇಲೆ ಯಾವಾಗ ಇದು ಹೊಸದ ನೋಡ್ರಿ ಮೇಡಮ್, ಯಾರಿಗಾದ್ರೂ ಏನಾದ್ರೂ ಒಂದು ನಾನು ಮಾಡ್ಬೇಕು ಅಂತ ಹೊಟ್ಟ ಹೊತ್ನಾಗ ಒಂದು ಹೊಸ ವಿಚಾರ ಬಂದ ಹೊತ್ನಾಗ ಕಾಮನ್ ಜನರಲ್ ಆಗಿ ಅದ್ರ ಕಡೆ ಲಕ್ಷ್ಯ ಹೋಗೋದು ಜಾಸ್ತಿ, ಅದ್ರ ಕಡೆ ಅಟೆನ್ಷನ್ ಜಾಸ್ತಿ ಆಕತಿ, ಅದ್ರ ಕಡೆ ಅಭಿಲಾಷೆ ಜಾಸ್ತಿ ಆಕತಿ, ಎಲ್ಲ ಜಾಸ್ತಿ ಆಗಿ ನಾನು ಈ ಕ್ಷೇತ್ರಕ್ಕೆ ಹೋದೆ. ಹೋದ್ಮೇಲೆ ಕೆಲವೊಂದು ಅಡ್ಡಾಡಿ ಬಂದೆ ಅಂತ ಹೇಳಿದ್ನಲ್ಲ, ಅವಾಗ ನನಗೆ ಅನಿಸ್ತು ಈ ಕ್ಷೇತ್ರದಾಗ ಯಾರು ಏನು ಮಾಡಿಲ್ಲ, ನಾನು ಏನಾರು ಒಂದು ಮಾಡ್ಬೇಕಿದ್ರಾಗ ಒಂದು ಹೊಸ ತರ ಮಾಡ್ಬೇಕು ಅನ್ನೋ ವಿಚಾರದೊಳಗೆ ನಾನು ಇದಕ್ಕೆ ಬಂದೆ. ಬಂದ ಮೇಲೆ ಅನಿಸ್ತು ನನಗೆ, ಹೌದಪ್ಪ ನಾವು ಮಾಡಕ್ ಹತ್ತಿರೋದು ಸರಿ ಐತಿ, ಈ ಕ್ಷೇತ್ರಕ್ಕೆ ಇನ್ನೂ ಹೊಸ ಹೊಸದ ಮಾಡಂತ ಅವಶ್ಯಕತೆ ಐತಿ ಅನ್ನಂತಹದ್ದನ್ನ ನನ್ನ ಅನುಭವದಿಂದ ನಾ ಪಡ್ಕೊಂಡೆ. ಆ ಅನುಭವದಿಂದ ನಾ ಪಡ್ಕೊಂಡ ನಂತರ ನಾನೇನು ಹೊರಗಡೆ ಹೋಗಿ ನೋಡಿ ಬಂದೆ, ಅವನ್ನೆಲ್ಲ ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಅವಕಾಶ ನಾವು ಆ ಒಂದು ವ್ಯವಸ್ಥೆಯಿಂದ ನಾವು ಮಾಡಿಕೊಟ್ವಿ. ಈ ಸಂಸ್ಥೆಯಿಂದ ಇವತ್ತು ಇಷ್ಟೆಲ್ಲ ಮಕ್ಕಳು 1200 ಮಕ್ಕಳು ಈ ಕ್ಷೇತ್ರದೊಳಗೆ ಈ ಸಂಸ್ಥೆಯಿಂದ ಬೆಳೆದಾರ ಅಂತ ಹೇಳಕ್ ಹೆಮ್ಮೆ ಅನಿಸ್ತೈತಿ.
1: ನಿಜ ಅಂದ್ರೆ ಈ ಒಂದು ಕ್ಷೇತ್ರಕ್ಕೆ ಬಂದು ಸಮಾಜ ಮುಖಿಯಾಗಿ ನೀವು ಒಂದು ಗೊತ್ತು ಮಾಡ್ತಾ ಮುಖ್ಯವಾಗಿ ಇಂತಹ ಮಕ್ಕಳನ್ನ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೆ ಸಂತೃಪ್ತಿ ಸಮಾಧಾನ ಅದ?
0: ತುಂಬಾ ಇದೆ. ಯಾಕಂದ್ರೆ ನಾವು ಕೂಡ ಸಾಮಾನ್ಯ ಜನರಂಗ್ ನಾವು ಯೋಚನೆ ಮಾಡ್ತಿದ್ವಿ ಮೊದ್ಲ. ನಿಮ್ಗೆ ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಅಖಿಲ ಭಾರತ ಕನ್ನಡ ಸಮ್ಮೇಳನ ಮಾಡಿದ್ರು ಹಾವೇರಿ ಒಳಗೆ. ಅವಾಗ ಒಂದು ಡಾನ್ಸ್ ಪ್ರೋಗ್ರಾಮ್ ಇವೆಲ್ಲ ಕಾಂಪಿಟೇಷನ್ ರಿಹರ್ಸಲ್ ಕರೆದಿದ್ರು ನಮ್ಮನ್ನೆಲ್ಲ. ನಾವು ಅವಾಗ ನಮ್ಮ ಹುಡುಗರದು ಒಂದು ಮಾಡಿಕೊಂಡು ತಗೊಂಡು ಹೋಗಿದ್ದು ನಾವು. ಅಲ್ಲಿ ನಮ್ಮನ್ನು ರಿಜೆಕ್ಟ್ ಮಾಡಿದ್ರು. ಅಲ್ಲಿ ಇರತಕ್ಕಂತ ಹಿರಿಯರೊಬ್ರು ಅಂದ್ರೆ ಅದರದ್ದು ಲೀಡರ್, ಅವ್ರ ಲೀಡರ್ ನಮ್ಮನ್ನು ಕರೆಸಿ ನಮ್ಮದನ್ನು ವಿಶೇಷವಾಗಿ ನೋಡಿ ನಮಗೊಂದು ಅವಕಾಶ ಕೊಟ್ಟರು. ಅದರೊಳಗೆ ಏನ್ ಹೇಳಿದ್ರು ಅವರು ಅಂದ್ರೆ, ನೀವು ಇದನ್ನ ಮಾಡ್ರಿ, ನಮ್ಗೆ ನಿಮ್ಮಲ್ಲಿ ಮತ್ತೊಂದ್ಸಲ ಹೋಗಿ ಮತ್ತೆ ಸರಿಯಾಗಿ ಮಾಡಿ ನನಗೊಂದು ವಿಡಿಯೋ ಕಳ್ಸ್ರಿ, ನಾನು ನಿಮ್ಗೆ ಅವಕಾಶ ಕೊಡ್ತೇನೆ ಅಂತ ನಮ್ಮ ಹುಡುಗರು ಅದನ್ನು ಮಾಡಿ ಕಳಿಸಿದ್ರು. ಕನ್ನಡ ಸಮ್ಮೇಳನದೊಳಗೆ ನಮ್ದು ಫಸ್ಟ್ ಬಂತು
1: ನೋಡ್ರಿ.
0: ನಮ್ಮ ಮಕ್ಕಳು ಆ ಡಾನ್ಸ್ ಮಾಡಿದ್ದು ನನಗೂ ಕೂಡ ಆಶ್ಚರ್ಯ ಆಯ್ತು. ನಮ್ಮ ಮಕ್ಳು ಇಷ್ಟು ಚಲೋ ಮಾಡ್ತಾರಲ್ಲಪ್ಪ ಅನ್ನಂತಹದ್ದು ಅಂದ್ರೆ ಅವರಲ್ಲಿ ಒಂದು ವಿದ್ವತ್ ಇದೆ. ಆ ವಿದ್ವತ್ ಹೊರಗೆ ಬರುವಂತಹ ಅವಕಾಶಗಳು ಇಲ್ಲ ಮತ್ತು ಅಂತಹದೊಂದು ಪ್ಲಾಟ್ಫಾರ್ಮ್ ಇಲ್ಲ. ಆ ಬಗ್ಗೆ

0: ಚಿಂತನೆ ಇಲ್ಲ ಸಮಾಜದೊಳಗೆ. ಈಗ ನಾವೆಲ್ಲ ಇಷ್ಟೆಲ್ಲ ಮಾಡೇವಲ್ಲ, ನಮ್ಮ ಮಕ್ಕಳು ಎಲ್ಲದ್ರೊಳಗು. ಮೊನ್ನೆ ಒಂದು ಪುಣ್ಯ ಕೋಟಿದ್ ಮಾಡಿಸಿದ್ವಿ ನಾವು ಬೆಂಗಳೂರಾಗ, ಫಸ್ಟ್ ಬಂತದ ನಮ್ಗೆ. ಆಮೇಲೆ ಒಂದು ಹೃದಯ ಚಟುವಟಿಕೆಗಳು ಸೈನ್ಸ್ದೊಳಗೆ ಮಾಡಿಸಿದ್ವಿ ನಾವು, ಅದು ಕೂಡ ಬೆಂಗಳೂರೊಳಗೆ ಫಸ್ಟ್ ಬಂತು. ಓವರ್ ಆಲ್ BD30 ಹ್ಯಾಸ್ ಡನ್ ಎ ವಂಡರ್ಫುಲ್ ವರ್ಕ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿಸ್ ಡಿಸೇಬಲ್ಡ್ ಕ್ಯಾಟಗರೀಸ್. ವಿಶೇಷ ಏನಪ್ಪಾ ಅಂದ್ರೆ ಕಿವುಡ ಮಕ್ಕಳ ಶಿಕ್ಷಣ ಅತಿ ವಿಶೇಷ ನಮಗಿದು. ನಾವು ವಿ ಆರ್ ವೆರಿ ಪ್ರೀಮಿಯರ್ಸ್ ಇನ್ ದ ಫೀಲ್ಡ್ ಅದು. ಯಾಕಂದ್ರೆ ಪೂರಕವಾದಂತಹ ವ್ಯವಸ್ಥೆ ನಮ್ಮ ಕ್ಯಾಂಪಸ್ದೊಳಗೆ ಬಂದ್ರೆ ಎಲ್ಲರಿಗೂ ಗೊತ್ತಾಗತ್ತೆ, ಹೌದಪ್ಪ ಇದು ಒಂದು ಒಳ್ಳೆ ಕೆಲಸ ಮಾಡುವಂತಹ ಸಂಸ್ಥೆ ಅನ್ನಂತ ಕಾಣುವಂತಹ ಸಂಸ್ಥೆ ನಮ್ದು ಐತಿ ಅಂತ ಹೇಳಕ್ ಬತ್ತ ನನಗೆ ಬಹಳ ಹೆಮ್ಮೆ ಅನಿಸ್ತೈತಿ.
1: ಇನ್ನು 100 ಕಾಲ ನೀವು ಈ ಕ್ಷೇತ್ರದೊಳಗೆ ಕೆಲಸ ಮಾಡ್ರಿ, ನಿಮ್ಮ ಗರಡಿಯೊಳಗೆ ಇನ್ನಷ್ಟು ಈ ತರದ ದಿವ್ಯಾಂಗ ಮಕ್ಕಳು ಬದುಕನ್ನ ಕಾಣ್ಲಿ, ಅವರಿಗೆ ನೀವು ಹಗಲಿರೂ ಶ್ರಮಿಸ್ತಾ ಇದ್ದೀರಿ, ನಿಮ್ಮ ಶ್ರಮ ಅವ್ರಿಗೂ ಕೂಡ ಮುಟ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳು, ನಮಸ್ಕಾರ.
0: ಇನ್ನೊಂದು, ನನ್ನ ಈ ಒಂದು ಜರ್ನಿಯಲ್ಲಿ ಕಾಣದ ಕೈಗಳು ತುಂಬಾ ಸಹಾಯ ಮಾಡ್ಯವ ನನಗೆ. ಅವರೆಲ್ಲರಿಗೂ ನಾನು ಈ ಒಂದು ನನ್ನ ಧ್ವನಿ ಮುದ್ರಿಕೆ ಮುಖಾಂತರ ಅವ್ರಿಗೆಲ್ಲರಿಗೂ ಕೃತಜ್ಞತೆಗಳನ್ನ ಹೇಳ್ತಾ ತಮಗೂ ನಮಸ್ಕಾರಗಳನ್ನ ಹೇಳ್ತಾ ನಾನು ಈ ಪೂರ್ಣ ವಿರಾಮವನ್ನು ಕೊಡ್ತೇನೆ.
2: ಇದುವರೆಗೆ ಕಿವುಡು ಮಕ್ಕಳಿಗೆ ಇರುವ ಶೈಕ್ಷಣಿಕ ಸೌಲಭ್ಯಗಳು ಈ ಕುರಿತು ಲಕ್ಷ್ಮೇಶ್ವರದ ಬಿಡಿತಟ್ಟಿ ಮೆಮೊರಿಯಬಲ್ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಸೋಮನಾಥ್ ಮಹಾಜನ್ ಶೆಟ್ಟರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್.

ಕೇಳುಗರೆ, ಇಂದು ಬೆಳಗ್ಗೆ 9 ಗಂಟೆಗೆ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಲಕ್ಷ್ಮೀ ಹೆಗಡೆ ಅವರು ಹಾಡಿರುವ ಸುಗಮ ಸಂಗೀತವನ್ನು ಕೇಳುತ್ತೀರಿ. 9:05 9:15 ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕನಕದೀಪ, ಪ್ರಸ್ತುತಿ ಶರಣಬಸವ ಚೋಳಿನ್ ಹಾಗೂ ಜಿ ಸುರೇಖಾ ಸುರೇಶ್. 9:30 ಹಲೋ ನಂದನ ನೇರ ಫೋನಿನ್ ಕಾರ್ಯಕ್ರಮ. 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 10:45 ಜನಪದ ಸಂಗೀತ ಕಾರ್ಯಕ್ರಮ, 11:00 ಕೇಳು ಗೆಳತಿ ನೇರ ಫೋನಿನ್ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ. ಬಹುಮುಖ ಪ್ರತಿಭೆಯಾದಂತಹ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ರೇಣುಕಾ ಓಂಕಾರಪ್ಪ ಅವರೊಡನೆ ಸಂದರ್ಶನ. ಸಂದರ್ಶಕರು ಎಂಕೆ ಶಿವಕುಮಾರ್. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಹಾಗೂ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಯೋಗೇಶ್ ಎಂ. ಇದು ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20 ಹಾಗೂ ಸಂಜೆ ಕೃಷಿರಂಗದಲ್ಲಿ ಮೋಟೆಬೆನ್ನೂರಿನ ಅಡಿವೆಪ್ಪ ಕುರಿಯವರ್ ಹಾಗೂ ಮೇಳದವರಿಂದ ಏಕ್ತಾರಿ ಪದ. ಹಲೋ ಅಭಿಲಾಷಾ ನೇರ ಫೋನಿನ್ ಕಾರ್ಯಕ್ರಮ ಇಂದು ಮಧ್ಯಾಹ್ನ 1:30. 2:40 ಭಾವಯಾನ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ನಂತರ ಹೊಸ ಹಾಡು.

0: ಸಂಜೆಯ ಪ್ರಸಾರದಲ್ಲಿ 6:50 ಕೃಷಿರಂಗದಲ್ಲಿ ವೈವಿಧ್ಯಮಯ ಸಮಗ್ರ ಕೃಷಿ ಕುರಿತು ಪ್ರಗತಿಪರ ರೈತರಾದ ಅಳ್ಳಾವರ ತಾಲೂಕು ಹೊನ್ನಾಪುರದ ರಾಮಪ್ಪ ಶಿವನ್ಗೌಡ ನಂದನವಾಡೆ ಅವರೊಡನೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್. 7:45 ಸುಮನ್ ಕಲ್ಯಾಣ್ಪುರ್ ಅವರು ಹಾಡಿರುವ ಮರಾಠಿ ಗೀತೆಗಳನ್ನು ಕೇಳುತ್ತೀರಿ. 8:00 ಯುವವಾಣಿ. ಕುಂದಗೋಳ ತಾಲೂಕು ಕಮಡೋಳ್ಳಿ ಗ್ರಾಮದ ಆರ್ಎಫ್ ಪಾಟೀಲ್ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಯ ಡಿಪ್ಲೊಮಾ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ 9:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಧಾರವಾಡ.

0: ಸ್ವಸ್ಥ ಜೀವನಕ್ಕಾಗಿ ನಿತ್ಯಯೋಗ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯಯೋಗ ಮಾತನಾಡುತ್ತಾರೆ ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು.
1: ಆತ್ಮೀಯರಿಗೆ ನಮಸ್ಕಾರ. ಇವತ್ತು ನಾವು ಮಹಿಳೆಯರಲ್ಲಿ ಋತುಬಂಧದ ಸಮಸ್ಯೆಗಳಿಗೆ ಯೋಗದ ಪರಿಹಾರ ಏನಿದೆ ಅನ್ನೋದನ್ನ ನೋಡೋಣ. ಈ ಋತುಬಂಧ ಅನ್ನುವಂಥದ್ದು ಮಹಿಳೆಯ ಜೀವನದಲ್ಲಿ ಒಂದು ಪ್ರಮುಖವಾದ ಘಟ್ಟ. ಯಾಕೆ ಅಂದ್ರೆ ಅವಳು ಋತುಮತಿಯಾದಾಗಿನಿಂದ ಹಿಡಿದು ಇಲ್ಲಿಯವರೆಗೆ ಅವಳ ಶರೀರದಲ್ಲಿ ಉತ್ಪನ್ನ ಆಗ್ತಾ ಇರುವಂತ, ಅವಳ ಶರೀರದಲ್ಲಿ ಸ್ರವಿಸುವಂತ ಮುಖ್ಯವಾದ ರೀಪ್ರೊಡಕ್ಟಿವ್ ಹಾರ್ಮೋನ್ಗಳ ಸ್ರವಿಸುವಿಕೆ ನಿಂತು ಹೋಗ್ತದೆ ಅಥವಾ ನಿಲ್ತಾ ಬರ್ತಿರ್ತದೆ. ಆವಾಗಿಂದ ಅವಳ ಶರೀರದಲ್ಲೂ ಹಾಗೂ ಮನಸ್ಸಿನಲ್ಲಿ ಬದಲಾವಣೆಗಳು ಶುರುವಾಗ್ತಾವ. ಅದೃಷ್ಟವಂತ ಮಹಿಳೆಯರಿಗೆ ಈ ಬದಲಾವಣೆಗಳು ಯಾವುದೇ ರೀತಿಯ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡೋದು.

0: ಶರೀರದಲ್ಲಿ ಉತ್ಪನ್ನ ಆಗ್ತಾ ಇರುವಂತ ಅವಳ ಶರೀರದಲ್ಲಿ ಸ್ರವಿಸುವಂತ ಮುಖ್ಯವಾದ ರೀಪ್ರೊಡಕ್ಟಿವ್ ಹಾರ್ಮೋನ್ಗಳ ಸ್ರವಿಸುವಿಕೆ ನಿಂತು ಹೋಗ್ತದ ಅಥವಾ ನಿಲ್ತಾ ಬರ್ತಿರ್ತದ. ಆವಾಗಿಂದ ಅವಳ ಶರೀರದಲ್ಲೂ ಹಾಗೂ ಮನಸ್ಸಿನಲ್ಲಿ ಬದಲಾವಣೆಗಳು ಶುರುವಾಗ್ತಾವ. ಅದೃಷ್ಟವಂತ ಮಹಿಳೆಯರಿಗೆ ಈ ಬದಲಾವಣೆಗಳು ಯಾವುದೇ ರೀತಿಯ ವ್ಯತಿರಿಕ್ತ ಪರಿಣಾಮವನ್ನ ಉಂಟು ಮಾಡೋದಿಲ್ಲ. ಅಂದ್ರೆ ಸರಳವಾಗಿ ಈ ಒಂದು ಹಂತ ದಾಟಿ ಹೋಗ್ಬಿಡ್ತದ. ಆದರೆ ಇತ್ತೀಚಿನ ಕಾಲದಲ್ಲಿ ಅನೇಕ ಮಹಿಳೆಯರಿಗೆ ಈ ಒಂದು ಋತುಬಂದ ಸಾಕಷ್ಟು ಸಮಸ್ಯೆಯನ್ನ ತಂದು ಒಡ್ತಾ ಇದೆ. ಶಾರೀರಿಕವಾಗಿ ಅವರಲ್ಲಿ ಈ ಹಾರ್ಮೋನಿನ ವ್ಯತ್ಯಾಸ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಮೊಳಕಾಲು ನೋವಿನಿಂದ ಹಿಡಿದು ಅವರ ಶುಗರ್ ಲೆವೆಲ್, ಥೈರಾಯ್ಡ್ ಲೆವೆಲ್ ಇದರಲ್ಲೂ ಕೂಡ ವ್ಯತ್ಯಾಸ ಆಗ್ಲಿಕ್ಕೆ ಶುರುವಾಗಿದೆ. ಅವರ ಲಿವರ್ ಫಂಕ್ಷನ್, ಆಸಿಡಿಟಿ ಇದಕ್ಕೂ ಕೂಡ ಅನೇಕ ಸಂದರ್ಭಗಳಲ್ಲಿ ಅವರ ಈ ಋತುಬಂಧದ ಸಮಸ್ಯೆ ಕಾರಣ ಆಗಿರುವಂತಹ ಉದಾಹರಣೆಗಳು ಕೂಡ ಇದ್ದಾವ. ಅಂದ್ರೆ ಒಂದು ಹಾರ್ಮೋನ್ ಕಡಿಮೆ ಆಗುವಾಗ ಇತರೆ ಹಾರ್ಮೋನ್ಗಳ ಮೇಲೆ ಕೂಡ ಅದು ತನ್ನ ಪ್ರಭಾವವನ್ನ ಬೀರ್ತದೆ. ಆವಾಗ ಕೂಡ ಅವಳ ಶರೀರ ಸಮಸ್ಯೆಗಳಿಗೆ ಒಳಗಾಗ್ತದೆ. ಇನ್ನು ಈ ಋತುಬಂಧ ಮಹಿಳೆಯರ ತೂಕವನ್ನ ಕೂಡ ಹೆಚ್ಚಿಸ್ತದೆ. ಕೆಲ ಬಾರಿ ಅವಳ ಆಹಾರ ಪದ್ಧತಿ ಸರಿಯಾಗಿದ್ದಾಗೂ ಕೂಡ ಅಲ್ಲಿಯವರೆಗೆ ಅವಳ ತೂಕ ಅತ್ಯಂತ ನಿಯಂತ್ರಣದಲ್ಲಿದ್ದಾಗಲೂ ಕೂಡ ಋತುಬಂಧ ಶುರು ಆದ ತಕ್ಷಣ ಅವಳ ಶರೀರದಲ್ಲಿ ಕೊಬ್ಬಿನ ನಿರ್ಮಾಣ ಹೆಚ್ಚಾಗ್ಲಿಕ್ಕೆ ಶುರುವಾಗ್ತದೆ. ಇದು ಕೂಡ ಋತುಬಂಧದ ಸಮಸ್ಯೆಯೇ ಆಗಿರ್ತದೆ. ಇನ್ನು ಅವಳ ಮಾನಸಿಕ ಸ್ಥಿತಿ, ಮನಸ್ಸಲ್ಲಿ ಕಳವಳ, ಹೆದರಿಕೆ ಅಥವಾ ಕೆಲವೊಮ್ಮೆ ಖಿನ್ನತೆ, ಕೆಲವೊಮ್ಮೆ ಉದ್ವೇಗ ಅನ್ನುವಂತಹ ಸಮಸ್ಯೆಗಳು ಕೂಡ ಅವಳಲ್ಲಿ ಉಂಟಾಗಬಹುದು. ಅಥವಾ ತನಗೆ ತಾನೇ ಉಪೇಕ್ಷಾ ಭಾವ ಅವಳಲ್ಲಿ ಬರಬಹುದು. ಅಂದ್ರೆ ಬೇರೆಯವರು ನನ್ನನ್ನು ಉಪೇಕ್ಷೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಭಾವ ಕೂಡ ಬರಬಹುದು. ಈ ಎಲ್ಲ ಭಾವಗಳೂ ಸೇರಿ ಅವಳ ಒಟ್ಟಾರೆ ಶಾರೀರಿಕ ಮತ್ತು ಮಾನಸಿಕ ಸ್ಥಿತಿಗತಿಯಲ್ಲಿ ಬಹುತೇಕ ವ್ಯತ್ಯಾಸ ಉಂಟಾಗ್ತಾವ. ಈಗ ಯೋಗ ಚಿಕಿತ್ಸೆಯನ್ನ ನೀಡೋದ್ರಿಂದ ಮಹಿಳೆ ಈ ಒಂದು ಅತ್ಯಂತ ಕ್ಲಿಷ್ಟವಾದ ಪರಿಸ್ಥಿತಿಯಿಂದ ಸುಲಭವಾಗಿ ಹೊರಗಡೆ ಬರಬಹುದು. ಅದೇನು ಅಂದ್ರೆ ಅವಳ ಶರೀರದ ರಚನೆ ಹಾಗೇನೆ ಅವಳ ವಯಸ್ಸನ್ನ ನೋಡಿಕೊಂಡು, ಅವಳ ಮಾನಸಿಕ ಸ್ಥಿತಿಗತಿಯನ್ನ ನೋಡಿಕೊಂಡು ಆಸನ, ಪ್ರಾಣಾಯಾಮ, ಧ್ಯಾನದ ಪದ್ಧತಿಗಳು, ಕ್ರಿಯೆಗಳು, ಆಹಾರ ಪದ್ಧತಿ ಇದನ್ನ ಸರಿಯಾದ ಯೋಗ ಚಿಕಿತ್ಸಕರು ಉಚಿತವಾದ ಬದಲಾವಣೆಗಳೊಂದಿಗೆ ಒಂದು ವಿಶೇಷ ಮಾದರಿಯನ್ನ ನಿರ್ಮಾಣ ಮಾಡಿ ಅವಳಿಗೆ ಅದರ ತರಬೇತಿಯನ್ನ ಕೊಡೋದ್ರಿಂದ ಅವಳು ಈ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಆದರೆ ಈ ಯೋಗ ತರಬೇತಿ ಅನ್ನುವಂಥದ್ದು ಅಥವಾ ಯೋಗ ಚಿಕಿತ್ಸೆ ಅನ್ನುವಂಥದ್ದು ಇವತ್ತು ನಾನು ಹೋಗಿದ್ದೀನಿ ನಾಳೆನೇ ಪರಿಹಾರ ಸಿಕ್ಕಿಬಿಡ್ತದೆ ಅನ್ನುವಂಥದ್ದಲ್ಲ. ಋತುಬಂಧದ ಸಮಸ್ಯೆಗಳ ಲಕ್ಷಣಗಳು ಆರಂಭವಾದ ತಕ್ಷಣವೇ ನಾವು ಯೋಗ ಚಿಕಿತ್ಸೆಯನ್ನ ಆರಂಭಿಸಿದರೆ ಅವು ತುಂಬಾ ಗಂಭೀರ ಸಮಸ್ಯೆಗಳಾಗಿ ಶರೀರ ಮತ್ತು ಮನಸ್ಸಿನ ಸಮತೋಲನವನ್ನೇ ಕೆಡಿಸುವ ಹಾಗೆ ಆಗದಂತೆ ನಾವು ಪರಿಹಾರವನ್ನ ಯೋಗ ಚಿಕಿತ್ಸೆಯ ಮೂಲಕ ಕಂಡುಕೊಳ್ಳಬಹುದಾಗಿರುತ್ತದೆ. ಆದಷ್ಟು ಯೋಗ್ಯ ಗುರುವನ್ನ ಸಂಪರ್ಕಿಸುವುದು ಒಳಿತು. ವಿಡಿಯೋಗಳನ್ನ ನೋಡಿಕೊಂಡು ಅಥವಾ ಪುಸ್ತಕವನ್ನ ಓದಿ ಋತುಬಂಧಕ್ಕಾಗಿ ಯೋಗ ಚಿಕಿತ್ಸೆಯನ್ನ ಪಡೆಯುವುದು ಸಲ್ಲದು.
1: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡಿದವರು ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು. ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರಮಹಂಸ ಯೋಗಪೀಠ ದೂರವಾಣಿ ಸಂಖ್ಯೆ 9900451397.
2: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಸುಗಮ ಸಂಗೀತ.

0: 8660310 ಗೆ ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
1: ಈಗ ಲಕ್ಷ್ಮೀ ಹೆಗಡೆ ಅವರು ಹಾಡಿರುವ ಸುಗಮ ಸಂಗೀತವನ್ನು ಕೇಳೋಣ. ಮೊದಲಿಗೆ ಪ್ರಸನ್ನ ವೆಂಕಟದಾಸರ ಕೃತಿ.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ 9686

0: ಇದುವರೆಗೆ ಲಕ್ಷ್ಮೀ ಹೆಗಡೆ ಅವರಿಂದ ಸುಗಮ ಸಂಗೀತವನ್ನು ಕೇಳಿದಿರಿ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
2: Akashavani, Dharavada. ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕನಕ ದೀಪ. ಪ್ರಸ್ತುತಿ ಶರಣಬಸವ ಚೋಳಿನ್ ಹಾಗೂ ಸುರೇಖಾ ಸುರೇಶ್. ಕೇಳಿ ಕನಕ ದೀಪ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
3: ಸಂತ ಕವಿ ಕನಕದಾಸರ ಬದುಕು ಬರಹ ವಿಚಾರಗಳ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಕನಕದಾಸರ ಕುರಿತು ಪಿಜಿ, ಡಿಪ್ಲೊಮಾ, ಎರಡು ಮತ್ತು ಮೂರನೇ ಸೆಮಿಸ್ಟರ್ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಕನಕದಾಸರ ಜೀವನ ಸಾಧನೆ ಕೊಡುಗೆ

0: ಸೇವೆಗಳ ಕುರಿತು ಅಧ್ಯಯನ ಲಭ್ಯ.
1: ಸುವ್ಯವಸ್ಥಿತ ಸಭಾಭವನ, ಡಿಜಿಟಲ್ ಗ್ರಂಥಾಲಯ, ಸ್ಮಾರ್ಟ್ ಕ್ಲಾಸ್, ಕನಕದಾಸರ ಗೀತೆ, ಕೀರ್ತನೆ, ಸುಳಾದಿಗಳ ಧ್ವನಿಸುರುಳಿ ಹಾಗೂ ಪುಸ್ತಕಗಳ ಪ್ರಕಟಣೆ.
0: ನಗರ ಗ್ರಾಮೀಣ ಪ್ರದೇಶ ಶಾಲಾ ಕಾಲೇಜುಗಳಲ್ಲೂ ಕನಕರ ಪ್ರಚಾರ ಉಪನ್ಯಾಸ.
1: ಕನಕದಾಸರು ಮತ್ತು ವ್ಯಕ್ತಿತ್ವ ವಿಕಸನ ಕುರಿತು ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ಆಯೋಜಿಸುತ್ತಿದೆ ಕನಕ ಅಧ್ಯಯನ ಪೀಠ.
0: ಕನಕ ಜಯಂತ್ಯುತ್ಸವ, ರಾಷ್ಟ್ರೀಯ ವಿಚಾರ ಸಂಕಿರಣ, ಪ್ರಬಂಧ ಭಾಷಣ, ರಸಪ್ರಶ್ನೆ ಸ್ಪರ್ಧೆ, ಕನಕರ ನೃತ್ಯ ರೂಪಕ, ಭಜನೆ, ನಾಟಕ ಇತ್ಯಾದಿಯಾಗಿ ನಾಡಿನಾದ್ಯಂತ ಕನಕದಾಸರ ಸಮಗ್ರ ಸಾಹಿತ್ಯ ಅಧ್ಯಯನಕ್ಕೆ ಕಂಕಣಬದ್ಧವಾಗಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
1: ಸಂಪರ್ಕಿಸಿ ಸಂಯೋಜಕರು ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಧಾರವಾಡ ಕಲ್ಯಾಣ ನಗರದ ಶ್ರೀಮತಿ ರತ್ನಮ್ಮ ಬಸವರಾಜ್ ಮಾಳಿಗೇರ್.
3: ನಲ್ಮೆಯ ಕೇಳುಗರೆ, ಕನಕದಾಸರು ಹರಿದಾಸ ಸಾಹಿತ್ಯದ ಸುವರ್ಣ ಯುಗಕ್ಕೆ ಸೇರಿದವರು. ದಾರ್ಶನಿಕರಾಗಿ ಬದುಕಿ ಸಾಹಿತ್ಯದ ಒಳಹೊರಗು ಎಲ್ಲೆಡೆ ಅನುಭವದ ಬೆಳಕು ಬೀರಿದವರು. ವೈಚಾರಿಕ ಬುದ್ಧಿಶಕ್ತಿ ಹೊಂದಿದ ಮಾನವ ಜನ್ಮ ಶ್ರೇಷ್ಠವಾಗಲು ಸತ್ಯದ ಅರಿವು ಮಾಡಿಕೊಳ್ಳಬೇಕು. ಎಲ್ಲರಿಗೂ ಸಮಾನ ಅವಕಾಶ ನೀಡಿದ ಭಗವಂತನ ಇರುವಾಗ ಶ್ರೇಷ್ಠತೆಯ ವ್ಯಸನಿಗರು ಹಲವರನ್ನು ಹೀಗಳಿದು ಅಜ್ಞಾನದ ಪ್ರದರ್ಶನ ಮಾಡುತ್ತಿರುವಾಗ ಜ್ಞಾನದ ದೀವಿಗೆ ಹಚ್ಚಲು ಉಪಕ್ರಮಿಸಿದವರು ಕನಕದಾಸರು.
4: ಜಂಗಮಶೀಲರಾಗಿ ಮನೆ ಮನೆಗೆ ತಿರುಗಿದ ಕನಕದಾಸರು ಮಾನವ ಕುಲ ಒಂದು ಎಂಬ ಸಂದೇಶ ಸಾರಿದರು. ಕನಕದೀಪ ಸರಣಿಯ ಮತ್ತೊಂದು ಸಂಚಿಕೆಗೆದು ಸ್ವಾಗತ.
3: ಸುಸ್ವಾಗತ.
4: ಆತ್ಮೀಯ ಕೇಳುಗರೆ, ಕನಕದೀಪ ಕಾರ್ಯಕ್ರಮ ಸರಣಿ 100ನೇ ಸಂಚಿಕೆಗೆ ಇವತ್ತು ಕಾಲಿಡ್ತಾ ಇದೆ. ಈ ಸಂದರ್ಭದೊಳಗೆ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಡಾಕ್ಟರ್ ಮೃತ್ಯುಂಜಯ ಅಗಡಿ ಅವರಿದ್ದಾರೆ. ನಮಸ್ಕಾರ ಸರ್.
5: ನಮಸ್ಕಾರ ಮೇಡಮ್.
4: ಹಾಗೇನೆ ಕನಕ ಅಧ್ಯಯನ ಪೀಠದ ಸಂಯೋಜಕರಾದಂತಹ ಡಾಕ್ಟರ್ ಹನುಮಗೌಡಾಸಿ ಅವರು ಕೂಡ ಇದ್ದಾರೆ. ನಮಸ್ಕಾರ ಸರ್.
5: ನಮಸ್ಕಾರ ಮೇಡಮ್.
4: ಈ ಕಾರ್ಯಕ್ರಮ ಕುರಿತಂಗ ಕರ್ನಾಟಕ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಡಾಕ್ಟರ್ ಮೃತ್ಯುಂಜಯ ಅಗಡಿ ಅವರು ಏನ್ ಹೇಳ್ತಾರೆ ಕೇಳೋಣ.
5: ಎಲ್ಲರಿಗೂ ನಮಸ್ಕಾರಗಳು. ದಾಸವರೆಣ್ಯ ಕನಕದಾಸರು ದಾಸ ಶ್ರೇಷ್ಠರಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು. ಅವರು ನಳಚರಿತ್ರೆ, ರಾಮಧಾನ್ಯ ಚರಿತೆ, ಮೋಹನ ತರಂಗಿಣಿ, ಹರಿಭಕ್ತಿ ಸಾರಗಳಂಥ ಶ್ರೇಷ್ಠ ಕಾವ್ಯ, ಕೀರ್ತನೆ, ಸುಳಾದಿ, ಉಗಾ ಭೋಗ, ಮುಂಡಿಗೆ ಮುಂತಾದ ಸಾಹಿತ್ಯದ ಪ್ರಕಾರಗಳಲ್ಲಿ ತಮ್ಮದೇ ಆಗಿರತಕ್ಕಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥವ್ರು. ಅಷ್ಟೇ ಅಲ್ಲದೆ ಅವರು ಕರ್ನಾಟಕ ಸಂಗೀತದ ವಿದ್ವಾಂಸರು ಆಗಿದ್ದರು. ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ಇಂದಿಗೂ ನಮಗೆ ಕಣ್ಣಾಗಿದ್ದಾರೆ. ಮಾನವ ಜೀವನ ಶಾಶ್ವತವಲ್ಲ, ನೀರಿನ ಮೇಲಿನ ಗುಳ್ಳೆಯಂತೆ ಕ್ಷಣಿಕ. ಆದರೆ ಜೀವನಕ್ಕೆ ಏನೆಲ್ಲವೂ ಬೇಕು ಬೇಡವಾದದನ್ನೇ ಹೆಚ್ಚು ಬಯಸುವ ಮನುಷ್ಯ ಶಾಶ್ವತ ಸತ್ಯಗಳನ್ನು ಮರೆತು ವ್ಯರ್ಥ ಪ್ರಯತ್ನಗಳಿಂದ ಬಡದಾಡಿಕೊಂಡಿರುವುದರ ಬದಲು ಸರ್ವಕಾಲಿಕ ಮೌಲ್ಯಗಳಿಗೆ ಆದ್ಯತೆ ನೀಡಬೇಕೆಂಬುದು ಅವರ ಆಶಯವಾಗಿತ್ತು. ಆದ್ದರಿಂದ ನಮ್ಮ ಧಾರವಾಡದ ಆಕಾಶವಾಣಿಯು ಪ್ರತಿ ಗುರುವಾರ ಬೆಳಗ್ಗೆ 9:15 to 9:30 ಕನಕದಾಸರ ಕುರಿತು ಅವರ ಜೀವನ ಸಾಹಿತ್ಯ ಚಿಂತನೆಗಳನ್ನು ಒಳಗೊಂಡ ಕೀರ್ತನೆಗಳನ್ನು ಪ್ರಸಾರ ಮಾಡುತ್ತಾ ಬಂದಿದೆ. ಈ ಕನಕದೀಪವು ಇದೀಗ 100ನೇ ಸಂಚಿಕೆ ಪಾದಾರ್ಪಣೆ ಮಾಡಿದ್ದು ನಮ್ಮೆಲ್ಲರಿಗೆ ಸಂತೋಷದ ಸಂಗತಿ. ಇದರಲ್ಲಿ ನಾಡಿನ ವಿದ್ವಾಂಸರಿಂದ ಕೀರ್ತನೆಗಳ ವಿಶ್ಲೇಷಣೆಯನ್ನು, ಸಂದರ್ಶನಗಳನ್ನು ಮಾಡುವುದರ ಮೂಲಕ, ಅಲ್ಲದೆ ಕನಕದಾಸರ ಕೀರ್ತಿಗಳನ್ನು ವಿವಿಧ ಗಾಯಕರಿಂದ ಹಾಡಿಸುವುದರ ಮೂಲಕ ಜನಸಾಮಾನ್ಯರಿಗೆ ತಲುಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇದು ಮಾಡ್ತಾ ಬಂದಿದೆ. ಇದು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಕನಕಪೀಠವು ವಿವಿಧ ದಾನಿಗಳಿಂದ ಪ್ರಾಯೋಜಕತ್ವ ಪಡೆದು ನಿರಂತರ ಕಾರ್ಯಕ್ರಮವನ್ನು ಆಕಾಶವಾಣಿ ಧಾರವಾಡ ಮಾಡ್ತಾ ಇದೆ. ಇದು ಒಂದು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಹೆಮ್ಮೆಯ ಕಾರ್ಯಕ್ರಮವಾಗಿದೆ. ಕನಕದೀಪದ ಈ 100ನೇ ಸಂಚಿಕೆಯ ಸಂದರ್ಭದಲ್ಲಿ ಆಕಾಶವಾಣಿಯ ಸಿಬ್ಬಂದಿಗಳಿಗೆ, ಶ್ರೋತೃಗಳಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರಗಳು.

0: ಕೇಳುಗರೆ, ಈಗ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದ ಸಂಯೋಜಕರಾದ ಡಾಕ್ಟರ್ ಹನುಮಗೌಡ ಸಿ ಅವರು ಕಾರ್ಯಕ್ರಮ ಕುರಿತಂತೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ.
1: ಎಲ್ಲರಿಗೂ ನಮಸ್ಕಾರಗಳು. ಧಾರವಾಡದ ಆಕಾಶವಾಣಿ ಕೇಂದ್ರದ ಸಂಯೋಜನೆಯೊಂದಿಗೆ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯವು 2024 ಆರಂಭಗೊಂಡಂತಹ ಕನಕ ದೀಪ ಕಾರ್ಯಕ್ರಮ, ಕನಕದಾಸರ ಆಯುಧ ಕೀರ್ತನೆಗಳನ್ನು, ಅದರಲ್ಲಿಯೂ 100 ಆಧರಿಸಿ ಅದನ್ನು ಪ್ರಸಾರ ಮಾಡ್ತಕ್ಕಂಥ ಒಂದು ಕಾರ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಸಾಗಿ ಬಂದಿರುವಂಥ

ಅದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಆರಂಭದಲ್ಲಿ ಒಂದು 10-15 ಸಂಚಿಕೆಗಳನ್ನು ಮಾಡಬೇಕು ಅಂಥೇಳಿ ನಾವು ಪ್ರಾರಂಭ ಮಾಡಿದ್ವಿ. ಆದರೆ ಶ್ರೋತೃಗಳ ಒಂದು ಬೆಂಬಲ ಮತ್ತು ಅನೇಕ ಪ್ರಾಯೋಜಕತ್ವ ನೀಡಿದಂಥವರ ಒಂದು ಸಹಕಾರ, ಅದರ ಜೊತೆಯಲ್ಲಿ ಕೀರ್ತನೆಗಳನ್ನು ವಿಶ್ಲೇಷಣೆ ಮಾಡುವಂಥ ವಿದ್ವಾಂಸರ ಮತ್ತು ಸಂಗೀತಗಾರರ ಒಂದು ಪ್ರೋತ್ಸಾಹ ಮತ್ತು ಈ ಎರಡೂ ಸಂಸ್ಥೆಗಳ ಸಹಯೋಗ, ಅವರ ಒಂದು ಚಾಕಚಕ್ಯತೆಯಿಂದ ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ರೂಪಿಸಲಿಕ್ಕೆ ನಡೆದಂತಹ ಒಂದು ಪ್ರಯತ್ನಗಳೇ ಈ ಒಂದು ಮಟ್ಟದಲ್ಲಿ ಪ್ರಸಾರವಾಗಿ ಇವತ್ತು ನಾಡಿನಾದ್ಯಂತ ಕನಕದೀಪ ಕಾರ್ಯಕ್ರಮ ಹೆಚ್ಚು ಪ್ರಚಲಿತವಾಗಿ ಜನಸಾಮಾನ್ಯರಿಗೆ, ಅದರಲ್ಲಿಯೂ ಕಟ್ಟಕಡೆಯ ಸಮಾಜದ ವ್ಯಕ್ತಿಯೂ ಕೂಡ ಈ ಕನಕರ ಸಂದೇಶಗಳನ್ನು ತಲುಪಿಸುವಂತಹ ಒಂದು ಪ್ರಯತ್ನ ಮಾಡಿರ್ತಕ್ಕಂಥದ್ದು ಇದು ಒಂದು ಸಾರ್ಥಕ ಒಂದು ಪ್ರಯತ್ನ ಅಂತ ನಾವು ಭಾವಿಸ್ತೇವೆ. ಕಾರ್ಯಕ್ರಮ 100ರ ಸಂಚಿಕೆಯಲ್ಲಿರುವಂತಹ ಸಂದರ್ಭದೊಳಗೆ ನಮ್ಮ ಎರಡೂ ಸಂಸ್ಥೆಗಳ ಪರವಾಗಿ ಎಲ್ಲ ಶ್ರೋತೃವರ್ಗಗಳಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆಯಲ್ಲಿ ಇನ್ನೊಂದು ಮಹತ್ವವಾಗಿರ್ತಕ್ಕಂಥ ವಿಚಾರ ಏನಂದರೆ, ಕನಕದೀಪ ಕಾರ್ಯಕ್ರಮದಲ್ಲಿ ಈಗ 100ನೇ ಸಂಚಿಕೆವರೆಗೆ ಕೀರ್ತನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. 101ನೇ ಸಂಚಿಕೆಯಿಂದ ಎಲ್ಲ ಕಾವ್ಯಗಳನ್ನು ಗಮಕ ವಾಚನದಲ್ಲಿ ವಾಚಿಸುವುದು, ಅದರ ಜೊತೆಯಲ್ಲಿ ಅದರ ತಾತ್ಪರ್ಯ ವಿಮರ್ಶೆಯನ್ನು ವಿಶ್ಲೇಷಣೆ ಮಾಡುವುದರ ಮೂಲಕ ಪ್ರಸಾರ ಮಾಡಬೇಕಂತ ಯೋಜನೆ ಮಾಡಿದ್ದೇವೆ. ಇಡೀ ರಾಮದಾನ ಚರಿತ್ರೆ ಮುಗಿದ ನಂತರ ಮತ್ತೆ ಕೀರ್ತನೆ ಮತ್ತು ಅವರ ಮಹಾಕಾವ್ಯಗಳನ್ನು ಕೂಡ ಒಂದೊಂದಾಗಿ ಆಯ್ಕೆ ಮಾಡಿಕೊಂಡು ಕನಕದೀಪ ಕಾರ್ಯಕ್ರಮದ ಮೂಲಕ ಅದನ್ನು ಪ್ರಸಾರ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಆ ಪ್ರಯತ್ನಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಬೆಂಬಲ ಪ್ರೀತಿ ವಿಶ್ವಾಸ ಸದಾ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸುತ್ತೇನೆ.

ಮುಂದಿನ ಸಂಚಿಕೆಯಿಂದ ಕನಕದಾಸರ ಕಾವ್ಯ ರಾಮಧಾನ್ಯ ಚರಿತೆಯ ವಾಚನ ಮತ್ತು ವ್ಯಾಖ್ಯಾನ ಪ್ರಸಾರ ಆಗ್ತದೆ. ಈ ಕಾರ್ಯಕ್ರಮವನ್ನು ತಾವು ಆಲಿಸಿ ಆನಂದಿಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇವೆ.

0: ತನು ನಿನ್ನದು, ಜೀವನ ನಿನ್ನದು ರಂಗ, ಅನುದಿನದಲ್ಲಿ ಬಾಹ್ಯ ಸುಖ ದುಃಖ ನಿನ್ನದಯ್ಯ.
1: ಸವಿನುಡಿ ವೇದ ಪುರಾಣ ಶಾಸ್ತ್ರಗಳು ಕಿವಿಗೊಟ್ಟು ಕೇಳುವ ಸ್ಥಿತಿ ನಿನ್ನದು.
0: ನವಯೌವನ ಮೋಹನಾಂಗೇರ ರೂಪವ ಯವೈಕ್ಯದೆಯ ನೋಡುವ ನೋಟ ನಿನ್ನದಯ್ಯ. ಕನಕದಾಸರು ಜ್ಞಾನ ಮಾರ್ಗದ ಹರಿಕಾರರು. ಆ ಶಕ್ತಿಯಿಂದಾಗಿಯೇ ಹಲವಾರು ವೈರುಧ್ಯಗಳ ಮಧ್ಯೆ ಸಾಮರಸ್ಯದ ಕಡೆಗೆ ಮನಸ್ಸು ತೋರಿ ಯಾರ ಹಂಗಿಗೂ ಒಳಗಾಗದಂತೆ ದಾಸವರ್ಗವೇ ಅಚ್ಚರಿಪಡುವಂತೆ ವೈಚಾರಿಕ ನಿಲುವುಗಳನ್ನು ತಮ್ಮ ಕೀರ್ತನೆಗಳಲ್ಲಿ ಅಳವಡಿಸಿದವರು ಕನಕದಾಸರು. ಸಾಮಾಜಿಕ ಅಸಮಾನತೆಯ ಎಳೆ ಗುರುತಿಸಿದ ಕನಕದಾಸರು ಚಿಂತನ ಮಂಥನಗೈದರು. ಸಮಾಜದ ಉದ್ಧಾರಕ್ಕೆ ಸಂಬಂಧಗಳು ಕಾರಣರಾಗಬೇಕು, ಭಗವಂತನ ಸ್ಮರಣೆ ಮುಖ್ಯ, ಅಂದಾಗ ಮಾತ್ರ ಉತ್ತಮ ಸಂಸ್ಕಾರ ಬರಲು ಸಾಧ್ಯ ಎಂದು ನಿದರ್ಶನಗಳ ಮೂಲಕ ಸಾಧಿಸಿ ತೋರಿದರು.
1: ಹರಿದಾಸ ಪಂಥದಲ್ಲಿ ಮುನ್ನಡೆದ ಕನಕದಾಸರು ನಿರ್ದಿಷ್ಟವಾಗಿ ಯಾವುದೇ ಒಂದು ಮತದ ಪರಿಮಿತಿಗೆ ಸಿಲುಕದೆ ಎಲ್ಲ ಮತತತ್ವಗಳನ್ನು ಸಮಾನವಾಗಿ ಕಂಡು ಅವುಗಳಲ್ಲಿ ಅಡಗಿದ್ದ ಭಕ್ತಿ ಪಂಥದ ಸಮಗ್ರ ಅಂಶಗಳನ್ನು ತಿಳಿದು ಅರಗಿಸಿಕೊಂಡು ಸ್ವತಂತ್ರವಾಗಿ ಮುನ್ನಡೆದರು. ಹೀಗಾಗಿ ದಾಸವರ್ಗದಲ್ಲೇ ಹಲವರಿಂದ ಅವಮಾನ ಎದುರಿಸಿದರು. ಭಕ್ತಿಗೆ ಮುಕ್ತಿಯೇ ದಾರಿ ಎಂದು ಕಂಡುಕೊಂಡು ಸುಂದರವಾದ ಭಕ್ತಿಮಯವಾದ ಸತ್ವಯುತವಾದ ಕಾವ್ಯ ಕೀರ್ತನೆ ಮುಂಡಿಗೆ ಮತ್ತು ಉಗಾಭೋಗಗಳನ್ನು ರಚಿಸಿದ ಕನಕದಾಸರ ಸಾಧನೆ ಅಮೋಘವಾದುದು.
0: ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳನ್ನು, ಬರೆದೇ ಮಾತೇಕಿನ್ನು ಅರಿತು ಪೇಳುವನೆಯ್ಯ, ಕರಪಿಡಿದೆನ್ನನು ಕಾಯೋ ಕರುಣಾನಿಧೇ ಎಂದು ಶ್ರೀಹರಿಯಲ್ಲಿ ಮುಕ್ತ ಮನಸ್ಸಿನ ಬೇಡಿಕೆಯನ್ನು ಸಲ್ಲಿಸುತ್ತಾರೆ. ತನು ನಿನ್ನದು, ಜೀವನ ನಿನ್ನದು ರಂಗ, ಅನುದಿನದಲ್ಲಿ ಬಾಹ್ಯ ಸುಖ ದುಃಖ ನಿನ್ನದಯ್ಯ ಎಂದು ಅಲವತ್ತುಕೊಳ್ಳುವ ಕನಕದಾಸರು ಬಾಯಲ್ಲಿ ವೇದಶಾಸ್ತ್ರ ಪುರಾಣಗಳನ್ನು ಪಠಿಸುತ್ತಾ ನವಯೌವನ ಮೋಹನಾಂಗೀರ ರೂಪಕ್ಕೆ ಮನಸ್ಸೋಲುವ ಡಾಂಬಿಕತನದಿಂದ ನನ್ನನ್ನು ಪಾರು ಮಾಡೋ ಶ್ರೀಹರಿಯೇ ಎಂದು ಬೇಡಿಕೊಳ್ಳುತ್ತಾರೆ ಕನಕದಾಸರು.
1: ಕನಕದಾಸರು ಭಕ್ತಿಯನ್ನು ವಿಷದಪಡಿಸುವ ಮುಕ್ತಿ ಮಾರ್ಗಕ್ಕೆ ಹಾತೊರೆಯುವ ಈ ವಿಶಿಷ್ಟ ಗುಣದಿಂದ ಹರಿದಾಸ ಪರಂಪರೆಯ ಅಗ್ರಪಂಕ್ತಿಯ ನಾಯಕರಾಗಿ ಕಂಗೊಳಿಸುತ್ತಾರೆ ಹಾಗೂ ಅನನ್ಯವಾದ ಸಾಧನೆ ಸಿದ್ಧಿಯಿಂದ ಗಮನ ಸೆಳೆಯುತ್ತಾರೆ ಕನಕದಾಸರು. ಕನಕದಾಸರ ಒಂದು ಕೀರ್ತನೆ ಹೀಗಿದೆ: ಬಲ್ಲವರೇ ಬಲ್ಲರು, ಎಲ್ಲವರೂ ಅರಿಯರು, ಪುಲ್ಲಲೋಚನ ಪರಬ್ರಹ್ಮನೆಂಬುದನು.

0: ಈ ಕೀರ್ತನೆಯನ್ನು ವಿಶ್ಲೇಷಣೆ ಮಾಡಿದ್ದಾರೆ ಧಾರವಾಡದ ಸಹಾಯಕ ಕೃಷಿ ನಿರ್ದೇಶಕರು ಹಾಗೂ ಕವಿ ಮತ್ತು ಕಥೆಗಾರರಾದ ಚನ್ನಪ್ಪ ಅಂಗಡಿ.
1: ಬಲ್ಲವರೇ ಬಲ್ಲರು ಎಲ್ಲವರು ಅರಿಯರು ಪುಲ್ಲಲೋಚನ ಪರಬ್ರಹ್ಮನೆಂಬುದನು ಎಂಬ ಕನಕದಾಸರ ಈ ಹಾಡು ವಿಷ್ಣುವಿನ ಮತ್ತೊಂದು ಸ್ತುತಿಗೀತೆಯಾಗಿದೆ. ಅಜಜ್ಞಾನಾಧಿಕ ಬಲ್ಲ, ಅನಲ ಸ್ನೇಹಿತ ಬಲ್ಲ, ಗಜಚರ್ಮಾಂಬರ ಬಲ್ಲ, ಗರುಡ ಬಲ್ಲ ಎಂಬ ಸಾಲುಗಳು ಕಾವ್ಯಪ್ರಜ್ಞೆಯಿಂದ ಕೂಡಿವೆ. ಬಲ್ಲವರೇ ಬಲ್ಲರು ಗೀತೆಯಲ್ಲಿ ಪರಶಿವನನ್ನು ಸೂಚಿಸುವ ಇಲ್ಲವೇ ಶಿವಭಕ್ತರನ್ನು ಕುರಿತಾದ ಅನೇಕ ಹೆಸರುಗಳು ಬಂದು ಹೋಗುತ್ತವೆ. ಇದು ಅವರ ಇತರೆ ಕಾವ್ಯಕ್ಕೂ ಅನ್ವಯಿಸುತ್ತದೆ. ಕನಕನಿಗೆ ಶೈವ ವೈಷ್ಣವ ಎಂಬುದಕ್ಕಿಂತ ದೈವಭಕ್ತಿ ಮುಖ್ಯವಾಗಿತ್ತು. ಅವನ ಆಯ್ಕೆ ಹರಿ, ಆ ಪಂಥ ಈ ಪಂಥಕ್ಕಿಂತ ಭಕ್ತಿ ಪಂಥ ಹೆಚ್ಚು ಪ್ರಿಯವಾಗಿತ್ತು. ಅದಕ್ಕೆಂದೇ ಪುಲ್ಲಲೋಚನೆಯೆಂದು ಸಂಬೋಧಿಸಿದ ವಿಷ್ಣು ಸ್ತುತಿಯ ಈ ಗೀತೆಯಲ್ಲಿ ಭುಜಗೇಶ್ವರ, ಶುಕಯೋಗೀಶ್ವರ, ಅಂಬರೀಷ, ವಿಭೀಷಣ ಇವೇ ಮುಂತಾದ ಹೆಸರುಗಳು ಬರುತ್ತವೆ. ಕನಕದಾಸರದ್ದು ಸಮನ್ವಯದ ಭಕ್ತಿಪಂಥ. ಕಾಲಮಾನದ ಒಂದು ಸಂಪ್ರದಾಯದ ಜಡತೆ ಅವರ ಭಾಗವತ ಧರ್ಮದಲ್ಲಿ ಸೇರಿರುವುದು ಸ್ವಾಭಾವಿಕವಾಗಿದ್ದರೂ ಅವರು ಕಾಲ, ದೇಶ, ಮತ ತತ್ವಗಳನ್ನು ಮೀರಿದ ದೇವಜೀವಿಗಳು, ಸರ್ವಸಮದರ್ಶಿಗಳು ಎಂದು ರಂಶ್ರೀ ಮುಗುಳಿಯವರು ಹೇಳಿದ್ದು ಅತ್ಯಂತ ಉಚಿತವಾಗಿದೆ. ಪ್ರಾಪಂಚಿಕ ಬದುಕಿನ ಬಗ್ಗೆ ಜಿಗುಪ್ಸೆಗೊಳಗಾಗಿದ್ದ ಕನಕ ಸಾರ್ಥಕ ಜೀವನ ಮಾರ್ಗದ ಹುಡುಕಾಟದಲ್ಲಿದ್ದಾಗ ಬಾಡದ ಆದಿಕೇಶವನಲ್ಲಿ ಬಿಡುಗಡೆಯ ಬೆಳಕನ್ನು ಕಂಡಿರಬೇಕು. ಆಗ ಧರ್ಮದ ಆಶ್ರಯವಿಲ್ಲದೆ ಅಥವಾ ಯಾವುದಾದರೂ ಪಂಥದೊಂದಿಗೆ ಗುರುತಿಸಿಕೊಳ್ಳದೆ ಸಾಧನೆಯ ಎತ್ತರಕ್ಕೆ ಇರುವುದು ಸಾಧ್ಯವಿರಲಿಲ್ಲ. ಹರಿಯೇ ಸರ್ವಸ್ವ ಎಂದು ಬಗೆದವನಿಗೆ ವೈಷ್ಣವ ಪಂಥದಲ್ಲಿ ಹೆಜ್ಜೆ ಹಾಕುವುದು ಅನಿವಾರ್ಯವಾಯಿತು. ಗುರುಗಳು ಹರಿದಾಸರ ಪ್ರಭಾವಕ್ಕೊಳಗಾಗಿ ಹರಿಯ ಸ್ಮರಣೆಗೆ ತೊಡಗಿಕೊಂಡ ತನ್ನ ಆರಾಧ್ಯ ದೈವವನ್ನು ಸ್ತುತಿಸುತ್ತ ಆನಂದ ತುಂದಿಲನಾಗಬೇಕೆಂದರೆ ಬಲ್ಲವರೇ ಬಲ್ಲರು ಎಲ್ಲವರೂ ಅರಿಯರು ಎಂದು ತಾಳತಂಬೂರಿ ಹಿಡಿದು ಹಾಡಲೇಬೇಕು. ಪುಲ್ಲಲೋಚನ ಪರಬ್ರಹ್ಮನೆಂಬುದನ್ನು, ತ್ರಿಜಗದಧಿಪತಿ ತ್ರಿವಿಕ್ರಮನೆಂಬುದನು, ಮಕರಕುಂಡಲಧರ ಪರಾತ್ಮರನೆಂಬುದನು, ಕಂಬುಚಕ್ರಧರ ಕರ್ಮಹರನೆಂಬುದನು, ಶಶಿಮಿತ್ರನೇತ್ರ ಸರ್ವೋತ್ತಮನೆಂಬುದನು, ಇಂತಾಗಿ ಹರಿಯ ಮಹಿಮೆಯನ್ನು ಕೊಂಡಾಡಬೇಕು. ಹೀಗೆ ವಿಷ್ಣು ಲೀಲೆಯನ್ನು ವರ್ಣಿಸುವ ಬಹಳಷ್ಟು ಗೀತೆಗಳನ್ನು ಕನಕದಾಸರು ಬರೆದಿದ್ದಾರೆ. ಹರಿ ಸರ್ವೋತ್ತಮನಾದಂತೆ ಕೈವಲ್ಯನೂ ಆಗಿದ್ದಾನೆಂದು ಹೇಳುವಲ್ಲಿ ಭಕ್ತಕವಿಗೆ ಅದೇನೋ ಸಾರ್ಥಕ ಭಾವ. ಇದನ್ನು ಸಾಮಾನ್ಯ ಜನರು ಅರಿಯಲು ಸಾಧ್ಯವಿಲ್ಲ. ಈ ಸತ್ಯವನ್ನು ಬಲ್ಲವರೇ ಬಲ್ಲರು, ಹಾಗೆ ಬಲ್ಲವರೆಲ್ಲರೂ ಮಹಾತ್ಮರು, ಅಲ್ಲದೆ ಪರಾತ್ಪರ ಶಕ್ತಿಯಲ್ಲಿ ಅಚಲ ನಂಬಿಕೆಯುಳ್ಳವರು. ಹರಿಯ ಮಹಿಮೆಯನ್ನು ತಿಳಿಯಬೇಕೆಂದರೆ ಮನುಷ್ಯ ಆ ಎತ್ತರಕ್ಕೆ ಏರಬೇಕಾಗುತ್ತದೆ. ಹೀಗೆ

0: ಭಕ್ತಿಭಾವದಿಂದ ಹಾಡಿ ಹೊಗಳಿದ ಹರಿಯಲ್ಲಿ ಪ್ರಶ್ನಿಸಲು ಕೂಡ ಕನಕದಾಸರು ಹಿಂಜರಿಯುವುದಿಲ್ಲ. ನನ್ನಿಂದ ನಾನೇ ಜನಿಸಿ ಬಂದನೇ ಕೃಷ್ಣ, ಎನ್ನ ಸ್ವತಂತ್ರವು ಲೇಷವಿದ್ದರೂ ತೋರು, ನಿನ್ನ ಪ್ರೇರಣೆಯಿಂದ ನಡೆದು ನುಡಿದ ಮೇಲೆ ನಿನ್ನದು ತಪ್ಪೋ ಎನ್ನದು ತಪ್ಪೋ ಪರಮಾತ್ಮ. ತನ್ನೆಲ್ಲವನ್ನು ಭಗವಂತನಲ್ಲಿ ಅರ್ಪಿಸಿಕೊಂಡು ಬರಿದಾದ ಮೇಲೆ ಭಕ್ತನಿಗೆ ಇಂತಹ ನೈತಿಕ ಶಕ್ತಿ ಬರುತ್ತದೆ. ತಾತ್ವಿಕ ಪ್ರಶ್ನೆಗಳನ್ನು ದೇವರ ಮುಂದಿಟ್ಟು ಜಗಳಕ್ಕೆ ಆಹ್ವಾನವೀಯುವುದು ಭಕ್ತಿಯ ಮತ್ತೊಂದು ಆಯಾಮ. ತನ್ನದೆಲ್ಲವೂ ಭಗವಂತನ ಪ್ರೇರಣೆಯಿಂದ ನಡೆದ ಮೇಲೆ ತಾನು ಮಾಡುವ ತಪ್ಪಿಗೆ ದೇವರನ್ನೇ ಹೊಣೆ ಮಾಡುವ ತಾತ್ವಿಕ ಚಿಂತನೆ ಕನಕರಲ್ಲಿತ್ತು ಎಂಬುದು ವಿಶೇಷವಾದ ಸಂಗತಿ. ಹಸಿವಿಲ್ಲದ ಬೊಂಬೆಗೆ ತ್ರಿಷೆಯಿಲ್ಲದ ನೀರೆರೆದು ಮಸಕವಿಲ್ಲದ ಮಾತಮನದಲ್ಲಿ ಹೇಳಿ ಹೆಸರಿಲ್ಲದೆ ಕರೆದೊಡೆ, ಓ ಎಂಬವ ನಾನೋ ನೀನೋ ರಾಮನಾಥ, ಹೀಗೆ ಭಕ್ತಿ ಮತ್ತು ದಿಟ್ಟತನ ಮೇಳೈಸಿದ ಸಾಹಿತ್ಯ ಪರಂಪರೆಯೊಂದು 4 ಶತಮಾನಗಳ ಮೊದಲೇ ಹುಟ್ಟಿಬಂದಿದ್ದು ದಾಸರ ಮೇಲೆ ಪ್ರಭಾವ ಬೀರಿದೆ. ಇಲ್ಲಿನ ಬಲ್ಲ ಬಲ್ಲ ಎನ್ನುವ ಪುನರುಕ್ತಿ ವಚನದಷ್ಟೇ ಅಲ್ಲ, ಜನಪದೀಯ ಧಾಟಿಯ ಹಾಡುಗಳನ್ನೂ ನೆನಪಿಸುತ್ತದೆ. ಬಹುತೇಕ ಕಡೆ ಅವರ ಹರಿಭಕ್ತಿ ಭಗವಂತನ ಅವತಾರಗಳ ವರ್ಣನೆಗೆ ಸೀಮಿತವಾಗಿ ಬಿಡುತ್ತದೆ. ಅದನ್ನು ಬಲ್ಲವರೇ ಬಲ್ಲರು ಎಲ್ಲವರ ಅರಿಯರು ಕೀರ್ತನೆಯಲ್ಲೂ ಕಾಣಬಹುದಾಗಿದೆ. ಮಾನವ ಬದುಕಿನ ಸಮಸ್ಯೆಗಳಿಗೆ ಇಲ್ಲಿ ತಕ್ಷಣದ ಪ್ರತಿಕ್ರಿಯೆ ಇರುವುದಿಲ್ಲ. ಆದಿಕೇಶವನೇ ಕೈವಲ್ಲನು ಎಂದು ಮೋಕ್ಷ ಸಾಧನೆಗೆ ಅವನಲ್ಲಿ ಮೊರೆ ಇಡಬೇಕೆಂದು ಪ್ರತಿಪಾದಿಸುತ್ತಾ ಹೋಗುತ್ತಾರೆ. ಅವರ ಸಾಮಾಜಿಕ ಕಳಕಳಿಯ ಗೀತೆಗಳಲ್ಲಿ ಮೌಢ್ಯ, ಕಂದಾಚಾರ, ಜಾತೀಯತೆಗಳನ್ನು ಖಾರವಾದ ಭಾಷೆಯಲ್ಲಿ ಖಂಡಿಸಿದ್ದಾರೆ. ಕುಲಕುಲವೆಂದು ಬಡಿದಾಡದಿರಿ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಕಣಿಯ ಹೇಳಬಂದೆ ಮುಂತಾದ ರಚನೆಯಲ್ಲಿ ಕಂಡುಬರುವ ಸಾಮಾಜಿಕ ಎಚ್ಚರ ಇಲ್ಲಿ ಹೆಚ್ಚಾಗಿ ಕಂಡುಬರದೆ ಇಲ್ಲಿ ಅಪ್ಪಟ ಹರಿಭಕ್ತಿ ತಾದಾತ್ಮ್ಯತೆಯಿಂದ ಬಂದಿರುವುದನ್ನು ನಾವು ಗಮನಿಸಬಹುದಾಗಿದೆ.
1: ಕನಕದೀಪ ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿಯನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಪ್ರಸ್ತುತಿ ಶರಣಬಸವ ಚೋಳಿನ್ ಹಾಗೂ ಸುರೇಖಾ ಸುರೇಶ್. ಪ್ರಸ್ತುತಿ ನೆರವು
2: ತ್ರಿವೇಣಿ ಬೆಟಗೇರಿ.
1: ಸಹಕಾರ ಕನಕ ಅಧ್ಯಯನ ಪೀಠದ ಸಂಯೋಜಕರಾದ ಡಾಕ್ಟರ್ ಹನುಮಗೌಡ ಸಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
4: ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಧಾರವಾಡ ಕಲ್ಯಾಣ ನಗರದ ಶ್ರೀಮತಿ ರತ್ನಮ್ಮ ಬಸವರಾಜ್ ಮಾಳಿಗೇರ್. ಮತ್ತೆ ಮುಂದಿನ ವಾರ ಕಾರ್ಯಕ್ರಮ ಕನಕ ದೀಪ.
5: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಹಲೋ ನಂದನ ನೇರ ಫೋನಿನ್ ಕಾರ್ಯಕ್ರಮ.
6: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
7: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
6: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
8: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
6: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
8: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
6: ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
9: ಕ್ಷಯರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
10: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
11: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
10: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
5: ಹಲೋ ನಂದನ ನೇರ ಫೋನಿನ್ ಕಾರ್ಯಕ್ರಮ.

0: ಹಲೋ ನಂದನಾ, ನೇರ ಫೋನಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಪ್ರೀತಿಯ ಆತ್ಮೀಯ ಸ್ವಾಗತ. ಇವತ್ತು ನಿಮ್ಮ ಜೊತೆಯಾಗಿರೋದು ನಾನು ಅಪೂರ್ವ. ನಮ್ಮ ಮೊದಲನೇ ಕರೆ ಯಾರದು ಅಂತ ಹೇಳಿ ಈಗ ನೋಡೋಣ. ಹಲೋ ಹಲೋ ನಂದನಾ, ಕಾರ್ಯಕ್ರಮ
1: ಚಂದ್ರಶೇಖರಪ್ಪ ಅಂತಾರೆ.
0: ಚಂದ್ರಶೇಖರಪ್ಪ ಅವರು ಎಲ್ಲಿಂದ ಕರೆ ಮಾಡ್ಲಿಕ್ಕತ್ತೀರಿ? ಬದಾಮಿ ತಾಲೂಕು ಬೇಲೂರಿನಿಂದ. ಹೇಳ್ರಿ, ಇವತ್ತು ನಿಮ್ಗೆ ಯಾವ ಗೀತೆ ಪ್ರಸಾರ ಮಾಡೋಣ?
1: ಇದು ಮೇಡಮ್ ಅವರ ಅಂದದ ಅರಮನೆಯ ಚಿತ್ರ ಐತೆ ನೋಡಿ,
0: ಅಂದದ ಅರಮನೆಯಿಂದ.
1: ಹಾ ರೀ,
0: ಮತ್ತೆ ರೇಡಿಯೋ ಕೇಳಿಕತ್ತಿದ್ರಿ?
1: ಹಾ ಕಾಯಂ ನೀವೇ ಕೇಳೋರಿ ನಾವು ಮೇಡಮ್.
0: ಅಂದದ ಅರಮನೆಯಿಂದ ಯಾವ ಗೀತೆ ಬೇಕು?
1: ಅದರಲ್ಲಿ ನಿನ್ನ ಇನ್ನೂ ಆಗಲಿ ಇರಲಾರ ಅಂತ ಒಂದು ಹಾಡಿದೆ, ಒಳ್ಳೆ ಹಾಡು ಮೇಡಮ್.
0: ಈ ಗೀತೆ ಬೇಕು.
1: ಹಾ ರೀ,
0: ಜಯಚಂದ್ರನ್ ಮತ್ತು ಎಸ್ ಜಾನಕಿ ಅವರು ಹಾಡಿದಂಥ ಹಾಡು.
1: ಹೌದು,
0: ಆಯಿತು. ನೀವು ಕೇಳಿದಂಥ ಹಾಡನ್ನು ಪ್ರಸಾರ ಮಾಡ್ತೀವಿ. ಧನ್ಯವಾದ.
1: ನಮಸ್ತೆ ಮೇಡಮ್, ಶುಭ ದಿನ ತಮಗೆ.
0: ನಿಮಗೂ ಕೂಡ.

0: ಪ್ರೀತಿಯ ಗೆಳತಿ, ಕೇಳು ಗೆಳತಿ, ಕೇಳು ನೀ ಗೆಳತಿ, ಕೇಳೇ ಕೇಳ್ತೀನಿ, ಮತ್ಯಾಕೆ ಈ ವಿನಂತಿ ಅಂತಿ? ಗುರುವಾರ ಮುಂಜಾನೆ 11 ಗಂಟೆಕ್ಕ ಅಂದೆ ಗೆಳತಿ, ಗೊತ್ತದ ಏನೋ ವಿಶೇಷ ಇರಬಹುದು, ಕುತೂಹಲ ತಡಿಲಿಕ್ಕಾಗಲ್ತು, ಲಗೂನೆ ಹೇಳು ಗೆಳತಿ ಅಂತಿ. ಹಾ ಹಾ, ಇದ ಗುರುವಾರ ಮುಂಜಾನೆ 11 ಗಂಟೆಕ್ಕ ಕೇಳು ಗೆಳತಿ ನೇರ ಪ್ರಸಾರದೊಳಗ. ನಿನ್ನ ಬಹುದಿನದ ಬೇಡಿಕೆಯ ಮೇರೆಗೆ ಕೇಳು ಗೆಳತಿ ಗುರುವಾರ ಮುಂಜಾನೆ 11 ಗಂಟೆಕ್ಕ ನೇರ ಪ್ರಸಾರದೊಳಗ ಕೇಳ್ತೀಯಲ್ಲ ಗೆಳತಿ.
1: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
2: 9448112323
1: ಅಥವಾ
2: 7353112323.
1: ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
3: ಮುಂದಿನ ಕರೆ ಯಾರ್ದು ಅಂತ ಹೇಳಿ ನೋಡೋಣ. ಹಲೋ ಹಲೋ
4: ಹಲೋ
3: ಹಲೋ, ನಂದನ ಕಾರ್ಯಕ್ರಮ.
4: ನಮಸ್ಕಾರ ಮೇಡಮ್.
3: ನಮಸ್ಕಾರ, ನಿಮ್ಮ ಹೆಸರು? ಕರೆ ಯಾಕೋ ಕಟ್ ಆಯ್ತು ಅವ್ರದ್ದು. ಹಲೋ ಹಲೋ
5: ಹಲೋ
3: ಹಲೋ, ನಂದನ ಕಾರ್ಯಕ್ರಮ. ನಮಸ್ಕಾರ, ಹೇಳ್ರಿ, ಎಲ್ಲಿಂದ ಕರೆ ಮಾಡ್ಲಿಕತ್ತೀರಿ?
5: ಹೊನ್ನಳ್ಳಿ ತಾಲೂಕು, ಕುಂಬಳೂರು, ಮಲೆ ಕುಂಬಳೂರಿಂದ.
3: ಹೊನ್ನಳ್ಳಿ ತಾಲೂಕಿನಿಂದ. ನಿಮ್ಮ ಹೆಸರು?
5: ಭೂಪತಿ ರಂಗದಿಂದ. ಆಕ್ರಿ,
3: ಅಲ್ಲ ನಿಮ್ಮ ಹೆಸರು ಹೇಳಲಿಲ್ಲ ನೀವು.
5: ಚೈತ್ರ ಅಂತ.
3: ಚೈತ್ರ ಅವರು, ನಮ್ಮ ಕಾರ್ಯಕ್ರಮ ಕೇಳ್ತಾ ಇರ್ತೀರಿ?
5: ದಿನ ಕೇಳ್ತಾ ಇರ್ತೀರಿ ಮೇಡಮ್. ಅವ್ರೆ
3: ಕರೆ ಮಾಡಿದ್ದಿಲ್ಲ, ಇವತ್ತು ಕರೆ ಸಿಕ್ತೋ ನಿಮ್ಗೆ?
5: ಮಾಡ್ತಾ ಇದ್ರಿ, ಲೈನ್ ಸಿಗ್ತಾ ಇದ್ದಿಲ್ಲ ಮೇಡಮ್. ಹಾ
3: ಹಾ ಹಾ, ಭೂಪತಿ ರಂಗದಿಂದ ಯಾವ ಗೀತೆ ಬೇಕಾಗಿತ್ತು?
5: ಹಲೋ,
3: ಹಾ ಹೇಳ್ರಿ, ಯಾವ ಗೀತೆ ಬೇಕಾಗಿತ್ತು?
5: ಇದು ಭೂಪತಿ ರಂಗದಿಂದ, ಗೂಡಲ್ಲಿ ತಾಯಕ್ಕಿ ಜೊತೆಯಲ್ಲಿ ಮರಿಯಕ್ಕಿ.
3: ಈ ಗೀತೆ ಬೇಕಾಗಿತ್ತು. ಆಯ್ತು, ನೀವು ಕೇಳಿದಂತಹ ಗೀತೆನ ಪ್ರಸಾರ ಮಾಡ್ತೀವಿ. ಧನ್ಯವಾದ.
5: ನಿಮಗೂ ಧನ್ಯವಾದ. ನಮಸ್ಕಾರ.
3: ನಮಸ್ಕಾರ.

0: ಪಿ ಸುಶೀಲಾ ಅವರು ಹಾಡಿದಂತಹ ಭೂಪತಿ ರಂಗ ಚಿತ್ರದ ಹಾಡನ್ನು ನಾವು ಕೇಳ್ಕೊಂಡು ಬಂದ್ವಿ. ಮುಂದಿನ ಕರೆ. ಹಲೋ, ನಂದನ ಕಾರ್ಯಕ್ರಮ.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ. ಹಲೋ ಹಲೋ
2: ಹಲೋ
0: ಹಲೋ ನಂದನ ಕಾರ್ಯಕ್ರಮ.
2: ನಮಸ್ಕಾರ ಮೇಡಮ್.
0: ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು?
2: ನಾ ಇಲ್ಲಿ ರಾಯಚೂರು ಡಿಸ್ಟಿಕ್ಟ್ ಲಿಂಗಸೂರು ತಾಲೂಕಿನಿಂದ ಕರಡಕಲ್ಲ ಗ್ರಾಮದಿಂದ ಮಹಾಂತೇಶ್ ಅಂತ ಮಾತಾಡ್ತಿರೋದು.
0: ಮಹಾಂತೇಶ್ ಅವರು?
2: ಹೌದ್ರ.
0: ಹೇಳ್ರಿ ಮಹಾಂತೇಶ್ ಅವರ, ಯಾವ ಗೀತೆಗಾಗಿ ಕರೆ ಮಾಡಿದ್ರಿ ಇವತ್ತು?
2: ಮೇಡಮ್ ಅವರ ಹೆಣ್ಣಿನ ಶೇಡ್ ಚಿತ್ರದಿಂದ ಬಂದೇ ಹಿತ್ಲಾಗಿ ಸಂಜೆ ಹೊತ್ತಲಾಗಿ ಅಂತ ಒಂದು ಹಾಡು ಬರ್ತದೆ ಮೇಡಮ್ ಅವರ, ಜಯಚಂದ್ರನ ಎಷ್ಟು ಜನಕ್ಕೆ ಅವರು ಆಡಿದ್ದಾರೆ ಮೇಡಮ್ ಅವರ, ಅದು ಪ್ರಸಾರ ಮಾಡ್ರಿ ಮೇಡಮ್.
0: ಇದ್ರೊಳಗ ಹೆಣ್ಣಿನ ಸೇಡು ಚಿತ್ರದೊಳಗ ಆ ಹಾಡು ಲಭ್ಯ ಇಲ್ಲಲ್ರಿ?
2: ಏನ್ ಮೇಡಮ್ ಅವ್ರೆ, ಒಂದೆರಡು ಸಲ ಕೇಳಿ, ಬಂದೇ ಹಿತ್ಲಾಗಿ ಸಂಜೆ ಹಿತ್ಲಾಗಿ ಅಂತ ಒಂದು ಜಯಚಂದ್ರನ ಎಷ್ಟು ಜನಕ್ಕೆ ಅವರು ಆಡಿದ್ದಾರೆ ಮೇಡಮ್ ಅವರ,
0: ಸಂಜೆ ಹೊತ್ತಿನಾಗೆ ಈ ಹಾಡು ಬೇಕಂತೀರಿ?
2: ಹೌದು ಮೇಡಮ್.
0: ಆಯ್ತು, ಪ್ರಸಾರ ಮಾಡ್ತೀವಿ ಮಹಾಂತೇಶ್ ಅವರ ನಮ್ಮ ಕಾರ್ಯಕ್ರಮವನ್ನ. ಹಿಂಗ ಕೇಳ್ತಾ ಇರಿ. ಧನ್ಯವಾದ.
2: ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್.

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
2: ಮುಂದಿನ ಕರೆ. ಹಲೋ ಹಲೋ, ನಂದನಾ ಕಾರ್ಯಕ್ರಮ.
3: ಹಲೋ
2: ಹಲೋ, ಹೇಳ್ರಿ.
3: ನಮಸ್ತೆ ಮೇಡಮ್ ಅವ್ರ.
2: ನಮಸ್ತೆ.
3: ಹುಬ್ಳಿಯಿಂದ ಅಂಜನಾ ಅಂತೇಳಿ.
2: ಅಂಜನಾ ಅವರು ಕರೆ ಮಾಡ್ತಾ ಇರ್ತೀರಿ ನಮ್ಗೆ?
3: ಮಾಡ್ತಾ ಇರ್ತೀವ್ರಿ ಮೇಡಮ್.
2: ಹೋದ ವಾರ ಕೂಡ ಕರೆ ಮಾಡಿದ್ರು, ಅಂಜನಾ ಅವ್ರಿಗೆ ಕರೆ ಸಿಕ್ಬಿಟ್ಟಿತ್ತು. ಹೇಳ್ರಿ ಅಂಜನಾ ಅವ್ರ, ಯಾವ ಗೀತೆ ಪ್ರಸಾರ ಮಾಡೋಣ?
3: ಸಂಜು ಎಟ್ಸ್ ಗೀತಾದಿಂದ ಸಂಜು ಮತ್ತು ಗೀತಾ ಅಂತ ಐತಲ್ರಿ ಮೇಡಮ್ ಅವ್ರ.
2: ಆ ಹಾಡು ಬೇಕು. ಆಯ್ತು ಅಂಜನಾ ಅವರ, ನಿಮ್ಮ ಪ್ರೀತಿಯ ಹಾಡನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದ.
3: ನಮಸ್ಕಾರ.

0: ಹಲೋ ನಂದನಾ ಕಾರ್ಯಕ್ರಮವನ್ನು ಧಾರವಾಡ ಆಕಾಶವಾಣಿಯಿಂದ ಕೇಳ್ತಾ ಇದ್ದೀರಿ. ಕೆಳಗುರೆ, ನೀವು ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಲು ಕರೆ ಮಾಡಲು ಬಳಸಬಹುದಾದಂತಹ ದೂರವಾಣಿ ಸಂಖ್ಯೆಗಳು 244-344-1415 ಅಥವಾ 244-344-1416. ನಮ್ಮ STD ಕೋಡ್ ಸಂಖ್ಯೆ 0836. ಹಲೋ ನಂದನಾ ಕಾರ್ಯಕ್ರಮದ ಮುಂದಿನ ಕೇಳುಗರು, ಹಲೋ.
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ, ನಿಮ್ಮ ಹೆಸರು?
1: ಮುದುಕಪ್ಪ ಮೇಡಮ್, ಬಿಜಾಪುರದಿಂದ ಉಡಾಪುರದಿಂದ ಮಾತಾಡೋದು ಮೇಡಮ್.
0: ಮುದುಕಪ್ಪ ಅವರು?
1: ಹೌದ್ರಿ ಮೇಡಮ್,
0: ನಮ್ಮ ನಿಯಮಿತ ಕೇಳುಗರು. ಹೇಳ್ರಿ ಮುದುಕಪ್ಪ ಅವರ, ಯಾವ ಗೀತೆಗಾಗಿ ಕರೆ ಮಾಡಿದ್ರಿ?
1: ಆರಾಮದಿರಲ್ರಿ ಮೇಡಮ್.
0: ಆರಾಮಿದ್ದೀವಿ. ಹೇಳ್ರಿ, ಯಾವ ಗೀತೆ ಪ್ರಸಾರ ಮಾಡೋಣ?
1: ನಮ್ಗೆ ಅಪರ ಸಂಗಮ ಏನ್ರಿ ಮೇಡಮ್, ನಿನ್ನೆಗಿಂತ ಎಂದಿತ್ತೇನೆ ಐತಲ್ರಿ.
0: ಇದರಿಂದ ನಿನ್ನೆಗಿಂತ ಈ ಹಾಡು ಬೇಕು.
1: ಹೌದ್ರಿ ಮೇಡಮ್.
0: ಆಯ್ತು ಮುದುಕಪ್ಪ ಅವರ, ವಾಣಿ ಜಯರಾಮ್ ಅವರು ಹಾಡಿದಂತ ಹಾಡು ಪ್ರಸಾರ ಮಾಡ್ತೀವಿ ನಿಮ್ಗಾಗಿ. ಧನ್ಯವಾದ.
1: ಧನ್ಯವಾದ.

0: ಕೇಳುಗರೆ, ಈಗ ಸಮಯ 10:04:10. ನಮ್ಮ ಮುಂದಿನ ಕರೆ. ಹಲೋ
1: ಹಲೋ
0: ಹಲೋ ಹಲೋ ನಂದನ ಕಾರ್ಯಕ್ರಮ.
1: ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ಲಿಕ್ಕತ್ತೀರಿ?
1: ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬಿಳಗಿ ತಾಲೂಕು ಕುಂದರಿಗಿಂದ ಮುನ್ನಾ ನದಾಫ್ ಮೇಡಮ್.
0: ಮುನ್ನಾ ನದಾಫ್ ಅವರು, ಹೇಳ್ರಿ ನದಾಫ್ ಅವರ, ಯಾವ ಗೀತೆಗಾಗಿ ಕರೆ ಮಾಡಿದ್ರಿ?
1: ನಮಗೆ ಮುತ್ತಿನ ಹಾರ ಫಿಲ್ಮ್ ಇಂದ ಇದು ಇದೆ ಮೇಡಮ್, ಮಳೆ ಮಳೆ ಅದೇ ಮೇಡಮ್.
0: ಮಡಿಕೇರಿ ಸಿಪಾಯಿ ಹಾಡ್ಬೇಕಾ?
1: ಮಡಿಕೇರಿ ಸಿಪಾಯಿ ಮೇಡಮ್.
0: ಆಯ್ತು ನದಾಫ್ ಅವರ, ನೀವು ಕೇಳಿದಂತ ಹಾಡನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದ.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ.

0: ನಂದಿನಾ ಕರೆ. ಹಲೋ
1: ಹಲೋ,
0: ಹಲೋ ನಂದನಾ, ಕಾರ್ಯಕ್ರಮ.
1: ನಮಸ್ತೆ ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ನಾವು ಮೈನಳ್ಳಿ ಅಂತ, ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡು ತಾಲೂಕು ಮೇಡಮ್.
0: ನಿಮ್ಮ ಹೆಸರು?
1: ಪ್ರಕಾಶ್ ಮಹಲ್ಲೆ ಅಂತ.
0: ಪ್ರಕಾಶ್ ಅವರು, ಮೊದಲೇ ಸಲ ಕರೆ ಮಾಡ್ತಾ ಇದ್ದೀರಿ?
1: ಇಲ್ಲ ಮೇಡಮ್, ಸಿಗತ್ತೆ ಯಾವಾಗ ಯಾವಾಗಾದ್ರೂ.
0: ಅವಾಗವಾಗ ಸಿಕ್ಕಿರುತ್ತೆ.
1: ಹೌದೌದು.
0: ಹೇಳ್ರಿ ಪ್ರಕಾಶ್ ಅವರ, ಯಾವ ಗೀತೆಯನ್ನ ಪ್ರಸಾರ ಮಾಡೋಣ ಇವತ್ತು?
1: ಇವತ್ತು ಮೇಡಮ್ ನನಗೆ ಮಚಣದ ಹೂವಿಂದ ಯಾವ ಕಾಣಿಕೆ
0: ಈ ಹಾಡು ಬೇಕು.
1: ಹೌದು,
0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದಂತ ಹಾಡು.
1: ಹೌದು ಹೌದು ಮೇಡಮ್.
0: ಆಯ್ತು ಪ್ರಕಾಶ್ ಅವರ, ನಿಮ್ಮ ಪ್ರೀತಿಯ ಹಾಡು ಬಂತು, ಧನ್ಯವಾದ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.

0: ಹಲೋ ನಂದನಾ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ. ನಿಮ್ಮ ಹೆಸರು ಎಲ್ಲಿಂದ?
1: ಮೇಡಮ್ ಮಹೇಶ್ ಹಸೂರು ಶಿಕಾರಿಪುರ ಮೇಡಮ್.
0: ಮಹೇಶ್ ಅವರು
1: ಹೌದು ಮೇಡಮ್.
0: ಕರೆ ಮಾಡ್ತಾ ಇರ್ತಾರೆ. ಮಹೇಶ್ ಅವರು, ಹೇಳ್ರಿ ಮಹೇಶ್ ಅವರ, ಯಾವಾಗ ಗೀತೆ ಪ್ರಸಾರ ಮಾಡೋಣ?
1: ನಮ್ಮಣ್ಣ ಫಿಲಂ ಇಂದ ಮೇಡಮ್. ಅದು ಚೆಲ್ಲು ಚೆಲ್ಲು ನಗೆ ಚೆಲ್ಲು ಚೆಲ್ಲು ಈ ಸಾಂಗ್ ಇದೆ ಮೇಡಮ್ ಅದರೊಳಗೆ.
0: ನಮ್ಮಣ್ಣ ಚಿತ್ರದಿಂದ. ಮತ್ತೆ ಯಾವ ಕಾರ್ಯಕ್ರಮ ಕೇಳಿದ್ರಿ ಮಹೇಶ್ ಅವರು?
1: ಮೇಡಮ್ ನನಗೆ ಸಿನಿಟೀಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ಶನಿವಾರ 9:00
0: ಪ್ರತಿ ಸಲ ಕರೆ ಮಾಡ್ತಾ ಇರ್ತೀರಿ ಹೆಂಗಂದ್ರೆ ಶನಿವಾರಕ್ಕೊಮ್ಮೆ?
1: ಹೌದೌದು ಮೇಡಮ್, ಪ್ರತಿ ವಾರ ಮಾಡ್ತಾ ಇರ್ತೀನಿ ಮೇಡಮ್. ಅದ ಒಂದೊಂದ್ಸಲ ಕರೆ ಸಿಗಲ್ಲ ಮೇಡಮ್, ಫಸ್ಟ್ ಒಂದ್ 2 ವಾರ ಸಿಕ್ಕಿದ್ದಿಲ್ಲ, ಆಮೇಲೆ ಸಿಗ್ತಾ ಇತ್ತು
0: ಆಮೇಲೆ ಸಿಕ್ತು.
1: ಮೇಡಮ್.
0: ಆಯ್ತು. ಯಾವ ಹಾಡು ಅಂದ್ರೆ ಇದರಲ್ಲಿ ನಮ್ಮಣ್ಣಿಂದ?
1: ಮೇಡಮ್ ಅದ್ರೊಳಗೆ ನಮ್ಮಣ್ಣ ಚೆಲ್ಲು ಚೆಲ್ಲು ನಗೆ ಚೆಲ್ಲು ಚೆಲ್ಲು ಈ ಸಾಂಗ್ ಮೇಡಮ್.
0: ಈ ಹಾಡು ಬೇಕು.
1: ಹೌದು ಮೇಡಮ್.
0: ಹರಿಹರನ್ ಮತ್ತು
1: ಮೇಡಮ್
0: ಚಿತ್ರ ಅವರು ಹಾಡಿದಂತ ಹಾಡು.
1: ಚೈತ್ರ ಹಚ್ಚಿ ಅವ್ರದ್ದು ಜನ್ಮದಿನ ಇದೆ ಮೇಡಮ್ ಇವತ್ತು, ಹಾಗಾಗಿ.
0: ಆಯ್ತು, ನಿಮ್ಮ ಪ್ರೀತಿಯ ಹಾಡು ಬಂತು ಕೇಳ್ರಿ. ಧನ್ಯವಾದ.
1: ಓಕೆ ಮೇಡಮ್, ಥ್ಯಾಂಕ್ ಯು.

0: ಹಲೋ,
1: ನಮಸ್ಕಾರ ಮೇಡಮ.
0: ನಮಸ್ಕಾರ, ಯಾರು ಮಾತಾಡೋದು?
1: ನಾ ಹಳೇಬಳಿಯಿಂದ ನಾಗೇಶ್ ನಾಡೇ ರೀ.
0: ನಾಗೇಶ್ ಅವರು ಹೇಳ್ರಿ. ನಾಗೇಶ್ ಅವರು
1: ವರ್ಷದ ಆಕಾಶವನಿಗೆ ತುಂಬ ಆಲ್ ಇಂಡಿಯಾ ಶುಭಾಶಯ.
0: ಧನ್ಯವಾದ. ಹೇಳ್ರಿ ನಾಗೇಶ್ ಅವರ, ಯಾವ ಗೀತೆಗಾಗಿ ಕರೆ ಮಾಡಿದ್ರಿ?
1: ನಮಗೆ ಬಂಗಾರದ ಪಂಜೆ ಒಳಗಿಂದ ರೀ.
0: ಹ್ಮ್.
1: ಓಮಲ್ಲಿ ಬಿಟ್ಟರೆ ಸೀದೋಳೆ ಬೆಟ್ಟದ ಪುರದ ಒಳೆ.
0: ಬಂಗಾರದ ಪಂಜರದಿಂದ ಯಾವ ಗೀತೆ ಅಂದ್ರಿ?
1: ಓಮಲ್ಲಿ ಬಿಟ್ಟರೆ ಸಿಗದೊಳೆ ಬೆಟ್ಟದ ಪುರದವಳೆ.
0: ಹಾಂ, ಈ ಹಾಡು ಬೇಕು. ಆಯಿತು ನಾಗೇಶ್ ಅವರ, ಎಸ್ ಜಾನಕಿ ಅವರು ಹಾಡಿದಂಥ ಹಾಡನ್ನು ಪ್ರಸಾರ ಮಾಡ್ತೀವಿ. ಧನ್ಯವಾದ.
1: ಆಕಾಶದ ತುಂಬಿ ಸರಿ, 24 ವರ್ಷ ಆಯ್ತು ಕೆಳಗತ್ತಿ. ಕ್ರಮ
0: ಹಿಂಗೆ ಸದಾ ಕೇಳ್ತಾ ಇರಿ.
1: ಹೌದ್ರಿ ಮೇಡಮ್, 74 ಅವಾಗ ಇದು ಇತ್ತು, ಅಲ್ಲಿಂದ ಕೇಳ್ತಾ ಇದ್ವಿ. ಈಗ 2004 ನೇರವಾಗಿ ಮಾತಾಡಕತ್ತೀರಿ ಮೇಡಮ್. ಖುಷಿ ಖುಷಿ ಕೆಲಸ.
0: ಆಯ್ತು, ಹಿಂಗ ಖುಷಿ ಖುಷಿಯಾಗಿ ನಮ್ಮ ಕಾರ್ಯಕ್ರಮ ಕೇಳ್ರಿ. ಧನ್ಯವಾದ.
1: ಕೇಳ್ತಾ ಇರ್ತೀವಿ, ದಿನ ಕೇಳ್ತೀವಿ ರೀ.

0: ಎಸ್ ಜಾನಕಿ, ಪಿ ವಿ ಶ್ರೀನಿವಾಸ್ ಅವರ ಯುಗಳ ಧ್ವನಿಯಲ್ಲಿ ಇದುವರೆಗೆ ಬಂಗಾರದ ಪಂಜರ ಚಿತ್ರದ ಗೀತೆಯನ್ನ ಕೇಳ್ಕೊಂಡು ಬಂದ್ವಿ. ಕಾರ್ಯಕ್ರಮದ ಕೊನೆಯ ಕರೆ ಯಾರ್ದಾಗಿರ್ಬೋದು ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ ನಂದನಾ, ಕಾರ್ಯಕ್ರಮ.
1: ಮೇಡಮ್ ನಮಸ್ತೆ. ಮೇಡಮ್
0: ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ಮೇಡಮ್ ತಿಪ್ಪೇಸ್ವಾಮಿ. ಮೇಡಮ್ ಮಡಕರಿಪುರ ಚಿತ್ರದುರ್ಗದಿಂದ.
0: ತಿಪ್ಪೇಸ್ವಾಮಿ ಅವರು ನಮ್ಮ ನಿಯಮಿತ ಕೇಳುಗರು.
1: ಹೌದು.
0: ಹೇಳ್ರಿ ತಿಪ್ಪೇಸ್ವಾಮಿ ಅವರ, ಯಾವ ಗೀತೆ ನಿಮ್ಗೆ ಪ್ರಸಾರ ಮಾಡೋಣ ಇವತ್ತು?
1: ಮೇಡಮ್ ಭಾಗ್ಯವಂತ. ವಾರ ಬಂತಮ್ಮ ಗುರುವಾರ ಬಂತು.
0: ಭಾಗ್ಯವಂತದಿಂದ ಈ ಹಾಡು ಬೇಕು ಇವತ್ತು, ರಾಯರ ವಾರ ಅಂತ ಹೇಳಿ. ಆಯಿತು, ನಿಮ್ಮ ಕೇಳಿದಂತಹ ಗೀತೆನ ಪ್ರಸಾರ ಮಾಡ್ತೀವಿ. ಧನ್ಯವಾದ.
1: ನಮಸ್ತೆ ಮೇಡಮ್.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಭಾವಗೀತೆಗಳ ಕಾರ್ಯಕ್ರಮ.
1: ಮೂವತ್ತೈದು ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಭಾವಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀಪಾದ ಹೆಗಡೆ ಅವರು ಹಾಡಿರುವ ಕಾಶಿನಾಥ್ ಪಿ ಸಾಲಿಮಠ್ ಅವರ ರಚನೆ.

0: ಇದುವರೆಗೆ ಗಣೇಶ್ ದೇಸಾಯಿ ಅವರ ಧ್ವನಿಯಲ್ಲಿ ಅರುಣ್ ರಾಮಕೃಷ್ಣ ಭಟ್ ಅವರ ರಚನೆಯೊಂದನ್ನು ಕೇಳಿದ್ರಿ. ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
1: Thirty-five years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
0: ಕಾರ್ಯಕ್ರಮದ ಆರಂಭದಲ್ಲಿ ಸಾವಳಗಿಯ ಗಣಪತಿ ಎಸ್ ಮುದಿಗೌಡರ್ ಹಾಗೂ ಮೇಳದವರಿಂದ ಭಜನಾ ಪದ.

ಇದುವರೆಗೆ ಸಾವಳಗಿಯ ಗಣಪತಿ ಎಸ್ ಮುದಿಗೌಡರ್ ಹಾಗೂ ಸಂಗಡಿಗರಿಂದ ಭಜನಾ ಪದ ಕೇಳಿದಿರಿ. ಈಗ ದೇವರ ಹುಬ್ಬಳ್ಳಿಯ ಪಾರ್ವತಿ ಸಿದ್ದಪ್ಪ ಹೊಂಗಲ್ ಹಾಗೂ ಮೇಳದವರಿಂದ ಸಂಪ್ರದಾಯದ ಪದ.

ಇದುವರೆಗೆ ದೇವರ ಹುಬ್ಬಳ್ಳಿಯ ಪಾರ್ವತಿ ಸಿದ್ದಪ್ಪ ಹೊಂಗಲ್ ಹಾಗೂ ಮೇಳದವರಿಂದ ಸಂಪ್ರದಾಯದ ಪದ ಕೇಳಿದಿರಿ. ಈಗ ದೋಣಿಯ ಸಂಗಪ್ಪ ಹುಚ್ಚಪ್ಪ ಕಲೈಗಾರ್ ಹಾಗೂ ಸಂಗಡಿಗರಿಂದ ಘಂಟಾ ತರಂಗವಾದನ.

0: ಇದುವರೆಗೆ ದೋಣಿಯ ಸಂಗಪ್ಪ ಹುಚ್ಚಪ್ಪ ಕಲೈಗಾರ್ ಹಾಗೂ ಮೇಳದವರಿಂದ ಘಂಟಾ ತರಂಗವಾದನ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಕೇಳು ಗೆಳತಿ ನೇರ ಫೋನಿನ್ ಕಾರ್ಯಕ್ರಮ.
1: ಮೂವತ್ತೈದು ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.

0: ಗೆಳತಿಯರಿಗೆಲ್ಲ ನಮಸ್ಕಾರ.
1: ನಂದು ನಮಸ್ಕಾರ. ನೀನು ಕಿರುನಗೆ ಕಿರುನಗೆ ಇರಲಿ ಅಂದಿ. ನಮ್ಮ ಗೆಳತಿಯರು ಬರೀ ಮಂದಸ್ಮಿತೆಯರಲ್ಲ, ಬಹಳಷ್ಟು ಖುಷಿಯಾದಾಗ ಮನಸ್ಸು ಬಿಚ್ಚಿ ಹೃದಯ ತುಂಬಿ ನಗ್ತಾರೆ,
0: ಅಂತ.
1: ಹಂಗ ಈಗ ಅಷ್ಟೊಂದು ಖುಷಿಯಿಂದನ ಕುತ್ಕೊಂಡಾರ ನಮ್ಮ ಗೆಳತಿಯರು ಕಾರ್ಯಕ್ರಮ ಕೇಳಲಿಕ್ಕೆ.
0: ಯಾವಾಗ್ಲೂ ಹಂಗ ಖುಷಿ ಖುಷಿಯಿಂದನ ಇರ್ಲಿ ಅಂತ ನಮ್ಮ ಆಶಯ.
1: ಹೌದು, ಖುಷಿಯಿಂದ ಇದ್ದಾಗ ನಿನ್ನ ಆರೋಗ್ಯ ಚಲೋ ಇರ್ತದಿಲ್ಲ.
0: ಅದಕ್ಕನ ಹಂಗ ನಕ್ಕೋತ ಇರ್ಲಿ ಅಂತಾನೆ ಯೋಗ ದಿನವನ್ನ ಎಲ್ಲಾರು ಆಚರಿಸೋಣ ಅಂತ.
1: ನೋಡು, ಈಗಾಗ್ಲೇ ಎಲ್ಲಾ ನಮ್ ಗೆಳತಿಯರು ಸಿದ್ಧಾಗ್ಬಿಟ್ಟಾರ ಮಾಯ. ಈಗ ಅವ್ರವ್ರ ಊರಿನ ಒಳಗ ಶಾಲೆಯ ಆವರಣ, ಗ್ರೌಂಡ್, ಸ್ಟೇಡಿಯಂಗಳು ಎಲ್ಲಾ ಕಡೆಗೂ ಯೋಗ ದಿನದ ತಯಾರಿ ನಡೆದದು. ಬೆಳಗ್ಗೆ 6:30 to 8:30 ಅವರ ಜಿಲ್ಲೆಯ ಮುಖಂಡರು, ಜಿಲ್ಲಾಧಿಕಾರಿಗಳು, ಎಲ್ಲ ವ್ಯಕ್ತಿ ಗಣ್ಯ ವ್ಯಕ್ತಿಗಳು ಕೂಡ ಈ ಒಂದು ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸೋರು ಇದ್ದಾರಂತೆ.
0: ಈಗ ನೋಡು ಮಂಜುಳ, ನಮ್ಮ ಹೆಣ್ಣು ಮಕ್ಕಳೊಳಗೂ ಕೂಡ ಸಾಕಷ್ಟು ತಿಳುವಳಿಕೆ ಬಂದದ. ಅವರು ಕೂಡ ಈ ವಿಶ್ವ ಯೋಗ ದಿನದ ಕಾರ್ಯಕ್ರಮ ಆಗಿರಬಹುದು, ಇನ್ಯಾವುದೇ ಜಾಗೃತಿಯ ಕಾರ್ಯಕ್ರಮ ಆಗಿರಬಹುದು, ಎಲ್ಲದರೊಳಗೂ ಪ್ರೀತಿಯಿಂದ ಆಸ್ಥೆಯಿಂದ ಭಾಗವಹಿಸ್ತಾರೆ.
1: ಹೌದು. ಆಮೇಲೆ ಮಾಯಾ, ಮುಖ್ಯ ಅಂದ್ರೆ ಇದು ಒಂದು ದಿನದ ಕಾರ್ಯಕ್ರಮ ಆಗಬಾರ್ದು ನೋಡು. ಬರೀ ಯೋಗ ದಿನ ಅನ್ಕೊಂಡು ಅವತ್ತು ಒಂದು ದಿನ ಹೋಗಿ ಗ್ರೌಂಡ್ನಾಗ ಯೋಗ ಮಾಡಿ ಬಂದುಬಿಟ್ರೆ ಸಾಲಂಗಿಲ್ಲ. ಪ್ರತಿ ದಿನ ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗ. ಹಂಗೆ ಇದನ್ನು ನಾವು ನಿರಂತರವಾಗಿ ಮೈಗೂಡಿಸಿಕೊಂಡ್ರೆ ನಮ್ಮ ಆರೋಗ್ಯ ಸುಸ್ಥಿತಿ ಒಳಗಿರ್ತದೆ. ಮತ್ತು ಈ ವರ್ಷದ ಘೋಷವಾಕ್ಯ ನಿಂಗೆ ಗೊತ್ತಾದಲ್ಲ, ಹೌದಿಲ್ಲ?
0: ಹೌದು,
1: ಹೆಲ್ದಿ ಏಜಿಂಗ್ ಫಾರ್ ಯೋಗ ಅಂಥೇಳಿ. ಅಂದರೆ ನಮ್ಮ ವಯಸ್ಸು ಆತು ಅಂಥೇಳಿ ಈಗ ನಾವು ಕೈ ಚೆಲ್ಕೊಂಡು ಕೊಡು ಹಂಗಿಲ್ಲ. ಆರೋಗ್ಯವಂತರಾಗಿ ನಳನಳಿಸ್ತಾ ಇರಬೇಕು ವೃದ್ಧಾಪ್ಯದೊಳಗೂ ಅಂತ.
0: ವೃದ್ಧಾಪ್ಯದೊಳಗೂ ನಗ್ನಗ್ತಾ ಇರಬೇಕು ಅಂದ್ರೆ ನಾವು ಯೋಗದ ಜೊತೆಗೆ ಇರಬೇಕು ಅಂತೇಳಿ. ಈಗ ನಮ್ಮ ಹೆಣ್ಮಕ್ಳಿಗೆ ಎರಡು ಜವಾಬ್ದಾರಿ ಇವೆ ಮಂಜುಳ. ಒಂದು ತಮ್ಮ ಆರೋಗ್ಯ, ತಮ್ಮ ಖುಷಿ, ಅದಕ್ಕೆ ಬೇಕು ಯೋಗ. ಅದರ ಜೊತೆಗೆ ಮಕ್ಕಳಿಗೆ ಈ ಸಂಸ್ಕಾರವನ್ನು ಅವ್ರು ನೀಡಬೇಕು.
1: ಮೊದಲನೇದ್ದು ನಾನು ನಿಂಗೆ ಹೇಳೋದು, ನನಗಾಗಿ ಅಂತ ನಾನು 1 ಗಂಟೆ ಮೀಸಲಿಟ್ಕೋಬೇಕು. ಮೊದಲು ನಾನು ಮನುಷ್ಯ, ಕೆಲವು ವಿಷಯನಾಗ ಸ್ವಾರ್ಥ ಆಗ್ಬೇಕು ಮಾಯ. ಈಗ ನಾ ಗಟ್ಟಿ ಇದ್ರ ನನ್ನ ಮನೆ ಕುಟುಂಬದ ಸದಸ್ಯರನ್ನ ನೋಡ್ತೀನಿ.
0: ಮಹಿಳೆಯರಿಗೆ ಅದನ್ನ ಮತ್ತೆ ಹೇಳ್ಬೇಕು.
1: ಹೌದು, ಅವ್ರೇನ್ ಮಾಡ್ತಾರ, ಬರೀ ಎಲ್ಲಾ ಗಂಡ ಮಕ್ಕಳು ಮನೆ ಹಿಂಗ ಮಾಡ್ತಿರ್ತಾರ. ಅದಕ್ಕಾಗಿ ಕೆಲವು ವಿಷಯನೊಳಗ, ಬೇರೆ ವಿಷಯನಾಗ ತಿನ್ನಿಸೋದು ಉಣಿಸೋದ್ರೊಳಗ ನೀವು ಧಾರಾಳಿ ಆಗಿರಿ, ಆದ್ರೆ ನಿಮ್ಮ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ನೀವು ಸ್ವಲ್ಪ ಸ್ವಾರ್ಥರ ಆಗ್ರಿ ಅಂತೀನಿ. ಅಂದ್ರೆ ನೋಡು, ನಿಂಗ ಯೋಗ ಅಂದ್ರೆ ಮಾಯ, ನಮ್ಗೆಲ್ಲಿ ಮುಂಜಾನೆ ಟೈಮ್ ಇರ್ತದ್ರಿ ಅಷ್ಟೊಂದು ಕಸರತ್ ಮಾಡ್ಲಿಕ್ಕೆ? ಕಸರತ್ತ ಯೋಗ ಅಲ್ಲ, ಪ್ರಾಣಾಯಾಮ ಮಾಡ್ರಿ, ಧ್ಯಾನ ಮಾಡ್ರಿ, ಒಂದು 10 ನಿಮಿಷ ನಿಮ್ಮ ಮನಸ್ಸನ್ನ ಏಕಾಗ್ರತೆ ಒಳಗ ಇಟ್ಕೊಳ್ರಿ, ಅದು ಕೂಡ ಒಂದು ಯೋಗನ. ಅವಾಗ ಏನಾಗ್ತದೆ ಹೇಳು, ಈಗ ನೀನು ನಾನು ಅಂತೀವಿಲ್ಲ, ಎಷ್ಟು ಒಂಥರ ಸುಸ್ತಾದಂಗೆ ಆಗ್ಯದ, ಸ್ಟ್ರೈನ್ ಆಗ್ಯದ, ಸ್ಟ್ರೆಸ್ ಆಗ್ಯದ ಅಂತೀವಿ. ಈಗ ನೀವು ವೈದ್ಯರ ಹತ್ರ ಹೋದಾಗ ನಿಂಗೆ ಏನಂತಾರಲ್ಲ ತಲೆನೋವು ಬಂತಂದ್ರೆ, ಇದು ಟೆನ್ಷನ್ ಹೆಡ್ಡೇಕ್ ರೀ ಅಂತಾರೆ.
0: ಅದನ್ನ ಹೋಗ್ಲಾರಿಸ್ಬೇಕು ಅಂತಂದ್ರೆ ನಾವು ಯೋಗಕ್ಕೆ ಮೊರೆ ಹೋಗ್ಬೇಕು. ಈ ಮನಸ್ಸು, ದೇಹ, ಆತ್ಮ ಇವುಗಳ ಸಾಮರಸ್ಯವನ್ನ ಸಾಧಿಸೋ ಪ್ರಯತ್ನ ಮಾಡಬೇಕು. ಮುಂಜಾನೆ ಬರೇ ಗಂಡ ಮಕ್ಕಳು ಗಂಡ ಮಕ್ಕಳು ಅಂತ ಹೇಳಿ ಅದು ಇದು ಮಾಡ್ಕೋತ ನಿಲ್ಬೇಡ. ನಾನು ಒಂದ್ ಸ್ವಲ್ಪ ಎಕ್ಸಸೈಸ್ ಮಾಡು ಅಂತ ನನಗೆ ಬೈಲಿ ಕತ್ತಿ. ನೀನು ಗೊತ್ತ
1: ಬೈಲಿ ಕತ್ತಿಲ್ಲ, ಚಂದಾಗಿ ಹೇಳಿಕತ್ತಿ ನೀನಿಂಗ. ಯಾಕೆ ಅಂತಂದ್ರ ನಮ್ಮ ಈಗ ನಾವು ಗಟ್ಟಿದ್ವಿ ಅಂದ್ರೆ ನೋಡು, ಈಗ ನಕ್ಕೋತ್ ಹೆಂಗ್ ಪ್ರೋಗ್ರಾಮ್ ಮಾಡ್ಲಿಕತ್ತಿ ನೀನು?
0: ಖರೇ ಅದ ಮಾಡ್ತೀನಿ.
1: ಇಲ್ಲ ಅಂದ್ರೆ
0: ಯಾವಾಗ ಕೇಳಿಲ್ಲ ಹೇಳ,
1: ಇಲ್ಲ ಅಂದ್ರೆ ಜೊಯ್ ಜೊಟ್ಟಂತ ಕೂತ್.

0: ಅಂದ್ರೆ ನಮ್ ಗೆಳತಿಯರು ಬೇಸರ ಮಾಡ್ಕೋತಾರ.
1: ನಾನ್ ನಿನ್ ಮಾತ್ ಯಾವಾಗ ಕೇಳಿಲ್ಲ ಹೇಳ.
0: ಈಗ ಹಂಗ ನಮ್
1: ಆದ್ಯನ್ನ ಪಾಲಿಸ್ತೀನಿ, ದಿನಾಲು ಮುಂಜಾನೆ ನಾನು ಮಾಡ್ತೀನಿ.
0: ಅದು ನಿನ್ನ ಒಳ್ಳೇದಕ್ಕಾಗಿ. ಈಗ ನಮ್ಮ ಗೆಳತಿಯರು ಕೂಡ ಈ ಯೋಗದ ಬಗ್ಗೆ ಅವ್ರು ಏನಾದ್ರೂ ಹೇಳುದಿತ್ತಂದ್ರಂತೂ ಬಹಳ ಸಂತೋಷ. ಅವ್ರು ಎಷ್ಟು ಯಾವ ತರದ ಯೋಗಗಳನ್ನ ಮಾಡ್ತಾರ, ಪ್ರಾಣಾಯಾಮ ಮಾಡಿದ್ರಿಂದ ಅವ್ರಿಗೇನು ಸುಧಾರಣೆ ಆಗ್ಯದ, ತಮ್ಮ ಒಂದು ಕೌಟುಂಬಿಕ ಅಭಿವೃದ್ಧಿ ಹೆಂಗಾಗ್ಯದ. ನಿಂಗೆ ಗೊತ್ತದಲ್ಲೇನು, ನಮ್ಮ ಕೃಷ್ಣ ಶಿರೂರ್ ಅನ್ನುವಂಥ ಒಬ್ಬ ಪತ್ರಕರ್ತೆ ಕ್ಯಾನ್ಸರ್ ಅನ್ನ ಗೆದ್ದ ಮಹಿಳೆ.
1: ಹೌದು ಹೌದು.
0: ಅಂದ್ರೆ ಅವರು ಯೋಗ, ಮುದ್ರೆ, ಪ್ರಾಣಾಯಾಮ, ಗಾಯತ್ರಿ ಮಂತ್ರ ಇದರ ಸಹಾಯದಿಂದ ಅವರು ಕ್ಯಾನ್ಸರ್ ಅನ್ನ ಗೆದ್ದಂತ ಮಹಿಳೆ ಇವತ್ತು ನಮ್ಮ ಮುಂದೆ ಇರುವ ಜೀವಂತ ಉದಾಹರಣೆ ಅಂತ ಹಲವಾರು ಜನ ಇದ್ದಾರೆ. ಅಂದ್ರೆ ಇಂಥ ದೊಡ್ಡ ರೋಗಗಳನ್ನ ಓಡಿಸೋ ಶಕ್ತಿ ನಮ್ಮ ಯೋಗಕ್ಕಿದ್ದಾಗ ನಾವ್ಯಾಕೆ ಇದನ್ನ ಮಾಡಬಾರ್ದು.
1: ನಮಗಂತೂ ಏನು ರೋಗ ಇಲ್ಲದೆ ಇದ್ದಾಗ ನಿರೋಗಿಯಾಗಿದ್ದುಕೊಂಡು ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ಕೆಲಸವನ್ನ ನಾವು ಮಾಡಬೇಕು ಅಂತ.
0: ಆಮೇಲೆ ಇದನ್ನ ಫಸ್ಟ್ ಕೇಳೋಣ, ಆಮೇಲೆ ಒಂಚೂರ
1: ಬುದ್ಧಿಗೆ ಕಸರತ್ ಕೊಡೋಣ
0: ಸ್ವಲ್ಪ ಬಹಳ. ಅವಾಗ ಅವಾಗ ಜಿಡ್ ಗಟ್ಟದಂಗ ಆಗಿರ್ತದೆ ಬುದ್ಧಿ, ಅದಕ್ಕೊಂಚೂರು ಕೊಡೋಣ.
1: ಹಂಗಾಗ್ಲಿ ಹಂಗಾರ.
2: ಹಲೋ,
1: ರೇಡಿಯೋ ತೂರು ಇಡಬೇಕು. ಹಲೋ
3: ಹಲೋ,
1: ಕೇಳು ಗೆಳತಿ ಕಾರ್ಯಕ್ರಮ. ನಾವು ಮತ್ತೆ ಹೇಳೋ ಅಗತ್ಯನೆ ಇಲ್ಲಲ್ಲ, ಒಂದು ರೇಡಿಯೋ ದೂರಿಡ್ರಿ ಅಂತ. ಆಮೇಲೆ ಪುರುಷರು ಮಾಡಿ ಹೌದೇನು ಅಂತ ಕೇಳೋದು.
0: ಹೌದು ಅಂದ್ರೆ ಇದು ಒಂದು 11-ರಿಂದ 11:30 ಕಾರ್ಯಕ್ರಮ ನಮ್ಮ ಮಹಿಳೆಯರಿಗಾಗಿ.
1: ಹಲೋ
4: ಹಲೋ,
1: ಹಾ ಹೇಳ್ರಿ, ಯಾರು ಮಾತಾಡೋದು?
4: ಹುಬ್ಬಳ್ಳಿಯಿಂದ ಸುಜಾತ ಅಂತ. ಮ್ಯಾಮ್
0: ಹೇಳ್ರಿ. ಸುಜಾತ
4: ಆರಾಮಿದ್ದೀರಾ? ಮೇಡಮ್
0: ಆರಾಮಿದ್ದೀವಿ. ಯೋಗದ ಬಗ್ಗೆ ಮಾತಾಡ್ತಿದ್ವಿ.
4: ಹೌದು ಮೇಡಮ್, ಯೋಗದ ಬಗ್ಗೆ ಮಾತಾಡ್ತಾ ಇದ್ರಿ. ಈಗಿನ ದಿನದಾಗ ಯೋಗ ಅಂದ್ರೆ ಎಲ್ಲಾರ್ಗೂ ಸ್ವಲ್ಪ ದೂರನೇ ಆಗ್ಬಿಟ್ಟಿದ್ರ.
0: ದೂರ ಆಗ್ಯದಂತೀರಿ, ಹತ್ತಿರ ಆಗ್ಯದಂತೀರಿ?
4: ಸ್ವಲ್ಪ ದೂರ ಆಗೈತಿ ಮೇಡಮ್, ಯಾಕಂದ್ರೆ ಸ್ಟ್ರೆಸ್ ಅದೆಲ್ಲ ಕೆಲಸ ಮಾಡ್ತಾರಲ್ರಿ, ಕುಂತು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಟೈಮ್ ಇಲ್ಲ ಅಂತಂದು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಾರ್ರಿ. ನಾನ್ ಏನೇನಿದ್ದೆ ಅಂದ್ರೆ ಪ್ರಾಣಾಯಾಮ ಅವೆಲ್ಲ ಮಾಡಿ ಮನೇನ ಕೆಲಸನು ಮಾಡಿ ಹೋಗುದ, ಅವ್ರದ್ ಹೆಲ್ತ್ ಚಲೋ ಇರ್ತದ.
0: ಹೌದು. ಸುಜಾತ ಏನ್ ಮಾಡ್ತೀರಿ?
4: ಹೌಸ್ ವೈಫ್ ಮ್ಯಾಮ್.
0: ಹೌಸ್ ವೈಫ್ ಇದ್ದೀರಿ ಅಂದ್ರೆ ನಿಮ್ಗೆ ಸಾಕಷ್ಟು ಟೈಮ್ ಸಿಗ್ತದ?
4: ಇಲ್ಲ ಮೇಡಮ್, ನಾನು ಮಾಡ್ತೇನೆ ಮ್ಯಾಮ್. ಬೆಳಿಗ್ಗೆ ನಾನು 5:00 ಹೇಳ್ತೀನಿ ರೀ. 5:00 ಎದ್ದು ಪ್ರಾಣಾಯಾಮ ಅದು ಮಾಡಿ ಆಮೇಲೆ ನನ್ನ ಮಗಳಿಗೆ ಕಾಲೇಜಿಗೆ ಡಬ್ಬಿ ಅದು ಕಟ್ಬೇಕು ಮ್ಯಾಮ್, ಅದೇ ಕೆಲಸ.
0: ಅಲ್ಲ ನಿಜ ಅಂದ್ರೆ ನಮ್ಮ ಸಲುವಾಗಿ ನಾವು ಬದುಕಬೇಕು, ನಮ್ಮ ಸಲುವಾಗಿ ನಾವೇನಾದ್ರೂ ಮಾಡಬೇಕು ಅನ್ನೋದು ಬಹಳ ಮುಖ್ಯ.
4: ಹೌದು ಮೇಡಮ್,
1: ಎಲ್ಲ ಮಹಿಳೆಯರು ಇದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ.
4: ಹೌದು ಮೇಡಮ್, ಈಗ ಸ್ಟ್ರೆಸ್ ಇರ್ತೈತಿ ಎಲ್ಲಾರ್ಗು ಇರ್ತೈತ್ರಿ. ಐತಲ್ಲ,
1: ಹೌದು,
4: 10 ನಿಮಿಷ ಅಂತ ನಾವು ನಮ್ದಕ್ಕಂತ ಕೊಡ್ಬೇಕಂತ.
1: ಸರಿಯಾದ
4: ಇದ್ರೊಳಗ ಬ್ಯಾಸ್ಗಿನೂ ಬಂತ್ರಿ. ಈ ಬ್ಯಾಸ್ಗಿಗೆ ಮಳಿ ಇದ್ದಲ್ಲೇ ಬ್ಯಾಸ್ಗಿ ಆಗ್ಬಿಟ್ಟಿತ್ರಿ.
0: ಹೌದು, ಮಳಿ ಕಡಿಮೆ ಆಗ್ಬಿಟ್ಟದ ಈಗ.
4: ಕಡಿಮೆ ಆಗುತ್ತೆ, ಈ ಜೂನ್ ತಿಂಗಳದಾಗೆಲ್ಲ ಮಳಿ ಇರ್ಬೇಕಾಗಿತ್ರಿ
1: ನೋಡ್ರಿ.
4: ಅದಕ್ಕೆ ನಾವೇನ್ ಮಾಡ್ಬೇಕ್ರಿ, ಉಸಿರಾಟ ಅದ ಏನಂತ ಹೇಳಿದ್ರೆ ಪ್ರಾಣಾಯಾಮ ಯೋಗ ಮಾಡಿ ಅಟ್ಲೀಸ್ಟ್ ಒಂದ್ 5 ಮಾಡ್ಬೇಕು ಎಲ್ಲಾ ಗೆಳತಿಯವ್ರಿಗೂ.
0: ಹೌದು,
4: ನಾನು ಹಂಗ ನನ್ ರಿಕ್ವೆಸ್ಟ್.
1: ಹೌದು ಹೌದು, ಒಂದು ಆತ್ಮೀಯ ವಿನಂತಿ ಇದು.
4: ಹೌದ್ರಿ ಮೇಡಮ್.
1: ಮತ್ತೆ ಒಬ್ರಿಗೊಬ್ರಿಗೆ ಹೇಳ್ಕೊತ ಹೋಗುದಲ್ರಿ, ಒಳ್ಳೆ ವಿಚಾರ.
4: ಹೌದು ಮೇಡಮ್. ಮೇಡಮ್ ನಿಮ್ಮೆಲ್ಲ ಪ್ರೋಗ್ರಾಮ್ ಬಹಳ ಚಲೋ ನಡೆಸ್ಕೊಡ್ತೀರಿ.
1: ಥ್ಯಾಂಕ್ ಯು.
4: ನಮ್ಗೆಲ್ಲ ನಿಮ್ದೆಲ್ಲ ಪ್ರೋಗ್ರಾಮ್ ಬೆಳಗ್ಗೆ 6 ಸ್ಟಾರ್ಟ್ ರೀ ನಂಗೆ. ಥ್ಯಾಂಕ್ ಯು ಮ್ಯಾಮ್.
0: ನಮ್ಮ ರೇಡಿಯೋ ಕೇಳೋದ್ರಿಂದ ಕೂಡ ನಿಮ್ಮ ಆರೋಗ್ಯ ಸುಧಾರಿಸ್ತದೆ.
4: ಮಾತಾಡೋದು ಅದಕ್ಕೆ ಹಾಡು ಕೇಳುದು ಅದೆಲ್ಲ ಅದು ಆರೋಗ್ಯದ ಯೋಗ.
0: ಹೌದು, ಯಾಕಂದ್ರೆ ಮೈಂಡ್ ಡೈವರ್ಟ್ ಮಾಡ್ಲಿಕ್ಕೆ ರೇಡಿಯೋ ಇರೋದು.
4: ನಾನು ಅದೇ ಹೇಳ್ತೀನಿ ಅಂತ ಮೇಡಮ್, 6 ಸ್ಟಾರ್ಟ್ ಆಗಿದ್ರಿ, 12 ಮಟ ಇರ್ತೈತ್ರಿ.
1: ಹಿಂದೆ ಕರೆ ಮಾಡಿದ್ರಿ ಎಲ್ಲ ಸುಜಾತ ನೀವು?
4: ಎಸ್ ಮ್ಯಾಮ್.
1: ಹಾಂ, ಅಡ್ಡಿಲ್ಲ, ಕೇಳ್ತಾ ಇರ್ರಿ, ಅವಾಗ ಅವಾಗ ಕರೆ ಮಾಡ್ತಾ ಇರ್ರಿ. ಧನ್ಯವಾದ.
4: ಹ್ಞೂ ರೀ ಮೇಡಮ್, ಥ್ಯಾಂಕ್ ಯು.
1: ಹಲೋ
5: ಹಲೋ,
1: ಕೇಳು ಗೆಳತಿ ಕಾರ್ಯಕ್ರಮ.
5: ಹೌದು ರೀ.
1: ಹಲೋ ಹಲೋ
6: ಹಲೋ,
1: ಹಾಂ ಹೇಳ್ರಿ, ಯಾರು ಮಾತಾಡೋದು?
6: ನಾ ಬಾಗಲಕೋಟದಿಂದ ಮಂಜುಳಾ ಅಂತ್ರಿ ಮೇಡಮ್.
1: ಹೇಳ್ರಿ ಮಂಜುಳಾ.
6: ನಮಸ್ತೆ ರೀ ಮೇಡಮ್.
1: ನಮಸ್ಕಾರ.
6: ಈಗ ಯೋಗ ಅಂದ್ರೆ ನಮ್ಮ ದೇಶದೊಳಗೆ ನಮ್ಮ ಪ್ರಧಾನಮಂತ್ರಿಯವರು ಅದನ್ನ ಯೋಗ ದಿನಾಚರಣೆ ಅಂತ ಏನು ಆಚರಣೆ, ಇದು ವಿಶ್ವ ಯೋಗ ದಿನಾಚರಣೆ ಅಂತ ಏನು ಆಚರಣೆ ಪ್ರೋತ್ಸಾಹ ಮಾಡಿದ್ರಲ್ರಿ.

0: ಆದ್ರಿಂದ ಎಲ್ಲಾ ಪಬ್ಲಿಕ್ ಜನರಿಗೆ ಎಸ್ಪೆಷಲಿ ಮಹಿಳೆಯರಿಗೆ ಬಹಳ ಅನುಕೂಲ ಆಗೈತ್ರಿ. ಎಲ್ಲಾ ಮಹಿಳೆಯರು ಎಷ್ಟ ಕೆಲಸ ಇತ್ತಂದ್ರು ಅದ್ರಾಗ ನಮ್ಮಲ್ಲಿ ಮಾತ್ರ ಎಲ್ಲಾರು ಬೆಳಗ್ಗೆ ನಾವು ಮಾಡೇ ಮಾಡ್ತೀವ್ರಿ. ಟೈಮ್ ಸಿಗುದಿಲ್ಲ ಅಂತ ಏನಂತಾರಲ್ಲ ಅದೆಲ್ಲ ಏನ ಅಷ್ಟ ಸಮಂಜಸನೋ ಅನಿಸ್ತತಿ. ಈಗ ಟ್ರಸ್ಟ್ ಜೀವನಕ್ಕೆ ಅದ್ ಬೇಕೇ ಬೇಕ್ರಿ. ಎಲ್ಲಾರು ಮಾಡ್ತಾರ ಅದರಿಂದ ಅಂದ್ರ ದೇಹ ಮನಸ್ಸ ಪ್ರಿಪಲ್ಗೊಳ್ತತಿ ಎಲ್ಲಾ. ಈಗ 30 ಅಥವಾ 40 ಎಲ್ಲಾ ಬರ್ಲಿಕ್ಕತ್ತವ. ನಮ್ಮ ಆಹಾರದೊಳಗ ಅಷ್ಟೊಂದ ಪೋಷಕಾಂಶ ಇಲ್ಲೇನೋ. ನಾವು ರಾಸಾಯನಿಕ ಬಾಳ ಬಳಸ್ಲಾಕತ್ತಿ. ಆಮೇಲೆ ನಮ್ದು ಉಣ್ಣ ಬರೇ ಇಮಿಡಿಯೇಟ್ಲಿ ಎಲ್ಲಾ ನಮಗ್ ಚಲೋ ಆಗ್ಬೇಕ. ನಾವು ಲಘುಟ ಎಲ್ಲಾ ಗಳಿಸಿ ಎಲ್ಲಾ ಮಾಡ್ಬೇಕ. ಎಲ್ಲಾ ಆಗುವಂತ ಒಂದ್ ಅಲ್ಪ ಸುಖ ಅಥವಾ ಅಲ್ಪ ಆಯುಷಿ ಆಗಾಕತ್ತಿವೇನೋ. ಅದ್ರ ಸಂಬಂಧ ನಮ್ಮ ಗೌರ್ಮೆಂಟ್ ಅದವರಾಗ್ಲಿ ಅಥವಾ ನಮ್ಮ ಮಾತೆ ಆಗ್ಲಿ ಮಕ್ಕಳಿಗೂ ಬಾಲ್ಯದಲ್ಲೇನ ಅದನ್ನೊಂದ ನಮ್ಮ ಮನ್ಯಾಗೆಲ್ಲ ಹೆಂಗ ನಿತ್ಯ ಜೀವನದೊಳಗ ಹೆಂಗ ಕಲಿಸ್ತೀವಲ್ಲ ನಮ್ಮ ರೀತಿ ನೀತಿ ನಮ್ಮ ಸಮಾಜದ ಹಿಂಗ ಅದನ್ನು ಒಂದ್ ಭಾಗ ಮಾಡಿ ಒಂದ್ 10 ಮಿನಿಟ್ ಆರ ಅವ್ರಿಗೆ ಕಲಿಸ್ಬೇಕಂತ ಎಲ್ಲ ಗೃಹಿಣಿಯರಿಗೆ ನನ್ನ ಗೆಳತಿಯರಿಗೆ ನನ್ನ ತಾಯಂದ್ರಿಗೆ ನನ್ನ ಪರವಾಗಿ ಅಥವಾ ಎಲ್ಲರ ಪರವಾಗಿ ನಾನು ವಿನಂತಿ ಮಾಡ್ಕೊತೇನೆ.
1: ಬಹಳ ಒಳ್ಳೆ ಮಾತು. ಯಾಕಂದ್ರೆ ಮಂಜುಳ ಈಗ ಏನಾಗಿದ ಒಂದು ಒಳ್ಳೇದದ ನಿಮ್ದ ಒಂದು ಸಂಘ ಹಿಂಗ ಅದ ಅಂತ ಹೇಳಿದ್ರಲ್ಲ ನೀವು ಹಿಂದ. ಹಿಂಗಾಗಿ ಈ ಮಹಿಳೆಯರ ಸಬಲೀಕರಣಕ್ಕಾಗಿ ಸ್ವಸಹಾಯ ಸಂಘಗಳು ಕೂಡ ಇರ್ತಾವ. ಅವಾಗ ಅವಾಗ ಎಲ್ಲರೂ ಕೂಡ ಮಾತಾಡ್ತಿರ್ತೀರಿ, ಭೇಟಿ ಆಗ್ತಿರ್ತೀರಿ, ಅಲ್ಲಿ ಈ ವಿಚಾರಗಳನ್ನ ವಿನಿಮಯ ಮಾಡ್ಕೋಬಹುದು. ಆ ಒಂದು ಅವಕಾಶ ಅದ ಈಗ. ಆಮೇಲೆ ನಿಮ್ ಮಕ್ಕಳಿಗೆ ಹೆಂಗ್ ಹೇಳ್ಕೊಡ್ತೀರಿ, ನನ್ ಮಕ್ಳಿಗೆ ಹಿಂಗ, ನನ್ ಗೊತ್ತಿಲ್ಲ ಅಂದ್ರೆ ನಿಮ್ ಕಡೆ ಕೇಳೋದು, ನಿಮ್ ಗೊತ್ತಿರೋದನ್ನ ನಾ ಪಡ್ಕೊಳ್ಳೋದು, ಆ ತರದ ಒಂದು ಅವಕಾಶ ಅದ ಈಗ ಅಲ್ಲೇನು ಮಂಜುಳಾ?
0: ಅದ ರೀ. ಮತ್ ನಾವ್ ನಮ್ಮಲ್ಲಿ ನಮ್ಮ ಇವ್ರಪ್ಪ ಕಾರ್ಯರೂಪಕ್ಕೂ ತಂದಾರ. ಸ್ಯಾಟರ್ಡೇ ಅಂಡ್ ಸಂಡೇ ಮಕ್ಕಳಿಗೆ ಅವ್ರು ಹೇಳ್ಕೊಡ್ತಾರ್ರಿ. ನಮ್ಮ ಇವ್ರ ನಮ್ ಅವ್ರ ಯೋಗ ಟೀಚರ್ ಇದಾರ್ರಿ. ಅವ್ರ ನಮ್ಮ ಮಂದಿರ ಈಗಾಗಲೇ ನಮ್ ಬಾಗಲಕೋಟೆ ರೆಡಿ ಐತ್ರಿ. ಅದ ಮತ್ ಇಲ್ಲೆಲ್ಲಾ ಮಾಡಿ ಮಾಡ್ತಾರ್ರಿ. ಯೋಗ ದಿನಕ್ಕ ಅಷ್ಟೇ ಅಲ್ಲ, ಇಲ್ಲಿ ದಿನನಿತ್ಯನು ಯೋಗ ಕ್ಲಾಸಸ್
1: ಅದೊಂದು ನಿಮಿತ್ತವಾಗಿ ಒಂದು ವಿಶ್ವ ಯೋಗ ದಿನ ಅಂತ ಆಚರಿಸೋದು ಬಿಟ್ರೆ ಇದು ಪ್ರತಿದಿನದ ಯೋಗ, ಪ್ರತಿದಿನನು ಎಲ್ಲರೂ ಮಾಡ್ಲೇಬೇಕಾದಂತದ್ದು.
2: ಮಾಯಾ, ಒಂದು ಮುಖ್ಯ ವಿಷಯ ಮಂಜುಳಾ ಅವ್ರು ಏನ್ ಹೇಳಿದ್ರಂದ್ರ, ನನಗ್ ವೆಳ್ಳೆ ಇಲ್ಲ ಪುರುಸೊತ್ತಿಲ್ಲ ಅನ್ನೋದು ನೆಪ ಮಾತ್ರ ಅಂತ. ಇದ್ ನಾನು ಒಪ್ತೇನೆ ನೋಡು.
1: ಹೆಂಗಾರೆ ಮಾಡಿ ಸಮಯ ತಕ್ಕೋಬೇಕು,
2: ಮಾಡ್ಕೊಳ್ಬೇಕು, ಮನಸ್ಸಿದ್ದಲ್ಲಿ ಮಾರ್ಗ ಅಂತೀವಿ ನೋಡು. ಹಂಗಾಗಿ ಮತ್ತೆ ಅವ್ರು ಎಲ್ಲ ವಿಷಯನೂ ಕವರ್ ಮಾಡಿದ್ರು ನೋಡು. ನಮ್ಮ ಆಹಾರ, ನಾವು ವಾಸಿಸೋ ಪರಿಸರ, ನಮ್ಮ ಜೀವನ ಶೈಲಿ, ರೋಗಗಳು ಜಾಸ್ತಿ ಆಗ್ಲಿಕ್ಕತ್ತಾವ. ಹಿಂಗಾಗಿ ಇವತ್ತು ಯೋಗದ ಅಗತ್ಯತೆ ಬಹಳ ಅದ ಅಂತ. ಬಹಳ ಉತ್ತಮ ಮಾಹಿತಿ ನೀಡಿದ್ರಿ ಮಂಜುಳಾ.
1: ಒಬ್ಬ ಮಂಜುಳಾದಿಂದ ಇನ್ನೊಬ್ಬ ಮಂಜುಳಾಗ ಧನ್ಯವಾದ.
0: ನಮಸ್ತೆ.
2: ಮಾಯಾ ಅವ್ರದ್ದು ಧನ್ಯವಾದ ಮಂಜುಳಾ.
0: ಮಂಜುಳಾ ಪುರಾಣಿಕ್ ಸಂಘ ಧನ್ಯವಾದಗಳ್ರಿ. ಮತ್ ಎಲ್ಲಾ ಕಾರ್ಯಕ್ರಮಗಳನ್ನ ಬಹಳ ನೀಟಾಗಿ ಹೇಳ್ಕೊಡ್ತೀರಿ. ಇನ್ನೊಂದಂದ್ರ ಮಕ್ಕಳ ಬಗ್ಗೆ ಇದ ಎಲ್ಲಾ ಹೇಳ್ತೀರಿ. ಈಗ ಶಿಕ್ಷಣದ ಒಂದ್ ಸ್ವಲ್ಪ ಅಂದ್ರ ಮಕ್ಕಳು ನಾವು ಯಾವ ರೀತಿ ಇದನ್ ಮಾಡ್ಬೇಕನ್ನೋದು ಯಾವ್ದಾದ್ರು ತಜ್ಞರಿಂದ ಮಾಡ್ರಿ ಅಂತ ನಾನು ವಿನಂತೀರಿ.
2: ಆಯ್ತು ಆಯ್ತು, ಆ ಕಡೆಗೂ ಗಮನ ಹರಿಸ್ತೀವಿ.
0: ಮಾಡಿರ್ರಿ ಮೇಡಮ್, ಇನ್ನೊಂದ್ಸಲ ಮಾಡಿ.
1: ಧನ್ಯವಾದ. ನಮಸ್ತೆ. ಒಟ್ಟ ನೋಡು ಮಂಜುಳಾ,
2: ಒಂದು ಒಗ್ಗಟ್ಟು ಹೇಳಿ. ಯಾಕೋ ಅಂದ್ರ ನೀನು ಒಂಚೂರು ಏನ್ರಿ ನಿಂಗೆ ಕಸರತ್ ಕೊಡ್ಬೇಕು ಅನಿಸ್ಲಿಕ್ಕತ್ತದ.
1: ಕೊಡ್ತೀನಿ ಅಂತ ಹೇಳ್ತಿ, ಆಮೇಲೆ
2: ಅಲ್ಲ ಉತ್ತರ ಹೇಳುವಂಗಿಲ್ಲ.
1: ಕಟ್ಟಿ ಬಾಯ ಮುಚ್ಚ.
2: ಉತ್ತರ ಹೇಳುವಂಗಿಲ್ಲ, ಸುಮ್ಮನೆ ಕೇಳ್ಕೊ. ಗೆಳತಿಯರು ಕೂಡ ಕೇಳಲಿ ಇದನ್ನ, ಅವ್ರು ಬೇಕಿದ್ರೆ ಉತ್ತರ ಹೇಳಬಹುದು. ನಿನಗಲ್ಲ,
1: ಬಾಯಿ ತುದಿ ಒಳಗನ ಇಟ್ಕೊಂಡಿರು.
2: ಅಷ್ಟ ಒಳಗ ಇಟ್ಕೋ, ಹೊರಗೆ ಬಿಡುವಂಗಿಲ್ಲ. ನನ್ನನ್ನ ಮುಟ್ಟಿದರೆ ಕೆಟ್ಟಿರಿ, ನೀನನ್ ಮುಟ್ಬೇಡ ಅಂತ ಅರ್ಥ, ಕೆಟ್ಟಿರಿ. ರಮಿಸಿದರೆ ನನ್ನಿಂದ ಎಲ್ಲ ಕೆಲಸವೂ ಸುಲಭ.
1: ಓ, ನಾಳಿನಿಂದ ಹಂಗಾರೆ ಇವತ್ತಿನಿಂದ ಇದ ಕೆಲಸ ಮಾಡಾನ್ ರಮಿಸ್ಕೋತ ಹೋಗುದು.
2: ನಾನು ಹರಿಯುತ್ತೇನೆ ನೀರಲ್ಲ, ಕಣ್ಣಿಗೆ ಕಾಣೋದಿಲ್ಲ. ನೀ ರಮಿಸ್ಲಿಕ್ಕಂತ ಹಿಂಗೆಲ್ಲ ಬರ್ಬೇಕು ಹೋಗ್ಬೇಡ ನೋಡು. ಇನ್ನೊಂದ್ಸಲ ಒಗಟಿರ್ತೀನಿ, ಸೀರಿಯಸ್ ಆಗಿ ಕೇಳ್ಕೊ. ನನ್ನನ್ನ ಮುಟ್ಟಿದರೆ ಕೆಟ್ಟಿರಿ, ರಮಿಸಿದರೆ ನನ್ನ ಎಲ್ಲ ಕೆಲಸವೂ ನನ್ನಿಂದ ಎಲ್ಲ ಕೆಲಸವೂ ಸುಲಭ. ನಾನು ಹರಿಯುತ್ತೇನೆ ನೀರಲ್ಲ, ಕಣ್ಣಿಗೆ ಕಾಣದ ನಾನು ಯಾರು.
1: ಓಹೋ, ತಡಿವ ನೋಡೋಣ ಅಂತ. ಹಲೋ,
3: ಹಲೋ ರೀ,
1: ಕೇಳು ಗೆಳತಿ ಕಾರ್ಯಕ್ರಮ.
3: ಹುಬ್ಬಳ್ಳಿಯಿಂದ ಶಾರದಾ ಮಾತಾಡ್ತೀನಿ.
2: ಹೇಳ್ರಿ ಶಾರದಾ.
3: ಯೋಗದ ಬಗ್ಗೆ ಹೇಳ್ತೀನಿ.
1: ಹೇಳ್ರಿ ಹೇಳ್ರಿ. ಆರಾಮಿದ್ದೀರಿ? ಇಲ್ಲೋ
3: ಆರಾಮದೇನ್ರಿ.
1: ಹೇಳ್ರಿ ಶಾರದಾ.
3: ಯೋಗ ಕ್ಲಾಸಿಗೆ ಹೋಗಕ್ಕಿಂತ ಆರಾಮ.

0: ನಾನು.
1: ಓಹೋ ನೋಡು,
2: ಎಷ್ಟು
1: ಫಲಾನುಭವಿ, ಉತ್ತಮ ನಿದರ್ಶನ.
0: ಶುಗರ್ ಬಂತ್ರಿ ಮೇಡಮ್, ಹೆದರಿದ್ದೆ ರೀ ನಾನು. ಮತ್ತ ಇಲ್ಲೇ ನಮ್ಮ ಮನೆ ಕಡೆನ ಯೋಗ ಕ್ಲಾಸ್ ಐತ್ರಿ, ಅಲ್ಲಿ ಹೋಗ್ತೀನಿ. ಬರೋ ಮುಂದೆ ಅಲ್ಲೇ ಕಾಯಿಪಲ್ಲೆ ಮಾರ್ಕೆಟ್ ಸಮೀಪಕ್ಕತ್ರಿ. ನನಗೇನ್ ಬೇಕಾಗಿದ್ದೆಲ್ಲ ತರಕಾರಿ ಸಪ್ಪಲ್ ಪಲ್ಲೆ ಎಲ್ಲ ತಗೊಂಡ್ ಬರ್ತೀನಿ. ಯೋಗ 6-7 ತನ ಯೋಗ ಕ್ಲಾಸ್ ಐತ್ರಿ, ಅವಾಗಿಂದ ನಾ ಆರಾಮದೇನಿ ನೋಡ್ರಿ ಮೇಡಮ್. ಯೋಗದಿಂದ ಒಟ್ಟ ಎಲ್ಲ ಒಳ್ಳೇದಾಕತ್ರಿ, ಎಲ್ಲಾರು ಯೋಗ ಮಾಡ್ಲಿ ಅಂತ ಹೇಳಿ ನನ್ನ ಆಸೆ.
2: ಯೋಗದಿಂದ ರೋಗ ಮುಕ್ತ ಅನ್ನೋದಕ್ಕೆ ಒಂದು ಉತ್ತಮ ನಿದರ್ಶನ ನೀವು ಅಂತ ಹೇಳ್ತೀರಿ.
0: ಮೊದಲೆಲ್ಲ ಇವರು ಸಾಧು ಸಂತರು ಎಲ್ಲ ಯೋಗದಿಂದ ಎಷ್ಟೋ ದಿವಸ ಉಪವಾಸ ಮಾಡ್ತಿದ್ರಿ, ಎಲ್ಲ ಯೋಗದಿಂದ ಬಹಳ ಲಾಭ ಐತ್ರಿ.
2: ಹೌಶಾರದ ಅದು ಪ್ರಾಚೀನ ವಿಜ್ಞಾನ, ಅದು ಭಾರತದ ಪ್ರಾಚೀನ ವಿಜ್ಞಾನ ಇದು.
0: ನನಗ ಏನು ಕಾಲು ನೋವು ಇಲ್ರಿ ಮೇಡಮ್, ಶುಗರ್ ಬಂದೆ ತಂದೆ ಎಲ್ಲ ನಾರ್ಮಲ್ ಆಗೈತ್ರಿ, ಗುಳಿಗಿನ ಬಿಟ್ಟಿನಿ ಎಲ್ಲ ಬಿಟ್ಟೇನ್ರಿ.
2: ಬಹಳ ಒಳ್ಳೇದು, ಖುಷಿ ಆಗ್ತು. ಖುಷಿ
1: ಕಮ್ಮಿ ಆಗ್ತೀನಿ ಶಾರದ,
0: ಇಲ್ಲಿ ಕಾಲು ನೋವು ಇದ್ದಿಲ್ರಿ ನನಗೆ ಮೊದ್ಲಾದ್ರು, ನಡ್ಕೊಂತ ಹೋಗ್ತೀನಿ ನಾ ಎಲ್ಲಿ ಮಟ್ಟದಿಂದ. ನಮ್ಮ ಮನೆ ತರ ಯಲ್ಲಾಪುರ ಓಣ್ಯಾಗ ಐತ್ರಿ ನಮ್ಮ ಮನೆ, ಅಲ್ಲಿಂದ ನಡ್ಕೋತ ಬರ್ತೇನೆ ರೀ. ಎಲ್ಲಿ ಮಾರ್ಕೆಟ್ ಹೋದ್ರು ಆಟೋ ಮಾಡಂಗಿಲ್ಲ,
2: ಅದು ಒಂದ್ ರೀತಿ ವ್ಯಾಯಾಮ ನಡ್ಕೋತ ಬರೋದು
0: ವ್ಯಾಯಾಮ ರೀ. ಮನ್ಯಾಗ ಕೆಲ್ಸ ನಾನಾ ರೀ ಮಾಡೋದು, ಗೊತ್ತೈತಲ್ರಿ ಮೇಡಮ್ ನಿಮ್ಗೆ.
2: ಹೌದ್ರಿ ಹೌದ್ರಿ ಶಾರದ, ಹಿಂಗ ಆರಾಮಾಗಿರ್ರಿ, ನಗ್ನಗ್ತಾ ಇರ್ರಿ ಅಷ್ಟ.
0: ಹ್ಞೂ ರೀ, ನಮಸ್ಕಾರ ಮೇಡಮ್.
2: ನಮಸ್ಕಾರ ನಮಸ್ಕಾರ. ಹಲೋ
3: ಹಲೋ, ನಮಸ್ಕಾರ.
2: ನಮಸ್ಕಾರ, ಯಾರು ಮಾತಾಡೋದು?
3: ಸಿದ್ದವ ಅರಮಳೆ.
2: ಯಾವೂರು?
3: ಬೆಂಚಿನಮರಡಿಯಿಂದ.
2: ಬೆಂಚಿನಮರಡಿ. ನೀವು ಯೋಗದ ಕೇಳಿಕತ್ತಿದ್ರಿ ಕಾರ್ಯಕ್ರಮ?
3: ಕೇಳಿದ್ರು ಮೇಡಮ್, ಕೇಳಿದ್ರು.
2: ಏನು ಯೋಗದ ಬಗ್ಗೆ ಕೇಳಿದ್ರು, ಏನು ಒಗ್ಗಟ್ಟಕ್ಕೆ ಕೇಳಿದ್ರು?
3: ಒಗ್ಗಟ್ಟಕ್ಕೆ ಕೇಳಿದ್ರಿ, ಯೋಗನ ಕೇಳಿದ್ರಿ.
2: ಮತ್ತೆ ಎರಡಕ್ಕೂ ಉತ್ತರ ಹೇಳ್ರಿ.
3: ಕ್ರಾಂತಿ ಆಗಲ್ರಿ ಮೇಡಮ್, ಒಗ್ಗಟ್ಟಿ ಕ್ರಾಂತಿ ಆಗಲ್ರಿ.
1: ಏನು ಕರೆಂಟ್?
3: ಹನ್ರಿ.
1: ಹಾ, ಕರೆಂಟ್ ಸರಿ ಉತ್ತರ.
2: ವಿದ್ಯುತ್.
1: ನೀವು ಕರೆಂಟ್ ಹೊಡೆದಂಗ ಹೇಳಿದ್ರಿ ನಮ್ಗ.
2: ಕರೆಂಟ್ ಆಂಬಲ್ ಏನ್ರಿ, ನೀವು ಬಲ್ಲಿರಿ. ಆಂಬಲ್ ಅಲ್ಲ, ನೀವು ಬಲ್ಲಿರಿ.
3: ನಾವು ರೇಡಿಯೋ ಚೋತ್ರಿ, ಕಾಲ್ ಮಾಡಕ್ ಟೈಮ್ ಸಿಗಂಗಿಲ್ರಿ ಮೇಡಮ್.
1: ಯಾಕ
3: ಅಂದ್ರೆ ಕೈಯಾಗ ಉದ್ಯೋಗ ಐತ್ರಿ.
1: ಏನ್ ಉದ್ಯೋಗ?
3: ಅರ್ವಿ ಹೊಲಿತ್ರಿ ಮೇಡಮ್.
1: ಹಾ ಹಾ ಹಾ ಹಾ, ಆದ್ರೂ ಒಂದ್ ಅರ್ಧ ತಾಸ ರೆಸ್ಟ್ ಕೊಡ್ರಿ.
3: ರೆಸ್ಟ್ ಕೊಡ್ಬೇಕಂತ ಕರೀ, ಈಗ ಸ್ಕೂಲ್ ಅರಿವಿದಾರ ಮೇಡಮ್.
2: ಈಗ ಶುರು ಆಗೈತೆ ಸಾಲಿ, ಹಂಗಾಗಿ.
3: ಹಾ, ಸ್ಕೂಲ್ ಅರಿವಿದಾರಿ, ನಮ್ಮ ಯಜಮಾನ್ರು ಅದ ಕೆಲಸ ಮಾಡ್ತಾರಿ, ನಾವು ಅದ ಮಾಡ್ತೀವಿ.
2: ಅಡ್ಡಿಲ್ಲ ಅಡ್ಡಿಲ್ಲ
1: ಅಡ್ಡಿಲ್ಲ.
3: ಯೋಗದ ಬಗ್ಗೆ ರೀ, ನಮ್ಮ ಅಕ್ಕ ಅದಾರ್ರಿ, ಎಣ್ಣೆ ಹಾಕಿ ನಾವು ಬೆಳಿಗ್ಗೆ ಅದು ಯೋಗ ಹಾಕ್ಬೇಕು.
1: ಖುಷಿ ನೋಡೋದಕ್ಕ
3: ಕೆಲ್ಸಾರಿ ನಮ್ಮ ಅಕ್ಕ. ನಾವ್ರಿ ಅಕ್ಕಿ ಬೆಳಿಗ್ಗೆ ಹೋಗ್ತೀರಿ ಮೇಡಮ್, 1 ಕಿಲೋಮೀಟರ್ ಹೋಗಿ ಬರ್ತೀರಿ.
1: ವಾಕಿಂಗ್ ಹೋಗಿ ಬರ್ತೀರಿ?
3: ಹೋಗಿಲ್ರಿ ಮೇಡಮ್, ಸ್ಪೀಡ್ ಹಾಕೋರಿ.
2: ನೋಡ್ರಿ ಮತ್ತ ನೋಡ್ರಿ, ನೋಡ್ ಮಂಜುಳಾ, ಕಲ್ಪಿಸ್ಕೊ ಹೆಂಗ್ ಹೋಗ್ತಾರ ಅವ್ರು. ಜೋ ಜೋ ಜೋ ಜೋ
3: ಮೇಡಮ್.
1: ಹೌದ್ ಮೆಲ್ಕ ಹೋದ್ರೆ ವ್ಯಾಯಾಮ ಅಲ್ಲ,
3: ಸ್ಪೀಡ್ ಹೋಗ್ಬೇಕ್ರಿ ಅದ್ರಾಗ.
1: ಕರೆಕ್ಟ್. ಮತ್ತ ಮಾತಾಡ್ಕೋಂತ ಹೋದ್ರ ವ್ಯಾಯಾಮ ಅಲ್ಲ. ಮತ್ತ
3: ನಮ್ಮ ಅಕ್ಕ ಮಾತಾಡ್ತಾವ್ರಿ.
2: ಅವ್ರ ಹೆಸರೇನು?
3: ಅವ್ರ ಸರಸ್ವತಿ ರೀ. ಹಲೋ, ನಮಸ್ಕಾರ ಮೇಡಮ್.
1: ನಮಸ್ತೆ. ನೀವ್ ಹೆಂಗ್ ಎಷ್ಟ್ ಸ್ಪೀಡ್ಲೆ ಹೋಗ್ತೀರಿ ಸರಸ್ವತಿ?
2: ಬ್ರಿಸ್ಕ್ ವಾಕಿಂಗ್ ಬೈ ಅಕ್ಕ ತಂಗಿ.
3: ಇಲ್ಲಂದ್ರಿ, ಸಿದ್ದವ್ರು ಹೋಗಾರ್ರಿ, ನಾವ್ ಸ್ವಲ್ಪ ಸ್ಪೀಡ್ ಏನ್ ಹೋಗಲ್ರಿ, ನಾವ್ ಸ್ವಲ್ಪ ಕಡಿಮೆ ಹಾಕ್ರಿ. ಅವ್ರ ಸ್ಪೀಡ್ ನಾವ್ ಸ್ವಲ್ಪ ಹೋಗಾರ್ರಿ. ಅವ್ರ
1: ಸಿದ್ದವ್ ಸ್ಪೀಡ್
3: ಅಂದ್ರ ಸ್ವಲ್ಪ ಶುಗರ್ ಇತ್ರಿ ನಮ್ಗ. ಅದಕ್ಕೆ ಅದ್ರ ಏನ ಸ್ವಲ್ಪ ಚೌಕಾಸ್ ಹೋಗ್ಬೇಕ್ರಿ, ಏನ ರನ್ನಿಂಗ್ ಹೆಚ್ಚಿಗೆ ಹೋಗ್ಬೇಕ್ರಿ.
1: ಇಲ್ಲ, ಆರಾಮಾಗಿ ಹೋಗ್ರಿ.
3: ಆರಾಮಾಗಿ ಹೋಗ್ಬೇಕ್ರಿ.
1: ಆರಾಮಾಗಿ ಹೋಗ್ರಿ, ಮಾತಾಡ್ತಾ ಹೋಗ್ಬೇಡ್ರಿ ಅಷ್ಟ.
3: ಮಾತಾಡಂಗಿಲ್ಲನ್ರಿ.
1: ಆರಾಮಾಗಿ ಹೋಗ್ರಿ, ದೀರ್ಘ ಉಸಿರಾಡ್ಸ್ಕೋತ ಆರಾಮ್ ವಾಕಿಂಗ್ ಮಾಡ್ಬೇಕು.
3: ಹೌದ್ರಿ ಅಂದ್ರೆ ಚಪ್ಪಲ್ ಹಾಕೋಬೇಕ್ರಿ ಮೇಡಮ್?
2: ಹಾಕೋರಿ ಹಾಕೋರಿ
3: ಚಪ್ಪಲ್
1: ಹಾಕೋರಿ.
3: ಚಪ್ಪಲ್ ವಾಕಿಂಗ್ ಹೋಗ್ಬೇಕ್ರಿ ಅಂತಾರೆ?
1: ಇಲ್ಲ, ಹಂಗೇನಿಲ್ಲ. ನೀವು ಮೊದ್ಲ ಶುಗರ್ ಬೇರೆ ಅದ ಅಂತೀರಿ, ಕಾಲಿನ ಪಾದಗಳ ರಕ್ಷಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ.
3: ಅಂದ್ರ ರಕ್ಷಿಸ್ಬೇಕ್ರಿ ಕಾದಕಂತಾರಿ
1: ಮೇಡಮ್? ಚುಚ್ಚಬಾರ್ದು ನಿಮ್ಗ.
2: ಶುಗರ್ ಇದ್ದಾಗ
1: ಚುಚ್ಚಿ ಗಾಯ ಆಗ್ಬಿಟ್ರೆ ಅದು ದೊಡ್ಡ ತೊಂದರೆ ಆಗ್ತದ. ನೀವು ದಯವಿಟ್ಟು ಚಪ್ಪಲಿ ಹಾಕೊಂಡೆ ಹೋಗ್ರಿ. ಒಳ್ಳೇದಾಗ್ಲಿ
2: ಸರಸ್ವತಿ, ಸಿದ್ದವ್ವ, ಇಬ್ಬರಿಗೂ ಒಳ್ಳೇದಾಗ್ಲಿ. ಹಾ,
3: ಧನ್ಯವಾದ.
2: ಸರಿಯಾಗಿ ಹೇಳ್ಬಿಟ್ರು ನೋಡು ಸಿದ್ದವ್ವ.
1: ನೋಡು
2: ವಿದ್ಯುತ್ ಅಂತ ನನಗೂ ವಿದ್ಯುತ್ ಸಂಚಲನ ಆತ್ ನೋಡು.
1: ಕರೆಕ್ಟ್ ಉತ್ತರ ಹೇಳಿದ ಕೂಡ ನಿಂಗೆ ಇನ್ನೊಂದು ಹೇಳಿ.
2: ಹೇಳಲ್ಲ.
1: ನಾನೊಂದು ಯಂತ್ರ, 32 ಚಕ್ರ.

0: ಯಂತ್ರಕ್ಕೆ ಅಷ್ಟಕ್ರೆ ಹೇಳ
1: 32.
0: ಒಬ್ಬನೇ ಮೇಸ್ತ್ರಿ, ಕೊಟ್ಟದ್ದನ್ನೆಲ್ಲ ಪರೀಕ್ಷಿಸಿನೇ ಒಳಗೆ ಬಿಡ್ತಾನಂತ.
1: ಹೌದಾ, ನಾ ಏನು ಕಲ್ಪಿಸ್ಕೊಳ್ಳಿಕತ್ತೀನಿ ಗೊತ್ತನ್ ಮಂಜುಳ, ನೀನು ನನ್ನ ಎದುರಿಗೆ ಕೂತಿಯಲ್ಲ, ಹಿಂದೆ 32 ಚಕ್ರ ತಿರುಗ್ಲಿಕ್ಕಂತ
0: ಅಂದ್ರೆ ಮೇಸ್ತ್ರಿ ನೀ ಅಂತ ತಿಳ್ಕೊಂಡಿ ಏನ? ನಾ ಯಂತ್ರ, ನನ್ನ ಹಿಂದೆ ಚಕ್ರ, ನೀ ಮೇಸ್ತ್ರಿ ಅಂತ ಹಂಗೆಲ್ಲ ಅನ್ಲಿಕ್ಕೆ ಹೋಗ್ಬೇಡ. ಗೆಳತಿಯರು ಸರಿ ಉತ್ತರ ಹೇಳ್ತಾರೆ ನೋಡಿ, ಕೇಳಿ.
1: ಹಲೋ ಹಲೋ ಹೇಳ್ರಿ, ರೇಡಿಯೋ ದೂರ ಇಡ್ಬೇಕಂದ್ರೆ ಅಷ್ಟೇ ಕೇಳಿಸ್,
0: ಇಲ್ಲಾಂದ್ರೆ ಮಾಯಾ ಹೇಳ್ರಿ ಹೇಳ್ರಿ ಅಂದದ ಬರ್ತದೆ
1: ಮಾಡಿಬಿಡ್ತೀನಿ ನಾನು. ಹಲೋ
2: ಹಲೋ ರೀ ಮೇಡಮ್,
1: ಹೇಳ್ರಿ ಯಾರು ಮಾತಾಡೋದು? ಜಾವೂರ್ನಿಂದ ಯಾರು?
2: ಲಕ್ಷ್ಮಿ.
1: ಹಾ ಹೇಳ್ರಿ ಲಕ್ಷ್ಮಿ,
0: ಕರೆ ಮಾಡಿ ಸಂಕೋಚದಿಂದ ಹೇಳಕತ್ತೀರಿ ಲಕ್ಷ್ಮಿ? ಖುಷಿಗೆ
1: ಮೊದ್ಲೇ ಸಲ ಏನು? ಹೌದು ಲಕ್ಷ್ಮಿ ಮಾತಾಡಿರಿ.
0: ಹೇಳ್ರಿ ಲಕ್ಷ್ಮಿ, ಇವತ್ತು ಎರಡೆರಡು ವಿಷಯ ಅವ ನಿಮಗ.
2: ಯೋಗ ಮಾಡಿ ಮೇಡಮ್, ಮಾಡ್ಬೇಕು ಎಲ್ಲಾರು.
0: ನೀವು ಮಾಡ್ತಿರೇನು?
2: ಮಾಡ್ತೀರಿ.
0: ಹಾ, ಆಮೇಲೆ
2: ನಮ್ ಗೆಳತರ ಎಲ್ಲ ಕೂಡ ಮಾಡ್ತಾರೆ ಮೇಡಮ್.
1: ಓ, ಎಷ್ಟ್ ಮಂದಿ?
2: 4 ಜನ ಇದಾರೆ.
1: ಮುಂಜಾನೆ
2: ಮುಂಜಾನೆ ವಾಕಿಂಗ್ ಹೋಗುತ್ತೆ.
1: ಒಳ್ಳೇದು ಒಳ್ಳೇದು. ಮತ್ತೆ ಒಗಟ್ ಕೇಳಿದ್ರೇನ ಲಕ್ಷ್ಮಿ?
2: ಇಲ್ರಿ ಮೇಡಮ್,
0: ನಾನೊಂದು ಯಂತ್ರ. ನೀ ಗದ್ಲ ಮಾಡಿದ್ರ ಪಾಪ ಅವ್ರು ಕೇಳಿಸಿಲ್ಲ, ಹೇಳ್ತೀನಿ ನೋಡ್ರಿ ಲಕ್ಷ್ಮಿ. ನಾನೊಂದು ಯಂತ್ರ, 32 ಚಕ್ರಗಳು, ಒಬ್ಬನೇ ಮೇಸ್ತ್ರಿ, ಕೊಟ್ಟಿದ್ದನ್ನೆಲ್ಲ ಪರೀಕ್ಷಿಸಿಯೇ ಒಳಗೆ ಬಿಡುತ್ತೇನೆ, ನಾನು ಯಾರು? ಯೋಚನೆ ಮಾಡ್ರಿ, ಅಲ್ಲಿ ತನ ಬೇರೆ ಗೆಳತಿ ಏನಾದ್ರೂ ಹೇಳ್ತಾರೆ ನೋಡೋಣ.
1: ಅಲ್ಲ, ನೀ ನಂಗೆ ಬೈದಲ್ಲ, ನಂಗೆ ಸಿಟ್ಟು ಬಂತು, ನಾವು ಒಟ್ಟ ಮಾತಾಡಂಗಿಲ್ಲ.
0: ಯಾಕೆ ಗೆಳತರ್ ಮಾತಾಡ್ತಾರೆ? ನೀವು ಸ್ವಲ್ಪ ಸುಮ್ಮ ಕೂತಿ ಅಂದ್ರೆ ಅವರ ಮಾತಾಡ್ಬಿಡ್ತಾರೆ ಈಗ.
1: ಹಲೋ
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು?
3: ಬಾಲಕೋಟೆ ಜಿಲ್ಲೆಯಿಂದ ರೇಣುಕಾ ಅಂತ ಹೇಳ್ರಿ.
1: ಹೇಳ್ರಿ.
3: ಅಲ್ಲಲ್ರಿ ಮೇಡಮ್, ಅದೇ
0: ಒಂದ ಹೇಳ್ಬಿಡ್ತೀರ
3: ನಾಲಿಗೆ.
1: ನೋಡ
0: ಬಾಯಿ
1: ನೋಡ, ಈಗ ನಮ್ಗೆ ಗೆಳತರ್ ಹೇಳಿದ್ರೆ
3: ಬಾಯಿ ಹಲ್ಲು ಪರ್ಟಿಕ್ಯುಲರ್ 32 ಅಂದ್ರೆ ಹಲ್ಲು.
1: ಹೌದು,
3: ಪರೀಕ್ಷೆ ಮಾಡೋದು ಯಂತ್ರ ನಾಲಿಗೆ ಅಂತಲು ಬಾಯಿ ಒಟ್ಟೆಲ್ಲಾನು ಬರ್ನ
0: ನೋಡ್ರಿ. ಬಾಯಿ ಹಲ್ಲು ನಾಲಿಗೆ.
1: ಅಭಿನಂದನೆಗಳು ರೇಣುಕಾ.
3: ನಮಸ್ತೆ ರೀ ಮೇಡಮ್.
1: ಮತ್ತ ಏನು ಯೋಗ ದಿನ ಆಚರಿಸ್ಲಿಕ್ಕತ್ತೀರಿ?
3: ಯೋಗದ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ರಿ ಮೇಡಮ್.
0: ಯಾಕೆ ಹಿಂಗಂತೀರಿ?
3: ಮುಂಜಾನೆದ್ದು ನಮ್ಗೆ ವಾಕಿಂಗ್ ಮಾಡೋದು ಯೋಗ ಮಾಡೋದು ಆಗೋದಿಲ್ರಿ ನಮಗ.
1: ಆಗಿಸ್ಕೋಬೇಕಂತ
3: ಓರಿ
1: ಆಗಿಸ್ಕೋಬೇಕು
3: ಸ್ವಲ್ಪ, ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಬಿಡ್ರಿ. ಅದು ಪಾಲಿಸೋದು ನಮಗೂ ನೀಗೋದಲ್ಲ, ಹಿಂಗಾಗಿ ಮಾಡ್ತಾರ ಮಾಡೋದ್ ಬಗ್ಗೆ ಇಷ್ಟ ಐತಿ ಮಾಡ್ಬೇಕು ಅನ್ನೋದು ತಿಳಿತೈತಿ, ಆದ್ರೆ ನನಗೂ ಅಷ್ಟೊಂದು ನೀಗತೈತೆ ಇಲ್ಲ ಅಂತಂದ್.
0: ನೀವು ಬೆಳಿಗ್ಗೆ ಆಗದಿದ್ರೆ ಸಾಯಂಕಾಲಕ್ಕಾದ್ರೂ ಮಾಡ್ರಿ. ನೀವು ಹೊರಗೆ ಹೋಗ್ಲಿದ್ರು ಅಲ್ಲ, ಹೊರಗೆ ಹೋಗದಿದ್ರು ಮನೆ ಒಳಗನ ಕೂತ್ಕೊಂಡು ಬರೀ ಪ್ರಾಣಾಯಾಮಗಳನ್ನ ಮಾಡ್ರಿ. ಅದನ್ನೇಕೆ ಅದಕ್ಕೆ ನೀವೆಲ್ಲ ಹೋಗ್ಬೇಕಾಗಿಲ್ಲ. ರೇಡಿಯೋ ಕೇಳ್ತಿರ್ಬೇಕಾದ್ರೆ
3: ಅಂತಿರ್ತಾರಲ್ರಿ.
0: ಅಲ್ಲಲ್ಲ, ಅದು ಏನಂದ್ರ, ಇವತ್ತು ನಮ್ಮ ದೇಹ ಸೂಕ್ಷ್ಮ ಆಗ್ಯದ ಬಹಳ. ನಿಮ್ಗ ಉಸಿರಾಡ್ಸ್ಲಿಕ್ಕೆ ಒಳ್ಳೆ ಗಾಳಿ, ನಮ್ಮ ಶ್ವಾಸಕೋಶಗಳು ಸರಿ ಕೆಲಸ ಮಾಡ್ಬೇಕು ಅಂದ್ರ ಸ್ವಲ್ಪ ಪ್ರಾಣಾಯಾಮ ಆದ್ರೂ ಮಾಡ್ಬೇಕು. ಹಾ, ಅದನ್ನಾದ್ರೂ ಅಭ್ಯಾಸ ಮಾಡ್ರಿ ಈ June 21 ಬೆಳಿಗ್ಗೆ ಆಗದಿದ್ರೆ ಸಾಯಂಕಾಲ. ಯಾವಾಗ ನೀವು ಫ್ರೀ ಇರ್ತೀರಿ ಅವಾಗ ಮಾಡ್ರಿ. ನಿಮ್ಗೆ ಯಾವಾಗ ಆಗ್ತದೆ ಯೋಗ ಅಂದ್ರೆ, ನೀವು ಹೊರಗೆ ಹೋಗ್ಬೇಕು ಕಸರತ್ತ ಮಾಡ್ಬೇಕು ಅಂತಿಲ್ಲ. ಕಣ್ಣು ಮುಚ್ಕೊಂಡು 10 ನಿಮಿಷ ಧ್ಯಾನ ಮಾಡ್ರಿ, ನಿಮ್ಮ ಮನಸ್ಸು ಏಕಾಗ್ರತೆಗೊಳ್ತದ. ಮನಸ್ಸು ಆರೋಗ್ಯ ಇದ್ರೆ ದೇಹ ಆರೋಗ್ಯ ಇರ್ತದ. ಹೌದಿಲ್ಲ? ಹಂಗಾಗಿ ಅದ್ರ ಬಗ್ಗೆ ಒಂದು ಪ್ರೀತಿಯನ್ನ ಬೆಳೆಸ್ಕೋಬೇಕು ನೀವು.
1: ಅವಾಗಷ್ಟೇ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ.
0: ಒಳ್ಳೇದಾಗ್ತದ.
3: ಧನ್ಯವಾದ.
1: ಹಲೋ
4: ಹಲೋ, ನಾವು ರಾಣಿಬೆನ್ನೂರಿಂದ ರೀ, ಸುಮಂಗಲ ಅಂತ.
1: ಹೇಳ್ರಿ ಸುಮಂಗಲ.
4: ಯೋಗ ಡೇ ಬಗ್ಗೆ ಹೇಳಕತ್ತಿದ್ರಿ. ನಾ ದಿನಾ ಯೋಗ ಮಾಡ್ತಾನ್ರಿ, ಪ್ರಾಣಾಯಾಮ ಧ್ಯಾನ ಎಲ್ಲ ಮಾಡ್ತಾನ್ರಿ. ನಾ ಸುಮಾರು 30 ವರ್ಷದ ಮ್ಯಾಗ ಆತ್ರಿ
1: ಮಾಡಕತ್ತಿ.
4: ಇಲ್ಲಿ ಯೋಗ ಕ್ಲಾಸ್ ಎಲ್ಲ ನಡೀತಿತ್ರಿ ರಾಣಿಬೆನ್ನೂರಾಗ.
1: ಸುಮಂಗಲ 30 ವರ್ಷದಿಂದ ಮಾಡ್ಲಿಕ್ಕೆ.
0: ಆದ್ರ ನಮ್ಮ ಪ್ರಧಾನಮಂತ್ರಿ 2014

0: ಐದರಿಂದ
1: ಹೌದು
0: ವಿಶ್ವ ಯೋಗ ದಿನವನ್ನ ಜೂನ್ 21 ಅಂತ ಘೋಷಣೆ ಮಾಡಿದ್ರು.
1: ಹೌದು ಹೌದು
2: ಹೌದ್ರಿ. ನಾವು ಅವಾಗ ರೀ ಇದು ಪತಂಜಲಿ ಗುರುಗಳ ಬಗ್ಗೆ ಗುರುಗಳ ಜೊತೆಗೆ ಅವರು ಬಂದ್ ಹೋಗಿದ್ರಿ ಮೇಡಮ್ ಅವರ ಇಲ್ಲಿ ಇದು ರಾಮದೇವ್ ಬಾಬಾರ.
0: ಹೌದು ಹೌದು ಹೌದು.
2: ಅವಾಗ ಹೇಳ್ಕೊಟ್ಟಿದ್ರಿ ನಾವು ಕ್ಲಾಸ್ ಎಲ್ಲಾ ಮಾಡೇವ್ರಿ.
1: ಈಗ ಮುಂದುವರ್ಸ್ಕೊಂಡು ಹೋಗಿರಿ ಇಲ್ಲ ಸುಮಂಗಲ.
2: ಹ್ಞೂನ್ರಿ ಹ್ಞೂನ್ರಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾವ್ರಿ ಆರಾಮದವ್ರಿ.
1: ಹ್ಮ್ ಒಳ್ಳೇದಾಗ್ಲಿ ಹಂಗಾರ. ವಿಶ್ವ ಯೋಗ ದಿನದ ಶುಭಾಶಯಗಳು ನಿಮ್ಗೆ. ಧನ್ಯವಾದ
2: ನಿಮ್ಗಿರಿ. ಯೋಗ ದಿನದ ಶುಭಾಶಯಗಳು 21 ಐತ್ರಿ ಮುಂಗಡನ ಹೇಳ್ಬಿಡೋದು.
0: ಹೌದು ಹೌದು.
1: ಧನ್ಯವಾದ
2: ಧನ್ಯವಾದ.
1: ಒಂದೊಂದ್ ಕರಿ ತಗೋತೀನಿ. ಹಲೋ
3: ಹಲೋ ನಮಸ್ಕಾರ ಮೇಡಮ್.
1: ನಮಸ್ಕಾರ ಹೇಳ್ರಿ. ಅನ್ಪೂರ್ಣ ಲಘು ಹೇಳ್ರಿ ಸಮಯ ಆಗ್ಯದ.
3: ನಾವು ನಿರ್ಮಲ
1: ಹ್ಮ್ ಹೇಳ್ರಿ.
3: ಯೋಗ ನಾವು ಬೆಳಿಗ್ಗೆ ದಿನ 5 ಗಂಟೆ ಕ್ವಾಕ್ ಹೋಗ್ತೇವ್ರಿ ಮೇಡಮ್. ಆಗ್ಲೇ 1 ವರ್ಷ ಆದ್ರಿ ಮೇಡಮ್. ಅಲ್ಲಿ ಯೋಗ ಮಾಡ್ತೇವ್ರಿ ಹೊಲ್ದಾಗ ಕುಂತು. ಆರೋಗ್ಯ ಒಳ್ಳೇದಿರ್ತದ್ರಿ.
0: ಅಡ್ಡಿ ಇಲ್ಲ.
3: ಬೆಳಿಗ್ಗೆ ವಾತಾವರಣ
0: ಹೌದು ಫ್ರೆಶ್ ಆಗಿರ್ತದ. ಖುಷಿ ಅನ್ನಿಸ್ತದ ಮನಸ್ಸಿಗೆ.
3: ಎಲ್ಲಾ ಹೆಣ್ಮಕ್ಳು 1 ತಾಸ್ ಅರ್ಧ ತಾಸ್ ಇದಕ್ಕ
1: ಸಮಯವನ್ನ ಮೀಸಲು ಇಡಲೇಬೇಕು ಅಂತೀರಿ.
3: ಕೊಡ್ಬೇಕಂತ ನನ್ನ ಅನಿಸಿಕೆ ರೀ ಮೇಡಮ್.
1: ಕರೆಯದ ಕರೆಯದ.
0: ನಿಮ್ಮ ಅನಿಸಿಕೆನೆ ನಮ್ಮೆಲ್ಲರ
1: ಅನಿಸಿಕೆ ಕೂಡ. ಕಾರ್ಯಕ್ರಮ ಮುಕ್ತಾಯ ಮಾಡೋ ಮುಂದೆ ಒಂದು ಒಳ್ಳೆ ಪಂಚ್ ಕೊಟ್ಬಿಟ್ರಿ ನೀವು.
3: ಹೌದ್ರಿ ಮೇಡಮ್. ಎಲ್ಲರಿಗೂ ಯೋಗ ದಿನದ ಶುಭಾಶಯಗಳು.
1: ಶುಭಾಶಯಗಳು.
3: ಯೋಗ ತರಬೇತಿ ಕೊಡ್ತಾರಲ್ರಿ ಮಲ್ಲಕಂಬ.
1: ಹೌದು ಹೌದು.
3: ಹರ್ಲಾಪುರ ಒಳಗ್ ರೀ.
1: ಹೌದು ಹೌದು ಹೌದು.
3: ಮೊನ್ನೆ ಬಂದಿದ್ರಲ್ರಿ ಕಾರ್ಯಕ್ರಮ ಸಮಾಚಾರ.
1: ಧನ್ಯವಾದ.
3: ಧನ್ಯವಾದ.
1: ಮತ್ತ ಈಗ ಯೋಗ ಮಾಡೋಣ ಅಂತ ಮಂಜುಳ.
0: ಖಂಡಿತವಾಗಿಯೂ ಯೋಗದ ಜೊತೆ ಜೊತೆಗೆ ನಾವು ಧ್ಯಾನ ಪ್ರಾಣಾಯಾಮ ಕೂಡ ಮಾಡೋಣ ಅಂತ. ಒಟ್ಟು ಉತ್ತಮ ಆರೋಗ್ಯವನ್ನ ಎಲ್ಲರೂ ಕಾಯ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ
1: ಮುಕ್ತಾಯ ಮಾಡೋಣ. ನಮಸ್ಕಾರ.
0: ನಮಸ್ಕಾರ.

ಇದುವರೆಗೆ ಕೇಳು ಗೆಳತಿ ನೇರ ಫೋನಿನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. ಆಕಾಶವಾಣಿ ಧಾರವಾಡ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಬಾಲೇಖಾನ್ ಅವರ ಸಿತಾರ್ ವಾದನದಲ್ಲಿ ರಾಗ್ ಜೌನ್ಪುರಿ, ತಬಲಾ ಸಾಥಿ ಪಂಡಿತ್ ರಘುನಾಥ್ ನಾಕೋಡ್.

ಇದುವರೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಲೆ ಖಾನ್ ಅವರ ಸಿತಾರ್ ವಾದನ ಕೇಳಿದಿರಿ. ತಬ್ಲಾ ಸಾಥ್ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಎಂಬ ಕರೆಯೊಂದಿಗೆ ಕನ್ನಡ ಪರ ಹೋರಾಟಕ್ಕೆ ಹೊಸ ಚೈತನ್ಯ ನೀಡಿದ ಹಿರಿಯ ಸಾಹಿತಿ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರ ಜನ್ಮದಿನವೆಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಮನಗಳನ್ನು ಸಲ್ಲಿಸಿದ್ದು, ಪ್ರೊಫೆಸರ್ ಚಂಪಾ ತಮ್ಮ ಸಾಹಿತ್ಯ ಕೃಷಿ ಮೂಲಕ ಕನ್ನಡ ಮಣ್ಣಿನ ಸುಗಂಧವನ್ನು ನಾಡಿನ ಮೂಲೆ ಮೂಲೆಗೂ ಪಸರಿಸಿ ನೆಲಜಲದ ಕಾಳಜಿಯಿಂದ ನಮ್ಮೆಲ್ಲರಿಗೂ ಸದಾ ಮಾದರಿಯಾಗಿದ್ದಾರೆ ಎಂದಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಆಶಯದಂತೆ ಭಾರತೀಯ ಭಾಷಾ ಪುಸ್ತಕ ಯೋಜನೆ ಅಸ್ಮಿತಾದಡಿ 22 ಭಾರತೀಯ ಭಾಷೆಗಳಲ್ಲಿ 22,000ಕ್ಕೂ ಹೆಚ್ಚು ಪಠ್ಯಪುಸ್ತಕಗಳನ್ನು ಕೇಂದ್ರ ಶಿಕ್ಷಣ ಸಚಿವಾಲಯ ಸಿದ್ಧಪಡಿಸುತ್ತಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ನೀಡಿ, ಜ್ಞಾನಾರ್ಜನೆಯನ್ನು ಸರಳಗೊಳಿಸಿ ಪ್ರತಿಯೊಬ್ಬರಿಗೂ ತಲುಪಿಸುವ ಜೊತೆಗೆ ವಿದ್ಯಾರ್ಥಿಗಳು ತಮ್ಮ ಮಾತೃಭಾಷೆಯಲ್ಲೇ ಶಿಕ್ಷಣ ಪಡೆಯುವ ಸುವರ್ಣಾವಕಾಶವನ್ನು ಈ ಯೋಜನೆ ಸೃಷ್ಟಿಸಲಿದೆ ಎಂದಿದ್ದಾರೆ. ಪುಸ್ತಕ ಓದುವ ಹವ್ಯಾಸವನ್ನು ಉತ್ತೇಜಿಸಲು ಕೇರಳಂ ಗ್ರಂಥಾಲಯ ಚಳವಳಿ ಪಿತಾಮಹ ಪಿಎನ್ ಪಣಿಕ್ಕರ್ ಅವರ ಕೊಡುಗೆಗಳ ಸ್ಮರಣಾರ್ಥ ನಾಳೆ ರಾಷ್ಟ್ರೀಯ ಓದುವ ದಿನವನ್ನು ದೇಶಾದ್ಯಂತ ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಆಚರಿಸಲಾಗುತ್ತಿದೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ದೇಶದ 12 ತಾಣಗಳನ್ನು ಗುರುತಿಸಿದ್ದು, ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಧ್ಯೇಯದೊಂದಿಗೆ ವಿಜಯನಗರ ಜಿಲ್ಲೆಯ ವಿಶ್ವ ಪರಂಪರೆಯ ತಾಣ ಹಂಪಿಯೂ ಸಹ ಅಂತಾರಾಷ್ಟ್ರೀಯ ಯೋಗ ಪ್ರದರ್ಶನಕ್ಕೆ ಸಜ್ಜುಗೊಳ್ಳುತ್ತಿದೆ. ಇದೇ 21ರಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಜಿಲ್ಲಾಡಳಿತ ಕೈಗೊಂಡಿರುವ ಸಿದ್ಧತೆಗಳ ಕುರಿತು ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ದಿನಾಂಕ 21/6/26 ಬೆಳಗ್ಗೆ 6 ಗಂಟೆಗೆ ಜಿಲ್ಲಾ ಕ್ರೀಡಾಂಗಣದ ಮೈದಾನ ಮುನ್ಸಿಪಲ್ ಗ್ರೌಂಡ್ ಹೊಸಪೇಟೆ ಇಲ್ಲಿ ಏರ್ಪಡಿಸಲಾಗಿದೆ. ದಿನಾಂಕ 19/6/26 ಬೆಳಗ್ಗೆ 6 ಗಂಟೆಗೆ ಫ್ರೀಡಂ ಪಾರ್ಕ್ ಸ್ಟೇಷನ್ ರಸ್ತೆ ಹೊಸಪೇಟೆ ಇಂದ ಜಾಗೃತಿ ಬೈಕ್ ಜಾಥಾ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇನೆ. ಸುಮಾರು 2,000ಕ್ಕೂ ಹೆಚ್ಚು ಜನಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಎಲ್ಲಾ ವಯೋಮಾನದ ಜನರಿಗೂ ಅನುಕೂಲವಾಗುವ 24 ಆಸನಗಳನ್ನು ಆಯೋಜಿಸಿದ್ದು, ತಾವೆಲ್ಲರೂ ಭಾಗವಹಿಸಿ ಯೋಗ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.
0: ಜೂನ್ 21ರಂದು ಆಯೋಜಿತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ 170,000ಕ್ಕೂ ಹೆಚ್ಚು ಸಂಘಟಕರು ಯೋಗ ಸಂಗಮ ಪೋರ್ಟಲ್ನಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ನೋಂದಾಯಿಸಿದ್ದಾರೆ.

ಎಂದು ಕೇಂದ್ರ ಆಯುಷ್ ಸಚಿವಾಲಯ ತಿಳಿಸಿದೆ. ಯೋಗ ಡಾಟ್ ಆಯುಷ್ ಡಾಟ್ ಜಿಒವಿ ಡಾಟ್ ಇನ್ ಫಾರ್ವರ್ಡ್ ಸ್ಲ್ಯಾಶ್ ಯೋಗ ಡ್ಯಾಶ್ ಸಂಗಮದಲ್ಲಿ ಹೆಸರು ನೋಂದಾಯಿಸಬಹುದು. ಕೃಷಿ ಇಲಾಖೆ ಆತ್ಮ ಯೋಜನೆ ಅಡಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಧಾರವಾಡದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ತಾಲೂಕಿನ ಪುಡಕಲ್ಕಟ್ಟಿ ಗ್ರಾಮದಲ್ಲಿ ಖೇತ್ ಬಚಾವೋ ಅಭಿಯಾನ ಆಯೋಜಿಸಿತ್ತು. 200ಕ್ಕೂ ಹೆಚ್ಚು ರೈತರು ಭಾಗವಹಿಸಿದ್ದರು. ಯಶವಂತಪುರ ವಿಜಯಪುರ ನಡುವೆ ಸಂಚರಿಸುವ ವಾರದ

0: ರೈಲು ಸೇವೆ ಲಭ್ಯವಿಲ್ಲ. ಗೋವಾದಲ್ಲಿ ನಡೆದ 2026ನೇ ಸಾಲಿನ ವಿಶ್ವ ಪವನಶಕ್ತಿ ದಿನಾಚರಣೆಯಲ್ಲಿ ಕರ್ನಾಟಕಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಪವನ ವಿದ್ಯುತ್ ವಲಯದಲ್ಲಿ ಕರ್ನಾಟಕದ ಸಾಧನೆಗೆ ಸಂದಿರುವ ಪ್ರಶಸ್ತಿ ಬಗ್ಗೆ ಹರ್ಷ ವ್ಯಕ್ತಪಡಿಸಿರುವ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್, ನವೀಕರಿಸಬಹುದಾದ ಇಂಧನ ವಲಯದ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಿ ಹೂಡಿಕೆ ಆಕರ್ಷಿಸುವ ಜೊತೆಗೆ ದೇಶದ ಇಂಧನ ಪರಿವರ್ತನೆ ಮತ್ತು ನಿವ್ವಳ ಶೂನ್ಯ ಇಂಗಾಲದ ಗುರಿ ಸಾಧನೆಗೆ ಕೈಜೋಡಿಸಲಿದ್ದೇವೆ ಎಂದಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಸ್ಟಾರ್ಟ್ಅಪ್ ಜಿನೋಮ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಪ್ಯಾರಿಸ್ನ ವಿವಾಟೆಕ್ನಲ್ಲಿ ಅನಾವರಣಗೊಳಿಸಲಾದ ಜಾಗತಿಕ ನವೋದ್ಯಮ ಪರಿಸರ ವ್ಯವಸ್ಥೆ ವರದಿ 2026ರ ಪ್ರಕಾರ ಜಾಗತಿಕ ಶ್ರೇಯಾಂಕ ಪಟ್ಟಿಯಲ್ಲಿ ಭಾರತದ 6 ನವೋದ್ಯಮ ಪರಿಸರ ವ್ಯವಸ್ಥೆಗಳು ಸ್ಥಾನ ಪಡೆದಿವೆ. ಜಾಗತಿಕ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಬೆಂಗಳೂರು ಏಷ್ಯಾದ ನಂಬರ್ 2 ಎಐ ಆಧಾರಿತ ನವೋದ್ಯಮ ಪರಿಸರ ವ್ಯವಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸ್ವಚ್ಛ ಸರ್ವೇಕ್ಷಣ ಅಭಿಯಾನದ ಅಂಗವಾಗಿ ರಾಯಚೂರಿನ ವಾರ್ಡ್ ಸಂಖ್ಯೆ 27ರಲ್ಲಿ ನನ್ನ ಜೀವನ ನನ್ನ ಸ್ವಚ್ಛ ನಗರ ಉಪಕ್ರಮದಡಿ RRR ರೆಡ್ಯೂಸ್ ರೀಸೈಕಲ್ ಅಂಡ್ ರೀಯೂಸ್ ಕೇಂದ್ರವನ್ನು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ ಉದ್ಘಾಟಿಸಿದರು. ಭಾರತೀಯ ರೈಲ್ವೆ ವಿಶೇಷಚೇತನ ಪ್ರಯಾಣಿಕರಿಗೆ ರೈಲ್ವೆ ರಿಯಾಯಿತಿ, ಫೋಟೋ ಗುರುತಿನ ಚೀಟಿ ನೀಡಿಕೆ ಮತ್ತು ನವೀಕರಣ ಸೌಲಭ್ಯವನ್ನು ಡಿಜಿಟಲೀಕರಿಸಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ರಾಯಚೂರಿನ ಡಾ ಬಾಬುರಾವ್ ತಿಳಿಸಿದ್ದಾರೆ. ವಿಶೇಷಚೇತನ ಪ್ರಯಾಣಿಕರು ದಿವ್ಯಾಂಗ್ ಜನ್ ಐಡಿ .indianrail.gov.in ಅರ್ಜಿ ಸಲ್ಲಿಸಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಆಕಾಶವಾಣಿ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆಯಾದ ಶಿವಮೊಗ್ಗ ಈಸೂರಿನ ಶ್ರೀಮತಿ ರೇಣುಕಾ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇವರನ್ನು ಸಂದರ್ಶಿಸುತ್ತಾರೆ ಎಂಕೆ ಶಿವಕುಮಾರ್.
2: ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆ ರೇಣುಕಮ್ಮ ಓಂಕಾರಪ್ಪ ಅವರು ಇದ್ದಾರೆ. ರೇಣುಕಮ್ಮ ಓಂಕಾರಪ್ಪ ಅವರು ಈಸೂರು ಗ್ರಾಮದವರು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಸೂರು ಗ್ರಾಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಮುಂಚೂಣಿಯಲ್ಲಿ ಹೆಸರು ಮಾಡಿದಂಥ ಒಂದು ಗ್ರಾಮ. ಅದು ಬ್ರಿಟಿಷರ ವಿರುದ್ಧ ಸೆಟೆದು ನಿಂತು ಏಸೂರು ಕೊಟ್ಟರು ಈಸೂರು ಬಿಡೆವು ಎನ್ನುವಂತಹ ಒಂದು ಘೋಷಣೆಯೊಂದಿಗೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಪ್ರಾಣಾರ್ಪಣೆ ಮಾಡಿದಂಥ ಒಂದು ಹಳ್ಳಿ. ಆ ಹಳ್ಳಿಯ ರೇಣುಕಮ್ಮ ಅವರು ಇವತ್ತು ನಮ್ಮ ಸ್ಟುಡಿಯೋನಲ್ಲಿದ್ದಾರೆ. ರೇಣುಕಮ್ಮ ಅವರು, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
3: ನಮಸ್ಕಾರ ಸರ್.
2: ರೇಣುಕಮ್ಮ ಅವರು ಒಂದು ಬಯೋಡಾಟ ತಗೊಂಡ್ ಬಂದಿದ್ದಾರೆ. ಸುಮಾರು ಅಭಿನಂದನಾ ಪತ್ರಗಳು, ಪ್ರಶಸ್ತಿ ಪತ್ರಗಳ ಸುರಿಮಳೆನೇ ಇದೆ ಕೇಳಿದ್ರೆ. ಸೊ ಇವ್ರ ಜೊತೆ ಮಾತಾಡ್ತಾ ಇವರ ಒಂದು ಅನುಭವ ಕ್ಷೇತ್ರವನ್ನು ಹಂಚಿಕೊಳ್ಳೋಣ. ರೇಣುಕಮ್ಮ ಅವರೇ, ತಾವು ಯಾವ್ಯಾವ ರೀತಿಯ ಹಾಡನ್ನ ಹಾಡ್ತೀರಿ? ಒಬ್ಬ ಹಾಡುಗಾರ್ತಿ ನೀವು.
3: ಹಾಡಂದ್ರೆ ನಾನು ಸಾಂಪ್ರದಾಯ ಗೀತೆಯಿಂದ ಹಿಡಿದು ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ರಂಗಗೀತೆ, ಎಲ್ಲ ಗೀತೆಗಳನ್ನು ಹಾಡ್ತೀನಿ ಸರ್.
2: ಜನಪದ ಗೀತೆ, ರಂಗಗೀತೆ, ಭಕ್ತಿಗೀತೆ, ಭಾವಗೀತೆ ಇಷ್ಟೆಲ್ಲ ಹಾಡ್ತಿರಲ್ಲ, ಇದೆಲ್ಲ ಹಾಡ್ಲಿಕ್ಕೆ ಸಂಗೀತ ಏನಾದ್ರೂ ಕಲ್ತಿದ್ದೀರಾ?
3: ಸಂಗೀತ ಅಂದ್ರೆ ಸರ್, ನನ್ನ ಊರಲ್ಲಿ ನಾ ಚಿಕ್ಕೋಳಿದ್ದಾಗ MD ಶೇಷಗಿರಿ ಅಂತ ಒಬ್ಬರು ಮಾಸ್ಟರ್ ಇದ್ರು ಸರ್, ಸಂಗೀತ ಮಾಸ್ಟರ್. ನಮ್ಮ ಕುಟುಂಬದಲ್ಲಿ ಬ್ರದರ್ ಒಬ್ರು ತಬಲಾಜಿ ಇದ್ರು. ಅವರು ನನ್ನ ಚಿಕ್ಕೋಳಿದ್ದಾಗ ನಾಟಕದಲ್ಲಿ ಎಲ್ಲಾ ಗೀತೆಗಳಿಗೂ ಅವರು ಮಾಡುವಂತ ಕಾರ್ಯಕ್ರಮದಲ್ಲಿ ನನ್ನ ಭಾಗವಹಿಸ್ತಿದ್ರು. ಸಣ್ಣಕ್ಕಿದ್ದಾಗ ನಮ್ಮ ಬ್ರದರ್ ಒಬ್ರು ನಾಟಕನೂ ಮಾಡ್ತಿದ್ರು, ನಾವ್ ಅದನ್ನ ನೋಡ್ಲಿಕ್ಕೆ ಹೋಗ್ತಿದ್ವಿ. ಅವ್ರು ನಮ್ಮ ಈಸೂರಲ್ಲಿ ತುಂಬಾ ನಾಟಕಗಳೆಲ್ಲ ಆಗಿನ ಕಾಲಕ್ಕೆ ಬಹಳ ನಾಟಕ ನಡೆದಿದ್ವು. ಈಸೂರ್ ಅಂದ್ರೆ ಬಹಳ ಕಲಾವಿದರಿರ್ತಕ್ಕಂತ ಊರು ಸರ್ ನಮ್ಮೂರು. ಸಮೃದ್ಧಿಯಾದ ಕಲಾವಿದರು, ಶಿವಶರಣರ ನಾಡು ನಮ್ಮ ಶಿಕಾರಿಪುರ ತಾಲೂಕು. ಅಂತ ಒಂದು ಸ್ಥಳದಲ್ಲಿ ಇವತ್ತು ಕೂಡ ಒಂದು ಸ್ಮಾರಕ ಭವನ, ನಮ್ಮ ಸ್ವತಂತ್ರ ಹೋರಾಟಗಾರ ಊರಿನಲ್ಲಿ ಒಂದು ಸ್ಮಾರಕ ಭವನ ಕೂಡ ಇದೆ. ನೋಡ್ಲಿಕ್ಕೆ ಎಲ್ಲ ಹೊರಗಡೆಯಿಂದ ಸ್ಟೂಡೆಂಟ್ ಗಳು ಕರ್ಕೊಂಡ್ ಬರ್ತಾರೆ. ಅಂತ ಊರಿನಲ್ಲಿ ನಾನು ತುಂಬಾ ಕಡು ಬಡತನದಲ್ಲಿ ಹುಟ್ಟಿದೆ ಸರ್. ತುಂಬಾ ಬಡತನದಲ್ಲಿ ನಾವು ಬೆಳೆದದ್ದು. ನಮ್ಮ ತಂದೆ ತಾಯಿ ಕೂಲಿ ಮಾಡ್ತಿದ್ರು. ನಮ್ಮನ್ನ ಚಿಕ್ಕೋರಿದ್ದಾಗೆ ಶಾಲೆ ಬಿಡಿಸ್ಬಿಟ್ಟು ನಮಗೆಲ್ಲ ಕೆಲಸಕ್ಕೆ ಹಾಕ್ತಿದ್ರು. ಇವೆಲ್ಲ ಜೊತೆಗೆ ನಮ್ಮ ತಾಯಿಯವರು ಸಾಂಪ್ರದಾಯ ಗೀತೆಗಳನ್ನ ಬಹಳ ಅದ್ಭುತವಾಗಿ ಹಾಡ್ತಾ ಇದ್ರು. ಎಲ್ಲಿ ಜಮೀನ್ ಕೆಲಸ, ಕಾರ್ಮಿಕ ಕೆಲಸ ಮಾಡ್ಬೇಕಾದ್ರೆ ಅವ್ರು ಹಾಡು ಹೇಳ್ಕೊಂಡೆ. ತುಂಬಾ ಜನಗಳು, ಅವರೇ ಅಂತಲ್ಲ, ನಮ್ಮ ಹಳ್ಳಿ ಕಡೆ ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬಹಳ ಹಾಡ್ತಿದ್ರು. ಅದನ್ನ ನೋಡಿ ನೋಡಿ ನಾನು ಅವಾಗ ಹಾಡೋದು ಕಲ್ತಿದ್ದೆ. ಅಮ್ಮ ಏನ್ ಹಾಡ್ತಾರ ಅದೆಲ್ಲ ಹಾಡ್ತಿದ್ದೆ. ಆಮೇಲೆ ಬರ್ತಾ ಬರ್ತಾ

0: ಯಾವಾಗ ನಮ್ಮ ಎಂ ಡಿ ಶೇಷಗಿರಿ ಅವರು ನನ್ನ ಸಂಗೀತ ಕಲಿಯಕ್ಕೆ ಹೋಗಿಲ್ಲ, ಅವ್ರು ನನ್ನ ರಂಗಗೀತೆಗಳು ಅದಕ್ಕೆ ಪ್ರತಿಯೊಂದು ಗೀತೆಗಳನ್ನ ನಾನು ಹೇಳ್ಕೊಡ್ತಿದ್ರು. ನಾನು ನಾಟಕದಲ್ಲೂ ಕೂಡ ಹಾಡ್ತೀನಿ, ಈಗಲೂ ಕೂಡ ನಾನು ಅಭಿನಯಕ್ಕೆ ಹಾಡ್ತೀನಿ. ಆಮೇಲೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಕರೆದ್ರು ಕೂಡ ಒಂದು ಪೂರ್ಣ ಕಾರ್ಯಕ್ರಮ ನಡೆಸಿಕೊಡ್ತೀನಿ. ಸುಮಾರು 2 ಗಂಟೆ 2 ತಾಸು ಕಾರ್ಯಕ್ರಮ ನಾನು ನಡೆಸಿಕೊಡ್ತೀನಿ.
1: ಯಾವ ರೀತಿ ಕಾರ್ಯಕ್ರಮ ನಡೆಸಿಕೊಡ್ತೀರಿ?
0: ನಾನು ಸುಗಮ ಸಂಗೀತ ಕಾರ್ಯಕ್ರಮ ಅಂತೇಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸರ್ ಸುಮಾರು ಕಾರ್ಯಕ್ರಮ ಮಾಡಿದ್ದೀನಿ ಶಿವಮೊಗ್ಗದಿಂದ. ಅಲ್ಲಿ ನಾನು ಭಾವಗೀತೆ, ಭಕ್ತಿಗೀತೆ, ರಂಗಗೀತೆ, ಜನಪದ ಗೀತೆ, ಚಿತ್ರಗೀತೆ ಎಲ್ಲ ಗೀತೆಯನ್ನು ಹಾಡ್ತೀನಿ ಸರ್. ಅಲ್ಲಿ ನಾವು ತಬಲಾ, ಹಾರ್ಮೋನಿ ಇವೆಲ್ಲ ನಮ್ಮ ಟೀಮ್
1: ಪರಿಕರಗಳ ಜೊತೆ
0: ಹಾಡ್ತೀನಿ ಸರ್. ಕರೋಕೆನಲ್ಲೂ ಹಾಡ್ತೀನಿ, ಪರಿಕರ ಜೊತೆಗೂ ಹಾಡ್ತೀನಿ.
1: ಈ ಒಂದು ಜನಪದ ಗೀತೆ ಇರಬಹುದು ಅಥವಾ ಸೋಬಾನೆ ಪದ ಇರಬಹುದು, ಗೀಗಿ ಪದ ಇರಬಹುದು, ಈ ಪ್ರಕಾರಗಳೆಲ್ಲ ಒಂದ್ ರೀತಿ ಕಣ್ಮರೆಯಾಗುವ ಸ್ಥಿತಿನಲ್ಲಿ ಇದ್ದೀವೇನೋ ಅಂತ ಅನಿಸ್ತಾ ಇದೆ.
0: ನಿಜಕ್ಕೂ ಅನಿಸ್ತಿದೆ.
1: ಇನ್ನ ರಂಗಗೀತೆಗಳದಂತೂ ಹೇಳೋ ಹಂಗೆ ಇಲ್ಲ, ರಂಗಗೀತೆ ಕೇಳೋರು ಇಲ್ಲ ಹಾಡೋರು ಇಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ರಂಗಗೀತೆಗಳನ್ನ ಹಾಡೋ ಕಲಾವಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗತ್ತೆ. ಈ ರಂಗಗೀತೆನ ಒಂದು ತುಣುಕನ್ನ ನಮ್ಮ ಕೇಳುಗರಿಗೆ ಕೇಳಿಸಬಹುದಾ?
0: ಇದು ಚಂದ್ರಶೇಖರ್ ಕಂಬಾರ್ ಅವರು ಬರೆದಂತ ಒಂದು ಜೋಕುಮಾರ ಸ್ವಾಮಿ ನಾಟಕ. ಆ ನಾಟಕದಲ್ಲಿ ನಾನು ಗೀತೆಗಳನ್ನು ಹಾಡ್ತಿದ್ದೆ. ಮೊದಲು ಅದು ಚಿತ್ರ ಆಗಿರ್ಲಿಲ್ಲ, ನಾಗಮಂಡಲ, ಆ ಚಿತ್ರದಲ್ಲೂ ನಾನು ಹಾಡಿದೆ. ನಾಟಕವಾಗಿದ್ದಾಗ ನಾವು ಅಭಿನಯದಲ್ಲಿ ಹಾಡ್ತಾ ಇದ್ದೆ, ಅದರಲ್ಲಿ ಈ ಗೀತೆ ನರಂಗ ಗೀತೆ ಆಗಿ ತಗೊಂಡಿದ್ದೆ.

0: ಅಂದ. ಅಯ್ಯೋ ಬಾಸಣ್ಯ ಮಾಡ ಲಂಗ ಮಾಡ ಲಂಗ ಗೌಡ ಕಡಿಯ ಬಂದ.
1: ಈ ಹಾಡು ರಂಗಗೀತೆ ಬಹಳ ಸೊಗಸಾಗಿ ಹಾಡಿದ್ರಿ, ನೀವು ಹಾಡ್ತಾ ಇದ್ರೆ ಇನ್ನು ಕೇಳಬೇಕು ಅಂತ ಅನ್ಸುತ್ತೆ. ಇದನ್ನ ಬರ್ಕೊಟ್ಟಿದ್ದು ಯಾರು ನಿಮಗೆ ಹಾಡ್ಲಿಕ್ಕೆ?
0: ಇದನ್ನ ಬರ್ಕೊಟ್ಟದ್ದು ನಮ್ಮ ನಾಟಕದ ಮಾಸ್ಟರ್ ಇರ್ತಾರಲ್ಲ, ಅವ್ರು ನಮಗೆ ಹಾಡುಗಳು ಬರ್ಕೊಡ್ತಾರೆ. ಅವ್ರು ಯಾವ ಹಾಡು ಬರ್ಕೊಡ್ತಾರೋ ಅವನ್ನ ನಾವು ತಾಲೀಮ್ನಲ್ಲಿ ಹಾಡ್ತೀವಿ.
1: ತಾಲೀಮ್ನಲ್ಲಿ ಹಾಡ್ತೀರಿ, ಸರಿ. ಇದಕ್ಕೆ ನೀವು ವಾದ್ಯಗಳ ಜೊತೆ ಹಾಡ್ಬೇಕಲ್ಲ?
0: ಹಾ ಸರ್.
1: ಅದನ್ನ ಹೆಂಗ್ ಹೇಳ್ಕೊಡ್ತಾರೆ?
0: ಈಗ ವಾದ್ಯಗಳ ಜೊತೆಗೆ ಸಾಮಾನ್ಯವಾಗಿ ನಾನು ತಿಂಗಳಿಗೆ 3-4 ಕಾರ್ಯಕ್ರಮ ಮಾಡ್ತಾನೆ ಇರ್ತೇನೆ ಈಗಲೂ ಕೂಡ. ಹಾಗೆ ನಾನು ಗಣಪತಿ ಪ್ರೋಗ್ರಾಮ್, ಮದುವೆ ಇತ್ಯಾದಿ ಕಾರ್ಯಕ್ರಮಗಳಿಗೆ ಕರೀತಾರಲ್ಲ ಸರ್, ಅಲ್ಲಿ ನಾನು ಆರ್ಕೆಸ್ಟ್ರಾ ಟೈಪ್ ಆದ್ರೂ ನಡೆಸ್ಕೊಡ್ತೀನಿ, ಇಲ್ಲ ಸುಗಮ ಸಂಗೀತ ಟೈಪ್ ಆದ್ರೂ ಹಾರ್ಮೋನಿ ತಬಲಾ ಇವೆಲ್ಲ ನಡೆಸ್ಕೊಡ್ತೀನಿ ಸರ್. ಜೊತೆಗೆ ಹಾಡ್ತೀನಿ ನಾನು ಭೂಪರಾಗ, ಕೇರ್ವ, ಆಮೇಲೆ ಕಲ್ಯಾಣಿ. ನಾನು ಹಾಡೋದು ಹೆಚ್ಚಾಗಿ ಭೈರವಿ ಇಂತ ರಾಗಗಳಲ್ಲಿ ನಿನ್ನ ಹಾಡಿದೆ ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿರ್ತಾರೆ, ನಾನು ಹಾಡ್ತೀನಿ ಸರ್. ಸಂಗೀತ ಪೂರ್ಣ ಕಲಿಯಕ್ಕೆ ಆಗಿಲ್ಲ, ಆದ್ರೆ ನಾನು ಅಲ್ಪ ಸ್ವಲ್ಪ ಕಲ್ತದ್ದನ್ನೇ ನಾನು ತುಂಬಾ ಚಿಕ್ಕೋಳಿಂದ ಈ ಕಾರ್ಯಕ್ರಮ ಮತ್ತೆ ಸಮಾಜ ಸೇವೆ, ಹೆಣ್ಮಕ್ಳಿಗೆ ಹೊಲಿಗೆ ತರಬೇತಿ ಕೊಡ್ತೀನಿ, ಕಟಿಂಗ್ ಕ್ಲಾಸ್ ಮಾಡ್ತೀನಿ.
1: ಈಗ ನೀವು ಹೇಳಿದ್ರಿ ಹಲವಾರು ರಾಗಗಳು ಹೇಳಿದ್ರಿ, ಈ ರಾಗಗಳಲ್ಲಿ ಒಂದೊಂದು ರಾಗನು ಕೂಡ ಬಹಳ ಮುಖ್ಯ, ಮತ್ತೆ ಒಂದೊಂದು ರಾಗ ಒಬ್ಬೊಬ್ಬರಿಗೆ ತುಂಬಾ ಇಷ್ಟವಾಗುವಂತದ್ದು ರಾಗಗಳಿದೆ. ನಿಮಗೆ ಯಾವ ರಾಗ ಇಷ್ಟವಾಗುತ್ತೆ?
0: ನನಗೆ ಚಾಂದ್ ರಾಗ, ಭೈರವಿ ರಾಗ,
1: ಆ ಎರಡು ರಾಗ ನಿಮಗೆ ಇಷ್ಟ ಆಗುತ್ತೆ?
0: ಇಷ್ಟ. ಹೂಪ್ ರಾಗದಲ್ಲಿ ಹಾಡ್ತೀನಿ ಸರ್.
1: ಭೈರವಿ ರಾಗದೊಂದು ಗೀತೆ ಹಾಡ್ಬೋದಾ?
0: ಭೈರವಿ ರಾಗದಲ್ಲಿ ನಾನೇ ಒಂದು ಗೀತೆ ಮಾಡಿದ್ದೆ, ಸ್ವಂತ ರಾಗ ಸಂಯೋಜನೆ ಮಾಡಿದ್ದೆ, ಅದನ್ನ ಹಾಡ್ತೀನಿ ಸರ್.

0: ಇದು ಯಾರು ಬರೆದಿದ್ದು?
1: ಇದು ಚನ್ನವೀರ ಕಣಿವೆ ಅವರು ಬರೆದ ದೀಪಿಕಾ ಪುಸ್ತಕದಲ್ಲಿ ಮತ್ತೆ ನಮ್ಮ ಕುವೆಂಪು ಅವರು ಸೇರಿ ಆ ಪುಸ್ತಕದಲ್ಲಿ ಹಾಡಿದ್ದವು ಸರ್. ಅದರಲ್ಲಿರ್ತಕ್ಕಂತ ಎಲ್ಲಿಗೆ ನೆಲ್ಲಿಗೆ ಇಷ್ಟು ದಿವಸ ನಡೆದ ಬಂದದ್ದಲ್ಲಿ ಇತ್ತಾಗಿರ ಗೀತೆಗಳನ್ನ ಬನ್ನಿ ಭಾವಗಳೇ ಬನ್ನಿ ನನ್ನೆದೆಗೆ ಆ ಬುಕ್ ಅಲ್ಲಿ ಇರ್ತಕ್ಕಂತ ಹಾಡನ್ನು ನಾನು ರಾಗ ಸಂಯೋಜನೆ ಮಾಡಿದ್ದೆ.
0: ಆಯ್ತಮ್ಮ, ತುಂಬಾ ಸಂತೋಷ. ಈಗ ರಂಗಗೀತೆ ಹಾಡಬೇಕು ಅಂದ್ರೆ ನಾಟಕಗಳ ಪ್ರದರ್ಶನ ಇರಬೇಕು. ನಾಟಕಗಳು ಇತ್ತೀಚೆಗೆ ತುಂಬಾ ಕಡಿಮೆ ಪ್ರದರ್ಶನ ಕಾಣ್ತಾ ಇವೆ.
1: ಈಗ ನಾಟಕಗಳು ಎಲ್ಲ ಸಂಸ್ಕೃತಿಗಳೆಲ್ಲ ಮರೆಯಾಗಿ ಹೋಗ್ತಾ ಇದೆ ಸರ್. ಈಗ ನಮ್ಮ ನಾಡಿನಲ್ಲಿ ಯಾವುದೇ ಜನಪದ ಸೊಗಡಿನ ಯಾವುದೇ ಒಂದು ಕಾರ್ಯಕ್ರಮ ನಡೀತಾ ಇಲ್ಲ. ಈಗ ಎಲ್ಲ ಮಾಧ್ಯಮಗಳು ಬಂದು ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂತ ಸಂಪ್ರದಾಯಗಳು ಕಣ್ಮರೆಯಾಗಿದೆ ಅಂತ ನೀವು ಆಗಲೇ ತಾನೇ ಹೇಳಿದ್ರಿ. ನಿಜಕ್ಕೂ ಅದು ಸತ್ಯ ಕಥೆನೇ ನಿಜ. ಎಲ್ಲರೂ ತುಂಬಾ ಬ್ಯುಸಿಯಾಗಿ ಜೀವನದಲ್ಲಿ ಬಹಳ ಹೋರಾಟದಲ್ಲಿ ಯಾವುದೇ ಕಲೆಯನ್ನಾಗಲಿ ಯಾವುದೇ ಸಂಸ್ಕೃತಿಯನ್ನಾಗಲಿ ಆ ಜ್ಞಾನವನ್ನು ಪಡೀಲಿಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಸರ್.
0: ಈಗ ನೀವು ಏನೋ ಹೇಳಿದ್ರಿ, ಆಯ್ತು ಈ ಜನಪದ ಕಲೆ ಉಳಿಸೋರಿಲ್ಲ ಬೆಳೆಸೋರಿಲ್ಲ ಅಂತ. ನೀವೊಬ್ಬ ಕಲಾವಿದೆಯಾಗಿ ಈ ಒಂದು ಜನಪದ ಕಲೆಯನ್ನ ಉಳಿಸ್ಲಿಕ್ಕೆ ನೀವೇನಾದ್ರೂ ಪ್ರಯತ್ನ ಪಡ್ತಾ ಇದ್ದೀರಾ?
1: ನಾನೇನ್ ಪ್ರಯತ್ನ ಪಡ್ತಾ ಇದ್ದೀನಿ ಅಂದ್ರೆ ಸರ್, ನಾನು ರಾಜ್ಯ ಜನಪದ ಸಹಕಾರ ಸಂಘದಲ್ಲಿ ಇವಾಗ ಡೈರೆಕ್ಟರ್ ಇದ್ದೀನಿ. ಈಸೂರ ಹಾಲು ಉತ್ಪಾದಕರ ಸಹಕಾರ ಸಂಘ ಡೈರೆಕ್ಟರ್ ಇದ್ದೀನಿ. ನಾನು ಹೀಗೆ ಅಂತಲ್ಲ, ನನಗೆ ಯಾವ ಸ್ಥಾನಮಾನ ಇರಲಿ ಬಿಡ್ಲಿ, ನಾನು ಯಾವತ್ತೂ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಜನಪದ ಕಲೆ ಆಗಿರ್ಬೋದು. ಬೇಸಿಗೆ ಶಿಬಿರ ಪ್ರತಿ ವರ್ಷದಲ್ಲಿ ನಾವು 10 ದಿನ 20 ದಿನ ತರಬೇತಿ ಹಾಕೊಂಡು ಮಕ್ಕಳಿಗೆ ಅಲ್ಲಿ ಭಾವಗೀತೆ ಭಕ್ತಿಗೀತೆ ಇತ್ಯಾದಿ ಎಲ್ಲಾ ಕಾರ್ಯಕ್ರಮ ಚಟುವಟಿಕೆಗಳನ್ನು ಹೇಳ್ಕೊಡ್ತೀವಿ. ಮತ್ತೆ ಮುರಾರ್ಜಿ ಶಾಲೆ ಚುರ್ಚುಗುಂಡಿ ಶಾಲೆಯಲ್ಲಿ ನಾನು ಸುಮಾರು ದಿವಸ ಶನಿವಾರ ಭಾನುವಾರ ಮಕ್ಕಳಿಗೆ ಹೋಗಿ ಈ ಸಂಗೀತನ ಹೇಳ್ಕೊಡ್ತೀನಿ. ನಾನು ಯಾರಲ್ಲೂ ದುಡ್ಡು ತಗೊಳ್ಳೋದಿಲ್ಲ. ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಭಜನೆ ಕಾರ್ಯಕ್ರಮ ಹೇಳ್ಕೊಡ್ತೀನಿ ಸರ್.
0: ಈ ಒಂದು ಜನಪದ ಕಲೆಯನ್ನ ಉಳಿಸ್ಲಿಕ್ಕೆ ನಿಮ್ಮ ಕೈಲಾಗಿರುವಂತ ಕೆಲಸ ನೀವು ಮಾಡಿ?
1: ನನ್ನ ಕೈಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಾಡ್ತೀನಿ ಸರ್.
0: ಆಯ್ತು ರೇಣುಕಮ್ಮ ಅವರೇ, ಈಗ ಇದು ಸಂಗೀತ ಒಂದು ಕಡೆ ಆದ್ರೆ ಸಮಾಜ ಸೇವೆ ಕೂಡ ನೀವು ಮಾಡ್ತೀನಿ ಅಂತ ಹೇಳಿದ್ರಿ. ಸಮಾಜ ಸೇವೆ ಅಂದ್ರೆ ವಿಶೇಷವಾಗಿ ಏನೇನು ಕಾರ್ಯಕ್ಷೇತ್ರದಲ್ಲಿ ಮಾಡ್ತೀರಿ?
1: ಕಾರ್ಯಕ್ಷೇತ್ರದಲ್ಲಿ ಸರ್, ನನಗೆ ಇದು ನಾ ಮಾಡ್ತಿರೋ ಒಂದು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ನಾನು ಹೊಲಿಗೆ ತರಬೇತಿ ಶಿಕ್ಷಕಿಯಾಗಿ ಮೊಟ್ಟ ಮೊದಲಿಗೆ ಆ ಕಾರ್ಯಕ್ರಮನ ಪ್ರಾರಂಭ ಮಾಡಿದೆ ಸರ್. ಕೈಗಾರಿಕಾ ವಿಸ್ತರಣಾಧಿಕಾರಿ ತಾಲೂಕು ಪಂಚಾಯತ್ ಅಡಿಯಲ್ಲಿ ಬರುತ್ತೆ. ಅಲ್ಲಿ ನಾನು ಮಕ್ಕಳಿಗೆ 6 ತಿಂಗಳು ತರಬೇತಿ ಕೊಡ್ತಕ್ಕಂಥ ಕೇಂದ್ರಗಳಿಗೆ ಸುಮಾರು ಒಂದು 20-30 ಕೇಂದ್ರಗಳನ್ನು ನಾನು ಶಿಕ್ಷಕಿಯಾಗಿ ಸೇವೆ ಮಾಡಿದೆ ನಮ್ಮ ತಾಲೂಕಿನ ಹಲವು ಗ್ರಾಮಗಳಿಗೆ
0: ಹೊಲಿಗೆ ತರಬೇತಿ.
1: ಆವಾಗ ನಾನು ಮಾಡ್ತಾ ಇರೋಂತ ಸಮಯದಲ್ಲಿ ವಿಶೇಷ ಘಟಕ ಯೋಜನೆ, ಟ್ರೈಜಮ್ ಯೋಜನೆಗಳು ಇವೆಲ್ಲ ಗೌರ್ಮೆಂಟ್ ಅಲ್ಲಿ ಇತ್ತು ಸರ್. ಅದರ ಅಡಿಯಲ್ಲಿ ನಡೆಸ್ತಿದ್ದೆ. ಈಗ ನಾನು ಪ್ರೈವೇಟ್ ಆಗಿ ನಡೆಸ್ತೀನಿ. ಅದರ ಜೊತೆಗೆ ಈ ಒಂದು ಇಲಾಖೆ ಕಾರ್ಯಕ್ರಮದ ಜೊತೆಯಲ್ಲಿ ಒಂದು ಸಹಕಾರ ಕ್ಷೇತ್ರಗಳಲ್ಲಿ ಒಂದು ಸಮಾಜ ಸೇವೆ ಅಂತಂದ್ರೆ ನಮ್ಮ ಒಂದು ಸಹಕಾರ ಕ್ಷೇತ್ರದಲ್ಲಿ ಏನೇನೆಲ್ಲ ಬರ್ತಾವಲ್ಲ ಸರ್, ನಾನು ಮೀನುಗಾರಿಕೆ ಜಿಲ್ಲಾ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ ತಾಲೂಕಲ್ಲಿ. ಈ ನಮ್ಮ ಜಿಲ್ಲೆಗೆ ಮಲ್ಲೇಶಪ್ಪ ಅಂತ ನಿರ್ದೇಶಕರು ಇದ್ರು ಸರ್. ಜಿಲ್ಲಾ ಮೀನುಗಾರಿಕೆ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ತಾಲೂಕಲ್ಲಿ ಯುವ ಒಕ್ಕೂಟ ಕಟ್ಟಿ ಯುವ ಒಕ್ಕೂಟದಲ್ಲಿ ಅಧ್ಯಕ್ಷ ಕೆಲಸ ಮಾಡಿದ್ದೀನಿ. ಸಿದ್ದಲಿಂಗೇಶ ಪ್ರಭು ಜಡ್ಜ್ ಅವರ ಜೊತೆಯಲ್ಲಿ ನಾನು ತಾಲೂಕಾ ಕಾನೂನು ಸಮಿತಿ ಸದಸ್ಯ ಕೆಲಸ ಮಾಡಿದ್ದೀನಿ.
0: ಇವೆಲ್ಲ ಸಾಮಾಜಿಕ ಕೆಲಸಗಳಲ್ಲಿ
1: ತೊಡಗಿರೋದು.
0: ಆಯ್ತು ರೇಣುಕಮ್ಮನವರೇ, ಈಗ ಸರಾಯಿ ನಿಷೇಧ ಹೋರಾಟದ ಬಗ್ಗೆ ಹೇಳಿ.
1: ನಮ್ಮ ಗ್ರಾಮಾಂತರದಲ್ಲಿ ಇವತ್ತು ಸರಾಯಿ ಅನ್ನೋದೊಂದು ದೊಡ್ಡ ಫೆಡ್ಗಾಗಿದೆ. ಎಷ್ಟೋ ಜನ ದುಡಿದು ಇವತ್ತು ಸಂಸಾರವನ್ನ ತೊರೆದು ಅದಕ್ಕಾಗಿ ನಿಂತಿರೋಂತ ಸಮಯನ ನಾನು ನೋಡ್ತಾ ಇದ್ದೀನಿ. ಅದರಿಂದ ಬಹಳ ಜನ ಬೀದಿ ಬಂದರ ಅನ್ನೋದು ನನಗೆ ಗೊತ್ತು. ಹಿರಿಯರೇನೋ ಪರವಾಗಿಲ್ಲ, ಇತ್ತೀಚಿನ ಮಕ್ಕಳು, ಇತ್ತೀಚಿನ ಯುವಕರು, ಕಾಲೇಜು ಶಾಲೆಗಳಿಗೆ ಹೋಗ್ತಕ್ಕಂಥ ಮಕ್ಕಳು ಕೂಡ ಅದನ್ನ ಸೇವನೆ ಮಾಡ್ತಾರೆ ಅಂತ ನನಗೆ ಕಂಡು ಬಂದಿದೆ. ಅದಕ್ಕೋಸ್ಕರ ನಾನೊಂದು ಮನವಿ ಏನ್ ಮಾಡ್ತೇನೆ ಅಂದ್ರೆ, ಈ ಒಂದು ಸರಾಯದ ಒಂದು ವಿಚಾರದಲ್ಲಿ ನಾವು ಹೆಣ್ಣು ಮಕ್ಕಳು ನಮ್ಮ ಈಸೂರಿನಲ್ಲಿ ಬಹಳಷ್ಟು ದಿನಗಳ ಹಿಂದೆ ಹೋರಾಟನೂ ಮಾಡಿದ್ವಿ. 3 ತಿಂಗಳು ತಡೆದಿದ್ವಿ, ಸರಾಯ ಬರಲಿಲ್ಲ ನಮ್ಮ ಊರಿಗೆ. ಹಾಗೆ ಅದನ್ನ ಒಂದು ಈಸೂರಿನ ಎಲ್ಲ ಪೂರ್ತಿ ಓಡಾಡಿ ಅದು ಊರಿಗಿಂತ ಇಷ್ಟು ಕಿಲೋಮೀಟರ್ ದೂರದಲ್ಲಿ ಇರಬೇಕು, ಆ ಸರ್ಕಾರದ ಒಂದು ಚೌಕಟ್ಟಲ್ಲಿ ಏನೇ ಕಾನೂನು ಚೌಕಟ್ಟಲ್ಲಿ ಏನಿರುತ್ತೋ ಆ ಗ್ರಾಮಾಂತರದಿಂದ ಅದು ತೊಲಗಂತ ಸಂದರ್ಭ ಇಲ್ದಿದ್ರು ಇಷ್ಟು ದೂರದಲ್ಲಿ ಇರ್ಬೇಕಾದ್ರು ಅಂತ ಅದನ್ನು ಕೂಡ ಕೇಳ್ಕೊಂಡ್ವಿ. ಹಾಗೆ ಒಂದು ಸ್ವಲ್ಪ ದಿವಸ ನಿಲ್ತು. ನಿಂತ ಮೇಲೆ ಮತ್ತೆ ಏನೋ ಅದು ಗೊತ್ತಾಗ್ಲಿಲ್ಲ. ಮತ್ತೆ ಚಳವಳಿಯಿಂದ ಮುಂದೆ ಬಂದು ಸರಾಯದ ಅಂಗಡಿ ಇಟ್ರು. ನಮ್ಮೂರಿಂದ ಅಂತ ಹೇಳ್ತಾ ಇಲ್ಲ, ನಾನು ನಮ್ಮ ನಾಡಿನಲ್ಲಿ ಇದರಿಂದ ತುಂಬಾ ದುರಂತ ಇದೆ. ಅದಕ್ಕೋಸ್ಕರ ಯುವ ಪೀಳಿಗೆ, ಯುವ ಶಕ್ತಿ ಎಲ್ಲವೂ ಅಭಿವೃದ್ಧಿಯಾಗಿ ಬೆಳಿಬೇಕಂದ್ರೆ ಈ ಸರಾಯ ಒಂದು ನಿಷೇಧ ಆಗ್ಲೇಬೇಕು. ಇದರಿಂದ ತುಂಬಾ ಕುಟುಂಬ ಮುಂದೆ ಬರ್ಲಿಕ್ಕೆ, ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಕೇಳ್ತೀನಿ.
0: ಆಯ್ತು ರೇಣುಕಮ್ಮನವರೇ, ಈಗ ಮತ್ತೆ ನಾವು ನಿಮ್ಮ ಜನಪದ ಕಲಾಕ್ಷೇತ್ರಕ್ಕೆ ಬರೋದಾದ್ರೆ, ಈ ನಮ್ಮ ಉತ್ತರ ಕರ್ನಾಟಕ ಸ್ವಲ್ಪ ಭಾಗ ಈ ಶಿಕಾರಿಪುರ ಅಂತ ಕಡೆಗಳಲ್ಲಿ ಈ ಲಾವಣಿಗಳು ಬಹಳ ಪ್ರಮುಖವಾದ ಒಂದು ಘಟ್ಟ. ಸ್ವಾತಂತ್ರ್ಯ ಹೋರಾಟದಲ್ಲಿ ಲಾವಣಿಗಳ ಒಂದು ಪ್ರಾಮುಖ್ಯತೆಯನ್ನು ನಾವು ಅಲ್ಲಗಳೆಯೋ ಹಾಗಿಲ್ಲ.
1: ಇಲ್ಲ ಸರ್.
0: ಈಗ ಒಂದು ಬೇಸರದ ಸಂಗತಿ ಏನಂತ ಹೇಳಿದ್ರೆ, ಲಾವಣಿ ಹಾಡೋರ ಸಂಖ್ಯೆ ಕಡಿಮೆ ಆಗ್ಬಿಡ್ತು.
1: ಹೌದು ಸರ್.
0: ಯಾರು ಹಾಡ್ತಾ ಇಲ್ಲ. ನೀವು ಲಾವಣಿ ಕೂಡ

0: ಚಳವಳಿ ಸಂಪೂರ್ಣ.
1: ಬಹಳ ಸೊಗಸಾಗಿ ಹಾಡ್ತೀರಿ ರೇಣುಕಮ್ಮ ಅವರೇ. ನಿಮ್ಮ ಈ ಒಂದು ಸಂಗೀತ ಸಾಧನೆಯನ್ನ ಗುರುತಿಸಿ ಬಹಳಷ್ಟು ಪ್ರಶಸ್ತಿಗಳ ಪತ್ರಗಳ ಸೂರಿಮಳೆನೆ ನನ್ನ ಕೈನಲ್ಲಿದೆ. ಅಷ್ಟೊಂದು ಪ್ರಶಸ್ತಿಗಳು ಪತ್ರಗಳು ನಿಮ್ಮನ್ನ ಅರಸಿ ಬಂದಿವೆ. ಈ ಎಲ್ಲಾ ಪ್ರಶಸ್ತಿ ಪುರಸ್ಕಾರಗಳು ನಿಮಗೆ ಸಿಕ್ಕಿರೋದ್ರಿಂದ ಯಾವ್ದು ಬಹಳ ಇಷ್ಟವಾಗಿ ನೀವು ಸ್ವೀಕರಿಸಿದಂತ ಪ್ರಶಸ್ತಿ ಹೇಳಿ.
2: ಪ್ರಶಸ್ತಿ ಅಂದ್ರೆ ಅದು ಯಾವ್ದು ಇಷ್ಟ ಅಂತ ಹೇಳಕ್ಕಾಗಲ್ಲ ಸರ್. ಜನಗಳು ತುಂಬಾ ಅಭಿಮಾನದಿಂದ ನಮಗೆ ಅವ್ರು ಏನೇ ಕೊಟ್ಟರು ತುಂಬಾ ಸಂತೋಷವಾಗಿ ನಾವು ಅದನ್ನ ಪಡಿತೀವಿ. ಯಾವತ್ತು ಸೇವೆಗೆ ಆ ದೇವರು ಯಾವ್ದಾದ್ರು ಒಂದು ದೈವ ಶಕ್ತಿಯಾಗಿ ಒಂದು ರೂಪವಾಗಿ ಬಂದಿರ್ತಾನೆ. ಆದ್ರೆ ನನಗೆ ಕೆಂಗಲ್ ಹನುಮಂತರಾಯ ಸದ್ಭಾವನಾ ಪ್ರಶಸ್ತಿ ಕೊಟ್ರು, ಅದು ನನಗೆ ತುಂಬಾ ಇಷ್ಟ ಆಯ್ತು. ಕುವೆಂಪರು ಪ್ರಶಸ್ತಿ ಕೊಟ್ರು, ಅಪ್ಪು ಪ್ರಶಸ್ತಿ ಕೊಟ್ರು, ಹೀಗೆ ನನಗೆ ಹತ್ತು ಹಲವಾರು ಪ್ರಶಸ್ತಿ. ಮತ್ತೆ ಮೊನ್ನೆ ತಾನೇ ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅತ್ಯುತ್ತಮ ಮಹಿಳಾ ಪ್ರಶಸ್ತಿ ಕೊಟ್ರು ನಮ್ಮ ಶಿಕಾರಿಪುರದಲ್ಲಿ. ಹಾಗೆ ನಮ್ಮ ತಾಲೂಕಲ್ಲಿ ಕೂಡ ಮುಂಚೂಣಿಯಲ್ಲಿ ನನ್ನ ಗುರುತಿಸಿ ಇತ್ಯಾದಿ ಪ್ರಶಸ್ತಿಗಳನ್ನ ಕೊಡ್ತಾರಲ್ಲ, ನಾನು ಅದಕ್ಕೆ ಎಷ್ಟು ಸೇವೆ ಮಾಡಿದ್ರು ಸಾಲದೆ ಸರ್.
1: ಈಗ ನಿಮ್ಮ ಪ್ರಶಸ್ತಿ ಪತ್ರಗಳ ಸುರಿಮಳೆ ನೋಡಿದ್ರೆ ನೀವೇನು ಓದಿದಿರಿ ಅಂತ?
2: ನಾನೊಂದು 5ನೇ ತರಗತಿ ಓದಿದ್ದೆ ಸರ್.
1: ಬರೀ 5ನೇ ತರಗತಿ
2: ಅಷ್ಟೇ ಸರ್?
1: ಕರೆಕ್ಟ್ ಆಗಿ ಹೇಳಿ.
2: ಖಂಡಿತ ಸರ್.
1: ಜಾಸ್ತಿ ಏನೋ ಅಂತ ಅನಿಸ್ತದೆ ನಿಮ್ಮ ಪ್ರಶಸ್ತಿ ನೋಡಿದ್ರೆ.
2: ಇಲ್ಲ ಸರ್, ಎಲ್ಲ ಹಂಗೆ ಅಂತಾರೆ ಸರ್. ನಾನು ಅಷ್ಟೇ ಅಲ್ಲ ಸರ್, ನಾನು ಎಲ್ಲಾದ್ರೂ ನನ್ನ ಭಾಷಣ ತಿಳಿಸಿದ್ರೆ ಇವರೇನೋ ಡಿಗ್ರಿ ಮಾಡಿರ್ಬೇಕನ್ನಂತಾರೆ ಸರ್. ಮತ್ತೆ ಕೆಲವಲ್ಲಿ ನಾನು ಈ ನಮ್ಮ ಕೃಷಿ ವಿಶ್ವಮೇಳದಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ನಾನು ಒಬ್ಳೆ ಭಾಗವಹಿಸಿದ್ದೆ. ನಾನು ಫಿಷರೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಧ್ಯಕ್ಷ ಆಗಿದ್ದಾಗ ಅಲ್ಲಿ ಹಾಗೆ ಕೇಳಿದ್ರು, ಏನ್ ದೊಡ್ಡ ಎಜುಕೇಶನ್ ಮಾಡಿರ್ಬೇಕು ಶಿವಮೊಗ್ಗ ಜಿಲ್ಲೆಯಿಂದ ಈ ತಾಯಿ ಅಂತ. ಇಲ್ಲ ಸರ್, ಖಂಡಿತ ನಮಗೆ ವಿದ್ಯಾಭ್ಯಾಸ ಅನ್ನೋದೇ ಒಂದು ಕನಸಿನ ಮಾತಾಯ್ತು. ಯಾಕೆಂದ್ರೆ ಬಡತನದಲ್ಲಿ ನಮ್ಮ ತಂದೆ ತಾಯಿಗಳು ಅದೆಲ್ಲ ಮಾಡೋಷ್ಟು ಅರ್ಹತೆ ಇರಲಿಲ್ಲ. ನಾವು ಕೂಡ ತುಂಬಾ ಕಷ್ಟದಲ್ಲಿ ಬೆಳೆದೆ ಸರ್. ಜೀವನೋಪಾಯ ಸಾಕ್ಸೊಂದು ಹೋಗೋದೇ ಕಷ್ಟ. ಕುಟುಂಬ ಆದ್ರೂ ನನ್ನ ಮದುವೆ ಆದ್ಮೇಲೂ ತುಂಬಾ ಕಷ್ಟದಲ್ಲೇ ಜೀವನ ಬಂತು. ನಾವು ಯಾರು ಶ್ರೀಮಂತರಲ್ಲ, ತುಂಬಾ ಬಡತನದ ಒಂದು ತುಂಬಾ ಬಡತನ ಅಂದ್ರೆ ಕಡು ಬಡತನ ಅಂತಲ್ಲ ಸರ್, ಅದರಲ್ಲೇ ಅಂತ ಒಂದು ಪರಿಸ್ಥಿತಿಯಿಂದ ನಾವು ಮೇಲೆ ಬಂದ್ರು ಸರ್. ಅದಕ್ಕೋಸ್ಕರ ಆತರ ಜೀವನ ಯಾರಲ್ಲೂ ಇರಬಾರ್ದು. ಇವತ್ತು ಪ್ರತಿಯೊಬ್ಬರು ಸ್ವಾವಲಂಬಿಗಳಾಗಿ ಬದುಕಬೇಕು. ಹೆಣ್ಣು ಮಕ್ಕಳಿಗೆ ಉತ್ತಮವಾದ ಧೈರ್ಯ ತುಂಬಬೇಕು, ಶಕ್ತಿಯಾಗಿ ನಿಲ್ಬೇಕು. ಏನ್ ಬಂದ್ರೆ ಕುಟುಂಬನ ನಿಭಾಯಿಸುವಂತ ಶಕ್ತಿಯನ್ನ ಕಲಿಬೇಕು ಆ ಹೆಣ್ಣು ಅಂತ ಹೇಳಿ ಆ ಒಂದು ದಿಸೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಸರ್.
1: ಬಹಳ ಸಂತೋಷ ರೇಣುಕಮ್ಮ ಅವರೇ. ಏನಾಗ್ಬಿಟ್ಟಿದೆ, ಯಾವ್ದೋ ಒಂದು ಕ್ಷೇತ್ರದಲ್ಲಿ ಇವತ್ತು ಕೂಡ ನಮ್ಮ ಸಮಾಜದಲ್ಲಿ ಒಂದು ಹೆಣ್ಣು ಮುಂದುವರಿತಾ ಇದ್ದಾಳೆ ಅಂತ ಅಂದ್ರೆ ಕಾಲು ಎಳೆಯವರೇ ಜಾಸ್ತಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ನೀವು ಇಷ್ಟೆಲ್ಲ ಸಾಧನೆ ಮಾಡಬೇಕಾದ್ರೆ ನಿಮ್ಗೆ ಕುಹಕದ ಮಾತುಗಳು ಅಥವಾ ನಿಮ್ ಕಾಲೆಳೆಯಂತ ಪರಿಸ್ಥಿತಿಗಳು ಏನಾದ್ರೂ ಕಂಡು ಬಂತ ಮನೆಯಲ್ಲಿ ಅಥವಾ ಸಮಾಜದಲ್ಲಿ?
2: ಅದು ಮನೆಯಲ್ಲಿ ಮಾತ್ರ ಕಂಡು ಬರಲಿಲ್ಲ. ಮಾಡ್ಲಿಕ್ಕೆ ನಮ್ಮ ತಂದೆ ತಾಯಿಗೆ ಒಂದು ಸಪೋರ್ಟ್ ಇಲ್ಲ ಅನ್ನೋದು ಬಿಟ್ರೆ ಅವರಿಗೆ ತುಂಬಾ ಇಷ್ಟ ಇತ್ತು ನನ್ನ ಮಗಳಲ್ಲಿ ತುಂಬಾ ಕಲೆ ಇದೆ ಅಂತ. ನಮ್ಮ ಕುಟುಂಬದಾಗ ಎಲ್ಲರಿಗೂ ಗೊತ್ತಿತ್ತು. ಹಾಗೆ ನನ್ನ ಮದುವೆ ಚಿಕ್ಕೊಳಿಗೆ ಮದುವೆ ಆಗ್ಬಿಡ್ತು. ಮದುವೆ ಆಗಿದ್ಮೇಲೆ ಅಲ್ಲೂ ಕೂಡ ಬಡತನನೇ ಇತ್ತು. ನಮ್ಮ ಮನೆಯಲ್ಲಿ ನನ್ನ ಯಜಮಾನರದನ್ನು ತುಂಬಾ ಗುರುತಿಸಿದ್ರು. ತುಂಬಾ ಗುರುತಿಸಿ ಪ್ರತಿಯೊಂದು ರಂಗದಲ್ಲೂ ಅವರು ಒಂದು ಹೆಜ್ಜೆ ಮುಂದಿಟ್ಟು ಅವ್ರು ನನ್ನನ್ನು ಕರೆದುಕೊಂಡು ಹೋಗಿ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು. ಆಗ ಜನಗಳೆಲ್ಲ ನೀವು ಹೇಳಿದ್ರಲ್ಲ ಊಹೆ ಕುಹೆಗಳಂತ, ಅವನ್ನೆಲ್ಲ ತುಂಬಾ ಅವಾಕ್ಯದಿಂದ ಅವ್ರು ನಮ್ಮನ್ನ ನೋಡ್ತಿದ್ರು, ಮಾತಾಡ್ತಿದ್ರು. ನಾವು ಅದಕ್ಕೆಲ್ಲ ಕೂಗಿ ಕಿವಿಗೊಡ್ಲಿಲ್ಲ ಸರ್. ಅದರಲ್ಲೂ ಹಳ್ಳಿ ಗ್ರಾಮಾಂತರದಲ್ಲಿ ಬಹಳ ಕಷ್ಟ ಸರ್.
1: ಹೌದು,
2: ಎಂತ ಒಂದ್ ಹೆಣ್ಮಗಳು ಹೊರಗಡೆ ಹೋಗ್ತಾಳೆ ಅಂದ್ರೆ ಅವಳನ್ನ ಬಹಳ ಅತಿ ಕೀಳ ಭಾವನೆಯಲ್ಲಿ ನೋಡ್ತಕ್ಕಂಥದ್ದು, ಅದು ತಪ್ಪು ಸರ್. ಹೆಣ್ಣು ಮಗು ಅವಳು ಎಲ್ಲೇ ಇದ್ರು ಕೂಡ, ಯಾವುದೇ ಹೆಣ್ಮಗಳಿರ್ಬೋದು, ಅವಳು ಯಾವುದೇ ಕ್ಷೇತ್ರ ಇರಲಿ, ತನ್ನ ಕುಟುಂಬ

0: ಬರ್ಲಿ, ಆಕೆ ಮುಂದೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾಳ ಹೊರತು ಅವಳಿಗೆ ಬೇರೆ ಉದ್ದೇಶ ಯಾವ ಹೆಣ್ಣಿಗೂ ಇರೋದಿಲ್ಲ ಸರ್. ಯಾರ ಸಾವಿರಕ್ಕೊಬ್ರು ಏನೋ ಅವ್ರ ಗ್ರಾಚಾರ ಏನೋ ಆಗಿರ್ಬೋದು, ಆದ್ರೆ ಪ್ರತಿಯೊಂದು ಹೆಣ್ಣು ಒಂದೊಂದೇ ಹೆಜ್ಜೆ ಇಡ್ಬೇಕಾದ್ರೂ ತನ್ನ ಕುಟುಂಬಕ್ಕೋಸ್ಕರನೇ ಇಡ್ತಾಳೆ ಅನ್ನೋದು ನನ್ನ ಒಂದು ಅನಿಸಿಕೆ. ಅದಕ್ಕೆ ಆ ಹೆಣ್ಣನ್ನ ಬಹಳ ದೇವೇ ತಾಯಿ ಭಾವನೆಯಿಂದ ನೋಡ್ಬೇಕು. ಆಕಿನ ಯಾರು ಕೂಡ ದೂಷಿಸಬಾರ್ದು. ಆಕಿನ ಯಾರು ಗೌರವಿಸ್ತಾರ ಹೆಣ್ಮಗಳನ್ನ, ಆ ಕುಟುಂಬ ಎಲ್ಲಿದ್ರೂ ಚೆನ್ನಾಗಿರುತ್ತೆ, ಆ ಪುರುಷರು ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಸರ್.
1: ಕಿರಣ್ಕುಮಾರ, ನನಗೆ ಬಹಳ ಖುಷಿಯಾಗಿದ್ದೇನಪ್ಪ ಅಂತ ಹೇಳಿದ್ರೆ, ಇವತ್ತು ಕೂಡ ಬಹಳಷ್ಟು ಕುಟುಂಬಗಳಲ್ಲಿ ಒಂದು ಹೆಣ್ಣು ಮುಂದುವರಿತಾ ಇದ್ದಾಳೆ ಅಂತ ಹೇಳಿದ್ರೆ ಮುಖ್ಯವಾಗಿ ಆಕೆಯ ಗಂಡನೇ ಮುಂದುವರಿಲಿಕ್ಕೆ ಅವಕಾಶ ಕೊಡಲ್ಲ. ಈ ನಿಟ್ಟಿನಲ್ಲಿ ರೇಣುಕಮ್ಮವರನ್ನ ನೋಡಿದಾಗ ನಿಮ್ಮ ಮನೆಯವರನ್ನ ಬಹಳ ಈ ಸಂದರ್ಭದಲ್ಲಿ ಮೆಚ್ಚಿಕೊಳ್ಬೇಕು ಅಂತ ಅನ್ಸುತ್ತೆ. ಒಂದು ಮಾತಿದೆ, ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ. ಸೊ ಅದು ಈ ಸಂದರ್ಭದಲ್ಲಿ ನಾವು ಹೇಳೋದಾದ್ರೆ, ಒಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಪುರುಷ ಇದ್ದಾರೆ ನಿಮ್ಮ ಮನೆಯವರು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಸೊ ನಿಮ್ಮ ಮನೆಯವರು ಏನಾದ್ರೂ ಓದಿದಾರ?
0: ಅವರು 5ನೇ ಕ್ಲಾಸ್ ಓದಿದಾರೆ ಸರ್. 5ನೇ ಕ್ಲಾಸ್ ನನಗೆ 3 ಜನ ಮಕ್ಕಳು. ಅವರಿಗೆ ಶಾಲೆ ಕಲಿಸುವಂತ ಸಮಯದಲ್ಲಿ ನಮ್ಮ ಹತ್ರ ಒಂದು 10-20 ರೂಪಾಯಿ ಅಂದ್ರೆ ಬಹಳ ತುಂಬಾ ಕಷ್ಟವಾಗಿತ್ತು. ನನಗೆ ಒಂದು ಏನು ಜ್ಞಾನೋದಯ ಆತಂದ್ರೆ, ಯಾವುದೇ ಹೆಣ್ಣು ಮನೆಯಲ್ಲಿ ಕುಂತ್ರೆ ಯಾವ ಜ್ಞಾನನು ಬರೋದಿಲ್ಲ. ಅವಳ ಅಡಿಗೆ ಮತ್ತೆ ಮನೆ ಇದಕ್ಕೆ ಸೀಮಿತ ಆಗ್ಬಿಡ್ತಾಳೆ. ಅವಳು ಪ್ರಪಂಚದಲ್ಲಿ ಹೊರಗಡೆ ಬೆರೀಬೇಕು, ಒಂದೊಂದನ್ನ ಕಲಿಬಹುದು. ನಾವು ಎಲ್ಲಿ ಹೋದ್ರೂ ಅಲ್ಲೊಂದು ನಮ್ಗೆ ಕಲಿಯಂತ ಇರ್ತತಿ. ನಾನು ತರಬೇತಿ ಅಂತ ಹೇಳಿದ್ರೆ 16 ತರಬೇತಿ, ಒಂದು 20 ತರಬೇತಿ ಮಾಡಿರ್ಬೋದು. ನಾನು ಕೃಷಿಯಿಂದಿರ್ಬೋದು, ಒಂದು ಅಣಬೆ ಬೇಸೆ ಇರ್ಬೋದು, ಹಿಂಗೆ ಸುಮಾರಷ್ಟು ತರಬೇತಿಗಳು ಅಲ್ಲಿ ಸುಮ್ಮನೆ ಹೋಗ್ತಿದೆ. ಆದ್ರೆ ನನ್ಗೆ ಅಲ್ಲಿ ಹೋದಲ್ಲೆಲ್ಲ ಒಂದೊಂದು ಅನುಭವ, ಒಂದೊಂದು ಶಕ್ತಿಯಾಗಿ ನನಗೆ ಸಿಕ್ತು. ಅದರಿಂದ ಗುರಿ ಇಟ್ಕೊಂಡು ನಾನು ಈ ಪ್ರತಿಯೊಂದು ರಂಗದಲ್ಲೂ ನಾನು ಒಂದೊಂದು ಹೆಜ್ಜೆ ಇಟ್ಟಾಗ್ಲೂ ಒಂದೊಂದು ಅನುಭವ. ಅದಕ್ಕೆ ಇವತ್ತಿಷ್ಟು ಮುಂದೆ ಬರಲಿಕ್ಕೆ, ಈ ಸಮಾಜ ಏನು ಕಿಂಚಿತ್ತು ಅಂತ ಹಿಂದೆ ಸೆಳಿಲಿಕ್ಕೆ ಇಷ್ಟಪಡ್ತಾರಲ್ಲ ಸರ್, ಅವರೇ ನಮ್ಮನ್ನು ಮುಂದೆ ತರೋದು. ನಿಂದಕರು ಇರ್ಲಿಲ್ಲ ಅಂದ್ರೆ ಯಾರು ಮುಂದೆ ಬರಲ್ಲ. ಅದನ್ನ ನಾವು ತಪ್ಪಾಗಿ ಬಯಸಬಾರ್ದು. ಅವ್ರು ಇರ್ಲೇಬೇಕು. ಅವ್ರು ನಮ್ಮನ್ನ ಹೀಯಾಳಿಸ್ತಾ ಇದ್ದಾಗ ನಮಗೆ ಒಂದು ತುಂಬಾ ದೊಡ್ಡ ಶಕ್ತಿಯಾಗಿ ನಿಲ್ತವನು. ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿದ್ರೆ ಬಡತನದಲ್ಲಿ ಯಾರ್ಯಾಗ, ನಮ್ಮ ನಾಡಿನ ಪ್ರತಿಯೊಂದು ಮಕ್ಕಳು ಉತ್ತಮವಾದ ಎಜುಕೇಶನ್ ಮಾಡ್ಬೇಕು. ನಾಳೆ ಕಸ ಹೊಡೆದು ಬದುಕ್ರಿ, ಬದುಕಕ್ಕೆ ಊಟ ಮಾಡಕ್ಕೆ ಏನಾದ್ರೂ ಇರುತ್ತೆ, ಆದ್ರೆ ಶಿಕ್ಷಣ ಮಾತ್ರ ಉತ್ತಮವಾದ ಶಿಕ್ಷಣ ಇರ್ಬೇಕಂತ.
1: ಉತ್ತಮವಾದ ಶಿಕ್ಷಣ
0: ಶಿಕ್ಷಣ ಪಡೀಲಿ.
1: ತಮ್ಗೆ ಎಷ್ಟು ಮಕ್ಕಳು ಅಂದ್ರಿ?
0: 3 ಜನ ಮಕ್ಕಳು.
1: 3 ಜನ ಮಕ್ಕಳು ಏನ್ ಮಾಡ್ತಾರೆ? 3 ಜನ,
0: ಒಬ್ರು MA ಮಾಡಿದಾರೆ ಸರ್, ಒಬ್ರು BSc ಮಾಡಿದಾರೆ, BEd ಮಾಡಿ, ಒಬ್ರು GN ಮಾಡಿ BSc ನರ್ಸಿಂಗ್ ಮಾಡಿದಾರೆ ಮಗಳು.
1: ಈಗ 3 ಜನದ್ದು ಲೈಫ್ ಸೆಟ್ಲ್ ಆಗಿದ್ಯಾ?
0: ಒಬ್ರು ಪಂಚಾಯತಿ ಕಾರ್ಯದರ್ಶಿ ಆಗಿದ್ದಾರೆ, MA ಮಾಡಿದ್ರು, ಸತೀಶ್ ಕುಮಾರ್ ಅಂತ. ಸಂತೋಷ್ ಕುಮಾರ್ ದ್ವಿತೀಯ ದರ್ಜೆ ಶಿಕ್ಷಕರಾಗಿದ್ದಾರೆ ಹೈಸ್ಕೂಲ್ ಅಲ್ಲಿ. ನನ್ನ ಮಗಳು ಗ್ರಾಮಾಂತರದಲ್ಲಿ ಒಂದು ಆರೋಗ್ಯ ಇಲಾಖೆಯಲ್ಲಿ ಇವತ್ತು ಸೇವೆ ಸಲ್ಲಿಸ್ತಾ ಇದ್ದಾರೆ.
1: ಬಹಳ ಖುಷಿಯಾಗುತ್ತೆ ರೇಣುಕಮ್ಮ ಅವರೇ, ನೀವು 5ನೇ ಕ್ಲಾಸ್ ಅಂತೀರಿ, ನಿಮ್ಮ ಮನೆಯವರು 5ನೇ ಕ್ಲಾಸ್ ಅಂತೀರಿ, ಆದ್ರೆ ಮಕ್ಕಳನ್ನ ಪದವೀಧರರನ್ನಾಗಿ ಮಾಡಿದ್ರಲ್ಲ, ನಿಜವಾಗ್ಲೂ ಬಹಳ ಸಂತೋಷದ ವಿಷಯ. ನೀವು ಹಾಡುಗಳನ್ನ ತುಂಬಾ ಅಂದ್ರೆ ತುಂಬಾನೇ ಹಾಡ್ತೀರಿ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ ಎಲ್ಲ ಹಾಡ್ತೀರಿ. ಈಗ ನಾವು ಈ ಸಂದರ್ಶನವನ್ನ ಮುಗಿಸೋ ಹಂತದಲ್ಲಿ ಇದ್ದೀವಿ. ನಿಮಗಿಷ್ಟವಾಗಿರುವಂತ ಒಂದು ಹಾಡು ಸೋಬಾನೆ ಪದನೋ ಅಥವಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಹಾಡ್ಬೋದಾ?
0: ನಾನೀಗ ಒಂದು ಬಸವಣ್ಣರ ಗೀತೆ ಹಾಡ್ತೇನೆ ಸರ್.

0: ಆಯ್ತು, ಈಗ ರೇಣುಕಮ್ಮ ಅವರೇ ಸಂದರ್ಶನ ಮುಗಿತಾ ಇದೆ. ಈ ಇಷ್ಟೆಲ್ಲ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಸಮಯದ ಹೊಂದಾಣಿಕೆ ಹೇಗೆ? ನೀವು ಬರೀ ಹಾಡೋದು ಮತ್ತೆ ಈ ಮೀಟಿಂಗು ಇದು ಎಲ್ಲ ಹೋಗ್ಬಿಟ್ರೆ ಮಹಿಳೆಗೆ ಮನೆತನದ ಒಂದು ಜವಾಬ್ದಾರಿ ಅಂತ ಒಂದು ಇದ್ದೇ ಇರುತ್ತೆ, ಅದನ್ನ ನಿಭಾಯಿಸದೆ ಸಾಧ್ಯನೇ ಇಲ್ಲ ನಿಭಾಯಿಸದೇ ಇರೋದಕ್ಕೆ. ಸಮಯದ ಹೊಂದಾಣಿಕೆ ಬಹಳ ಮುಖ್ಯ. ಹೇಗ್ ಮಾಡ್ತೀರಿ ಮತ್ತಿದನ್ನ?
1: ಈಗ ನನಗೆ ಸಮಯ ಇದೆ. ನಾನು ಮುಂದೆ ಬರ್ತಕ್ಕಂತ ಕಾಲದಲ್ಲಿ ಎಷ್ಟು ಸಮಯನೇ ಇರಲಿಲ್ಲ. ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, 6-8 ವರ್ಷದ ಮಕ್ಕಳಿದ್ದಾಗ ನಾನು ಹೊರಗೆ ಕೆಲಸ ಮಾಡ್ತಾ ಇದ್ದೆ. ಸಮಾಜದ ಕ್ಷೇತ್ರದಲ್ಲಿ ನಾನು ಆವಾಗಲೇ ಕೆಲಸ ಮಾಡ್ತಾ ಇದ್ದೆ. ಆಗ ನನಗೆ ನಾನು ಶಿಕ್ಷಣ

0: ಸಂಸ್ಥೆಯಲ್ಲೂ ಅಕ್ಷರ ತುಂಗ ಸಂಸ್ಥೆಯಲ್ಲಿ 6 ವರ್ಷ ಕೆಲಸ ಮಾಡಿದ್ದೀನಿ. ಅದರಲ್ಲಿ 1 ತಿಂಗಳ ತರ ಶಿಕ್ಷಕರ ತರಬೇತಿ ತಗೊಂಡಿದ್ದೀನಿ. ಆ ಎಲ್ಲಾ ತರಬೇತಿಗಳನ್ನ ನಾನು ಈ ಉತ್ತಮ ಮಟ್ಟಕ್ಕೆ ನೆಲೆಸಿದೆ. ಆದ್ರೆ ಮಕ್ಕಳನ್ನ ಕೂಡ ಪೋಷಣೆ ಮಾಡಿಕೊಂಡು ಮನೆಯಲ್ಲೂ ಎಲ್ಲಾ ಗೃಹಿಣಿಗೆ ಏನಿರುತ್ತಲ್ಲ ಅದೆಲ್ಲ ನನಗೂ ಇರುತ್ತೆ, ಅದೆಲ್ಲ ನಿಭಾಯಿಸಿ ರಾತ್ರಿಯೆಲ್ಲ ಕೆಲಸ ಮಾಡಿ ರಾತ್ರಿಯೆಲ್ಲ ಬಟ್ಟೆ ಹೊಲಿದು ಬೆಳಿಗ್ಗೆ ಫೀಲ್ಡ್ಗೂ ಕೆಲಸ ಮಾಡ್ತಿದ್ದೆ. ಕನಿಷ್ಠ ಅಂದ್ರೆ ರಾತ್ರಿ 1 ಗಂಟೆವರೆಗೂ ಕೆಲಸ ಮಾಡಲೇಬೇಕು. ಬಟ್ಟೆ ತೊಳಿಬೇಕು, ಬಟ್ಟೆ ಹೊಲಿಬೇಕು. ಬಟ್ಟೆ ಹೊಲಿಲ್ಲ ಅಂದ್ರೆ ಬೆಳಗ್ಗೆ ನಮಗೆ ಊಟಕ್ಕಿಲ್ಲ. ನಮ್ಮ ಯಜಮಾನರಿಗೂ ಬಟ್ಟೆ ಹೊಲಿದ ಕಲಿಸಿದ ಅವರು ಹೊಲಿತಿದ್ರು. ನಮಗೆ ಉದ್ಯೋಗ ಅಂದ್ರೆ ನಮಗೆ ಒಂದು ಅದೇ ಒಂದು ನಮ್ಮ ಜೀವನದ ಆಧಾರ, ಬೇರೇನಿಲ್ಲ.
1: ಆಯ್ತು ರೇಣುಕಮ್ಮ ಅವರೇ, ಈಗ ಮಹಿಳೆಯರಿಗೆ ಏನ್ ಸಂದೇಶ ಕೊಡಕ್ಕೆ ಬಯಸ್ತೀರಿ ನೀವು?
0: ಯಾವುದೇ ಸಂದರ್ಭ ಬಂದ್ರು ಏನೇ ಬಂದ್ರು ಹೆಣ್ಣು ಹಿಂದೆ ಸರಿಬಾರದು. ಗೌರವಾನ್ವಿತವಾಗಿ ಸಮಾಜದಲ್ಲಿ ಉತ್ತಮವಾದ ಬದುಕನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ಆಲೋಚನೆ ಹೆಣ್ಣು ಮಾಡ್ಬೇಕು. ಪುರುಷ ಏನಾದ್ರೂ ತಂದ್ಕೊಡ್ಬಹುದು, ಏನಾದ್ರೂ ಸಂಪಾದನೆ ಮಾಡಬಹುದು, ಅದನ್ನ ನಿಭಾಯಿಸ್ಕೊಂಡು ಅದನ್ನ ಮುಂದಕ್ಕೆ ತಗೊಂಡು ಹೋಗ್ತಕ್ಕಂತ ಜವಾಬ್ದಾರಿ ಇರೋದು ಹೆಣ್ಮಕ್ಳಿಗೆ. 1 ರೂಪಾಯಿ ತಂದ್ರು ಅಷ್ಟೇ ಜೀವನ, 1 ಕೋಟಿ ರೂಪಾಯಿ ತಂದ್ರು ಅದನ್ನ ಎಲ್ಲ ನಿಭಾಯಿಸುವಂತ ಶಕ್ತಿ ಹೆಣ್ಣಿಗಿದ್ದಾಗ ಎಷ್ಟು ಕಡಿವಾಣದಲ್ಲಿ ನಾವ್ ಎಷ್ಟು ಅಂತರದಲ್ಲಿ ಬದುಕಬೇಕು. ನಮ್ಮ ಖರ್ಚು ವೆಚ್ಚ ದಿನನಿತ್ಯ ಈಗಂತೂ ಸುಮಾರಿದೆ ಬಿಡಿ. ಆ ಒಂದು ಪರಿಸ್ಥಿತಿಯಿಂದ ಹಿಂದೆ ಸರಿದು ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳೋದು, ನಮ್ಮ ಕುಟುಂಬದಲ್ಲಿ ಮಕ್ಕಳು ಮರಿನ ಮುಂದೆ ತರತಕ್ಕಂಥದ್ದು, ಇರ್ತಕ್ಕಂಥ ಮನೆಯಲ್ಲಿ ಗೌರವದಿಂದ ನೋಡ್ತಕ್ಕಂಥದ್ದು, ಈ ಒಂದು ಸಂಸ್ಕೃತಿಯನ್ನ ನಮ್ಮ ನಾಡಿನ ಸಮೃದ್ಧಿಯಾದ ಸಂಸ್ಕೃತಿಯನ್ನ ಬೆಳಗಂತದ್ದು ಶಕ್ತಿ ಹೆಣ್ಣಾಗಬೇಕು ಅಂತ ನನ್ನ ಒಂದು ಅನಿಸಿಕೆ.
1: ಆಯ್ತು ರೇಣುಕಮ್ಮ ಅವರೇ, ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಜನಪದ ಗೀತೆ ಮತ್ತೆ ಭಕ್ತಿಗೀತೆ ಭಾವಗೀತೆ ಇವುಗಳ ಅನುಭವಗಳನ್ನ ಹಂಚಿಕೊಂಡ್ರಿ, ಹಾಗೆ ಸಮಾಜ ಸೇವೆ ಮಾಡಿರ್ತಕ್ಕಂಥ ಅನುಭವವನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡ್ರಿ. ಹಾಗಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ಆಕಾಶವಾಣಿ ಇಲಾಖೆಗೂ ತುಂಬು ಹೃದಯದ ಧನ್ಯವಾದಗಳು.
2: ಇದುವರೆಗೂ ಶಿವಮೊಗ್ಗ ಈಸೂರಿನ ಬಹುಮುಖ ಪ್ರತಿಭೆ ಶ್ರೀಮತಿ ರೇಣುಕಾ ಓಂಕಾರಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂಕೆ ಶಿವಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಧಾರವಾಡ.

0: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, ಯುಜಿಸಿ ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
3: ಆತ್ಮೀಯ ಕೇಳುಗರೇ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.

ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆಯಲ್ಲಿ ಆಲ್ಬಿನಿಸಂ ಹಾಗೂ ವಿಟಿಲಿಗೋ ಈ ಕುರಿತು ಕಲಬುರಗಿಯ ಶಶಿಕಾಂತ್ ಮಲ್ಕೋಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಹಾಗೂ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಯೋಗೇಶ್ ಎಂ. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೋಟೆಬೆನ್ನೂರಿನ ಅಡಿವೆಪ್ಪ ಕುರಿಯವರ್ ಹಾಗೂ ಮೇಳದವರಿಂದ ಏಕ್ತಾರಿ ಪದ. 1:30 ಹಲೋ ಅಭಿಲಾಷ ನೇರ ಫೋನ್ ಇನ್ ಕಾರ್ಯಕ್ರಮ. 2:40

0: ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಅಲ್ಬಿನಿಸಂ ಹಾಗೂ ವಿಟಿಲಿಗೋ ಈ ಕುರಿತು ಕಲಬುರಗಿಯ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೂಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಅಲ್ಬಿನಿಸಂ ಕುರಿತಾಗಿ ಮಾತಾಡ್ತಾ ಇದ್ದೇವೆ. 13ನೇ ಜೂನ್ ಪ್ರತಿ ವರ್ಷ ವಿಶ್ವ ಅಲ್ಬಿನಿಸಂ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಈ ಅಲ್ಬಿನಿಸಂ ಅಂದ್ರೆ ಏನು, ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕಲಬುರಗಿಯ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೂಡ್ ಅವರಿದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ, ಧನ್ಯವಾದಗಳು.
1: ಡಾಕ್ಟರ್, ಆರಂಭದಲ್ಲಿ ಹೇಳಿ, ಅಲ್ಬಿನಿಸಂ ಅಂದ್ರೆ ಏನು ಸರ್? ಇದಕ್ಕಾಗಿ ಒಂದು ದಿವಸವನ್ನೇ ಮೀಸಲಿಟ್ಟಿದೀವಲ್ಲ, ಇದರ ಪ್ರಾಮುಖ್ಯತೆ ಏನು
2: ಸರ್? ಇದು ಅಲ್ಬಿನಿಸಂ ಅನ್ನೋದು ಇದೊಂದು ಅಪರೂಪವಾದಂತಹ ಅನುವಂಶಿಕವಾದ ಕಾಯಿಲೆ. ಇದು ಹುಟ್ಟದಾಗಿಂದಲೇನೆ ಚರ್ಮ, ಆಮೇಲೆ ಕೂದಲು, ಆಮೇಲೆ ಕಣ್ಣುಗಳು ಬಿಳಿಯಾಗಿರ್ತವೆ. ಓಕೆ, ಸೊ ಇದು ಸಾಮಾನ್ಯವಾಗಿ ಹುಟ್ಟಿದ ಟೈಮಲ್ಲೇನೆ ಬಿಳಿಯಾಗಿರುತ್ತೆ ಚರ್ಮ. ಆಮೇಲೆ ಇದನ್ನ ವಿಟಿಲಿಗೋಕೆ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಅಂತಾರೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ವಿಟಿಲಿಗೋ ಅನ್ನೋದು ಹುಟ್ಟದಾಗಿಂದ ನಾರ್ಮಲ್ ಆಗಿ ಚರ್ಮ ಇರುತ್ತೆ. ಹುಟ್ಟದಾದ್ಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ಸ್ವಲ್ಪ ವೈಟ್ ಆಗ್ಲಾಗತ್ತು ಅಂತಂದ್ರೆ ಅದು ವಿಟಿಲಿಗೋ ಅಂತೀವಿ.
1: ಬೈ ಬರ್ತ್ ಆದ್ರೆ ಅದು
2: ಅಲ್ಬಿನಿಸಂ. ಸ್ವಲ್ಪ ವರ್ಷಗಳ ನಂತರ ಆದ್ರೆ ಅದು ವಿಟಿಲಿಗೋ.
1: ವಿಟಿಲಿಗೋ ಬೇರೆ, ಅಲ್ಬಿನಿಸಂ ಬೇರೆ,
2: ಎರಡು ಬೇರೆ ಬೇರೆ.
1: ಸರ್, ಈಗ ತಾಯಿ ಗರ್ಭ ಧರಿಸಿದಾಗ ಈ ಮಗು ಈ ಸ್ಥಿತಿಯಲ್ಲಿದೆ ಅಂತ ನಮ್ ಗರ್ಭದಲ್ಲಿರುವಾಗಲೇ ಗೊತ್ತಾಗುತ್ತಾ?
2: ಇಲ್ಲ ಸರ್, ಗರ್ಭದಲ್ಲಿರುವಾಗ ಗೊತ್ತಾಗೋದಿಲ್ಲ ಸರ್. ಸೊ ಬರ್ತ್ ಆದ್ಮೇಲೆ ನಾವು ಚರ್ಮ ನೋಡ್ಮೇಲೆ ಗೊತ್ತಾಗೋದು ಸರ್.
1: ಅಂದ್ರೆ ಇದು ಎಷ್ಟು ಕಾಮನ್ ಸರ್, ಅಂದ್ರೆ ಈ ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡೋದಾದ್ರೆ?
2: ಸರ್, ಅಲ್ಬಿನಿಸಂ ನೋಡಿ ಸರ್, ಇದು ಲೈಕ್ ವರ್ಲ್ಡ್ ಪ್ರಿವಲೆನ್ಸ್ ಬಂದ್ಬಿಟ್ಟು 1 in 20,000, ಅಂದ್ರೆ 20,000 ಪಾಪ್ಯುಲೇಷನ್ ಅಲ್ಲಿ ಒಬ್ಬರಿಗೆ ಅಲ್ಬಿನಿಸಂ ಇರುತ್ತೆ ಅಂದಾಜ್ ಪ್ರಕಾರ.
1: ಅನುವಂಶಿಕವಾಗಿ ಬರುತ್ತದೆ ಅಂತ ಹೇಳಿದ್ರೆ ಸರ್, ಅದಕ್ಕೆ ಬೇರೆ ಏನಾದ್ರೂ ಕಾರಣ ಇದೆಯಾ?
2: ಇಲ್ಲ ಸರ್, ಇದು ಜೆನೆಟಿಕ್ ಕಂಡೀಷನ್, ಇದರ ಬೇರೆ ಕಾರಣಗಳಿಲ್ಲ, ಇದು ಅನುವಂಶಿಕವಾಗಿ ಬರೋದು.
1: ಈ ಕೆಲವೊಬ್ರು ಹೇಳ್ತಾರೆ ಸಂಬಂಧಿಕರಲ್ಲೇ ಮದುವೆ ಆದ್ರೆ ಸಮಸ್ಯೆಗಳಾಗುತ್ತೆ ಅಂತ, ಇದು ಒಂದ್ ಸಮಸ್ಯೆ ಅದೇ ಕಾರಣಕ್ಕಾಗುತ್ತಾ?
2: ಸರ್, ಇದು ಯಾವುದೇ ಆದಂತಹ ಜೆನೆಟಿಕ್ ಕಾಯಿಲೆಗಳು ಅಥವಾ ಅನುವಂಶಿಕ ಕಾಯಿಲೆಗಳು ಕಾಮನ್ ಆಗಿರೋದು ಈ ಸಂಬಂಧಿಕರಲ್ಲಿ ಮದುವೆ ಆಗೋದ್ರಿಂದ. ಸಂಬಂಧಿಕರಲ್ಲಿ ಮದುವೆ ಆಗೋದ್ರಿಂದ ಈ ಮ್ಯೂಟೆಂಟ್ ಜೀನ್ಸ್ಗಳು ಹೆಚ್ಚಾಗಿ ಹೆಚ್ಚಾಗಿ ಇರುತ್ತೆ. ಸೊ ಎರಡು ಹೋಮೋಜೈಗಸ್ ಆಗೋದ್ರಿಂದ ಈ ಅನುವಂಶಿಕ ಕಾಯಿಲೆಗಳು ಬರುತ್ತವೆ ಸರ್.
1: ಈಗ ಬೈ ಬರ್ತ್ ಇಂದ ಅಲ್ಬಿನಿಸಂ ಬರುತ್ತೆ ಅಂತ ಹೇಳಿದ್ರಿ ಸರ್, ಈಗ ಆ ಮಗುವನ್ನು ಸಾಮಾನ್ಯ ಮಗುವಿನ ರೀತಿಯಲ್ಲಿ ಬೆಳೆಸಬೇಕಾ ಅಥವಾ ಅದಕ್ಕೆ ವಿಶೇಷ ಕಾಳಜಿಯ ಅವಶ್ಯಕತೆ ಇದೆಯಾ?
2: ಸರ್, ಅಲ್ಬಿನಿಸಂ ಅಲ್ಲಿ ಚರ್ಮ ವೈಟ್ ಇರುತ್ತೆ, ಅಂದ್ರೆ ಮೆಲ್ನಿನ್ ಇರಂಗಿಲ್ಲ. ಸೊ ಹೇರ್ಸ್ ಆಮೇಲೆ ಐಸ್ ಗಳು ವೈಟ್ ಇರುತ್ತೆ, ಅಲ್ಲಿ ಮೆಲ್ನಿನ್ ಇರಂಗಿಲ್ಲ. ಸೊ ಇದರಿಂದ ಏನಾಗುತ್ತೆ, ಅವರಿಗೆ ಯಾವ ಸನ್ ಲೈಟ್ ಏನಾದ್ರು ಬಿತ್ತೆ ಅಂತಂದ್ರೆ ಅವರಿಗೆ ಫೋಟೋ ಸೆನ್ಸಿಟಿವಿಟಿ, ಅಂದ್ರೆ ಸನ್ ಲೈಟ್ ಆಗ ಬರಂಗಿಲ್ಲ ಅವರಿಗೆ. ಸನ್ ಲೈಟ್ ಬಿತ್ತು ಅಂತಂದ್ರೆ ಕೆಂಪಾಗೋದು, ಉರಿಯೋದು ಅವೆಲ್ಲ ಆಗುತ್ತೆ. ಆಮೇಲೆ ಈ ಕಣ್ಣಲ್ಲಿ ಈಗ ಐರಿಸ್ ಅಂತ ಇರುತ್ತೆ, ಅಂದ್ರೆ ಕಣ್ಣಲ್ಲಿ ನೋಡಿದಾಗ ಒಂದು ಪರದೆ ಇರುತ್ತಲ್ಲ, ಅದಕ್ಕೆ ಐರಿಸ್ ಅಂತೀವಿ. ಅಲ್ಲಿ ಕೆಳ ಪೂರ್ತಿ ಹಿಂದ್ಗಡೆ ಬ್ಲಾಕ್ ಇರುತ್ತಲ್ಲ, ಅದು ದಟ್ ಇಸ್ ರೆಟಿನಾ. ಸೊ ಅದೆರಡರಲ್ಲೂ ಈ ಪಿಗ್ಮೆಂಟೇಷನ್ ಸೆಲ್ಸ್ ಅಂದ್ರೆ ಈ ಮೆಲ್ಲಿನ್ ಇರುತ್ತೆ. ಈ ಮೆಲ್ಲಿನ್ ಅಲ್ಬಿನಿಸಂ ಅಲ್ಲಿ ಮೇನ್ ಪ್ರಾಬ್ಲಮ್ ಇರೋದೇ ಮೆಲ್ಲಿನ್ ಪ್ರೊಡಕ್ಷನ್ ಆಗಂಗಿಲ್ಲ ಅಲ್ಲಿ, ಅಥವಾ ಪ್ರೊಡಕ್ಷನ್ ಆದ್ರೂ ಅದು ಟ್ರಾನ್ಸ್ಫರ್ ಆಗಂಗಿಲ್ಲ. ಸೊ ಆ ಕಾರಣದಿಂದ ಇದು ಅಲ್ಬಿನಿಸಂ ಆಗುತ್ತೆ. ಸೊ ಈಗ ಮೆಲ್ಲಿನ್ ಪ್ರೊಡಕ್ಷನ್ ಆಗ್ಲಿಲ್ಲ ಅಂತಂದ್ರೆ ಸೊ ನಮ್ಗೆ ಫೋಟೋ ಪ್ರೊಡಕ್ಷನ್ ಸಿಗಂಗಿಲ್ಲ ಮೆಲ್ಲಿನ್ ಇಂದ. ಸೊ ಇದರಿಂದ ಏನಾಗುತ್ತೆ, ಅವರಿಗೆ ಸನ್ಲೈಟ್ ಬಿದ್ರೆ ಸ್ವಲ್ಪ ಇರಿಟೇಷನ್ ಆಗೋದು ಅವೆಲ್ಲ ಆಗುತ್ತೆ. ಆಮೇಲೆ ಸನ್ಲೈಟ್ ಬಿದ್ರೆ ಅವರಿಗೆ ಹಿಂಗ ಕಣ್ಣೆಲ್ಲ ಸ್ವಲ್ಪ ಹಿಂಗ ಉರಿಯುತ್ತೆ. ಓಕೆ, ಆಮೇಲೆ ಡೈರೆಕ್ಟ್ ಸನ್ಗೆ ಫೋಕಸ್ ಲೈಟ್ಗೆ ಹಿಂಗ ನೋಡಕ್ ಆಗಂಗಿಲ್ಲ ಅವರಿಗೆ. ಸೊ ಅದಕ್ಕೆ ಕೆಲವೊಂದು ಕಾಳಜಿಗಳು ತಗೋಬೇಕಾಗುತ್ತೆ. ಸೊ

0: ಯಾವಾಗಾದ್ರೂ ಹೊರಗಡೆ ಹೋಗ್ತಾ ಇದ್ರೆ ಅವರು ಸನ್ಸ್ಕ್ರೀನ್ ಹಚ್ಕೋಬೇಕು, ಅಥವಾ ಫೋಟೋ ಪ್ರೊಟೆಕ್ಷನ್ ಸ್ವಲ್ಪ ಕ್ಲೋತಿಂಗ್ ಎಲ್ಲ ಕವರ್ ಮಾಡ್ಕೋಬೇಕು, ಹ್ಯಾಟ್ ಹಾಕೋಬೇಕು, ರೌಂಡ್ ರಿಮಿರ್ ಅಂತ ಹ್ಯಾಟ್ ಹಾಕೋಬೇಕು, ಅಥವಾ ಬ್ಲಾಕ್ ಕಲರ್ ಗ್ಲಾಸ್ ಹಾಕೋಬೇಕು ಸೊ ಐಸ್ ಇಂದ ಪ್ರೊಟೆಕ್ಷನ್ ಆಗಕ್ಕೆ. ಆಮೇಲೆ ರೆಗ್ಯುಲರ್ ಆಗಿ ಸ್ವಲ್ಪ ಸನ್ಸ್ಕ್ರೀನ್ ಹಚ್ಕೊಂಡ್ರೆ ಸ್ವಲ್ಪ ಅವರಿಗೆ ಫೋಟೋ ಪ್ರೊಟೆಕ್ಷನ್ ಸಿಗುತ್ತೆ ಸರ್.
1: ಅಂದ್ರೆ ಇದು ಅವರು ಲೈಫ್ ಲಾಂಗ್ ಮಾಡಬೇಕಾಗುತ್ತೆ ಸರ್ ಅಥವಾ ಬೇರೆ ಏನಾದ್ರು ಮೆಡಿಕೇಶನ್ ಇದೆಯಾ?
0: ಸರ್ ಇದು ಲೈಫ್ ಲಾಂಗ್ ಮಾಡಬೇಕಾಗುತ್ತೆ ಸರ್. ಸೊ ಯಾವ್ದೇ ಆದಂತ ಮೆಡಿಕೇಶನ್ಸ್ ಇಲ್ಲ ಆಲ್ಬಿನಿಸಮ್, ಯಾಕಂದ್ರೆ ಇದು ಅನ್ವಂಶಿಕ ಆಗಿರೋ ಕಾಯಿಲೆ ಆಗೋದ್ರಿಂದ ಯಾವ್ದೇ ಆದಂತ ಮೆಡಿಕೇಶನ್ಸ್ ಇಲ್ಲ. ಇದನ್ನ ಲೈಫ್ ಲಾಂಗ್ ಅವರು ಈ ಸನ್ಲೈಟ್ ನಿಂದ ಪ್ರೊಟೆಕ್ಷನ್ ತಗೊಳ್ಬೇಕಾಗುತ್ತೆ. ಕೆಲವೊಂದು ರೆಗ್ಯುಲರ್ ಆಗಿ ಅವ್ರ ಸ್ಕಿನ್ ಅನ್ನ ಎಕ್ಸಾಮಿನ್ ಮಾಡ್ಕೋಬೇಕಾಗುತ್ತೆ, ಯಾಕಂದ್ರೆ ಕೆಲವೊಂದು ವರ್ಷಗಳಾಗೋದ್ರಿಂದ ರೆಗ್ಯುಲರ್ ಆಗಿ ಸನ್ಲೈಟ್ ಬಿಡೋದ್ರಿಂದ ಕೆಲವೊಂದ್ಸಲ ಏನಾಗುತ್ತೆ, ದೇ ಹ್ಯಾವ್ ಮೋರ್ ಟೆಂಡೆನ್ಸಿ ಫಾರ್ ಕ್ಯಾನ್ಸರ್ಸ್. ಸೊ ಸ್ಕಿನ್ ಕ್ಯಾನ್ಸರ್ಸ್ ಅವರಲ್ಲಿ ಜಾಸ್ತಿ ಇರುತ್ತೆ. ಸೊ ಕೆಲವೊಂದು ಯಾವ್ದೇ ಆದಂತ ಏನಾದ್ರೂ ಚರ್ಮದಲ್ಲಿ ಏನಾದ್ರೂ ಗಾಯಗಳಾಗಿದೆ, ಅದು ಮಾಯ್ತಾ ಇಲ್ಲ ಅಥವಾ ಅದು ದೊಡ್ಡದಾಗ್ತಾ ಇದೆ, ಸೊ ಅಂತ ಟೈಮಲ್ಲಿ ನೀವು ಸ್ಕಿನ್ ಡಾಕ್ಟರ್ಗೆ ಹೋಗಿ ಭೇಟಿ ಆಗಬೇಕಾಗುತ್ತೆ
1: ಸರ್. ಪ್ರತಿ ವರ್ಷ 13ನೇ ಜೂನನ್ನು ವರ್ಲ್ಡ್ ಆಲ್ಬಿನಿಸಮ್ ಡೇ ಅಂತ ಆಚರಣೆ ಮಾಡ್ತೇವೆ ಸರ್. ಈ ವರ್ಷದ ಥೀಮ್ ಏನಿದೆ ಸರ್?
0: ಈ ವರ್ಷದ ಥೀಮ್ ಇರೋದು ಪ್ರೌಡ್ಲಿ ಇನ್ ಮೈ ಸ್ಕಿನ್ ಸೆಲೆಬ್ರೇಟಿಂಗ್ ಆಲ್ ಸ್ಕಿನ್ ಟೋನ್ಸ್ ಅಂತ.
1: ಅಂದ್ರೆ ಅವರಿಗೆ ಸಮಾಜದಲ್ಲಿ ಒಂಥರ ಅವರಿಗೆ ಮುಜುಗರಕ್ಕೆ ಒಳಗಾಗೋ ಸಾಧ್ಯತೆ ಇರುತ್ತೆ ಸರ್.
0: ನಮ್ ಸ್ಕಿನ್ ಬಗ್ಗೆ ನಮ್ಗೆ ಗೌರವ ಇರಲಿ, ಆಮೇಲೆ ಎಲ್ಲಾ ಸ್ಕಿನ್ ಟೋನ್ ಗಳನ್ನು ನಾವು ಗೌರವಿಸೋಣ ಅಂತ. ಸೊ ಯಾವ್ದೇ ಆದಂತ ಡಿಸ್ಕ್ರಿಮಿನೇಷನ್ ಬೇಡ ಅಂತ.
1: ಸರ್, ಆಗ್ಲೇ ಹೇಳಿದ್ರಿ ನೀವು ಆಲ್ಬಿನಿಸಮ್ ಸಮಸ್ಯೆ ಇರೋರು ಚರ್ಮದ ಕ್ಯಾನ್ಸರ್ಗೆ ಒಳಗಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ. ಈಗ ಅವರು ಯಾವ ವಯಸ್ಸಿನಲ್ಲಿ ಈ ಚರ್ಮದ ಕ್ಯಾನ್ಸರ್ ಅವ್ರಿಗೆ ಕಾಡಬಹುದು ಸರ್?
0: ಪ್ರಮುಖವಾಗಿ ಇದು ಓಲ್ಡ್ ಏಜ್ ಅಲ್ಲೇ ಪ್ರಾಬ್ಲಮ್ ಮಾಡುತ್ತೆ. ಸೊ ಇನಿಷಿಯಲ್ ಡ್ಯೂರಿಂಗ್ ಅಂದ್ರೆ ಅರ್ಲಿ ಏಜ್ ಆಫ್ ಲೈಫ್ ಅಲ್ಲಿ ಅವರಿಗೆ ಸನ್ಲೈಟ್ ಬೀಳೋದ್ರಿಂದ ಸ್ವಲ್ಪ ಫೋಟೋ ಸೆನ್ಸಿಟಿವಿಟಿ ಇರುತ್ತೆ. ಯಾವಾಗ ಅದು ಕ್ರೋನಿಕ್ ಆಗಿ ಸನ್ಲೈಟ್ ನಿಂದ ಅದು ಇರಿಟೇಷನ್ ಆಗುತ್ತೆ ಚರ್ಮ, ಅವರಿಗೆ ಸ್ವಲ್ಪ ಮ್ಯಾಲಿಗ್ನೆನ್ಸಿ ಅಥವಾ ಕ್ಯಾನ್ಸರ್ ಆಗೋ ಚಾನ್ಸಸ್ ಓಲ್ಡ್ ಏಜ್ ಅಲ್ಲಿ ಜಾಸ್ತಿ ಆಗುತ್ತೆ.
1: ಇವರು ದಿನನಿತ್ಯ ಯಾವ ರೀತಿ ತಮ್ಮ ಚರ್ಮವನ್ನು ಆರೈಕೆ ಮಾಡ್ಕೋಬೇಕು ಸರ್ ಉತ್ತಮ ರೀತಿಯಲ್ಲಿ ಜೀವನ ನಡೆಸಬೇಕಾದ್ರೆ?
0: ಸರ್, ಒಂದೇದು ಆಲ್ಬಿನಿಸಮ್ ಅಲ್ಲಿ ಮೆಲ್ನಿನ್ ಅಂಶ ಇರೋದೇ ಇಲ್ಲ. ಸೊ ಮೆಲ್ನಿನ್ ಏನ್ ಮಾಡುತ್ತೆ, ನಮ್ದು ಸನ್ಲೈಟ್ ಅನ್ನ ಹೀರ್ಕೊಂಡ್ಬಿಟ್ಟು ನಮ್ ಸ್ಕಿನ್ ನ ಪ್ರೊಟೆಕ್ಷನ್ ಮಾಡುತ್ತೆ. ಅದಕ್ಕಾಗಿ ಮೆಲ್ನಿನ್ ಇರದೇ ಇರೋದ್ರಿಂದ ನಾವು ಸನ್ಲೈಟ್ ನ ಪ್ರೊಟೆಕ್ಷನ್ ಮಾಡ್ಕೊಳ್ಳಕ್ಕೆ ಬೇರೆ ಆದಂತ ವಿಧಗಳು ಲೈಕ್ ಫುಲ್ ಕ್ಲೋತ್ ಹಾಕೊಳ್ಬೇಕು. ಸೊ ಯಾವ್ದಾದ್ರು ಎಕ್ಸ್ಪೋಸ್ ಪಾರ್ಟ್ ಅಲ್ಲಿ ಅಥವಾ ಫೇಸ್ ಗೆ ಅಥವಾ ಹ್ಯಾಂಡ್ಸ್ ಗೆ ಅವೆಲ್ಲ ಸ್ಕ್ರೀನ್ ಹಚ್ಕೊಳ್ಬೇಕು. ಆಮೇಲೆ ವೈಡ್ ರಿಮ್ ಇರೋಂತ ಕ್ಯಾಪ್ ಹಾಕೊಳ್ಬೇಕು ಅಥವಾ ಹ್ಯಾಟ್ ಹಾಕೊಳ್ಬೇಕು. ಸೊ ಇದರಿಂದ ಏನಾಗ್ತದೆ, ಸನ್ಲೈಟ್ ಆಲ್ ಆಫ್ ದ ಡೈರೆಕ್ಷನ್ಸ್ ನಮ್ ಚರ್ಮಕ್ಕೆ ಹತ್ತಂಗಿಲ್ಲ. ಆಮೇಲೆ ಬ್ಲಾಕ್ ಕಲರ್ಡ್ ಗಾಗಲ್ಸ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಸ್ವಲ್ಪ ಐಸ್ ಗೆ ಸನ್ಲೈಟ್ ಬಡಿಯೋದಿಲ್ಲ, ಅದರಿಂದ ಇರಿಟೇಷನ್ ಆಗೋದನ್ನು ಕಡಿಮೆ ಆಗುತ್ತೆ.
1: ಸರ್, ಈಗ ಆಲ್ಬಿನಿಸಮ್ ಇರೋರನ್ನ ಸಮಾಜದಲ್ಲಿ ಅವರನ್ನು ಒಳಗೊಂಡು ಬಾಳೋದಾದ್ರೆ ಕೆಲವೊಬ್ರು ಏನ್ ಅನ್ಕೊಂತಾರೆ, ಅವ್ರನ್ನ ಆಲ್ಬಿನಿಸಮ್ ಇರೋರನ್ನ ಟಚ್ ಮಾಡಿದ್ರೆ ನಮಗೂ ಇಲ್ಲಿ ಆ ಕಾಯಿಲೆ ಬರುತ್ತೆ ಅಂತ ಅನ್ಕೊಂತಾರೆ ಸರ್. ಇದು ಎಷ್ಟರ ಮಟ್ಟಿಗೆ ಸತ್ಯ?
0: ಸರ್, ಇದು ಸತ್ಯವಲ್ಲ ಸರ್, ಇದು ಸತ್ಯಕ್ಕೆ ಬಹಳ ದೂರ ಇರೋದು. ಇದು ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಇದು ಬರಂಗಿಲ್ಲ ಸರ್, ಇದು ಇದು ಜೆನೆಟಿಕ್ ಕಾಯಿಲೆ. ಸೊ ಅಂದಾಗೆ ಸೊ ಇದು ಅನ್ವಂಶಿಕವಾಗಿ ಬರೋದು ಸರ್. ಇದು
1: ಸರ್, ಈಗ ವಿಟಿಲಿಗೋ ಬಗ್ಗೆ ಮಾತಾಡೋದಾದ್ರೆ ನೀವು ಮೂಲ ವ್ಯತ್ಯಾಸ ಇವೆರಡಕ್ಕೂ ಏನಂದ್ರೆ ಇದು ಜನ್ಮದಿಂದ ಬರುವಂತದ್ದು, ಇದು ಸ್ವಲ್ಪ ವರ್ಷಗಳ ನಂತರ ಬರೋದಂತ ಹೇಳಿದ್ರೆ, ಈ ವಿಟಿಲಿಗೋಗ್ ಏನಾದ್ರೂ ಚಿಕಿತ್ಸೆ ಇದೆಯಾ ಸರ್?
0: ಸರ್, ವಿಟಿಲಿಗೋಗೆ ಸಾಕಷ್ಟು ಆದಂತಹ ಚಿಕಿತ್ಸೆಗಳಿದಾವೆ. ಸೊ ವಿಟಿಲಿಗೋಗೆ ಸಣ್ಣ ಪ್ರಮಾಣದಲ್ಲಿ ಇತ್ತು ಅಂತಂದ್ರೆ ಕ್ರೀಮ್ಸ್ ಗಳು ಕೊಡ್ತೀವಿ, ಸ್ವಲ್ಪ ಜಾಸ್ತಿ ಇತ್ತು ಅಂತಂದ್ರೆ ಟ್ಯಾಬ್ಲೆಟ್ಸ್ ಗಳು ಕೊಡ್ತೀವಿ. ಆಮೇಲೆ ಕೆಲವೊಂದು ಲೈಟ್ ಟ್ರೀಟ್ಮೆಂಟ್ ಅಂತೀವಿ. ಸೊ ಲೈಟ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಸ್ವಲ್ಪ ಬಹಳ ಜಾಸ್ತಿ ಇರುತ್ತಲ್ಲ, ಅವರಿಗೆ ಕ್ರೀಮ್ಸ್ ಎಲ್ಲ ಹಚ್ಕೊಳ್ಳೋದಾಗಲ್ಲ. ಸೊ ಅಂತವ್ರಿಗೆ ಲೈಟ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ, ಅಲ್ಟ್ರಾಲೈಟ್ ಲೈಟ್ ಟ್ರೀಟ್ಮೆಂಟ್. ಇನ್ನು ಕೆಲವೊಬ್ಬರಿಗೆ ಕೆಲವೊಂದು ಸರ್ಜರೀಸ್ಗಳನ್ನೂ ಇರುತ್ತೆ. ಸೊ ಆ ಸರ್ಜರೀಸ್ಗಳು ಮಾಡೋದ್ರಿಂದ ಏನಾಗುತ್ತೆ, ಅವರಿಗೆ ಸ್ವಲ್ಪ ಬಣ್ಣ ಬರುತ್ತೆ ಸರ್.
1: ಸರ್, ಇದು ಯಾವ ದೇಹದ ಯಾವ ಭಾಗದಿಂದ ಈ ಲಕ್ಷಣಗಳು ಆರಂಭ ಆಗಬಹುದು ಸರ್ ಸಾಮಾನ್ಯವಾಗಿ?
0: ಸರ್, ವಿಟಿಲಿಗೋ ಅದರಲ್ಲಿ ಬೇರೆ ಬೇರೆ ವೆರೈಟಿ ಇದೆ ಸರ್. ವಿಟಿಲಿಗೋ ಕ್ಯಾನ್ ಅಫೆಕ್ಟ್ ಎನಿ ಪಾರ್ಟ್ ಆಫ್ ದ ಬಾಡಿ ಸರ್, ಅಂದ್ರೆ ಯಾವುದೇ ಭಾಗಕ್ಕೂ ಅದು ಅಫೆಕ್ಟ್ ಆಗಬಹುದು. ಇಂತಿಷ್ಟೇ ನಿರ್ದಿಷ್ಟವಾದಂತ ಇದೇ ಭಾಗಕ್ಕೆ ಅಫೆಕ್ಟ್ ಆಗುತ್ತೆ ಅಂತಾನೇ ಇಲ್ಲ. ಸೊ ಇದು ಸ್ಕಿನ್ ಮಿಕೋಸಾ ಅಂದ್ರೆ ಸ್ಕಿನ್ಗ್ನು ಅಫೆಕ್ಟ್ ಆಗ್ಬಹುದು, ಆಮೇಲೆ ಮಿಕೋಸಾ ಅಂತಂದ್ರೆ ತುಟಿಗ್ನೂ ಆಗ್ಬಹುದು ಅಥವಾ ಜನಿಟಲ್ ಏರಿಯಾನಲ್ಲೂ ಆಗ್ಬಹುದು. ಸೊ ಯಾವ್ದೇ ಏರಿಯಾನೂ ಆಗ್ಬಹುದು ಸರ್.
1: ಇದು ಏನಾದ್ರೂ ಈ ಗಂಡ್ ಮಕ್ಕಳಲ್ಲಿ ಜಾಸ್ತಿ ಕಂಡು ಬರೋದು, ಹೆಣ್ಣು ಮಕ್ಕಳಲ್ಲಿ ಕಮ್ಮಿ ಕಂಡು ಬರೋದು, ಈ ತರ ಏನಾದ್ರೂ ಇದೆ?
0: ಆ ತರ ಏನ್ ವ್ಯತ್ಯಾಸ ಇಲ್ಲ ಸರ್, ಈಕ್ವಲಿ ಅಫೆಕ್ಟೆಡ್ ಸರ್.
1: ಈಗ ವಿಟಿಲಿಗೋ ಆರಂಭದ ಹಂತದಲ್ಲಿ ಇದ್ದಾಗ ಟ್ರೀಟ್ಮೆಂಟ್ ತಗೊಂಡ್ರೆ ನಾರ್ಮಲ್ ಆಗ್ಬೋದಾ ಸರ್?
0: ಆರಂಭದ ಹಂತದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ನಾರ್ಮಲ್ ಆಗುತ್ತೆ ಸರ್, ಬಣ್ಣ ಬರುತ್ತೆ. ಬಟ್ ನಾವೇನಂತೀವಿ, ವಿಟಿಲಿಗೋ ಇಸ್ ವೆರಿ ಅನ್ಪ್ರಿಡಿಕ್ಟೇಬಲ್ ಸರ್. ಕೆಲವೊಬ್ಬರಿಗೆ ಮತ್ತೆ ಮತ್ತೆ ಹೋಗ್ತಾ ಇರುತ್ತೆ. ಸೊ ಬಹಳಷ್ಟು ಜನ ಏನಾಗುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ ಪೇಷಂಟ್ಸ್ ಗಳಿಗೆ, ಲೈಕ್ ಮತ್ತೆ ಮತ್ತೆ ಹೋಗ್ತಾ ಇದೆ ಅಂತ. ಸೊ ಇದು ವಿಟಿಲಿಗೋ ಲೈಕ್ ಡಿಸೀಸ್ ಸಿವರಿಟಿ ಜಾಸ್ತಿ ಇದ್ದವ್ರಿಗೆ ಆತರ ಆಗುತ್ತೆ ಸರ್. ಓಕೆ, ಮತ್ತೆ ಟ್ರೀಟ್ಮೆಂಟ್ ತಗೊಂಡ್ರೆ ಮತ್ತೆ ಕಲರ್ ಬರುತ್ತೆ, ಮತ್ತೆ ಸ್ವಲ್ಪ ದಿವಸ ಮತ್ತೆ ಆಗುತ್ತೆ.
1: ಈ ಆಲ್ಬಿನಿಸಮ್ ಇರೋರಿಗೆ ಸ್ಕಿನ್ ಸೆನ್ಸೇಷನ್ ಏನಾದ್ರು ಕಮ್ಮಿ ಇರುತ್ತೆ ಸರ್, ಜಾಸ್ತಿ ಇರುತ್ತಾ?
0: ಇಲ್ಲ, ಸ್ಕಿನ್ ಸೆನ್ಸೇಷನ್ ನಾರ್ಮಲ್ ಆಗೇ ಇರುತ್ತೆ ಸರ್, ಸ್ಕಿನ್ ಸೆನ್ಸೇಷನ್ ಅಲ್ಲಿ ಯಾವ್ದೇ ಆದಂತ ವ್ಯತ್ಯಾಸ ಇರೋದಿರಲ್ಲ ಸರ್.
1: ಹಾಗಾದ್ರೆ ಈ ಆಲ್ಬಿನಿಸಂ ಗೆ ಸಂಪೂರ್ಣ ಚಿಕಿತ್ಸೆ ಇಲ್ಲ ಅಂತ ಹೇಳ್ತಾರೆ ಸರ್?
0: ಆಲ್ಬಿನಿಸಂ ಗೆ ಸಂಪೂರ್ಣವಾದ ಚಿಕಿತ್ಸೆ ಅಂತಂದ್ರೆ ಅದಕ್ಕೆ ಯಾವ್ದಾದಂತ ಮೆಡಿಕೇಶನ್ ಕೊಟ್ಬಿಟ್ಟು ನನ್ನ ಬಣ್ಣ ಬರ್ಸ್ತೀನಿ ಅಂತಂದ್ರೆ ಆಗೋದಿಲ್ಲ ಅದು. ಯಾಕಂತಂದ್ರೆ ಜೆನೆಟಿಕ್ ಕಂಡೀಷನ್ ನಿಂದನೇ ಅದನ್ನು ಬಣ್ಣ ಬರ್ತಾ ಇರಂಗಿಲ್ಲ. ಸೊ ಅದಕ್ಕಾಗಿ ಅದನ್ನ ಬಣ್ಣ ಬರಕ್ಕೆ ಮಾಡಕ್ ಬರಂಗಿಲ್ಲ. ಬಟ್ ಆಲ್ಬಿನಿಸಂ ನಿಂದ ನಮ್ಗೆ ಏನಾದ್ರೂ ತೊಂದರೆ, ಅದ್ ಬಣ್ಣ ಇಲ್ಲ

0: ಅದಕ್ಕೆ ನಮಗೆ ತೊಂದರೆಗಳಾಗುತ್ತಲ್ಲ ಅದನ್ನ ನಾವು ತಡೆಗಟ್ಟಬಹುದು. ಅದನ್ನ ಸನ್ ಪ್ರೊಟೆಕ್ಷನ್ ಮಾಡಿಬಿಟ್ಟು ಅಥವಾ ರೆಗ್ಯುಲರ್ ಹೆಲ್ತ್ ಸ್ಕಿನ್ ಚೆಕಪ್ ಅಥವಾ ಐ ಪ್ರೊಟೆಕ್ಷನ್ ಐ ಚೆಕಪ್ ಎಲ್ಲ ಮಾಡ್ಕೊಂಡಿದ್ರಿಂದ ಅದರಿಂದ ಪ್ರಿವೆನ್ಷನ್ ಅಥವಾ ಕಾಂಪ್ಲಿಕೇಶನ್ಸ್ ಗಳನ್ನ ನಾವು ಪ್ರಿವೆಂಟ್ ಮಾಡಬಹುದು.
1: ಈಗ ಬಣ್ಣ ಅನ್ನೋದು ಬಿಟ್ಟು ಬೇರೆ ಎಲ್ಲ ವಿಷಯದಲ್ಲೂ ಅವ್ರು ನಾರ್ಮಲ್ ಆಗಿ ಇರ್ತಾರಲ್ಲ ಸರ್?
0: ಸರ್, ಬಣ್ಣ ಅನ್ನೋದ್ ಬಿಟ್ಟು ಅವರು ಒಂದು ಲೈಕ್ ಸ್ವಲ್ಪ ಮೆಂಟಲಿ ಅವರು ಇಂಟೆಲಿಜೆನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ ಸರ್, ಅವ್ರಿಗೆ ಇಂಟೆಲಿಜೆನ್ಸ್ ಕಡಿಮೆ ಇರುತ್ತೆ. ಮೆಂಟಲ್ ರಿಟಾರ್ಡೇಷನ್ ಬಹಳ ಕಡಿಮೆ ಕೇಸಸ್ ಅಲ್ಲಿ ಕೆಲವರಿಗೆ ಮೆಂಟಲ್ ರಿಟಾರ್ಡೇಷನ್ ಇರುತ್ತೆ. ಸೊ ಗ್ರಾಸ್ಪಿಂಗ್ ಪವರ್ ಅಂತೀವಲ್ಲ ನಾವು, ಸೊ ಚಿಕ್ಕ ಮಕ್ಕಳು ಸ್ವಲ್ಪ ಓದ್ತಾ ಇಲ್ಲ ಸ್ಕೂಲ್ ಅಲ್ಲಿ, ಸ್ವಲ್ಪ ಗ್ರಾಸ್ಪಿಂಗ್ ಪವರ್ ಸ್ವಲ್ಪ ಕಡಿಮೆ ಇರುತ್ತೆ ಅವ್ರಿಗೆ.
1: ಇವರು ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಸರ್?
0: ಸರ್, ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳೋದ್ರಿಂದ ಕಾಂಪ್ಲಿಕೇಶನ್ಸ್ ನ ನಾವು ಜಲ್ದಿನ ನಾವು ಪತ್ತೆ ಹಚ್ಚಬಹುದು. ಸ್ಕಿನ್ ಅಲ್ಲಿ ಏನಾದ್ರೂ ಕ್ಯಾನ್ಸರ್ ಇದೆ, ಸೊ ಅರ್ಲಿ ಸ್ಟೇಜ್ ಅಲ್ಲೇ ನಾವು ಡಿಟೆಕ್ಷನ್ ಮಾಡಬಹುದು. ಸೊ ಆಮೇಲೆ ಈ ಕಾಂಪ್ಲಿಕೇಶನ್ಸ್ ಅನ್ನ ಲೈಕ್ ಪ್ರಿವೆನ್ಷನ್ ಮಾಡ್ಕೊಳ್ಬಹುದು. ಲೈಕ್ ರೆಗ್ಯುಲರ್ ಆಗಿ ಅವರು ಕೆಲವೊಬ್ರು ಬಹಳನೆ ನೆಗ್ಲೆಕ್ಟ್ ಆಗಿದ್ರೆ ಏನಾಗುತ್ತೆ, ಮುಂದೆ ಹೋಗಿ ಅದು ಕ್ಯಾನ್ಸರ್ಸ್ ಎಲ್ಲ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ನೀವು ಡಾಕ್ಟರ್ ಹತ್ರ ಹೋಗಿ ಅಡ್ವೈಸ್ ತಗೊಳ್ಳೋದ್ರಿಂದ ಏನಾಗುತ್ತೆ, ನೀವು ನಿಮ್ ಚರ್ಮನ್ನ ನೀವು ಆರೈಕೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮುಂದೆ ಯಾವ್ದೇ ಆದಂತ ಪ್ರಾಬ್ಲಮ್ ಆಗೋದನ್ನ ತಡೆಗಟ್ಟಬಹುದು ಸರ್. ನಾವು
1: ಈಗ ಆಲ್ಬಿನಿಸಂ ಇರೋರು ಆರೋಗ್ಯಕರವಾಗಿ ಮತ್ತು ಯಶಸ್ವಿ ಜೀವನ ನಡೆಸಬೇಕಾದ್ರೆ ತಮ್ಮ ಸಲಹೆ ಏನ್ ಕೊಡ್ತೀರಾ ಸರ್?
0: ಆಲ್ಬಿನಿಸಂ ಇರೋರು ಆರೋಗ್ಯವಾಗಿ ಅವರು ಯಶಸ್ವಿ ಜೀವನ ನಡೆಸಬೇಕಂತಂದ್ರೆ ಮೊದಲನೇದಾಗಿ ಅವರು ಫೋಟೋ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು. ಫೋಟೋ ಪ್ರೊಟೆಕ್ಷನ್ ಅಂತಂದ್ರೆ ಸನ್ ಲೈಟ್ ಗೆ ಎಕ್ಸ್ಪೋಸ್ ಆಗಬಾರ್ದು ಮೊದಲನೇ ಟೈಮ್. ಇಫ್ ಇಟ್ ಆಲ್ ಅವ್ರು ಏನಾದ್ರೂ ಎಕ್ಸ್ಪೋಸ್ ಆಗ್ತಾ ಇದ್ರೆ ಫೋಟೋ ಪ್ರೊಟೆಕ್ಟಿವ್ ಮೆಜರ್ಸ್ ನ ತಗೋಬೇಕು. ಫೋಟೋ ಪ್ರೊಟೆಕ್ಟಿವ್ ಮೆಜರ್ಸ್ ಅಂತಂದ್ರೆ ಶರ್ಟ್ಸ್ ಹಾಕೊಳ್ಳೋದು, ಓಕೆ, ಸೊ ಹ್ಯಾಟ್ ಹಾಕೊಳ್ಳೋದು, ವೈಡ್ ರಿಮ್ ಹ್ಯಾಟ್ ಹಾಕೊಳ್ಳೋದು, ಐಸ್ ಪ್ರೊಟೆಕ್ಷನ್ ಗೆ ಡಾರ್ಕ್ ಕಲರ್ಡ್ ಗಾಗಲ್ಸ್ ಹಾಕೊಳ್ಳೋದು ಅವೆಲ್ಲ ಮಾಡ್ಬೇಕು. ಆಮೇಲೆ ರೆಗ್ಯುಲರ್ ಆಗಿ ನಿಮ್ದು ಚರ್ಮನ್ನ ನೀವು ನೋಡ್ಕೊಂತಿರ್ಬೇಕು. ಏನಾದ್ರೂ ನಮ್ ಚರ್ಮದಲ್ಲಿ ಏನಾದ್ರು ಆಗಿದೆನಾ, ಏನಾದ್ರೂ ಹೀಲ್ ಆಗ್ತಾ ಇಲ್ಲ ಏನಾದ್ರೂ, ಸೊ ಆತರ ಏನಾದ್ರೂ ಕಂಡು ಬಂದಲ್ಲಿ ನೀವು ಚರ್ಮ ಡಾಕ್ಟರ್ಗೆ ಹೋಗಿ ಭೇಟಿ ಆಗ್ಬೇಕು ಸರ್.
1: ಈಗ ಸಾರ್ವಜನಿಕರಿಗೂ ತುಂಬಾ ತಪ್ಪು ಕಲ್ಪನೆ ಇದೆ ಅಂತ ಆಗ್ಲೇ ಹೇಳಿದ್ರಿ, ಸಾರ್ವಜನಿಕರು ಮತ್ತೆ ಅವ್ರ ಸುತ್ತಮುತ್ತ ಇರುವಂತಹ ಕುಟುಂಬದ ಸದಸ್ಯರಿಗೆ ಏನ್ ಹೇಳಿಕ್ ಇಷ್ಟಪಡ್ತಾರೆ
0: ಸರ್? ಸಾರ್ವಜನಿಕರು ಮತ್ತು ಕುಟುಂಬದ ಸದಸ್ಯರಿಗೆ ಒಂದೇ ಹೇಳುದು, ಲೈಕ್ ಆಲ್ಬಿನಿಸಂ ಇದೊಂದು ಅನುವಂಶಿಕ ಕಾಯಿಲೆ, ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಬರಂಗಿಲ್ಲ. ಸೊ ಅದ್ರ ಬಗ್ಗೆ ತಪ್ಪು ಕಲ್ಪನೆ ಬೇಡ. ಪೋಷಕರು ಕೆಲವೊಂದ್ಸಲ ಏನ್ ಮಾಡ್ತಾರೆ, ಕೆಲವೊಂದು ವೈಟ್ ಇರಂತದ್ದು, ಈಗ ವೈಟ್ ಆಗಿರದೆ ಇಲ್ಲ ಚರ್ಮ, ಸೊ ವೈಟ್ ಇರೋಂತ ಫುಡ್ ಗಳು ಕೊಡೋದು ಅವಾಯ್ಡ್ ಮಾಡ್ತಾರೆ, ಮಿಲ್ಕ್ ಆಗ್ಲಿ, ಸೊ ಎಗ್ಸ್ ಆಗ್ಲಿ. ಸೊ ಇದರಿಂದ ಏನಾಗುತ್ತೆ, ನ್ಯೂಟ್ರಿಷನ್ ಮಾಲ್ ನ್ಯೂಟ್ರಿಷನ್ ಆಗುತ್ತೆ. ಸೊ ಆತರ ತಪ್ಪು ಕಲ್ಪನೆ ಬೇಡ. ಅಥವಾ ವೈಟ್ ಕಲರ್ ಏನಾದ್ರು ತಿನ್ನೋದ್ರಿಂದ ಇನ್ನಷ್ಟು ವೈಟ್ ಆಗುತ್ತೆ ಅಥವಾ ಕಲರ್ ಬರೋದೇ ಇಲ್ಲ ಆತರ ಏನು ಇದು ಮಾಡೋದು ಬೇಡ. ಸೊ ಅವ್ರು ಏನ್ ತಿಂತಾರೆ ಅದೆಲ್ಲ ತಿನ್ಲಕ್ಕೆ. ಸೊ ಇದು ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಬರಂಗಿಲ್ಲ ಸರ್.
1: ಈಗ ಆಲ್ಬಿನಿಸಂ ದಿಂದ ಬಳಲುತ್ತಿರುವ ರೋಗಿಗಳಲ್ಲಿ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆ ಕಂಡು ಬರುತ್ತೆ ಸರ್?
0: ಸರ್, ಆಲ್ಬಿನಿಸಂ ಅಲ್ಲಿ ಕಣ್ಣಿನ ಸಮಸ್ಯೆಗಳು ಅಂತಂದ್ರೆ ಒಂದು ವಿಜುವಲ್ ಅಕ್ಯುಟಿ ಕಡಿಮೆ ಇರುತ್ತೆ, ಅಂದ್ರೆ ಅವರು ದೂರದನ್ನ ನೋಡಕ್ ಆಗಂಗಿಲ್ಲ ಅವ್ರಿಗೆ, ಸ್ವಲ್ಪ ಅವ್ರ ಗ್ಲಾಸ್ ಅದೆಲ್ಲ ಬಳಸಬೇಕಾಗುತ್ತೆ. ಆಮೇಲೆ ಇನ್ನೊಂದು ಫೋಟೋ ಸೆನ್ಸಿಟಿವಿಟಿ, ಅಂದ್ರೆ ಬಿಸಿಲು ಏನಾದ್ರು ಕಂಡ್ರೆ ಅವರಿಗೆ ಕಣ್ಣು ಕುಕ್ಕುತ್ತೆ. ಸೊ ಬಿಸಿಲಿಗೆ ಜಾಸ್ತಿ ಅಥವಾ ಹೈ ಸ್ವಲ್ಪ ಜಾಸ್ತಿ ಲೈಟ್ ಇರೋಂತದಕ್ಕೆ ನೋಡಕ್ ಅವರಿಗೆ ಕಷ್ಟ ಆಗುತ್ತೆ. ಇವೆರಡು ಕಣ್ಣಿನ ಸಮಸ್ಯೆಗಳು ಇರ್ತವೆ ಸರ್ ಅವರಿಗೆ.
1: ಪೇರೆಂಟ್ಸ್ ಇಬ್ರು ನಾರ್ಮಲ್ ಇದ್ದು ಮಕ್ಕಳಿಗೆ ಆಲ್ಬಿನಿಸಂ ಸಮಸ್ಯೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆಯಾ ಸರ್?
0: ಹೌದು, ಪೇರೆಂಟ್ಸ್ ಇಬ್ರು ನಾರ್ಮಲ್ ಚರ್ಮನೆ ಹೊಂದಿದ್ದು ಮಕ್ಕಳಿಗೆ ಆಲ್ಬಿನಿಸಂ ಆಗೋ ಚಾನ್ಸಸ್ ಇದೆ.
1: ಸರ್, ಇನ್ನೊಂದು ಪ್ರಮುಖ ಪ್ರಶ್ನೆ, ಆಲ್ಬಿನಿಸಂ ಇರುವಂತಹ ಮಕ್ಕಳು ಶಾಲೆಯಲ್ಲಿ ಯಾವ ರೀತಿ ಸವಾಲುಗಳನ್ನು ಎದುರಿಸ್ತಾರೆ ಸರ್?
0: ಸರ್, ಆಲ್ಬಿನಿಸಂ ಇರುವಂತಹ ಮಕ್ಕಳಿಗೆ ಒಂದ್ ಸ್ವಲ್ಪ ಸ್ಪೆಷಲ್ ಅವರಿಗೆ ಕೇರ್ ಬೇಕಾಗುತ್ತೆ ಶಾಲೆಯಲ್ಲಿ, ಎಸ್ಪೆಷಲಿ ಶಿಕ್ಷಕರಾಗ್ಲಿ ಪೋಷಕರಾಗ್ಲಿ. ಸೊ ಶಿಕ್ಷಕರ ಅಂತಂದ್ರೆ ಲೈಕ್ ಅವರಿಗೆ ಸನ್ ಪ್ರೊಟೆಕ್ಷನ್ ಮಾಡೋದ್ರಿಂದ ಅವರಿಗೆ ಹ್ಯಾಟ್ ಯೂಸ್ ಮಾಡಕ್ಕೆ ಅನುಮತಿ ಕೊಡಬೇಕು. ಆಮೇಲೆ ಬ್ಲಾಕ್ ಕಲರ್ಡ್ ಗ್ಲಾಸಸ್ ಗಳು ಯೂಸ್ ಮಾಡಕ್ಕೆ ಸ್ವಲ್ಪ ಅನುಮತಿ ಕೊಡಬೇಕಾಗುತ್ತೆ ಶಿಕ್ಷಕರು. ಆಮೇಲೆ ಅವರು ಸ್ವಲ್ಪ ಗ್ರಾಸ್ಪಿಂಗ್ ಪವರ್ ಕಡಿಮೆ ಇರೋದ್ರಿಂದ ಅವರಿಗೆ ಒಂದ್ ಸ್ವಲ್ಪ ಹೆಚ್ಚಿನ ಕೇರ್ ಒಂದ್ ಬೇಕಾಗುತ್ತೆ ಸ್ಟಡೀಸ್ ಅಲ್ಲಿ. ಸೊ ಪೋಷಕರು ಲೈಕ್ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಅಂತಂತಂದ್ರೆ ಈಗ ಅವ್ರ ಎಲ್ಲ ಕ್ಯಾಪ್ ಹಾಕೊಂಡ್ ಬರೋದು, ಗ್ಲಾಸ್ ಹಾಕೊಂಡ್ ಬರೋದ್ರಿಂದ ಕೀಟ್ಲೆ ಮಾಡ್ತಿರ್ತಾರೆ ಅವರೆಲ್ಲ. ಸೊ ಶಿಕ್ಷಕರಾಗ್ಲಿ ಪೋಷಕರಾಗ್ಲಿ ಅದ್ರ ಬಗ್ಗೆ ಅರಿವು ಮೂಡಿಸಬೇಕು ಬೇರೆ ಮಕ್ಕಳಿಗೆ. ಸೊ ಆ ಅರಿವು ಮೂಡಿಸೋದ್ರಿಂದ ಏನಾಗುತ್ತೆ, ಇದು ಈ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬಹುದು ಸರ್.
1: ಸರ್, ಸನ್ಸ್ಕ್ರೀನ್ ಬಳಕೆ ಬಗ್ಗೆ ಆಗ್ಲೇ ನೀವು ಹೇಳ್ತಾ ಇದ್ರಿ, ಆಲ್ಬಿನಿಸಂ ಇರುವಂತಹ ರೋಗಿಗಳು ಇದನ್ನ ಸೂಕ್ತ ರೀತಿಯಲ್ಲಿ ಯಾವ ರೀತಿ ಬಳಕೆ ಮಾಡಬೇಕು
0: ಸರ್? ಸನ್ಸ್ಕ್ರೀನ್ ಅನ್ನ ಆಲ್ಬಿನಿಸಂ ಇರೋರು ಅವ್ರು ಹೊರಗಡೆ ಹೋಗ್ತಾರೋ ಇಲ್ಲೋ ಅದ್ ಸಂಬಂಧ ಇಲ್ಲ. ಸೊ ಡೈಲಿ ಹಚ್ಕೊಳ್ಬೇಕು ಅವರು ಸನ್ಸ್ಕ್ರೀನ್, ಯಾವಾಗ್ಲೂ ಮೂರ್ ಟೈಮ್ ಹಚ್ಕೊಳ್ಬೇಕು, 9 o'clock, 12 o'clock, 3 o'clock. ಸೊ ಒಂದ್ಸಲ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ಎಲ್ಲೆಲ್ಲಿ ನಮಗೆ ಸನ್ಲೈಟ್ ಹತ್ತದೆ ಅಥವಾ ಫೋಟೋ ಎಕ್ಸ್ಪೋಸ್ ಏರಿಯಾನಾಗ ನಾವು ಅಪ್ಲೈ ಮಾಡಿದ್ರೆ ಸೊ 3 hours to 4 hours ಪ್ರೊಟೆಕ್ಷನ್ ಸಿಗುತ್ತೆ. 9 ಗಂಟೆ ಹಚ್ಕೊಂಡ್ರೆ 12-1 ಗಂಟೆ ತಾನೆ, 12 ಗಂಟೆ ಹಚ್ಕೊಂಡ್ರೆ 3 ಗಂಟೆ ತಾನೆ, 3 ಗಂಟೆ ಹಚ್ಕೊಂಡ್ರೆ 6:30 ಗಂಟೆ ತಾನೆ, 6:30 ಆದ್ಮೇಲೆ ಸ್ವಲ್ಪ ಸನ್ಸೆಟ್ ಆಗುತ್ತೆ. ಸೊ ಆಗ ಸನ್ಸ್ಕ್ರೀನ್ ಅಪ್ಲೈ ಮಾಡೋದು ಅವಶ್ಯಕತೆ ಇರಂಗಿಲ್ಲ.
1: ಮನೆಯಲ್ಲಿದ್ದರೂ ಹಚ್ಕೋಬೇಕು ಸರ್?
0: ಸರ್, ಮನೆಯಲ್ಲಿದ್ದರೂ ಹಚ್ಕೊಳ್ಬೇಕು ಸರ್, ಸನ್ಲೈಟ್ ಬೀಳುತ್ತೆ, ಸನ್ಲೈಟ್ ಬಡಿಯುತ್ತೆ ಸರ್, ಅಲ್ಟ್ರಾವೈಲೆಟ್ ರೇಸ್ ಬಡಿಯುತ್ತೆ, ಡೈರೆಕ್ಟ್ ಆಗಿ ಸನ್ ಎಕ್ಸ್ಪೋಸ್. ಅದೊಂಥರ ತಪ್ಪು ಕಲ್ಪನೆ ಇದೆ ಲೈಕ್ ಸನ್ಲೈಟ್ ಹೋದಾಗೆ ಮಾತ್ರ ಸನ್ಸ್ಕ್ರೀನ್ ಹಚ್ಕೋಬೇಕು ಅಂತ. ಸೊ ಮನೆಯಲ್ಲಿದ್ದರೂ

0: ಹಚ್ಚಿ ಕೊಡ್ಬೇಕು ಸರ್, 9 o'clock, 12 o'clock, 3 o'clock.
1: ಅವ್ರ ಉಡುಗೆ ತೊಡುಗೆ ಬಗ್ಗೆ ಹೇಳ್ರಿ ಸರ್, ಯಾವ ರೀತಿ ಅವರು ಉಡುಗೆ ತೊಡುಗೆ ಇರಬೇಕು ಸೊ ದಟ್ ದೇ ಕ್ಯಾನ್ ಲೀಡ್ ಅ ಕಂಫರ್ಟೇಬಲ್ ಲೈಫ್.
0: ಸರ್ ಅವ್ರ ಉಡುಗೆಗಳು ಅಂತಂತಂದ್ರೆ ಅವ್ರು ಯಾವಾಗ್ಲೂ ಏನಾಗುತ್ತೆ, ಥಿನ್ ಕಲರ್ದ ಬಟ್ಟೆ ಅಂದ್ರೆ ಥಿನ್ ಆಗಿರೋ ಬಟ್ಟೆಗಳು ಹಾಕೋಬಾರ್ದು. ಯಾಕಂದ್ರೆ ಥಿನ್ ಆಗಿರೋ ಬಟ್ಟೆಗಳು ಹಾಕೊಂಡ್ರೆ ಅಥವಾ ತೆಳುವಾದಂತ ಬಟ್ಟೆಗಳು ಹಾಕೊಂಡ್ರೆ ಅದು ಸನ್ ಲೈಟ್ ಈಸಿಯಾಗಿ ಪೆನೆಟ್ರೇಟ್ ಆಗ್ಬಿಟ್ಟು ಮತ್ತೆ ಚರ್ಮಕ್ಕೆ ಹತ್ತುತ್ತೆ. ಸೊ ಸ್ವಲ್ಪ ದಪ್ಪ ಇರೋಂತ ಬಟ್ಟೆಗಳು ಹಾಕೋಬೇಕು. ಆಮೇಲೆ ಯಾವಾಗ್ಲೂ ಲೈಕ್ ಶಾರ್ಟ್ ಶರ್ಟ್ ಆತರ ಹಾಕೋಬಾರ್ದು, ಫುಲ್ ಶರ್ಟೇ ಹಾಕೋಬೇಕು, ಫುಲ್ ಪ್ಯಾಂಟೇ ಹಾಕೋಬೇಕು. ಆಮೇಲೆ ಕ್ಯಾಪು, ಆಮೇಲೆ ಗಾಗಲ್ಸ್ ಅವೆಲ್ಲನೂ ಕಂಪಲ್ಸರಿ ನೀವು ಹಾಕೊಳ್ಳೇಬೇಕು. ಸೊ ಇಫ್ ಎಟ್ ಆಲ್ ಅವ್ರ ಏನಾರ ಪಾಸಿಬಲ್ ಇತ್ತು ಅಂತಂದ್ರೆ ಲೈಕ್ ಮಾಸ್ಕ್ ತರ ಏನಾದ್ರೂ ಹಾಕೊಂಡ್ರೆ ಅವರಿಗೆ ಸನ್ಲೈಟ್ ನಿಂದ ಸ್ವಲ್ಪ ಪ್ರೊಟೆಕ್ಷನ್ ಸಿಗುತ್ತೆ ಸರ್.
1: ಈಗ ಅಲ್ಬಿನಿಸಂ ಹಾಗೂ ವಿಟಿಲಿಗೋ ದಿಂದ ಬಳಲುತ್ತಿರುವ ರೋಗಿಗಳಿಗೆ ಕೊನೆಯದಾಗಿ ಏನ್ ಕಿವಿಮಾತು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ಸರ್ ಅಲ್ಬಿನಿಸಂ ಇಟ್ ಈಸ್ ಎ ರೇ ಅಂದ್ರೆ ಅಪರೂಪವಾದಂತ ಅನುವಂಶಿಕ ಕಾಯಿಲೆ. ಅದನ್ನ ನೀವು ಯಾವ್ದೇ ಆದಂತ ಟ್ರೀಟ್ಮೆಂಟ್ ಆಗ್ಲಿ ಅಥವಾ ಯಾವ್ದೇ ಆದಂತ ಏನಾದ್ರೂ ತಗೊಂಡ್ರೆ ಕಡಿಮೆ ಗೋಲಿ ಅದು ತಗೊಂಡ್ರೆ ಕಡಿಮೆ ಆಗುತ್ತೆ ಅಂತಂದ್ರೆ ಅದು ಆಗೋದಿಲ್ಲ ಆ ತರ. ಸೊ ಅದರಿಂದ ಅಲ್ಲಿ ಮೆಲನಿನ್ ಇಲ್ಲದೆ ಇರೋದ್ರಿಂದ ನೀವು ಅದ್ರ ಸನ್ಲೈಟ್ ಇಂದ ಏನಾದ್ರೂ ಪ್ರೊಟೆಕ್ಷನ್ಸ್ ಎಲ್ಲ ತಗೊಳ್ಬೇಕಾಗುತ್ತೆ. ಸೊ ನೀವು ಅದ್ರ ಜೊತೆನೆ ಇರಬೇಕಾಗುತ್ತೆ. ವಿಟಿಲಿಗೋ ಆ ತರ ಇಲ್ಲ. ವಿಟಿಲಿಗೋದಲ್ಲಿ ಬಹಳಷ್ಟು ವೆರೈಟೀಸ್ ಇದಾವೆ. ಸೊ ಲೋಕಲೈಸ್ಡ್ ವಿಟಿಲಿಗೋ, ಜನರಲೈಸ್ಡ್ ವಿಟಿಲಿಗೋ, ಸಣ್ಣ ಪ್ರಮಾಣದಂತ ವಿಟಿಲಿಗೋ ಅಥವಾ ದೊಡ್ಡ ಪ್ರಮಾಣದಂತ ವಿಟಿಲಿಗೋ, ಆ ಎಲ್ಲಾ ತರಂತ ವಿಟಿಲಿಗೋಗೆ ಸೂಕ್ತವಾದ ಚಿಕಿತ್ಸೆ ಇದೆ. ಸೊ ನೀವು ನಿಯರೆಸ್ಟ್ ನಿಮ್ಮ ಚರ್ಮ ಡಾಕ್ಟರ್ ಹತ್ರ ನೀವು ಕನ್ಸಲ್ಟ್ ಮಾಡಿಬಿಟ್ಟು ನೀವು ಅದ್ರ ಬಗ್ಗೆ ಚಿಕಿತ್ಸೆ ತಗೊಳ್ಬಹುದು. ಅದಕ್ಕೆ ಬಣ್ಣ ಬರುತ್ತೆ ಅದಕ್ಕೆ.
1: ಸರಿ, ಆಲ್ಬಿನಿಸಂ ನಲ್ಲಿ ಟೈಪ್ಸ್ ಅಂತ ಏನಾದರೂ ಇದೆಯಾ?
0: ಆಲ್ಬಿನಿಸಂ ಅಲ್ಲಿ ಟೋಟಲ್ ಆಗಿ 7 ವೆರೈಟಿ ಇದಾವೆ. ಸೊ ಆಕ್ಲೋಕುಟಿನಿಸ್ ಆಲ್ಬಿನಿಸಂ 1, 2, 3, 4 ಆ ತರ. ಸೊ ಅದರಲ್ಲಿ ಕಾಮನ್ ಆಗಿರೋಂಥದ್ದು ಆಕ್ಲೋಕುಟಿನಿಸ್ ಆಲ್ಬಿನಿಸಂ ವರ್ಲ್ಡ್ ವೈಡ್ ಆಗಿ ಆಕ್ಲೋಕುಟಿನಿಸ್ ಆಲ್ಬಿನಿಸಂ 1 ಇಸ್ ಅ ಮೋಸ್ಟ್ ಕಾಮನ್ ಬಟ್ ಇನ್ ಆಫ್ರಿಕನ್ ಪಾಪ್ಯುಲೇಷನ್ ಅಲ್ಲಿ. ಸೊ ಆಕ್ಲೋಕುಟಿನಿಸ್ ಆಲ್ಬಿನಿಸಂ 2 ಇಸ್ ಅ ಮೋಸ್ಟ್ ಪ್ರಿವಲೆಂಟ್ ಇದೆ. ಸರ್ ಡಿಪೆಂಡಿಂಗ್ ಆನ್ ಪೆಥೋಜೆನ್ಸಿಸ್ ಅಲ್ಲಿ ಚೇಂಜಸ್ ಗಳಿದಾವೆ. ಈಗ ಆಕ್ಲೋಕುಟಿನಿಸ್ ಆಲ್ಬಿನಿಸಂ 1 ಅಲ್ಲಿ ಲೈಕ್ ಟೈರೋಸಿನೇಸ್ ಎನ್ಝೈಮ್ಸ್ ಏನ್ ಇರುತ್ತಲ್ಲ ಅದು ಇನಿಬಿಷನ್ ಆಗೋದ್ರಿಂದ ಅವ್ರ ಹತ್ರ ಮೆಲನಿನ್ ಪ್ರೊಡಕ್ಷನ್ ಆಗಂಗಿಲ್ಲ. ಈ ತರ ಸಾಕಷ್ಟು ವೇರಿಯೇಷನ್ಸ್ ಅಂದ್ರೆ ಮೆಲನಿನ್ ಪ್ರೊಡಕ್ಷನ್ ಆಗಿ ಅದನ್ನ ಹೊರಗಡೆ ಅದು ಡೆಂಡ್ರೈಟ್ಸ್ ನಿಂದ ಹೊರಗಡೆ ಹೋಗಿ ಅದು ಸ್ಪ್ರೆಡ್ ಆಗೋವರೆಗೂ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಅದು ಡಿಫೆಕ್ಟ್ ಇರುತ್ತೆ. ಅದ್ರ ಪ್ರಕಾರ ಅದನ್ನ 1, 2, 3, 4 ಅಂತ ಅದನ್ನ ಕನ್ಸಿಡರ್ ಅಂತ ಹೇಳಿದ್ದಾರೆ. ಮುಂಚೆ ಓನ್ಲಿ 4 ಟೈಪ್ಸ್ ಇದ್ದು ರೀಸೆಂಟ್ ಆಗಿ ಅದನ್ನ 3 ಟೈಪ್ಸ್ ಇನ್ನೊಂದು 3 ಟೈಪ್ಸ್ ಆಡ್ ಮಾಡಿದ್ದಾರೆ. ಟೋಟಲ್ ಆಗಿ 7 ಟೈಪ್ಸ್ ಇದಾವೆ. ಆಮೇಲೆ ಕೆಲವು ಎಲ್ಲಾ ಪೇಷಂಟ್ ಅಲ್ಲಿ ಲೈಕ್ ಪೂರ್ತಿನೇ ವೈಟ್ ಇರಂಗಿದಿಲ್ಲ. ಕೆಲವೊಬ್ಬರಲ್ಲಿ ಸ್ವಲ್ಪ ವರ್ಷಗಳಾದ್ಮೇಲೆ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ. ಕೆಲವೊಬ್ಬರಲ್ಲಿ ಸರ್ ಆಕ್ಲೋಕುಟಿನಿಸ್ ಆಲ್ಬಿನಿಸಂ ಹೇರ್ಸ್ ಬ್ಲ್ಯಾಕ್ ಆಗಿದೆ, ವೈಟ್ ಇರುತ್ತೆ ಅಂತ. ಹೌದು, ಹೇರ್ಸ್ ವೈಟ್ ಇರುತ್ತೆ. ಕೆಲವೊಬ್ಬರಿಗೆ ಗ್ರೇ ಹೇರ್ಸ್ ಇರುತ್ತೆ, ಸ್ವಲ್ಪ ಬಣ್ಣ ಬರುತ್ತೆ ಕೆಲವೊಂದು. ಸೊ ಡಿಪೆಂಡಿಂಗ್ ಅಪಾನ್ ಯಾವ್ಯಾವ್ದು ಇದರಲ್ಲಿ ಇದಾವೆ ಅದ್ರ ಪ್ರಕಾರ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಸರ್.
1: ಕೇಳುಗರೆ, ಇದಾಗಿತ್ತು ಇವತ್ತಿನ ಆರೋಗ್ಯವಾಣಿ. ನಮ್ಮ ಸ್ಟುಡಿಯೋಗೆ ಬಂದು ಆಲ್ಬಿನಿಸಂ ಹಾಗೂ ವಿಟಿಲಿಗೋ ಈ ಎರಡರ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ನೀಡಿದಂತವರು ಕಲಬುರಗಿಯ ಚರ್ಮರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೋಡ್ ಅವರು. ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
2: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಆಲ್ಬಿನಿಸಂ ಹಾಗೂ ವಿಟಿಲಿಗೋ ಈ ಕುರಿತು ಕಲಬುರಗಿಯ ಚರ್ಮರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೋಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ದೇಶಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
1: ನನ್ನ ದನಿಗೆ ನಿನ್ನ ದನಿಯ
2: ಸೇರಿದಂತೆ ನಮ್ಮ ದನಿಯ
1: ಚೈನ್ ತರದ ಥೈಮ್ಯಾನ್
3: ಕಾಶ್ರ ಜಬಾನ್ ಇನ್ ಪ್ರೋಗ್ರಾಮ್ ತ ಖಬರಿ ತಿಚ್ ನ್ಯೂಸ್ ಆನ್ ಎಆರ್ ಎಫ್ ಪೆಟ್ ದಿಸ್ತಿಯಾ.
4: ஆகாஷ்வாணியின் அனைத்து தமிழ் நிகழ்ச்சிகளும் நியூஸ் ஆன் ஏஐஆர் ஆப்பில் கிடைக்கும்.

0: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದ

0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಕುಸುಮ್ ಯೋಜನೆ.
1: ನಮಸ್ಕಾರ. ಪ್ರಧಾನಮಂತ್ರಿ ಕುಸುಮ್ ಯೋಜನೆ ದೇಶದಾದ್ಯಂತ 3.5 ದಶಲಕ್ಷಕ್ಕೂ ಹೆಚ್ಚು ರೈತರಿಗೆ ಶುದ್ಧ ಸೌರಶಕ್ತಿಯನ್ನು ಒದಗಿಸುವ ವಿಶ್ವದ ಅತಿದೊಡ್ಡ ಉಪಕ್ರಮಗಳಲ್ಲಿ ಪಿಎಂ ಕುಸುಮ್ ಯೋಜನೆ ಪ್ರಮುಖವಾದುದು. ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ ಮಹಾಭಿಯಾನ ಇದರ ಪೂರ್ತಿ ಹೆಸರು. ಇದು ರೈತರಿಗೆ ಸೋಲಾರ್ ಪಂಪ್ಗಳನ್ನು ಅಳವಡಿಸಲು ಸಹಾಯಧನ ನೀಡುತ್ತದೆ. ಜಮೀನುಗಳಲ್ಲಿ ಸೌರ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಿ ಆದಾಯ ಗಳಿಸುವಂತಹ ಅವಕಾಶವನ್ನು ಒದಗಿಸಿಕೊಡುತ್ತೆ. ಕುಸುಮ್ ಸೌರ ಯೋಜನೆಗೆ March 2019 ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಯಿತು. 2019 ಜುಲೈನಲ್ಲಿ ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಲಾಯಿತು. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಈ ಯೋಜನೆಯ ಮೇಲ್ವಿಚಾರಣೆಯನ್ನು ಮಾಡುತ್ತೆ. ಭಾರತವನ್ನ ಹಸಿರು ಇಂಧನದತ್ತ ಪರಿವರ್ತಿಸುವ ಉದ್ದೇಶದಿಂದ ಕುಸುಮ್ ಯೋಜನೆಯನ್ನು ರೂಪಿಸಲಾಗಿದ್ದು ರೈತರಿಗೆ ಶುದ್ಧ ಇಂಧನ ಪೂರೈಸುವಂಥದ್ದು ಈ ಯೋಜನೆಯ ಉದ್ದೇಶವಾಗಿದೆ. ದೇಶದಾದ್ಯಂತ ರೈತರಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಸುಲಭವಾಗಿ ಲಭ್ಯವಾಗುವಂತೆ ಮಾಡೋದು ಈ ಯೋಜನೆಯ ಉದ್ದೇಶ. ನೀರಾವರಿಗೆ ವಿದ್ಯುಚ್ಛಕ್ತಿ ಅವಲಂಬನೆಯನ್ನು ತಪ್ಪಿಸೋದು, ಡೀಸೆಲ್ ಮುಂತಾದ ಇತರ ಇಂಧನಗಳ ಬಳಕೆಯನ್ನು ತಪ್ಪಿಸಿ ಅಗತ್ಯವಿರುವ ಪರ್ಯಾಯ ಸಂಪನ್ಮೂಲವನ್ನು ಈ ಯೋಜನೆಯ ಮೂಲಕ ಒದಗಿಸಲಾಗುತ್ತದೆ. ಈ ಯೋಜನೆಯಲ್ಲಿರುವ ಸೌರ ಪಂಪ್ಗಳನ್ನು ರೈತರ ಬದುಕನ್ನು ಆರ್ಥಿಕವಾಗಿ ಉತ್ತೇಜನಗೊಳಿಸುವಂತಹ ಯೋಜನೆ ಈ ಯೋಜನೆಯ ಉದ್ದೇಶ ಆಗಿದೆ. ಜೊತೆಗೆ ಪರಿಣಾಮಕಾರಿ ನೀರಾವರಿ ವಿಧಾನವನ್ನು ಸಾಧಿಸುವಂಥದ್ದು, ಆ ಮೂಲಕ ರೈತರಿಗೆ ಸಹಾಯ ಮಾಡುವಂಥದ್ದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಭಾರತದ ರೈತರಿಗೆ ಸೌರಶಕ್ತಿಯ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ನೋಡೋಣ. ನೀರಾವರಿ ವ್ಯವಸ್ಥೆಗಳು ಮತ್ತು ಕೃಷಿ ಕಾರ್ಯಚಟುವಟಿಕೆಗಳಿಗೆ ವಿದ್ಯುತ್ ಒದಗಿಸುವ ಉದ್ದೇಶದಿಂದ ಭಾರತದ ರೈತರಿಗೆ ಸೌರಶಕ್ತಿಯ ಅವಶ್ಯಕತೆ ಬಹಳಷ್ಟಿದೆ. ರೈತರಿಗೆ ಹಗಲಿನಲ್ಲಿ ವಿದ್ಯುತ್ ಕೊರತೆ ಕಾಡ್ತಾ ಇದೆ. ಹೆಚ್ಚಿನ ಇಂಧನ ವೆಚ್ಚಗಳು ಮತ್ತು ಡೀಸೆಲ್ ಚಾಲಿತ ಪಂಪ್ಗಳ ನಿರಂತರ ನಿರ್ವಹಣೆಯ ಮೂಲಕ ರೈತರ ಮೇಲೆ ಆರ್ಥಿಕವಾಗಿ ಗಮನಾರ್ಹ ಹೊರೆಯಾಗ್ತಾ ಇದೆ. ಕೃಷಿ ಉದ್ದೇಶಗಳಿಗಾಗಿ ಸೌರಶಕ್ತಿಯನ್ನು ಬಳಸೋದ್ರಿಂದ ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಪರಿಹರಿಸಬಹುದು. ಹಗಲು ಹೊತ್ತಿನಲ್ಲಿ ಕೂಡ ಶುದ್ಧ ಇಂಧನಕ್ಕೆ ಸೌರಶಕ್ತಿ ಪರಿಣಾಮಕಾರಿಯಾದ ಇಂಧನ ಮೂಲವಾಗಿದೆ. ಸೌರಶಕ್ತಿಯನ್ನು ಬಳಸಿಕೊಂಡು ಉಪಕರಣಗಳ ಕಾರ್ಯಾಚರಣೆ ಮಾಡುವ ಮೂಲಕ ಇಂಧನ ವೆಚ್ಚ ಕಡಿಮೆ ಮಾಡಬಹುದು. ಪೆಟ್ರೋಲ್ ಡೀಸೆಲ್ ಬೆಲೆಗಳು ನಿರಂತರವಾಗಿ ಹೆಚ್ಚುತ್ತಾ ಇರುವ ಕಾರಣ ಅವುಗಳನ್ನು ಅವಲಂಬನೆ ತಪ್ಪಿಸುವ ಉದ್ದೇಶದಿಂದ ಸೌರಶಕ್ತಿ ಬಳಕೆ ಪರಿಣಾಮಕಾರಿಯಾದುದು. ಈ ನಿಟ್ಟಿನಲ್ಲಿ ಪಿಎಂ ಕುಸುಮ್ ಯೋಜನೆ ಎಲ್ಲಾ ಕೃಷಿ ಪದ್ಧತಿಗೆ ಸೌರಶಕ್ತಿಯನ್ನು ಒದಗಿಸುತ್ತೆ. ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೆ ಸಹಾಯ ಮಾಡಲು ಶುದ್ಧ ಶಕ್ತಿಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು. ಪ್ರಧಾನಮಂತ್ರಿ ಕುಸುಮ್ ಯೋಜನೆಯಡಿ ಹೆಚ್ಚಿನ ಲಾಭ ಪಡೆಯುವಲ್ಲಿ ಮಧ್ಯ ಕರ್ನಾಟಕ ಭಾಗದ ಚಿತ್ರದುರ್ಗ ಜಿಲ್ಲೆ ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿದೆ. ಈ ವಿಷಯ ಹೆಗ್ಗಳಿಕೆಯ ವಿಚಾರ ಆಗಿದೆ. ಚಿತ್ರದುರ್ಗದ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಸೋಲಾರ್ ಪಂಪ್ಸೆಟ್ ಅಳವಡಿಸಿಕೊಳ್ಳುವ ಮೂಲಕ ಮುಂಚೂಣಿ ಸ್ಥಾನವನ್ನು ಕಾಯ್ಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಯೋಜನೆಯಡಿಯಲ್ಲಿ ಈವರೆಗೆ 8,719 ರೈತರು ಈ ಯೋಜನೆಯಡಿ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಅವರಲ್ಲಿ 5,000

561 ರೈತರು ತಮ್ಮ ಪಾಲಿನ ಹಣ ಪಾವತಿ ಮಾಡಿದ್ದಾರೆ. ಇವರಲ್ಲಿ 2482 ರೈತರಿಗೆ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಲಾಗಿದೆ. ಈ ಯೋಜನೆಯಡಿಯಲ್ಲಿ ರೈತರು ಕೃಷಿ ಪಂಪ್ಸೆಟ್ಗಳಿಗೆ 80%ವರೆಗೆ ಸಹಾಯಧನದಡಿ ಸೌರ ಘಟಕವನ್ನು ಅಳವಡಿಸುವಂಥ ಅವಕಾಶವನ್ನು ಪಡೆಯುತ್ತಾರೆ. ಆ ಮೂಲಕ ವಿದ್ಯುತ್ ಸ್ವಾವಲಂಬಿಯಾಗಿ ನಿರಾತಂಕ ಹಾಗೂ ಯಶಸ್ವಿಯಾಗಿ ಕೃಷಿ ಚಟುವಟಿಕೆಯನ್ನು ನಡೆಸಬಹುದು. ಈ ಯೋಜನೆಯಡಿ ಸೌರ ಪಂಪ್ಸೆಟ್ಗಳ ಒಟ್ಟು ವೆಚ್ಚದಲ್ಲಿ 30%ರಷ್ಟು ಕೇಂದ್ರ ಸರ್ಕಾರದಿಂದ ಮತ್ತು 50%ರಷ್ಟು ರಾಜ್ಯ ಸರ್ಕಾರದಿಂದ ಸಬ್ಸಿಡಿ ದೊರೆಯುತ್ತೆ. ಕೇವಲ 20%ರಷ್ಟು ಮಾತ್ರ ರೈತರು ತಮ್ಮ ಪಾಲಿನ ಹಣವನ್ನು ಭರಿಸಬೇಕಾಗತ್ತೆ. ಬೇಸಿಗೆಯ ತೀವ್ರತೆ ಹೆಚ್ಚಾದಾಗ ರೈತರಿಗೆ ದಿನಕ್ಕೆ ಕೇವಲ 4-5 ಗಂಟೆ ಮಾತ್ರ ವಿದ್ಯುತ್ ಪೂರೈಕೆ ಆಗುತ್ತೆ. ಪಂಪ್ಸೆಟ್ಗಳನ್ನು ನಡೆಸೋದು ಈ ಅವಧಿಯಲ್ಲಿ ಬಹಳ ಕಷ್ಟ. ವೋಲ್ಟೇಜ್ ಏರಿಳಿತದಿಂದಾಗಿ ಮೋಟಾರ್ ಹಾಗೂ ವಿದ್ಯುತ್ ಪರಿಕರಗಳು ಸುಟ್ಟು ಹೋಗ್ತವೆ. ಆಗ ರೈತರಿಗೆ ಆರ್ಥಿಕವಾಗಿ ನಷ್ಟ ಆಗುತ್ತೆ. ಮರಗಳು ವಿದ್ಯುತ್ ತಂತಿಗಳ ಮೇಲೆ ಬೀಳೋದ್ರಿಂದ ಹಳ್ಳಿಗಳಲ್ಲಿ ಪದೇ ಪದೇ ವಿದ್ಯುತ್ ಕಡಿತ ಆಗುತ್ತೆ. ಆದರೆ ಸೋಲಾರ್ ಶಕ್ತಿಗೆ ಇವುಗಳ ಯಾವುದೇ

0: ಗೆ ದಿನಕ್ಕೆ ಕೇವಲ 4-5 ಗಂಟೆ ಮಾತ್ರ ವಿದ್ಯುತ್ ಪೂರೈಕೆ ಆಗುತ್ತೆ. ಪಂಪ್ಸೆಟ್ಗಳನ್ನು ನಡೆಸೋದು ಈ ಅವಧಿಯಲ್ಲಿ ಬಹಳ ಕಷ್ಟ. ವೋಲ್ಟೇಜ್ ಏರಿಳಿತದಿಂದಾಗಿ ಮೋಟಾರ್ ಹಾಗೂ ವಿದ್ಯುತ್ ಪರಿಕರಗಳು ಸುಟ್ಟು ಹೋಗ್ತವೆ. ಆಗ ರೈತರಿಗೆ ಆರ್ಥಿಕವಾಗಿ ನಷ್ಟ ಆಗುತ್ತೆ. ಮರಗಳು ವಿದ್ಯುತ್ ತಂತಿಗಳ ಮೇಲೆ ಬೀಳೋದ್ರಿಂದ ಹಳ್ಳಿಗಳಲ್ಲಿ ಪದೇ ಪದೇ ವಿದ್ಯುತ್ ಕಡಿತ ಆಗುತ್ತೆ. ಆದರೆ ಸೋಲಾರ್ ಶಕ್ತಿಗೆ ಇವುಗಳ ಯಾವುದೇ ಪರಿಣಾಮ ಬೀರುವುದಿಲ್ಲ. ಸರ್ಫೇಸ್ ಮತ್ತು ಸಬ್ಮರ್ಸಿಬಲ್ ಎರಡೂ ವಿಧಾನದ ಸೋಲಾರ್ ಪಂಪ್ಸೆಟ್ಗಳನ್ನು ಸೋಲಾರ್ ಶಕ್ತಿಗೆ ಅಳವಡಿಸಬಹುದು. 3 HP, 5 HP, 7.5 HP ಹಾಗೂ 10 HP ಸಾಮರ್ಥ್ಯದ ಮೋಟಾರ್ಗಳನ್ನು ಸೌರಶಕ್ತಿಗೆ ಬಳಸಬಹುದು. ಆದರೆ ಸಾಮಾನ್ಯವಾಗಿ 5 ಮತ್ತು 7.5 HP ಸಾಮರ್ಥ್ಯದ ಸೋಲಾರ್ ಪಂಪ್ಸೆಟ್ಗಳನ್ನು ಬಳಸಿದರೆ ಒಳ್ಳೆಯದು. ಸೌರಶಕ್ತಿ ಬಳಕೆಯಿಂದ ಆಗುವಂಥ ಅನುಕೂಲಗಳನ್ನು ನಾವು ನೋಡೋಣ. ಈಗ ಅಸ್ತಿತ್ವದಲ್ಲಿರುವ ಡೀಸೆಲ್ ಪಂಪ್ಗಳನ್ನು ಸೌರ ಪಂಪ್ಗಳಿಂದ ಬದಲಾಯಿಸಿ ಮಾಲಿನ್ಯ ಮತ್ತು ಡೀಸೆಲ್ ವೆಚ್ಚವನ್ನು ಕಡಿಮೆ ಮಾಡಬಹುದು. ಇದರಿಂದ ರೈತರು ಪ್ರತಿ ವರ್ಷ ಸುಮಾರು 50,000 ರೂಪಾಯಿವರೆಗೆ ಡೀಸೆಲ್ ವೆಚ್ಚವನ್ನು ಉಳಿಸಬಹುದು. ನಿಶ್ಚಿತ ನೀರಾವರಿಯಿಂದ ಕೃಷಿ ಉತ್ಪಾದನೆ ಹೆಚ್ಚಿಸಬಹುದು. ವಿದ್ಯುತ್ ಕಡಿತ ಅಥವಾ ಅನಿಶ್ಚಿತ ಪೂರೈಕೆಯ ತೊಂದರೆ ಇಲ್ಲದೆ ಹಗಲು ಹೊತ್ತಲು ಕೂಡ ನಿರಾತಂಕವಾಗಿ ನೀರಾವರಿ ಸೌಲಭ್ಯವನ್ನು ಪಡೆಯಬಹುದು. ಸಾಂಪ್ರದಾಯಿಕ ವಿದ್ಯುತ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ರೈತರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವುದರಲ್ಲಿ ಈ ಯೋಜನೆ ಪರಿಣಾಮಕಾರಿ ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ. ಸೋಲಾರ್ ಪಂಪ್ಸೆಟ್ಗಳಿಗೆ ಹೇಗೆ ಅರ್ಜಿ ಸಲ್ಲಿಸಬೇಕು? ರೈತರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ KREDL ಸಹಯೋಗದೊಂದಿಗೆ ನಿರ್ವಹಿಸಲಾಗುತ್ತಿರುವ ಅಧಿಕೃತ ವೆಬ್ಸೈಟ್ ಸೌರಮಿತ್ರ.com ಆನ್ಲೈನ್ ಮೂಲಕ ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಳ್ಳಬೇಕು. ಪೋರ್ಟಲ್ನಲ್ಲಿ ನೋಂದಾಯಿಸಿದ ನಂತರ ರೈತರು ಮಾರಾಟಗಾರ ಅಥವಾ ಏಜೆನ್ಸಿಯನ್ನ ಆಯ್ಕೆ ಮಾಡಿಕೋಬೇಕು. ರೈತರು ತಮ್ಮ ಪಾಲಿನ ಶೇಕಡ 20%ರಷ್ಟು ಪಾಲನ್ನ ಮೊದಲೇ ಪಾವತಿ ಮಾಡಬೇಕು. ಯೋಜನೆಗೆ ಸಂಬಂಧಿಸಿದ ಅಧಿಕೃತ ಮಾಹಿತಿಗಳನ್ನ KREDL.Karnataka.gov.in ವೆಬ್ಸೈಟ್ನಿಂದ ಪಡ್ಕೊಳ್ಳಬಹುದಾಗಿದೆ. ನೋಂದಣಿ ಪ್ರಕ್ರಿಯೆಯಲ್ಲಿ ಮೊಬೈಲ್ ಸಂಖ್ಯೆ ದಾಖಲಿಸಿ OTP ಪಡ್ಕೊಳ್ಬೇಕು. ಯಾರೊಂದಿಗೂ ಈ OTPಯನ್ನ ಹಂಚಿಕೊಳ್ಳಬಾರದು. ರೈತರು ತಮ್ಮ ನೋಂದಣಿಯನ್ನ ತಾವೇ ಖುದ್ದಾಗಿ ಪೂರ್ಣಗೊಳಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ KREDL ಹೆಲ್ಪ್ ಲೈನ್ 0802220100, ಮೊಬೈಲ್ ಸಂಖ್ಯೆ 8995132100 ಇಲ್ಲಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಹೆಚ್ಚಿನ ಸಹಾಯಕ್ಕಾಗಿ ಹತ್ತಿರದ ವಿದ್ಯುತ್ ವಿತರಣಾ ಕಚೇರಿಗೆ ಭೇಟಿ ಕೊಡಬಹುದು. ಸೋಲಾರ್ ಪಂಪ್ಸೆಟ್ ಸಬ್ಸಿಡಿಗೆ ಯಾರು ಅರ್ಹರು? ಪಿಎಂ ಕುಸುಮ್ ಯೋಜನೆಗೆ ಅರ್ಜಿ ಸಲ್ಲಿಸಲು ರೈತರು, ರೈತ ಗುಂಪುಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಪಂಚಾಯಿತಿಗಳು, ಸಹಕಾರ ಸಂಘಗಳು, ನೀರು ಬಳಕೆದಾರರ ಸಂಘಗಳು ಅರ್ಜಿ ಸಲ್ಲಿಸಲು ಅರ್ಹತೆ ಪಡೆದಿರ್ತಾರೆ. ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಭೂ ದಾಖಲೆಗಳು, ಬ್ಯಾಂಕ್ ಪುಸ್ತಕ, ಮೊಬೈಲ್ ಫೋನ್ ಸಂಖ್ಯೆ, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಸಲ್ಲಿಸಬೇಕಾಗುತ್ತೆ. 2019ರಲ್ಲಿ ಆರಂಭವಾದ ಈ ಯೋಜನೆಯನ್ನ ಆರಂಭದಲ್ಲಿ 2023ರವರೆಗೂ ವಿಸ್ತರಿಸಲಾಗಿತ್ತು. ಬಳಿಕ ಅದನ್ನು 2026ರವರೆಗೆ ವಿಸ್ತರಿಸಲಾಯಿತು. ನಂತರ ಪಿಎಂ ಕುಸುಮ್ ಯೋಜನೆಯ ಕಾಂಪೋನೆಂಟ್ ಬಿ ಮತ್ತು ಕಾಂಪೋನೆಂಟ್ ಸಿ ಹಂತಗಳನ್ನು ಆರಂಭಿಸಲಾಯಿತು. ಆ ಮೂಲಕ 34,800 MW ಸೌರ ವಿದ್ಯುತ್ ಸಾಮರ್ಥ್ಯದ ಗುರಿ ಸಾಧನೆ ಮಾಡಲಾಯಿತು. ಇದಕ್ಕೆ ಕೇಂದ್ರ ಸರ್ಕಾರ 34,422 ಕೋಟಿ ಹಣವನ್ನು ಹಂಚಿಕೆ ಮಾಡಿತು. ಪ್ರಸ್ತುತ ಈ ಯೋಜನೆಯ 2ನೇ ಹಂತವನ್ನು ಪ್ರಾರಂಭಿಸಲಾಗಿದ್ದು ರೈತರು ಈ ಯೋಜನೆಯ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ. ಇದಿಷ್ಟು ಪಿಎಂ ಕುಸುಮ್ ಯೋಜನೆಯ ಪ್ರಮುಖ ವಿಚಾರಗಳು. ನಮಸ್ಕಾರ.
1: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಯೋಗೀಶ್ ಎಂಎನ್, ಹಿರಿಯ ಪತ್ರಕರ್ತರು ಚಿತ್ರದುರ್ಗ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿಂದು ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. 5 ದಿನಗಳ ಪ್ರವಾಸಕ್ಕಾಗಿ ಇಂದಿನಿಂದ ರಾಷ್ಟಪತಿ ದ್ರೌಪದಿ ಮುರ್ಮು ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಭೇಟಿ. ಆಹಾರ ಸುರಕ್ಷತೆಗಾಗಿ ಉತ್ತಮ ಗುಣಮಟ್ಟದ ಚಾಕು ಬ್ಲೇಡ್ಗಳನ್ನಷ್ಟೇ ಬಳಸಲು ಉದ್ಯಮಿಗಳಿಗೆ ಎಫ್ಎಸ್ಎಸ್ಎಐ ಕಟ್ಟುನಿಟ್ಟಿನ ನಿರ್ದೇಶನ. ಕಳೆದ 12 ವರ್ಷ ಅಭಿವೃದ್ಧಿ ಮತ್ತು ಪರಂಪರೆಯ ಸಂಗಮದ ಸುವರ್ಣ ಯುಗ, ಕೇಂದ್ರ ಸಚಿವ ಅಮಿತ್ ಶಾ. ಮಕಾವ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಅನ್ಮೋಲ್ ಖಾರ್ಬ್ ಅಶ್ಮಿತಾ ಚಿಲಿಹ ಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಭಾರತ ಮತ್ತು ಫ್ರಾನ್ಸ್ ನಡುವಿನ ಆರ್ಥಿಕ ಮತ್ತು ಕೈಗಾರಿಕಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಪ್ಯಾರಿಸ್ನಲ್ಲಿ ಫ್ರಾನ್ಸ್ನ ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಸರಣಿ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸ್ಯಾಂಟ್ ಗೊಬೈನ್ ಸಂಸ್ಥೆಯ ಅಧ್ಯಕ್ಷ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬೆನೈಟ್ ಬಾಜಿನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪರಿಸರ ಸ್ನೇಹಿ ಉತ್ಪಾದನೆ ಮತ್ತು ಸುಸ್ಥಿರ ಮೂಲಸೌಕರ್ಯ ಅಭಿವೃದ್ಧಿಯ ಕುರಿತು ಚರ್ಚೆಗಳು ನಡೆಯಲಿವೆ. ತದನಂತರ ರೈಲ್ವೆ ಆಧುನೀಕರಣ ಮತ್ತು ಸ್ಮಾರ್ಟ್ ಸಂಚಾರ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಅನ್ವೇಷಿಸಲು ಆಲ್ಟೋಮ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರನ್ನು ಪ್ರಧಾನಿ ಭೇಟಿಯಾಗಲಿದ್ದಾರೆ. ತಂತ್ರಜ್ಞಾನ ವಲಯಕ್ಕೆ ಸಂಬಂಧಿಸಿದಂತೆ ಕೃತಕ ಬುದ್ದಿಮತ್ತೆ, ನಾವೀನ್ಯತೆ ಹಾಗೂ ಜವಾಬ್ದಾರಿಯುತ ತಂತ್ರಜ್ಞಾನ ಆಡಳಿತದ ಕುರಿತು ಮಿಸ್ಟ್ರಲ್ ಎಐ ಸಂಸ್ಥೆಯ ಸಹ ಸಂಸ್ಥಾಪಕ ಆರ್ಥರ್ ಮೆನೇಶ್ ಅವರೊಂದಿಗೆ ಪ್ರಧಾನಮಂತ್ರಿಯವರು ಸಂವಾದ ನಡೆಸಲಿದ್ದಾರೆ. ಸಿಎಂಎ ಸಿಜಿಎಂ ಸಮೂಹದ ಅಧ್ಯಕ್ಷ ಮತ್ತು ಸಿಇಒ ರೊಡಾಲ್ಫ್ ಸಾಡೆ ಅವರೊಂದಿಗಿನ ಭೇಟಿಯೊಂದಿಗೆ ಈ ಸರಣಿ ಸಭೆಗಳು ಮುಕ್ತಾಯಗೊಳ್ಳಲಿವೆ. ಈ ವೇಳೆ ಕಡಲ ವ್ಯಾಪಾರ, ಬಂದರುಗಳ ಆಧುನೀಕರಣ ಮತ್ತು ಸುದೃಢ ಜಾಗತಿಕ ಪೂರೈಕೆ ಸರಪಳಿಗಳ ನಿರ್ಮಾಣದ ಕುರಿತು ಮಹತ್ವದ ಮಾತುಕತೆಗಳು ನಡೆಯಲಿವೆ. ಪ್ರಧಾನಮಂತ್ರಿಯವರ ಈ ಎಲ್ಲಾ ಉನ್ನತ ಮಟ್ಟದ ಭೇಟಿಗಳು ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ವೃದ್ಧಿಸುತ್ತಿರುವ ಕಾರ್ಯತಂತ್ರದ ಆರ್ಥಿಕ ಸಹಭಾಗಿತ್ವವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿವೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ 5 ದಿನಗಳಿಗೆ ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ಬೇತುಲ್ನಲ್ಲಿ ಇಂದು ಆಯೋಜಿಸಲಾಗಿರುವ ಆಧ್ಯಾತ್ಮಿಕ ಜಾಗೃತಿಯ ಮೂಲಕ ಬುಡಕಟ್ಟು ಸಮಾಜದ ಸಬಲೀಕರಣ ಎಂಬ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡರು. ಇಂದೋರ್ಗೆ ತಲುಪಿದ ಅವರನ್ನು ಮಧ್ಯಪ್ರದೇಶ ರಾಜ್ಯಪಾಲ ಮಂಗೂಭಾಯ್ ಪಟೇಲ್, ಮುಖ್ಯಮಂತ್ರಿ ಮೋಹನ್ ಯಾದವ್ ಹಾಗೂ ಹಲವು ಹಿರಿಯ ನಾಯಕರು ಮತ್ತು ಅಧಿಕಾರಿಗಳು ಬರಮಾಡಿಕೊಂಡರು. 2ನೇ ದಿನದಂದು ಅವರು ಓಂಕಾರೇಶ್ವರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ಸೆಲ್ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತದನಂತರ ಒಡಿಶಾದ ರಾಯರಂಗ್ಪುರಕ್ಕೆ ಭೇಟಿ ನೀಡಲಿರುವ ಅವರು ಏಮ್ಸ್ ಭುವನೇಶ್ವರ ವತಿಯಿಂದ ಆಯೋಜಿಸಲಾದ ವೈದ್ಯಕೀಯ ಶಿಬಿರವನ್ನು ಉದ್ಘಾಟಿಸಲಿದ್ದು, ಇದೇ ವೇಳೆ ಕುಸಿಮಿ ಬ್ಲಾಕ್ ವ್ಯಾಪ್ತಿಯ ಗಣಿಗಾರಿಕಾ ಪೀಡಿತ ಗ್ರಾಮಗಳಿಗೆ ಹಮ್ಮಿಕೊಳ್ಳಲಾಗಿರುವ ಬೃಹತ್ ಸಂಯೋಜಿತ ಗ್ರಾಮೀಣ ಕೊಳವೆ ನೀರು ಸರಬರಾಜು ಯೋಜನೆಯನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ 21ರಂದು ರಾಷ್ಟಪತಿ ಜಬಲ್ಪುರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ 5 ದಿನಗಳಾದ್ಯಂತ ರಾಷ್ಟಪತಿಯವರು ಇತರ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆಹಾರ ಸಂರಕ್ಷಣೆ ಮತ್ತು ನಿರ್ವಹಣಾ ಚಟುವಟಿಕೆಗಳಲ್ಲಿ ಕೇವಲ ಸುರಕ್ಷಿತ ಹಾಗೂ ತುಕ್ಕು ನಿರೋಧಕ ಸಾಮರ್ಥ್ಯವಿರುವ ಚಾಕು ಬ್ಲೇಡ್ಗಳು ಮತ್ತು ಇತರೆ ಕತ್ತರಿಸುವ ಉಪಕರಣಗಳನ್ನು ಅಷ್ಟೇ ಬಳಸಬೇಕು ಎಂದು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಎಫ್ಎಸ್ಎಸ್ಎಐ ಎಲ್ಲಾ ಆಹಾರ ಉದ್ಯಮಿಗಳಿಗೆ ನಿರ್ದೇಶನ ನೀಡಿದೆ. ಕೆಲವು ಸಂಸ್ಥೆಗಳಲ್ಲಿ ತುಕ್ಕು ಹಿಡಿದ, ಸವೆದು ಹೋದ ಅಥವಾ ಹಾನಿಗೊಳಗಾದ ಅಸುರಕ್ಷಿತ ಪರಿಕರಗಳನ್ನು ಬಳಸುತ್ತಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಈ ಸೂಚನೆ ನೀಡಲಾಗಿದೆ. ಇಂತಹ ದೋಷಪೂರಿತ ಉಪಕರಣಗಳ ಬಳಕೆಯಿಂದ ಆಹಾರವು ಮಲಿನಗೊಂಡು ಗ್ರಾಹಕರ ಆರೋಗ್ಯಕ್ಕೆ ತೀವ್ರ ಅಪಾಯವನ್ನು ಉಂಟುಮಾಡುತ್ತದೆ ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ಆಹಾರ ತಯಾರಿಕೆ, ಪ್ಯಾಕೇಜಿಂಗ್ ಮತ್ತು ಸಂಗ್ರಹಣೆಯಲ್ಲಿ ಬಳಸುವ ಎಲ್ಲಾ ಪಾತ್ರೆಗಳು ಹಾಗೂ ಉಪಕರಣಗಳು ಕಡ್ಡಾಯವಾಗಿ ನಂಜುರಹಿತ ವಸ್ತುಗಳಿಂದ ಮಾಡಲ್ಪಟ್ಟಿರಬೇಕು ಮತ್ತು ಅವುಗಳನ್ನು ನಿಯಮಿತವಾಗಿ ಕ್ರಿಮಿನಾಶಕ ಪ್ರಕ್ರಿಯೆಗೆ

0: ಒಳಪಡಿಸಬೇಕು ಎಂದು ಸ್ಪಷ್ಟಪಡಿಸಲಾಗಿದೆ. ಈ ಕಟ್ಟುನಿಟ್ಟಿನ ನಿಯಮಗಳನ್ನು ಉಲ್ಲಂಘಿಸುವ ಸಂಸ್ಥೆಗಳ ವಿರುದ್ಧ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಅಡಿಯಲ್ಲಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ರಕ್ಷಣಾ ಉತ್ಪಾದನಾ ವಲಯದಲ್ಲಿ ಸ್ವಾವಲಂಬನೆ ಸಾಧಿಸುವ ಪ್ರಮುಖ ಹೆಜ್ಜೆಯಾಗಿ ನಾಳೆ ಮಹಾರಾಷ್ಟದ ನಾಗ್ಪುರದಲ್ಲಿರುವ ಅಂಬಾಝರಿಯಲ್ಲಿ ಯಂತ್ರ ಇಂಡಿಯಾ ಲಿಮಿಟೆಡ್ನ ಅರ್ಡನೆನ್ಸ್ ಕಾರ್ಖಾನೆಯಲ್ಲಿ 10,000 ಟನ್ ಸಾಮರ್ಥ್ಯದ ಬೃಹತ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ನಿರ್ಮಾಣಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಅತ್ಯಾಧುನಿಕ ತಂತ್ರಜ್ಞಾನ ದೇಶದ ರಕ್ಷಣಾ ಉತ್ಪಾದನಾ ವಲಯದಲ್ಲಿ ಅತ್ಯಂತ ಪ್ರಮುಖ ಆಸ್ತಿಯಾಗಲಿದೆ ಎಂದು ಪರಿಗಣಿಸಲಾಗಿದೆ. ಈ ನೂತನ ಯೋಜನೆ ರಕ್ಷಣಾ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳ ಅಗತ್ಯತೆಗಳನ್ನು ಪೂರೈಸಲು ಬೇಕಾಗುವ ಬೃಹತ್ ಹೆಚ್ಚಿನ ಸಾಮರ್ಥ್ಯದ ಮತ್ತು ನಿಖರ ಅಲ್ಯೂಮಿನಿಯಂ ಮಿಶ್ರ ಲೋಹದ ಉಪಕರಣಗಳನ್ನು ಸ್ವದೇಶದಲ್ಲೇ ತಯಾರಿಸುವ ಭಾರತೀಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಯೋಜನೆ ಆತ್ಮನಿರ್ಭರ ಭಾರತ್ ಪರಿಕಲ್ಪನೆಯಡಿ ಕಾರ್ಯಗತವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಕಳೆದ 12 ವರ್ಷಗಳ ಆಡಳಿತವು ದೇಶದ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಗಮದ ಸುವರ್ಣಯುಗವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಣ್ಣಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಈ ಅವಧಿಯಲ್ಲಿ ಶ್ರೀರಾಮ ಜನ್ಮಭೂಮಿ ಮಂದಿರ, ಕಾಶಿ ವಿಶ್ವನಾಥ ಕಾರಿಡಾರ್ ಹಾಗೂ ಉಜ್ಜಯಿನಿಯ ಮಹಾಕಾಲ್ ಲೋಕ್ ಯೋಜನೆಗಳು ಸಾಕಾರಗೊಂಡಿವೆ ಎಂದಿದ್ದಾರೆ. ಜೊತೆಗೆ ಜಾಗತಿಕ ಮಟ್ಟದ ಮೂಲಸೌಕರ್ಯ ಯೋಜನೆಗಳು ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳು ದೇಶದ ಪ್ರಗತಿಗೆ ಅಭೂತಪೂರ್ವ ವೇಗವನ್ನು ನೀಡಿವೆ ಎಂದು ತಿಳಿಸಿದ್ದಾರೆ. ದೇಶದ ಸಾಂಸ್ಕೃತಿಕ ಅಸ್ಮಿತೆಯನ್ನು ಮರುಸ್ಥಾಪಿಸುವಲ್ಲಿ ಸರ್ಕಾರದ ಕ್ರಮಗಳನ್ನು ಉಲ್ಲೇಖಿಸಿರುವ ಅವರು, 1 ಕೋಟಿ ಐತಿಹಾಸಿಕ ದಾಖಲೆಗಳ ಡಿಜಿಟಲೀಕರಣ, ವಿದೇಶಗಳಲ್ಲಿದ್ದ 668 ಪುರಾತನ ಕಲಾಕೃತಿಗಳ ವಾಪಸಾತಿ, 11 ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯಗಳ ಸ್ಥಾಪನೆ ಹಾಗೂ 11 ಭಾರತೀಯ ಭಾಷೆಗಳಿಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ನೀಡಿರುವುದನ್ನು ಮುನ್ನೆಲೆಗೆ ತಂದಿದ್ದಾರೆ. ಈ ಎಲ್ಲಾ ಸಾಧನೆಗಳು ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಪರಂಪರೆಗಳು ಪರಸ್ಪರ ಪೂರಕವಾಗಿರುವುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ ಎಂದು ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ಉತ್ತರ ಪ್ರದೇಶದ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮೊದಲ ಸರಕು ಸಾಗಣೆ ವಿಮಾನ ಯಶಸ್ವಿಯಾಗಿ ಭೂಸ್ಪರ್ಶ ಮಾಡಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಚೆನ್ನೈನಿಂದ ವಿವಿಧ ಸರಕುಗಳನ್ನು ಹೊತ್ತು ತಂದ ಈ ವಿಮಾನದ ಆಗಮನ ದೇಶದ ವಾಣಿಜ್ಯ ವಲಯದಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ. ಕೇವಲ 2 ದಿನಗಳ ಹಿಂದೆಯಷ್ಟೇ ಈ ನೂತನ ವಿಮಾನ ನಿಲ್ದಾಣ ತನ್ನ ವಾಣಿಜ್ಯ ಕಾರ್ಯಾಚರಣೆಯನ್ನು ಅಧಿಕೃತವಾಗಿ ಆರಂಭಿಸಿತ್ತು. ಕಳೆದ 1 ದಶಕದಲ್ಲಿ ಭಾರತ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಕ್ರೀಡೆ, ಆರೋಗ್ಯ ಮತ್ತು ನಾಗರಿಕ ಭಾಗವಹಿಸುವಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಯುವಜನರಿಗೆ ಅವಕಾಶಗಳನ್ನು ವ್ಯಾಪಕವಾಗಿ ವಿಸ್ತರಿಸಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ರಾಷ್ಟೀಯ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ತಮ್ಮ ಲೇಖನದಲ್ಲಿ ಈ ಕುರಿತು ತಿಳಿಸಿರುವ ಅವರು, ದೇಶದ ಯುವ ಪೀಳಿಗೆಯನ್ನು ಅಮೃತ ಪೀಳಿಗೆ ಎಂದು ಬಣ್ಣಿಸಿದ್ದಾರೆ. ಈ ಪೀಳಿಗೆಯೇ 2047 ವೇಳೆಗೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ಪರಿವರ್ತಿಸುವ ಮಹತ್ವಾಕಾಂಕ್ಷೆಯ ಪಯಣದ ಮುಂದಾಳತ್ವವನ್ನು ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಕಾವ್ನಲ್ಲಿ ನಡೆಯುತ್ತಿರುವ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತೀಯ ಶೆಟ್ಲರ್ಗಳು ಉತ್ತಮ ಪ್ರದರ್ಶನ ತೋರಿದ್ದು, ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಅನ್ಮೋಲ್ ಖರ್ಬ್, ಅಶ್ಮಿತಾ ಚೆಲಿಹಾ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ವಿಭಾಗದ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ತರುಣ್ ಮನ್ನೇಪಲ್ಲಿ ಸೋಲು ಅನುಭವಿಸಿದ್ದು, ಮಹಿಳಾ ಸಿಂಗಲ್ಸ್ನಲ್ಲಿ ಇಶಾರಾಣಿ ಬಹುವಾವ್ ಇಂದು ಮಧ್ಯಾಹ್ನ ನಡೆಯುವ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಣಕ್ಕಿಳಿಯಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿಂದು ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. 5 ದಿನಗಳ ಪ್ರವಾಸಕ್ಕಾಗಿ ಇಂದಿನಿಂದ

0: ರಾಷ್ಟಪತಿ ದ್ರೌಪದಿ ಮುರ್ಮು ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಭೇಟಿ. ಆಹಾರ ಸುರಕ್ಷತೆಗಾಗಿ ಉತ್ತಮ ಗುಣಮಟ್ಟದ ಚಾಕು ಬ್ಲೇಡ್ಗಳನ್ನಷ್ಟೇ ಬಳಸಲು ಉದ್ಯಮಿಗಳಿಗೆ ಎಫ್ಎಸ್ಎಸ್ಎಐ ಕಟ್ಟುನಿಟ್ಟಿನ ನಿರ್ದೇಶನ. ಕಳೆದ 12 ವರ್ಷ ಅಭಿವೃದ್ಧಿ ಮತ್ತು ಪರಂಪರೆಯ ಸಂಗಮದ ಸುವರ್ಣಯುಗ, ಕೇಂದ್ರ ಸಚಿವ ಅಮಿತ್ ಶಾ. ಮಕಾವ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಅನ್ಮೋಲ್ ಖಾರ್ಬ್ ಅಶ್ಮಿತಾ ಚೆಲಿಹಾ ಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಧಾರವಾಡ, ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೋಟೆಬೆನ್ನೂರ್ನ ಅಡಿವೆಪ್ಪ ಕುರಿಯವರ್ ಮತ್ತು ತಂಡದವರಿಂದ ಏಕತಾರಿ ಪದ ಕೇಳಿದಿರಿ.

0: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

0: ಕಾರ್ಯಕ್ರಮ ಹಲೋ ಅಭಿಲಾಷ. ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಲಾವಣ್ಯಳ ನಮಸ್ಕಾರಗಳು, ಹಾಗೆಯೇ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ಹಲೋ ಅಭಿಲಾಷ ಕಾರ್ಯಕ್ರಮದಲ್ಲಿ ಇವತ್ತಿನ ನಮ್ಮ ಮೊದಲನೆಯ ಕರೆ ಯಾರ್ದು ಅಂತ ನೋಡೋಣ. ಹಲೋ,
1: ನಮಸ್ಕಾರ.
0: ನಮಸ್ತೆ. ಹಲೋ ಅಭಿಲಾಷ ಕಾರ್ಯಕ್ರಮ, ಯಾರು ಮಾತಾಡ್ತಿರೋದು?
1: ಬಾಲಕೋಟೆ ಜಿಲ್ಲಾದಿಂದ ಕಾರ್ತಿಕ್ ದುಂಡಾಪತ್ರೆ.
0: ಕಾರ್ತಿಕ್ ಅವರ?
1: ಕಾರ್ತಿಕ್ ಎಂಬ ದುಂಡಾಪತ್ರೆ.
0: ದುಂಡಪತ್ರೆ?
1: ದುಂಡಪ್ಪ.
0: ದುಂಡಪ್ಪ, ಓಕೆ. ದುಂಡಪ್ಪ ಅವರೇ, ಕಾರ್ಯಕ್ರಮವನ್ನ ಕೇಳ್ತಿರ್ತೀರಿ?
1: ಎಲ್ಲ ಕೇಳ್ತೀರಿ. ನಾವು 60 ವರ್ಷ ಆತ್ ನೋಡ್ರಿ ಕೇಳಕತ್ತೀಗ.
0: 60 ವರ್ಷ ಆತ್ರಿ
1: ನೋಡ್ರಿ. ಬಾಳ ಚಂದ ಬರ್ತದ ಕಾರ್ಯಕ್ರಮ. ಈಗ ಜಂಪಾಸ್ ಆಡಿದ್ರಿ?
0: ಹೌದು, ನಿಯಮಿತ ಕೇಳುಗರು ದುಂಡಪ್ಪ ಹಾಗಿದ್ರೆ ನೀವು
1: ನೋಡ್ರಿ. ಅದ
0: ಕೇತನ್ರಿ
1: ಚಿಂತನಾ ಎಲ್ಲ ಕೇತನ್.
0: ಆಯ್ತು ದುಂಡಪ್ಪ ಅವರಿಗೆ, ಕಾರ್ಯಕ್ರಮವನ್ನ ಕೇಳ್ತೀರಿ, ಹೇಳಿ ಯಾವ ಗೀತೆನ ಪ್ರಸಾರ ಮಾಡೋಣ ನಿಮ್ಗೆ?
1: ನಮಗ್ ನೋಡ್ರಿ ಬೆಳ್ಳಿ ಕಾಲುಂಗ್ರಿ.
0: ಹಾ, ಬೆಳ್ಳಿ ಕಾಲುಂಗ್ರ ಚಿತ್ರದಿಂದ ಯಾವ ಗೀತೆ?
1: ಕಲ್ಲು ಕಲ್ಲಿನಲ್ಲಿ
0: ಚಿತ್ರ ಅವರು ಹಾಡಿರುವಂತ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ, ಅದೇ ಗೀತೆಯಾ?
1: ನೋಡ್ರಿ

0: ಓಕೆ ಗೀತೆ, ಪ್ರಸಾರ ಆಗುತ್ತೆ ದುಂಡಪ್ಪ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದ.
1: ನಮಸ್ತೆ. ಆಯ್ತು
0: ಆಯ್ತು, ಧನ್ಯವಾದ.

0: ಬನ್ನಿ, ಮುಂದಿನ ಕರೆಯನ್ನು ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ ನಮಸ್ತೆ.
1: ಹಲೋ
0: ಅಭಿಲಾಷ ಕಾರ್ಯಕ್ರಮ.
1: ಹಾಂ.

0: ಇಲ್ಲಾಸೆ ಕಾರ್ಯಕ್ರಮ
1: ರೇಡಿಯೋ ವಾಲ್ಯೂಮ್ ನ ಒಂಚೂರು ಕಮ್ಮಿ ಇಡಬೇಕು.
0: ಕಮ್ಮಿ ಐತೆ ಅಂದ್ರೆ ದೂರ ಇಟ್ಟೇನೆ.
1: ಹಲೋ ಹಲೋ ಹಲೋ
2: ನಮಸ್ತೆ ಮೇಡಮ್.
1: ನಮಸ್ತೆ. ಹಲೋ ಅಭಿಲಾಷಾ ಕಾರ್ಯಕ್ರಮ, ಯಾರು ಮಾತಾಡ್ತಿರೋದು?
2: ನಾವು ಯಲಬುರ್ಗ ತಾಲೂಕು ತುಮ್ಮೂರ ಗುದ್ದಿಯಿಂದ ಬಸವರಾಜ್ ಬಿಡಿಸಿದ್ದೀರಿ ಅಂತ ಹೇಳ್ರಿ ಮಾತಾಡೋದು.
1: ಬಸವರಾಜ್ ಅವರು?
2: ಹೌದ್ರಿ.
1: ಹೇಳಿ ಬಸವರಾಜ್ ಅವರೇ, ಕಾರ್ಯಕ್ರಮಗಳನ್ನ ಕೇಳ್ತಿರ್ತೀರಿ? ಯಾವ್ದಿಷ್ಟ ನಿಮಗೆ ಕಾರ್ಯಕ್ರಮ?
2: ನಮಗೆ ಇಂಥವ್ರ ಅಭಿಲಾಷ ನಾಟಕ, ಬೆಳಗಿನ ಕಾರ್ಯಕ್ರಮ ಎಲ್ಲ ಸಿಂತಾನರಿ.
1: ಓಕೆ.
2: ವಚನಾಮೃತ. ಇವನ್ನೆಲ್ಲ ಕೇಳ್ತೀರಿ.
1: ಆಯ್ತು, ಹೇಳಿ ಬಸವರಾಜ್ ಅವರೇ, ಯಾವ ಗೀತೆನ ಪ್ರಸಾರ ಮಾಡೋಣ ನಿಮಗೆ?
2: ಆವಿನ ಎಡೆ ಚಿತ್ರದಿಂದ ಹೂವಿಂದ ಬರೆಯುವ ಕಥೆಯು ಇದೆ ನೋಡ್ರಿ.
1: ಹೂವಿಂದ ಬರೆಯುವ ಕಥೆಯು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತ ಗೀತೆ. ಓಕೆ, ಗೀತೆ ಪ್ರಸಾರ ಆಗುತ್ತೆ ಬಸವರಾಜ್ ಅವರೇ. ಕರೆ ಮಾಡಿದಕ್ಕೆ ಧನ್ಯವಾದ.
2: ನಮಸ್ತೆ ಮೇಡಮ್. ನಮಸ್ತೆ.

0: ಬನ್ನಿ, ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ, ನಮಸ್ತೆ. ಹಲೋ ಅಭಿಲಾಷ ಕಾರ್ಯಕ್ರಮ, ಯಾರು ಮಾತಾಡ್ತಿರೋದು?
1: ಮೇಡಮ್ ಅವರೇ, ನಾವಿಲ್ಲಿ ಗಂಗಾವತಿ ತಾಲೂಕು ಹೇರೂರಿಂದ ರೀ, ಗಂಗಪ್ಪ ಬಡಿಗೇರ್ ಅಂತ.
0: ಗಂಗಪ್ಪ ಬಡಿಗೇರ್ ಅವರು?
1: ಹೌನ್ರಿ ಮೇಡಮ್.
0: ಹೇಳಿ ಗಂಗಪ್ಪ ಬಡಿಗೇರ್ ಅವರೇ, ಕಾರ್ಯಕ್ರಮ ಎಲ್ಲ ಕೇಳ್ತಿರ್ತೀರಿ?
1: ಕೇಳ್ತೀವಲ್ರಿ ಮೇಡಮ್.
0: ಹೇಳಿ, ಯಾವ ಗೀತೆನ ಪ್ರಸಾರ ಮಾಡೋಣ
1: ಮೇಡಮ್? ಅದು ಮೇಯರ್ ಮುತ್ತಣ್ಣ ಸರ್ ಮೇಡಮ್ ಚಿತ್ರ.
0: ಮೇಯರ್ ಮುತ್ತಣ್ಣ ಚಿತ್ರದಿಂದ ಯಾವ ಗೀತೆ ಬೇಕು?
1: ಹಳ್ಳಿ ಆದರೆ ಏನು ಶಿವ, ಜಿಲ್ಲಿ ಆದರೆ ಏನು ಶಿವ ಅಂತ ಒಂದು ಹಾಡಿದೆ.
0: ಹಳ್ಳಿ ಆದರೆ ಏನು ಶಿವ?
1: ಹ್ಞೂ ಮೇಡಮ್.
0: ಓಕೆ ಗಂಗಪ್ಪ ಅವರೇ, ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತೀರಿ, ನೀವು ಕೇಳಿದಂತ ಗೀತೆ ಪ್ರಸಾರ ಆಗುತ್ತೆ.
1: ಸಿಗಂಗಲ್ರಿ, ನಾವು ಈಗ ಸುಮಾರು ಒಂದ್ ಐದಾರು ತಿಂಗಳಿಂದ ಮಾಡಿದ್ರಿ, ಇವತ್ತು ಸಿಕ್ಕದ ನೋಡ್ರಿ ಮೇಡಮ್. ಕರೆ
0: ಇಲ್ಲ, ಎಲ್ಲರೂ ಕರೆ ಮಾಡ್ತಿರ್ತಾರಲ್ರಿ, ಹಾಗಾಗಿ ಸಿಗೋದು ಕಷ್ಟ.
1: ಹೌದು, ನಾವು ಹಂಗೇನೆ ಸಿಕ್ಕಿಲ್ಲಂದ್ರೆ ಬಿಟ್ಟು ಬಿಡ್ತೀವ್ರಿ ಮೇಡಮ್ ಅಷ್ಟೇ.
0: ಆಯ್ತಾಯ್ತು ಗಂಗಪ್ಪ ಅವರೇ, ಕೇಳಿ, ನಿಮ್ಗೆ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡೋದಕ್ಕೆ ಧನ್ಯವಾದ.
1: ನಮಸ್ಕಾರ ಮೇಡಮ್.
0: ನಮಸ್ತೆ.

0: हेलो हेलो
1: हेलो, नमस्कार मैडम.
0: नमस्ते. हेलो अभिलाषा ಕಾರ್ಯಕ್ರಮ ಯಾರು ಮಾತಾಡ್ತಿರೋದು?
1: ನೋಡಿ, ಕುಂದಾನಗರದಿಂದ ವಿಜಯಕುಮಾರ್ ಭಸ್ಮೆ.
0: ಭಸ್ಮೆ ಅವರೇ, ಬೇರೆಯವರಿಗೂ ಅವಕಾಶ ಸಿಗಲಿ, ಕರೆಯನ್ನು ಕಟ್ ಮಾಡ್ತೇನೆ.

0: ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ. ಹಲೋ ಅಭಿಲಾಷ ಕಾರ್ಯಕ್ರಮ, ಯಾರು ಮಾತಾಡ್ತಿರೋದು? ಬಾದಾಮಿಯಿಂದ ವಿರೂಪಾಕ್ಷನವರು.
1: ಹೌದ್ರಿ.
0: ಹೇಳಿ ವಿರೂಪಾಕ್ಷ ಅವರೇ, ಕಾರ್ಯಕ್ರಮವನ್ನ ಕೇಳ್ತಿರ್ತೀರಿ?
1: ನಿಯಮಿತ ಕೇಳೋರು ಮೇಡಮ್ ನಾವು.
0: ಹೇಳಿ, ಯಾವ ಗೀತೆನ ಪ್ರಸಾರ ಮಾಡೋಣ್ರಿ?
1: ನಮಗೆ ಕಸ್ತೂರಿ ನಿವಾಸ ಚಿತ್ರದಿಂದ ಮೇಡಮ್.
0: ಕಸ್ತೂರಿ ನಿವಾಸ ಚಿತ್ರದಿಂದ ಯಾವ ಗೀತೆ?
1: ಅದರಲ್ಲಿ ನೀ ಬಂದು ನಿಂತಾಗ ಅಂತ ಹಾಡಿದೆ ಮೇಡಮ್.
0: ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರು ಹಾಡಿರುವಂತ ಗೀತೆ.
1: ಹಾ ಮೇಡಮ್.
0: ಓಕೆ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಕೇಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.

0: ಮುಂದಿನ ಕರೆಯನ್ನ ತೆಗೆದುಕೊಳ್ಳೋಣ. ಹಲೋ,
1: ಹಲೋ ರೀ, ನಮಸ್ಕಾರ ರೀ.
0: ನಮಸ್ತೆ. ಹಲೋ ಅಭಿಲಾಷ ಕಾರ್ಯಕ್ರಮ, ಯಾರು ಮಾತಾಡ್ತಿರೋದು?
1: ನಾವು ಬದಾಮಿ ತಾಲೂಕಿನಿಂದ ಲಕ್ಷ್ಮಾಪುರ ಗ್ರಾಮ ರೀ.
0: ಹೆಸರು ಹೇಳಿ, ನಿಮ್ದು ಹೆಸರು ಹೇಳಿ.
1: ನಮ್ಮ ಹೆಸರು ಫಕೀರಪ್ಪ ಕುಗೇರಿ ಅವ್ರಿ.
0: ಫಕೀರಪ್ಪ ಅವರು
1: ಕುಗೇರಿ ಅಡ್ಡ ಸರ್
0: ಕುಗೇರಿ
1: ಕುಗೇರಿ.
0: ಆಯ್ತು ಹೇಳಿ ಫಕೀರಪ್ಪ ಅವರೇ, ಯಾವ ಗೀತೆನ ಪ್ರಸಾರ ಮಾಡೋಣ ರೀ?
1: ಸುರಾಜ್ ಕುಮಾರ್ ಒಂದು ಯಾವ ಮಾಡ್ತಾರೆ ಅಕ್ಕ.
0: ಚಿತ್ರದ ಹೆಸರು ಹೇಳಿ.
1: ಚಿತ್ರದ ಹೆಸರು ನಂಜುಂಡಿ ಕಲ್ಯಾಣ ರೀ. ಇದು ನಂಜುಂಡಿ ಕಲ್ಯಾಣ ರೀ ಅಕ್ಕ.
0: ನಂಜುಂಡಿ ಕಲ್ಯಾಣ ಚಿತ್ರದಿಂದ ಯಾವ ಗೀತೆ ಬೇಕು? ಬದುಕೆ ಹಸಿರು, ಆಮೇಲೆ ಹೊಸ ಪ್ರೇಮದಲ್ಲಿ.

0: ಇನ್ನು ಗ್ಯಾರಂಟಿ
1: ಬದುಕಿ ಹಸಿರು ಹಾಕ್ರಿ,
0: ಬದುಕೆ ಹಸಿರು ಚಿತ್ರಗೀತೆ ಹಾಕೊಂಡ್ರಿ.
1: ಪ್ರೀತಿ ಬೆರೆದಾಗ ಅಂತ ಐತಲ್ಲ.
0: ಓಕೆ ಆಯ್ತು, ಗೀತೆ ಪ್ರಸಾರ ಆಗುತ್ತೆ ಕೇಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.

ಇದುವರೆಗೆ ಹಲೋ ಅಭಿಲಾಷ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದಂತಹ ಎಲ್ಲ ಕೇಳುಗರಿಗೆ ಧನ್ಯವಾದ. ಹಾಗೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನುಲಿ ಗೆಳತಿ ಲಾವಣ್ಯ, ಹಾಗೆ ತಾಂತ್ರಿಕ ಸಹಕಾರ ನೀಡಿದವರು ಎನ್ ಸುಬ್ಬಯ್ಯ ಹಾಗೂ ಅನಿಲ್ ಹಂಚಿನಮನಿ.

ಆಕಾಶವಾಣಿ ಧಾರವಾಡ ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ, ನಂತರ 2:30 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ವಿಧಾನಪರಿಷತ್ ಚುನಾವಣೆ ಮಧ್ಯಾಹ್ನದ ವೇಳೆಗೆ 95.5%

0: ಸೊನ್ನೆಯಷ್ಟು ಮತದಾನ. ನಾಳೆ ಪ್ರಧಾನಿಯವರಿಂದ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಣೆ. ಬೆಂಗಳೂರಿನಲ್ಲಿ ಹಸಿ ಒಣ ತ್ಯಾಜ್ಯಗಳನ್ನು ಮೂಲದಲ್ಲೇ ಬೇರ್ಪಡಿಸಿ ನೀಡುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣದಿಂದ ಕರಾವಳಿಯ ಆರ್ಥಿಕತೆ ಅಭಿವೃದ್ಧಿ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭಿಮತ. ವಿಧಾನಸಭೆಯಿಂದ ವಿಧಾನಪರಿಷತ್ತಿನ 7 ಸ್ಥಾನಗಳಿಗೆ ಮತದಾನ ನಡೆಯುತ್ತಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಬಹುತೇಕ ಶಾಸಕರು ಈವರೆಗೆ ಮತ ಚಲಾಯಿಸಿದ್ದಾರೆ. ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಶೇಕಡಾ 95.50% ಮತದಾನ ನಡೆದಿದ್ದು 212 ಮತಗಳ ಚಲಾವಣೆಯಾಗಿದೆ. ಮತದಾನ ಪ್ರಾರಂಭವಾಗುವ ಮೊದಲು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅವರ ಕಚೇರಿಯಲ್ಲಿ ನಡೆದ ಉಪಹಾರ ಸಭೆಯಲ್ಲಿ ಬಿಜೆಪಿ ತನ್ನ ಶಾಸಕರಿಗೆ ವಿಪ್ ಜಾರಿ ಮಾಡಿದೆ. ಕಾಂಗ್ರೆಸ್ 120 ಶಾಸಕರಿಗೆ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ತಮ್ಮ 2ನೇ ಪ್ರಾಶಸ್ತ್ಯದ ಮತ ನೀಡುವಂತೆ ಸೂಚಿಸಿದೆ. ಈ ನಡುವೆ ಜೆಡಿಎಸ್ನ ಕೆಲವು ಶಾಸಕರು ಅಡ್ಡ ಮತದಾನದ ಮೂಲಕ ವಿನಯ್ ಕಾರ್ತಿಕ್ಗೆ ಬೆಂಬಲ ನೀಡುವ ಸಾಧ್ಯತೆ ಇದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದು 4 ಕಾಂಗ್ರೆಸ್ ಅಭ್ಯರ್ಥಿಗಳು ಮತ್ತು 2 ಬಿಜೆಪಿ ಅಭ್ಯರ್ಥಿಗಳು ನಿರಾಯಾಸವಾಗಿ ಗೆಲ್ಲುವ ನಿರೀಕ್ಷೆ ಇದೆ. 7ನೇ ಸ್ಥಾನಕ್ಕೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಮತ್ತು ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಬೆಂಬಲಿತ ಕೆ ಗೋವಿಂದರಾಜು ನಡುವೆ ತೀವ್ರ ಸ್ಪರ್ಧೆ ಏರ್ಪಟ್ಟಿದೆ. ಜೆಡಿಎಸ್ನ ಹಿರಿಯ ಶಾಸಕ ಜಿಟಿ ದೇವೇಗೌಡ ಮತ ಚಲಾಯಿಸಿದ ಬಳಿಕ ಮಾತನಾಡಿ ಆತ್ಮಸಾಕ್ಷಿಯಂತೆ ಮತ ಚಲಾಯಿಸಿರುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ರಾಜ್ಯದ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಚಿತ್ರದುರ್ಗ, ಬಳ್ಳಾರಿ, ಕಲಬುರಗಿ, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು, ರಾಯಚೂರು, ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಿಗಳಿಗೆ 15,000 ರೂಪಾಯಿವರೆಗೆ ಮತ್ತು ಪ್ರತಿ ಹೆಚ್ಚುವರಿ ನೇಮಕಾತಿಗೆ ಉದ್ಯೋಗದಾತರಿಗೆ ತಿಂಗಳಿಗೆ 3,000 ರೂಪಾಯಿವರೆಗೆ ಪ್ರೋತ್ಸಾಹಧನ ನೀಡಲಿದೆ. ಇದು ಔಪಚಾರಿಕ ಉದ್ಯೋಗವನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ವಿಸ್ತರಿಸಲಿದೆ. ಬೆಂಗಳೂರಿನಲ್ಲಿ ಹಸಿ ಒಣ ತ್ಯಾಜ್ಯಗಳನ್ನು ಮನೆಗಳಲ್ಲೇ ಜನರೇ ಬೇರ್ಪಡಿಸಿ ಕಸದ ಗಾಡಿಗೆ ನೀಡಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಕಸದ ಗಾಡಿಗಳು ತ್ಯಾಜ್ಯಗಳನ್ನು ಬೇರ್ಪಡಿಸಿಯೇ ಘಟಕಗಳಿಗೆ ತಲುಪಿಸಬೇಕು ಎಂದು ಹೇಳಿದ್ದಾರೆ. ವ್ಯವಸ್ಥೆಯ ಅಡಿಪಾಯದಿಂದಲೇ ಬದಲಾವಣೆ ತರುವ ದೂರದೃಷ್ಟಿ ಯೋಜನೆ ಇಲ್ಲದೆ ಕಸದ ಸಮಸ್ಯೆ ಶಾಶ್ವತ ಪರಿಹಾರ ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜಕೀಯ ಪಕ್ಷಗಳು ರೆಸಾರ್ಟ್ ಸಂಸ್ಕೃತಿಯನ್ನು ಕೊನೆಗೊಳಿಸಬೇಕೆಂದು ಬಿಜೆಪಿ ಮುಖಂಡ ಸುರೇಶ್ ಕುಮಾರ್ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದು ಮತದಾರರಿಗೆ ತಪ್ಪು ಸಂದೇಶಗಳನ್ನು ರವಾನಿಸುತ್ತದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ರೆಸಾರ್ಟ್ ಸಂಸ್ಕೃತಿ ಕೊನೆಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ಬಿಜೆಪಿಯ 2 ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಡತನ ನಿರ್ಮೂಲನೆಗೆ 81 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರಧಾನ್ಯ ವಿತರಣೆ ಸೇರಿದಂತೆ ಹಲವು ಸಾಮಾಜಿಕ ಹಾಗೂ ಆರ್ಥಿಕ ಕಾರ್ಯಗಳ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆಡಳಿತ ನಡೆಸಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಪಿಎಂ ಉಜ್ವಲ ಯೋಜನೆಯಡಿಯಲ್ಲಿ 11 ಕೋಟಿ ಎಲ್ಪಿಜಿ ಸಿಲಿಂಡರ್ ನೀಡುವ ಮೂಲಕ ಹೊಗೆಮುಕ್ತ ಅಡುಗೆಗೆ ಪ್ರೋತ್ಸಾಹಿಸಲಾಗಿದೆ. 15,000 ಕೋಟಿ ಸಾಲವನ್ನು ಪರಿಶಿಷ್ಟ ಜಾತಿ ಹಾಗೂ ವರ್ಗದ ಉದ್ದಿಮೆದಾರರಿಗೆ ನೀಡಲಾಗಿದೆ. ರೈತರ ಖಾತೆಗೆ ಇದುವರೆಗೆ 4.3 ಲಕ್ಷ ಕೋಟಿ ರೂಪಾಯಿ ನೆರವು ನೀಡಲಾಗಿದೆ. ದೇಶದ ಮೂಲಸೌಕರ್ಯಕ್ಕೆ ಹೂಡಲಾಗಿರುವ ಬಂಡವಾಳ 2 ಲಕ್ಷ ಕೋಟಿಯಿಂದ 12 ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ

0: ಮೋದಿಯವರ ಆಶಯದಂತೆ ಕರಾವಳಿಯ ಆರ್ಥಿಕತೆ ಹಾಗೂ ಕೈಗಾರಿಕಾ ಕ್ಷೇತ್ರವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಮಂಗಳೂರು ಸಮೀಪದ ಗಂಜಿಮಠದಲ್ಲಿ ನಿರ್ಮಾಣವಾಗಲಿರುವ ಪ್ಲಾಸ್ಟಿಕ್ ಪಾರ್ಕ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಪ್ಲಾಸ್ಟಿಕ್ ಪಾರ್ಕ್ ಯೋಜನಾ ಪ್ರದೇಶಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು, 104 ಎಕರೆ ವಿಸ್ತೀರ್ಣದಲ್ಲಿ ತಲೆ ಎತ್ತಲಿರುವ ಈ ಪಾರ್ಕ್ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಈ ಯೋಜನೆ ಪೂರ್ಣಗೊಂಡಲ್ಲಿ ಸ್ಥಳೀಯ ಯುವಕರಿಗೆ ದೊಡ್ಡ ಮಟ್ಟದ ಉದ್ಯೋಗಾವಕಾಶ ದೊರೆಯಲಿದೆ ಎಂದು ಹೇಳಿದ್ದಾರೆ. ಬಾಕಿ ಉಳಿದಿರುವ ಎಲ್ಲಾ ಕಾಮಗಾರಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಯಾವುದೇ ಗ್ರಾಮದಲ್ಲೂ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಮುಂಜಾಗ್ರತೆ ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬೇಸಿಗೆ ಹಾಗೂ ಮುಂಗಾರು ವಿಳಂಬದ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಕುಡಿಯುವ ನೀರಿನ ತೊಂದರೆಯಾಗಬಾರದು. ಟಾಸ್ಕ್ ಫೋರ್ಸ್ ಅಡಿಯಲ್ಲಿ ಕೊರೆಸಲಾಗಿರುವ 70ಕ್ಕೂ ಹೆಚ್ಚು ಹೊಸ ಬೋರ್ವೆಲ್ಗಳಿಗೆ ಕೇವಲ 3 ದಿನಗಳಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಯೋಜನೆಗಳು ಜನರಿಗೆ ತಲುಪುವಲ್ಲಿ ವಿಳಂಬವಾದರೆ ಸಹಿಸುವುದಿಲ್ಲ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮುಂಗಾರು ಮಳೆ ಆರಂಭವಾಗುವ ಮುನ್ನ ಶಾಲಾ ಕಟ್ಟಡಗಳು ಹಾಗೂ ಅಂಗನವಾಡಿ ಕೇಂದ್ರಗಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಇದೇ ಭಾನುವಾರ ದೇಶದಾದ್ಯಂತ ರಾಷ್ಟೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ನಡೆಯಲಿದೆ. ಹಾವೇರಿ ಜಿಲ್ಲೆಯ 5 ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಲೋಪವಾಗದಂತೆ ಎಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಜಿಲ್ಲೆಯ 2532 ಅಭ್ಯರ್ಥಿಗಳು ಪರೀಕ್ಷೆ ಎದುರಿಸಲಿದ್ದಾರೆ. ಈಗಾಗಲೇ ಪರೀಕ್ಷಾ ಪೂರ್ವ ತಯಾರಿ ಮಾಡಿಕೊಳ್ಳಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ನೀಟ್ ಪರೀಕ್ಷೆ ಪಾರದರ್ಶಕವಾಗಿ ಶಾಂತಿಯುತವಾಗಿ ನಡೆಯಲು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಭಾರತೀಯ ರೈಲ್ವೆ ಈಗ ದಿವ್ಯಾಂಗ ಪ್ರಯಾಣಿಕರಿಗೆ ನೀಡುವ ರೈಲ್ವೆ ರಿಯಾಯಿತಿ ಫೋಟೋ ಗುರುತಿನ ಚೀಟಿ ನೀಡಿಕೆ ಮತ್ತು ನವೀಕರಣವನ್ನು ಸೌಲಭ್ಯವನ್ನು ಇನ್ನು ಮುಂದೆ ಸಂಪೂರ್ಣ ಆನ್ಲೈನ್ ಮೂಲಕ ಪಡೆಯಬಹುದಾಗಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ಡಾ ಬಾಬುರಾವ್ ತಿಳಿಸಿದ್ದಾರೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆ, ದಾಖಲೆ ಅಪ್ಲೋಡ್, ಸ್ಥಿತಿ ಪರಿಶೀಲನೆ, ಅನುಮೋದಿತ ಕಾರ್ಡ್ ಡೌನ್ಲೋಡ್ ಎಲ್ಲವೂ ಡಿಜಿಟಲೀಕರಣ ಮಾಡಲಾಗಿದೆ. ಅರ್ಹರಾದ ದಿವ್ಯಾಂಗ ಪ್ರಯಾಣಿಕರು ಆನ್ಲೈನ್ ಅರ್ಜಿ ಸಲ್ಲಿಸಲು ದಿವ್ಯಾಂಗ್ ಜಾನಿತ್ ಇಂಡಿಯನ್ ರೈಲ್ .gov.in ಅರ್ಜಿ ಸಲ್ಲಿಸಬಹುದಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಾರ್ವಜನಿಕ ಸೇವೆಗಳಲ್ಲಿ ವಿಳಂಬ ಧೋರಣೆ ಹಾಗೂ ಸಿಬ್ಬಂದಿಗಳ ಬೇಜವಾಬ್ದಾರಿತನಕ್ಕೆ ಕಡಿವಾಣ ಹಾಕಲು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಕೋಲಾರ ನಗರಸಭೆ ಕಚೇರಿಗೆ ಇಂದು ದಿಢೀರ್ ಭೇಟಿ ನೀಡಿ ಕಚೇರಿಯ ಕಾರ್ಯವೈಖರಿ ಹಾಗೂ ಸಿಬ್ಬಂದಿಗಳ ಹಾಜರಾತಿ ತಪಾಸಣೆ ನಡೆಸಿದರು. ರೈತರು ಮತ್ತು ಹೈನು ಉತ್ಪಾದಕರು ಜಾನುವಾರುಗಳ ತುರ್ತು ಚಿಕಿತ್ಸೆಗಾಗಿ ಪಶು ಸಂಜೀವಿನಿ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮೂಲದಲ್ಲಿಯೇ ತ್ಯಾಜ್ಯವನ್ನು ವಿಂಗಡಿಸುವ ಮೂಲಕ ಘನತ್ಯಾಜ್ಯ ಸಂಗ್ರಹಣೆ, ವಿಂಗಡಣೆ ಹಾಗೂ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ಹಾಗೂ ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮೂಲಕ ಗ್ರಾಮ ಪಂಚಾಯಿತಿಗಳು ಕಾರ್ಯೋನ್ಮುಖವಾಗಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಬಿವಿ ವಾಸಂತಿ ಅಮರ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ ಮಧ್ಯಾಹ್ನದ ವೇಳೆಗೆ ಶೇಕಡ 95.50% ಮತದಾನ. ನಾಳೆ ಪ್ರಧಾನಿಯವರಿಂದ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಣೆ. ಬೆಂಗಳೂರಿನಲ್ಲಿ ಹಸಿ ಒಣತ್ಯಾಜ್ಯಗಳನ್ನು ಮೂಲದಲ್ಲೇ ಬೇರ್ಪಡಿಸಿ ನೀಡುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣದಿಂದ ಕರಾವಳಿಯ ಆರ್ಥಿಕತೆ ಅಭಿವೃದ್ಧಿ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.
1: ಆಕಾಶವಾಣಿ ಧಾರವಾಡ. ಈಗ ಕಾರ್ಯಕ್ರಮ ಭಾವಯಾನ.

0: ಆತ್ಮೀಯ ಶ್ರೋತೃಗಳೇ, ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಣ್ಣಿನ ಆರೋಗ್ಯ ಕುರಿತ ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ಶುಕ್ರವಾರ ಬೆಳಿಗ್ಗೆ 7:15 ನಿಮ್ಮ ನೆಚ್ಚಿನ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರುತ್ತದೆ. ತಪ್ಪದೇ ಕೇಳಿ ಜೀವನ ಬೆಳಕು ಸರಣಿ ಕಾರ್ಯಕ್ರಮ.
1: ಆಕಾಶವಾಣಿ ಧಾರವಾಡ. ಭಾವಗಳ ಯಾನ ಭಾವಯಾನ. ಈ ಯಾನದಲ್ಲಿ ನಿಮ್ಮೊಂದಿಗೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಕೇಳಿ ಕಾರ್ಯಕ್ರಮ ಭಾವಯಾನ.

0: ಮಾಯಾ, ದೀರ್ಘಾಯುಷ್ಯ ಯಾರಿಗ ಬೇಡ ಹೇಳ.
1: ಖರೆ ಖರೆ ಅದ ಮಂಜುಳ, ಬಾ ಬಾ ಕೂಡು, ಆರಾಮಾಗಿ ಕೂಡು. ಮೊದ್ಲ
0: ನಿಂತು ಹಾಡು ಕೇಳಿಕತ್ತಿದ್ದೆ. ನೀ ಹೇಳಿಕತ್ತಿದ್ದಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು, ಶ್ರೀಪತಿಯು ನಮಗೆ ಸಂಪದವ ನೀಯಲಿ, ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ ಅಂತ ಹೇಳಿ.
1: ಹೌದೌದು,
0: ನಿಜವಾಗಿಯೂ ಈಗ ಹೆಂಗಾಗ್ಯದ ಗೊತ್ತೇನ್ ಮಾಯ, ಇವತ್ತಿನ ದಿನದೊಳಗ ನಾವು ದೇವ್ರಿಗೆ ನನಗ ಅದನ್ ಕೊಡು ಇದನ್ ಕೊಡು ಅಂತ ಕೇಳುಕ್ಕಿಂತ ಉತ್ತಮ ಆರೋಗ್ಯವನ್ನ ಕೊಡು ಅಂತ ಕೇಳುವಂತ ಪರಿಸ್ಥಿತಿ ಬಂದ್ಬಿಟ್ಟದ.
1: ಖರೆಯದ, ಉತ್ತಮ ಆರೋಗ್ಯದ ಮೂಲಕ ಉತ್ತಮ ಆಯುಷ್ಯ.
0: ಹೌದು,
1: ಯಾಕಂದ್ರ ಆಯುಷ್ಯ ಪ್ರಮಾಣ ಕೂಡ ಎಷ್ಟು ಕಡಿಮೆ ಆಗ್ಲಿಕ್ಕದ್ ನೋಡು ಮಂಜುಳ. ನಾವು ಎಂತೆಂತ ವಿಷಯಗಳನ್ನ ಇವತ್ತು ಕೇಳಲಿಕ್ಕತ್ತೀವಿ. ಸಣ್ಣ ವಯಸ್ಸಿನೊಳಗ ಎಷ್ಟು ಜನ ಮರಣವನ್ನ ಅಪ್ತಾ ಇದ್ದಾರ, ಬಹಳ ಬೇಜಾರಾಗ್ತದ ಕೇಳಿದಾಗ.
0: ಹೌದು ಅಂದ್ರ ಮಾಯಾ, ಈಗ ಹೆಂಗಾಗಿದೆ ಅಂತಂದ್ರ, ನಾವು ಸೇವಿಸುವ ಆಹಾರ, ವಾಸಿಸುವಂತ ಪರಿಸರ, ಆಮೇಲೆ ಎಲ್ಲಕ್ಕಿಂತ ಮುಖ್ಯ ಅಂದ್ರ ನಾವು ಒಂದು ತರ ಅನುಕರಣಾ ಪ್ರಿಯರಾಗ್ಬಿಟ್ಟಿವಿ. ನಮ್ಮ ತನವನ್ನ ಬಿಟ್ಟು ಕೊಟ್ಬಿಟ್ಟಿವಿ, ಬರೀ ಬೇರೆಯವ್ರನ್ನ ನೋಡಿ ಅನುಕರಣೆ ಮಾಡುದು. ಈ ಅನುಕರಣೆ ಅಂಧಾನುಕರಣೆ ಆಗ್ಲಿಕ್ಕತ್ತದ.
1: ಖರೆಯದ,
0: ಹಂಗಾಗಿ ನಮ್ಮ ತನವನ್ನ ನಾವು ಎಲ್ಲಿ ಇಟ್ಕೋತೀವಲ್ಲ ಅವಾಗ ನಾವು ಸುಖಿಗಳಾಗಿರ್ತೀವಿ.
1: ನಮ್ಮ ತನ ಅಂದ್ಕೊಳ್ಳೆ ನಂಗೆ ನೆನ್ಪಾತ್ ನೋಡು.
0: ಹೇಳ,
1: ನಮ್ಮ ಪ್ರಾಚೀನ ಇತಿಹಾಸ ನಮಗ ಹೇಳಿಕೊಟ್ಟದ್ದು ಯೋಗ ಅನ್ನುವಂತಹ ಒಂದು ವಿಜ್ಞಾನ, ಒಂದು ಪ್ರಕ್ರಿಯೆ. ಅದು ನಮ್ಮ ದೇಶದ ಕೊಡುಗೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಅನಿಸ್ತದ.
0: ಹೌದು, ಆದ್ರೆ ಇವತ್ ನಾವೇನ್ ಮಾಡಿವಿ ಅಂದ್ರ, ಈ ಯೋಗದ ಮೂಲಕ ನಮ್ಮ ಆರೋಗ್ಯವನ್ನ ನಾವು ಸುಸ್ಥಿತಿ ಒಳಗಿಟ್ಕೊಳ್ಳೋದು ಬಿಟ್ಟು ವಿದೇಶಿಯರು ಬಂದು ಈ ಯೋಗಕ್ಕೆ ಮಾರು ಹೋಗಿ ಇಲ್ಲಿ ಕಲಿತು ತಮ್ಮ ದೇಶದೊಳಗೆ ಅದನ್ನ ಪ್ರಚಾರ ಪಡಿಸಿ ಅವರು ಸದೃಢಕಾಯರಾಗಿ ಆರಾಮ ಜೀವನವನ್ನ ನಡೆಸ್ತಾ ಇದ್ದಾರೆ. ನಾವು ರೋಗ ರುಜಿನಗಳಿಂದ ಬಳಲಿ ಸಾಯ್ಲಿಕತ್ತೀವಿ.
1: ಆದ್ರೆ ಯೋಗ ಅನ್ನೋದು ಎಷ್ಟು ಮಹತ್ವದ್ದದ ಅಂತ ಹೇಳಿ ಇಡೀ ವಿಶ್ವನ ಕಂಡುಕೊಂಡದ್ ನೋಡು.
0: ಹೌದು,
1: ಹಂಗಾಗಿನ ವಿಶ್ವಸಂಸ್ಥೆ ಜೂನ್ 21 ಅದನ್ನ ವಿಶ್ವ ಯೋಗ ದಿನ ಅಂತ ಘೋಷಿಸಿದ. ಇಡೀ ವಿಶ್ವದೊಳಗ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾವ.
0: ಹೌದು, ಅದು ಜೂನ್ 21 ಯಾಕೆ ಘೋಷಿಸ್ಯಾರ ಅಂತ ಅನ್ನೋದಕ್ಕ, ಆ ದಿನ ದೀರ್ಘವಾದ ಹಗಲು ಇರೋದ್ರಿಂದ ಅವತ್ತು ಎಲ್ಲರಿಗೂ ಕೂಡ ಒಂದು ಯೋಗವನ್ನ ಮಾಡ್ಲಿಕ್ಕೆ ಅನುಕೂಲ ಆಗ್ತದ ಅನ್ನೋ ದೃಷ್ಟಿ ಒಳಗ.
1: ಲಾಂಗೆಸ್ಟ್ ಡೇ ಆಫ್ ದ ಇಯರ್ ಅಂತ ಹೇಳ್ತೀವಲ್ಲ.
0: ಹೌದು ಹೌದು, ಆಮೇಲೆ ನೋಡ್ ಮಾಯಾ, ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ನಮ್ಮ ದೇಶದ ಜನತೆಗೂ ಕರೆ ಕೊಟ್ರು, ಈ ಜೂನ್ 21 ಒಂದು ಸಾಮೂಹಿಕವಾಗಿ ಯೋಗ ದಿನವನ್ನಾಗಿ ಆಚರಿಸಬೇಕು, ಎಲ್ಲರೂ ಕೂಡ ಯೋಗವನ್ನ ನಿರಂತರವಾಗಿ ಅಭ್ಯಾಸ ಮಾಡಿ ಉತ್ತಮ ಆರೋಗ್ಯವನ್ನ ಹೊಂದಬೇಕು ಅಂತ. ಆದ್ರೆ ಎಷ್ಟೋ ಸಲ ನಾವು ತಪ್ಪು ಗ್ರಹಿಕೆ ಮಾಡ್ಕೊಂಡ್ಬಿಡ್ತೀವಿ ನೋಡು. ಏನಂದ್ರೆ ಯೋಗ ಅಂದ್ರೆ ಬರೇ ಕಸರತ್ತು ವ್ಯಾಯಾಮ ಅಂತ ತಿಳ್ಕೊತೀವಿ.
1: ಯೋಗ ಪದಕ್ಕ ಸಂಸ್ಕೃತದೊಳಗ ಅರ್ಥ ಅದ ಅಲ್ಲ ಮಂಜುಳ. ಯೂಜ್ ಅಂದ್ರೆ ಸೇರಿಸುವಂತಹದ್ದು, ಜೋಡಿಸುವಂತಹದ್ದು, ಮಾನಸಿಕ ದೈಹಿಕ ಆಧ್ಯಾತ್ಮಿಕ ಸಾಮರಸ್ಯವನ್ನ ತಂದುಕೊಡುವಂತಹದ್ದೇ ಯೋಗ.
0: ಮತ್ತ ಈ ಯೋಗದೊಳಗ ಧ್ಯಾನ, ಪ್ರಾಣಾಯಾಮ ಇವೆಲ್ಲವೂ ಬರ್ತಾವೆ.

0: ಇತ್ತೀಚಿನ ದಿನದೊಳಗಂತೂ ಮಾಯಾ, ಈ ಯೋಗ ಅಂತಂದ್ರ ನಿನಗ ಕೈಲೆ ಎಷ್ಟಾಗ್ತದ ಅಷ್ಟು ನೀನು ವ್ಯಾಯಾಮಗಳನ್ನು ಮಾಡಬಹುದು. ಅದರ ಜೊತೆಗೆ ನೀನು ಧ್ಯಾನ, ಪ್ರಾಣಾಯಾಮ ಇವುಗಳ ಮೂಲಕ ಕೂಡ ಆರೋಗ್ಯವನ್ನ ಸುಧಾರಿಸ್ಕೋಬಹುದು.
1: ಅಲ್ಲ ಮಂಜುಳಾ, ಮೊದ್ಲೇಕ ನಾವು ಸಣ್ಣವರಿದ್ದಾಗ ನಮ್ಮ ಮನೆಯೊಳಗ ಸಂಜಿನ್ಯಾಗ ಭಜನೆ ಮಾಡ್ತಿದ್ವಿ, ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಿ ಅಂದ್ರ ಅನೇಕ ಅನ್ನೋದನ್ನ ಮಾಡಿನ ನಾವು ಸಾಲಿಗೆ ಹೋಗ್ತಿದ್ವಿ ಸ್ನಾನ ಆದ್ಮೇಲೆ. ನೆನಪದನ ಅವಾಗ ನಮ್ಗೆ ಏನ್ ಅನಿಸ್ತಿತ್ತು, ನಾವ ಸಣ್ಣ ಹುಡುಗರು ಕೂಡಿ ಇವ್ರೇನು ಭಜನೆ ಮಾಡ ಭಜನೆ ಮಾಡ ಅಂತಾರ ಅಂತೇಳಿ ನಗ್ತಿದ್ವಿ. ಆದ್ರ ನೋಡು, ಇವತ್ತು ಇಡೀ ಜಗತ್ತ ಆ ಭಜನೆಯೊಳಗ ಮುಳುಗ್ಯದ. ಯಾಕಂದ್ರ ಪ್ರಾರ್ಥನೆ ಅನ್ನೋದಕ್ಕ ಆ ಒಂದು ಶಕ್ತಿ ಅದ, ಅದು ನಮ್ಮ ಹೃದಯದ ಸಂಗೀತ ಅಂತ ಹೇಳ್ತಾರ ಶ್ರೇಷ್ಠ ಚಿಂತಕ ಖಲೀಲ್ ಗಿಬ್ರಾನ್.
0: ಮತ್ತ ಈ ಯೋಗ ಅಂತಂದಲ್ಲ ಮಾಯ, ನಿನ್ಗ ಇದೇನಂದ್ರ ನಿನ್ನ ದೈಹಿಕ ತೊಂದರೆಗಳನ್ನ ಅಷ್ಟ ಸರಿಪಡಿಸುವುದಿಲ್ಲ, ಮಾನಸಿಕ ನೆಮ್ಮದಿಯನ್ನ ಕೊಡ್ತದ. ಇವತ್ತ ನಮ್ಮ ಜೀವನ ಹೆಂಗ ನಡೆದದ ಅಂತ ನೀನು ನೋಡಿದ್ರ, ಒಂದು ಮಗುವನ್ನ ನೋಡ್ಕೋತ ಹೋಗು, ಬೆಳಿಗ್ಗೆ ಎದ್ದಾಗಿನಿಂದ ಒಂದು ಚಕ್ರ, ಅದು ಒಂಥರ ಸ್ಟ್ರೆಸ್ಫುಲ್ ಲೈಫ್ ಅನ್ನ ಲೀಡ್ ಮಾಡ್ಲಿಕ್ಕತ್ತದ. ಹಿರಿಯ ನಾಗರಿಕರನ್ನ ನೋಡು, ಅವರೊಂದು ತರ ಒತ್ತಡ ಟೆನ್ಷನ್. ಉದ್ಯೋಗಸ್ಥ ಮಹಿಳೆಯರನ್ನ ನೋಡು, ಮನೆಯೊಳಗ ದಗ ದಗ ದಗ ಮಾಡ್ಕೊಂಡ್ ಬಾ, ಕಚೇರಿ ಒಳಗ ದುಡಿ, ಮತ್ತ ಮನೆಗೆ ಓಡು. ಅಂದ್ರ ನಮ್ದು ಇವತ್ತ ಒತ್ತಡ ಪೂರಿತ ಜೀವನ ಆಗ್ಯದ.
1: ಹೌದು, ಒತ್ತಡದ ಬದುಕಿಗೆ ಒಂದು ಪರಿಹಾರ ಅಂದ್ರ ಯೋಗ ಅನ್ನೋಂಗಾಗ್ಯದ ನೋಡಿ. ಈಗ
0: ಹೌದು,
1: ಯೋಗ ಅನ್ನೋದು ಮೂರು ಪ್ರಕಾರಗಳೊಳಗ, ಒಂದು ದೈಹಿಕವಾಗಿ ನೀ ಹೇಳದಂಗ ವ್ಯಾಯಾಮ ಮಾಡೋದು ನಮ್ಮ ದೇಹಕ್ಕ, ನಮ್ಮ ದೇಹವನ್ನ ಸುಸ್ಥಿತಿಯೊಳಗಿಡ್ಲಿಕ್ಕೆ ಅದು ಸಹಾಯ ಆಗ್ತದ. ಇನ್ನೊಂದು ಈ ಪ್ರಾಣಾಯಾಮ ಅನ್ನುವಂಥದ್ದು, ಅದು ನಮ್ಮ ಉಸಿರಾಟ ಪ್ರಕ್ರಿಯೆಯನ್ನ ಸಮಸ್ಥಿತಿಯೊಳಗಿಡ್ತದ. ಅಂದ್ರ ಉಸಿರಾಟವನ್ನ ಸರಿಯಾಗಿ ಮಾಡೋದ್ರಿಂದ ನಮ್ಮ ಆರೋಗ್ಯ ಅಲ್ಲ. ಮತ್ತ ಇನ್ನೊಂದು ಧ್ಯಾನ, ಅದಂತೂ ಎಷ್ಟು ಮುಖ್ಯ ಆಗ್ತದ ಅಂತಂದ್ರ ನಮ್ಮ ಮನಸ್ಸನ್ನ ಹತೋಟಿಯಲ್ಲಿಡ್ತದ, ಏಕಾಗ್ರತೆಯನ್ನ ಸಾಧಿಸಲಿಕ್ಕೆ ಅನುವು ಮಾಡಿಕೊಡುತ್ತದೆ.
0: ಅದ್ರಾಗೂ ಮಾಯ, ಇವತ್ತಿನ ದಿನದೊಳಗ ನಮ್ಮ ಯುವ ಪೀಳಿಗೆಯನ್ನ ನೋಡಿದಾಗ ಕೆಲಸತ್ತೆ ಅಯ್ಯೋ ಪಾಪ ಅನ್ಸ್ಬಿಡ್ತದ. ಅಂದ್ರ ಈ ಕಡೆ ಉದ್ಯೋಗದ ಕೊರತೆ ಅದ, ಶೈಕ್ಷಣಿಕವಾಗಿ ಹಲವಾರು ಅವಕಾಶಗಳವ, ಆದ್ರ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋ ದ್ವಂದ್ವದೊಳಗ ಮಕ್ಕಳಿದ್ದಾರೆ.
1: ಅಂದ್ರ ಸಹಜವಾಗಿ ಖಿನ್ನತೆಗೆ
0: ಒಳಗಾಗ್ಲಿಕ್ಕೆ, ಹಂಗಾದಾಗ ಏನಾಗ್ತದ, ಮನಸ್ಸಿನ ಒಂದು ಹತೋಟಿ ತಪ್ಪಿ ಬಿಡ್ತದ. ನನ್ನ ನಿರ್ಣಯ ತಗೊಳಿಕ್ಕೆ, ನನ್ನ ಬದುಕಿನ ದಾರಿ ಕಂಡುಕೊಳ್ಳಿಕ್ಕೆ ನಾನು ಅಸಮರ್ಥ ಆಗಿನೇನೋ ಅನ್ನೋ ಒಂದು ಕೀಳರಿಮೆ ಅವರೊಳಗೆ ಬರ್ಲಿಕ್ಕತ್ತದ. ಅವಾಗೇನಂದ್ರ ಬೇರೆ ಬೇರೆ ಮಾರ್ಗ ಹಿಡಲಿಕ್ಕತ್ತಾರ ಹುಡುಗರು. ಇದು ನಿರಂತರ ಕೊರಗು, ಅವ್ರಿಗೂ ತೊಂದರೆ, ಮತ್ತ ಪಾಲಕ ಪೋಷಕರಿಗೂ. ಏನಾದ್ರೂ ಅವ್ರ ಜೀವಕ್ಕೆ ಅಪಾಯ ಮಾಡಿಕೊಂಡ್ರೆ ಅವ್ರ ಜೀವನ ಪರ್ಯಂತ ಒದ್ದಾಡಬೇಕು. ಹಂಗಾಗಿ ಮನಸ್ಸಿನ ಏಕಾಗ್ರತೆ, ಮನಸ್ಸಿನ ಸ್ಥಿರತೆ ಅನ್ನ ನಾವು ಇಟ್ಕೊಳ್ಬೇಕು ಅಂದ್ರ ಇವತ್ತಿನ ಯುವ ಪೀಳಿಗೆಗೆ ಯೋಗದ ಅಗತ್ಯತೆ ಬಹಳ ಅದ ನೋಡ್ರಿ.

ಯೋಗದೊಳಗ್ ನೋಡು ಎಷ್ಟು ವಿಧಗಳವ, ಕರ್ಮಯೋಗ ಆಗಿರ್ಬಹುದು. ಈಗ ನೋಡು, ನಾನ್ ನಿಷ್ಕಾಮ ಕರ್ಮ ಮಾಡಂಗಿಲ್ಲೇನು, ನಮ್ಮ ಶ್ರೋತೃಗಳಿಗೆ ನನಗೇನ್ ಗೊತ್ತದ ಅದನ್ನ ಹೇಳ್ತೀನಿ, ಅದು ಒಂದು ರೀತಿಯ ಕರ್ಮಯೋಗ. ಇನ್ನ ಜ್ಞಾನಯೋಗ, ಜ್ಞಾನಯೋಗ ಅಂತಂದ್ರ ನನಗೇನ್ ತಿಳಿದದ ಅದನ್ನ ಇಡೀ ಜಗತ್ತಿನ ಒಳ್ಳೇದಕ್ಕೆ ಉಪಯೋಗಿಸೋದು. ಮತ್ತೆ

0: ಜಗತ್ನೊಳಗೇನು ಒಳ್ಳೇದದ ಅದನ್ನ ನಾ ಕಲ್ಕೊಳ್ಳೋದು. ಆಮೇಲೆ ರಾಜಯೋಗ ಅಂತ ಹೇಳ್ತಾರ, ಹಠಯೋಗ ಅಂತ ಹೇಳ್ತಾರ, ಅನೇಕ ವಿಧಗಳವ ಯೋಗಗಳೊಳಗ.
1: ಮತ್ತೆಲ್ಲಕ್ಕಿಂತ ಬಹಳ ನಾವು ತಿಳ್ಕೋಬೇಕಾಗಿದ್ದೇನೆಂದ್ರೆ, ಮನುಷ್ಯನ ಒಂದು ದೇಹ ಪ್ರಕೃತಿಗೆ ಅನುಗುಣವಾಗಿ, ಅವರ ವಯಸ್ಸಿಗೆ ಅನುಗುಣವಾಗಿ ನೀನು ಯಾವ ಯೋಗವನ್ನು ಬೇಕಾದ್ರೂ ಮಾಡಬಹುದು. ಈಗ ನೋಡು, ಒಂದ್ ಕಾಲಕ್ಕೆ ಯೋಗ ಅಂದ್ರ ಪದ್ಮಾಸನ ಹಾಕೊಂಡು ನೆಲದ ಮೇಲೆ ಕೂಡಬೇಕು, ಸೂರ್ಯ ನಮಸ್ಕಾರ ಹಿಂಗ ಮಾಡಬೇಕು ಅನ್ನುವೆಲ್ಲ ಇದ್ವು. ಆದ್ರೆ ಇವತ್ತು ಇಷ್ಟು ಒಂದು ಅದರೊಳಗೆ ಫ್ಲೆಕ್ಸಿಬಿಲಿಟಿ ಬಂದದ ಅಂತಂದ್ರ, ನೀನು ಕೆಳಗೆ ಕೂಡ್ಲಿಕ್ಕೆ ಆಗುದಿಲ್ಲಲ್ಲ, ಕುರ್ಚಿ ಮೇಲೆ ಕುತ್ಕೊಂಡ ಮಾಡು. ಕುರ್ಚಿ ಮೇಲೆ ಕುತ್ಕೊಂಡ ನೀನ್ ಸೂರ್ಯ ನಮಸ್ಕಾರವನ್ನ ಮಾಡಬಹುದು. ಅಂದ್ರೆ ಇಷ್ಟೊಂದು ಇದರಲ್ಲಿ ಸಡಿಲಿಕ್ಕೆ ಅದ, ಆದ್ರೆ ಮಾಡುವಂತ ಮನಸ್ಸು ಬೇಕು.
0: ಮತ್ತ ಭಕ್ತಿ ಯೋಗ ಅಂತದಲ್ಲ, ಭಕ್ತಿಯಿಂದ ನಾವು ದೇವರಿಗೆ ಏನ್ ಅರ್ಪಿಸ್ತೀವಿ, ಹಂಗಾಗಿ ಅವ ನಮ್ಗ ಏನು ಕೊಡಬೇಕು ಅದನ್ನು ಕೊಡ್ತಾನ. ಅಂದ್ರ ಭಕ್ತಿ ಅನ್ನೋದ್ರು ಅದ್ರ ಜೊತೆಗೆ ಈ ನಿಯಮಗಳು ಎಲ್ಲ ನಮ್ ಜೊತೆಗೆ ಬಂದ ಬಿಡ್ತಾವ. ಸತ್ಯ ಹೇಳಬೇಕು, ಅಹಿಂಸೆಯನ್ನ ಮಾಡಬೇಕು, ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು, ಈ ದ್ವೇಷ ಅಸೂಯೆ ಇವುಗಳನ್ನ ಕಡಿಮೆ ಮಾಡ್ಕೋಬೇಕು. ಇವೆಲ್ಲ ಒಂದಕ್ಕೊಂದು ಪೂರಕ ನೋಡು ಮಂಜುಳ.
1: ಹೌದು, ಹಂಗಾಗಿನೇ ನೋಡು, ಇವತ್ತು ನೀ ಹೇಳಿದೆಯಲ್ಲ, ನಮ್ಮ ಪ್ರಾಚೀನ ಕಲೆ ಇದು ಯೋಗ ಅನ್ನೋದು, ಪ್ರಾಚೀನ ವಿಜ್ಞಾನ. ಇದನ್ನ ನಮ್ಮತನವನ್ನ ನಾವು ಬಿಟ್ಕೊಟ್ಟು ಇವತ್ತು ಏನೇನೋ ರೋಗ ರುಜಿನಗಳಿಂದ ಅಧಿಕ ರಕ್ತದ ಒತ್ತಡ ಅಂತೀವಿ, ಮಧುಮೇಹ ಅಂತೀವಿ, ಸಕ್ಕರೆ ಕಾಯಿಲೆ ಅನ್ಕೋತೀವಿ, ಕ್ಯಾನ್ಸರ್ ಅಂತ ಮಾರಕ ರೋಗಗಳು ಬಂದವ. ನಿನಗೆ ಹೇಳಬೇಕು ಅಂದ್ರೆ ಎಷ್ಟೊಂದು ನಮ್ಮ ಕೇಳುಗರು ಅಥವಾ ನಮ್ಮ ಜನರು, ನಮ್ಮ ಪರಿಚಯಸ್ಥರು ಇವತ್ತು ಕೇವಲ ಒಂದು ಧ್ಯಾನ ಮಂತ್ರ ಇದರಿಂದ ಕ್ಯಾನ್ಸರ್ ರೋಗವನ್ನು ಗುಣಪಡಿಸಿಕೊಂಡು ಯಶಸ್ವಿ ಜೀವನವನ್ನ ನಡೆಸೋರು ನಮ್ಮ ಕಣ್ಮುಂದಿದ್ದಾರೆ.
0: ನೋಡ ಅಂದ್ರ ಈ ದ್ವೇಷ ಅಸೂಯೆ ಹಗೆ ಇಂಥವೆಲ್ಲ ಏನ್ ಇರ್ತಾವಲ್ಲ, ಅದರಿಂದ ರೋಗಕ್ಕೆ ಕಾರಣ ಆಗ್ತದ ಅಂತಂತಿ. ಅಂದ್ರ ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತದ ಅದು ಅಂತ ಹೇಳ್ತೀನಿ ನೀನು.
1: ಹೌದು,
0: ಅಂದಮೇಲೆ ನೋಡು, ನಾವು ಸಾಧ್ಯ ಇದ್ದಷ್ಟು ಇವುಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ, ಯಾಕಂದ್ರ ಮನುಷ್ಯ ಸಹಜವಾದ ಒಂದು ರೀತಿಯ ಬುದ್ಧಿ ಇರ್ತದ, ಯಾರನ್ನೋ ನೋಡಿ ಸಂಕಟ ಪಡೋದು, ದ್ವೇಷ ಮಾಡೋದು, ಹಾಗೆ ತನ ಸಾಧಿಸೋದು, ಇವನ್ನೆಲ್ಲ ನಿವಾರಿಸ್ಕೊಳ್ಬೇಕು ಅಂತಂದ್ರ ಯೋಗದ ಮೊರೆ ಹೋಗ್ಬೇಕು.
1: ಅದಕ್ಕೆ ನೋಡು, ಜೂನ್ 21 ವಿಶ್ವ ಯೋಗ ದಿನ ಅಂತ ಆಚರಿಸ್ತಾರ ಈ ಸಲ. ಮತ್ತ ಹೆಲ್ದಿ ಏಜಿಂಗ್ ಫಾರ್ ಬೆಟರ್ ಲೈಫ್ ಅನ್ನೋದು ಈ ಸಲದ ಒಂದು ಘೋಷವಾಕ್ಯ. ಉತ್ತಮ ಆರೋಗ್ಯವನ್ನ ಹೊಂದಬೇಕು ಅಂದ್ರೆ ನೀನು ಸಾಧ್ಯವಾದಷ್ಟು ಯೋಗದ ಯಾವುದೇ ಪ್ರಕಾರ ಆಗ್ಲಿ ಅದನ್ನ ನೀನು ಮಾಡ್ತಾ ಹೋಗ್ಬೇಕು ಅನ್ನೋದು ಈ ಒಂದು ಘೋಷವಾಕ್ಯದ ಅರ್ಥ. ಹಂಗಾಗಿ ನೋಡ್ಮಯ, ನೀನು ನಾನು ಅಂತೂ ಸಿದ್ಧರಿದ್ದೀವಿ, ಯೋಗ ಮಾಡೇ ಮಾಡ್ತೀವಿ, ಮತ್ತು ಪ್ರತಿ ವರ್ಷನೂ ನಮ್ದು ನಡೆದೇ ಇರ್ತದ. ಹಂಗಾಗಿ ನಾವು ಮತ್ತೆ ನಮ್ಮ ಗೆಳತಿಯರನ್ನು ಕೂಡ ಹುರಿದುಂಬಿಸೋಣ, ನಮ್ಮ ಅಕ್ಕಪಕ್ಕದ ಜನರನ್ನ ಹುರಿದುಂಬಿಸೋಣ. ಆ ದಿನ ಸಾಮೂಹಿಕವಾದಂತ ಗ್ರೌಂಡ್ಗಳಲ್ಲಿ, ಸ್ಟೇಡಿಯಂಗಳಲ್ಲಿ ಈ ಯೋಗದ ಒಂದು ವಿವಿಧ ರೀತಿಯ ಆಚರಣೆಗಳು ನಡೀತಿರ್ತಾವ.
0: ಹೌದು,
1: ನಾವು ಕೂಡ ಸಕ್ರಿಯವಾಗಿ ಭಾಗವಹಿಸೋದು ಬಹಳ ಮುಖ್ಯ ಅಲ್ಲೇನು.
0: ಅಗದಿ, ಯಾಕಂದ್ರ ಅಂತಾರಾಷ್ಟ್ರೀಯ ಮಟ್ಟದೊಳಗ ಈ ಯೋಗಾಚರಣೆ ನಡೆದದ. ನೀ ಹೇಳಿದಂಗ ನಮ್ಮ ದೇಶದ ಈ ಕೊಡುಗೆ ಏನದಲ್ಲ, ಪರದೇಶಗಳೊಳಗ ಎಷ್ಟು ನಿಯಮಿತವಾಗಿ ಆಚರಿಸಿ ಅವರು ಆರೋಗ್ಯವಂತರಾಗಿ ಬದುಕಲಿಕ್ಕತ್ತಾರ. ಯೋಗ ಅಂದ್ರನ ಜೀವನ ಶಿಕ್ಷಣ ಕ್ರಮ ಇದು.
1: ಹೌದು,
0: ಆ ಯೋಗವನ್ನ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ನಾವು ಕೂಡ ಆರೋಗ್ಯವಂತರಾಗಿರೋಣ, ಸುಖ ಸಮೃದ್ಧಿ ಹೊಂದಿದಂತಹ ಸಮಾಜವನ್ನ ನಿರ್ಮಾಣ ಮಾಡೋಣ, ಆ ಮೂಲಕ ಒಳ್ಳೆಯ ರಾಷ್ಟ್ರವನ್ನ ನಾವೆಲ್ಲರೂ ಕಟ್ಟೋಣ. ಕವಿ ಹೇಳ್ತಾರಲ್ಲೇನು,

0: ಬದುಕುವ ಕಲೆ ಯೋಗ ಅನ್ನೋದನ್ನ ನಾವು ತಿಳ್ಕೊಂಡು ನಮ್ಮ ಜೀವನದೊಳಗ ಯೋಗವನ್ನ ಅಳವಡಿಸಿಕೊಳ್ಳೋಣ.
1: ಮಾತುಗಳ ಅಲೆಯಲ್ಲಿ ಕವಿಯ ಗಾನ, ಇದೇ ಭಾವಯಾನ. ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ.
2: ಆಕಾಶವಾಣಿ ಧಾರವಾಡ. ಈಗ ಹೊಸ ಕನ್ನಡ ಚಿತ್ರಗೀತೆಗಳಲ್ಲಿ ಮೊದಲಿಗೆ ಕೇಳಿ ಹೋಮ್ ಮಿನಿಸ್ಟರ್ ಚಿತ್ರದ ಗೀತೆಗೆ ಧ್ವನಿ ನೀಡಿದ್ದಾರೆ ಅನುರಾಧ ಭಟ್ ಹಾಗೂ ಮಿಥುನ್ ಮುಕುಂದನ್.

0: ಇದುವರೆಗೆ ಹೊಸ ಕನ್ನಡ ಚಿತ್ರಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದುವರೆಗೆ 392.16 meters ಅಥವಾ 765 kHz ಮತ್ತು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದಿರಿ. ಈಗ ಸಮಯ 3:06 ಇನ್ನು ಮುಂದೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ಅದುವರೆಗೆ ನಿಮ್ಮ ಬಾನುಲಿಗಳ ತಿ ಲಾವಣ್ಯಳ ಅನುಮತಿ ಇರಲಿ. ನಮಸ್ಕಾರ.

0: ಆಕಾಶವಾಣಿ ಧಾರವಾಡ, ಸಮಯ 5:30:03. ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಸಂಜೆಯ ಪ್ರಸಾರ ಕಾರ್ಯ ಇದೀಗ ಆರಂಭ. ನಮ್ಮ ಡಿಜಿಟಲ್ ಪ್ರಸಾರವು 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಲಭ್ಯವಿರುತ್ತದೆ. ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಉಮಾ ಭಾತ್ಕಂಡೆಯ ನಮಸ್ಕಾರ ಹಾಗೂ ಶುಭ ಸಂಜೆ. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸ್ನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
0: ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಚಿತ್ರಾ ಅವರ ಯುಗಳ ಸ್ವರಗಳಲ್ಲಿ ಶಬ್ದವೇದಿ ಚಿತ್ರದ ಗೀತೆಯನ್ನು.

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.

0: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಹೊಸ ಮನೆಗಳು ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್ ಕುಮಾರ್ ಪಾರ್ಕ್ ಗೋಕುಲ್ ರಸ್ತೆ ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
1: 9448112323
0: ಅಥವಾ
1: 7353112323.
0: ಸಾಲ ಸೌಲಭ್ಯ SBI ಕೆನರಾ ಬ್ಯಾಂಕ್ ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
2: ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಸೀತಾರಾಮು ಚಿತ್ರದ ಗೀತೆ ಇದು.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
1: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
0: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
2: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
3: ನಾನು ಬರಬೇಕಾ?
2: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿದೆ.
3: ಓ ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
0: ತಪ್ಪದೇ ಆಲಿಸಿ, ಆನಂದಿಸಿ. ಕಾರ್ಯಕ್ರಮ ಕಥಾ ಕಲರವಾ.

0: ಶುದ್ಧತಾ ಸೇ ಭರ ನಿರ್ಮಾ ಶುದ್ಧ ನಮಕ್.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
4: ಸಂವಾದಿನಿ ಸಂತನ ಸುಸ್ವರ ಸಿಂಚನ.
3: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
5: ಮುಗ್ಧ ನಗುವಿನ ಚೆಲುವೆ ಶಾರದೆ ಹಳ್ಳಿ ಮಣ್ಣೊಳಗ ಬಿರಿದ ಮಲ್ಲಿಗೆ, ತಾಲಿ ಎನ್ನೋ ದೇಗುಲದ ಕಡೆಗೆ ಶಾರಿ ಮನದ ಸವಾರಿ.
6: ಅಮ್ಮ, ನಾನು ಶಾಲಿ ಹೋಗ್ಬೇಕಮ್ಮ, ಓದ್ತೀನಿ ಬರೀತೀನಿ. ಅಮ್ಮ, ನಾನು ಶಾಲಿಗೆ ಹೋಗ್ಬೇಕಮ್ಮ.
5: ಆದ್ರ ಬಗಲಾಗ ಪುಟ್ಟ ತಮ್ಮನ ಜವಾಬ್ದಾರಿ, ಶಾಲಿ ಕಲಿಬೇಕು ಅನ್ನೋ ಆಕಿ ಬಯಕೆಗೆ ಎಲ್ಲದ ದಾರಿ.

0: ಅರೆ ಕೇಳಿರಲ್ಲ, ಮನಸ್ಸಿದ್ರ ಮಹಾದಾರಿ. ಹಳ್ಳ್ಯಾಗ ಇದಕ್ಕಂತನ ಅವರಿ ಅಂಗನವಾಡಿ, ಪುಟ್ಟ ಕಂದನ ನೋಡ್ಕೋತಾರ ಚಲೋ ಮಾಡಿ. ಶಾರಿ ನೀ ಈಗ ಭರ ಭರ ನಡಿ, ಸಾಲಿ ಕಡೆ ಮುಖ ಮಾಡಿ. ನೀವ್ ಯಾರು ಅಕಿನೀಗ ತಡಿಬೇಡ್ರಿ. ಹೆಣ್ಣೊಂದು ಕಲತ್ರ ಸಾಲಿ ಒಂದನ್ ತೆರೆದಂಗ.
1: ಹಚ್ಚ ಹಸಿರ ಪಚ್ಚೆ ಕಾಡು,
0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
2: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
2: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
3: ನಿಮ್ ಮಗುವಿಗೆ ಸಾಲಿ,
4: ಅವರ ಕಸ ಗುಡ್ಸೇನ್ರಿ.
3: ಈ ಮಗುವಿಗೆ ಕೂಲಿ,
5: ನಿನಗಿದು ನ್ಯಾಯವೇ.
6: ಮಮ್ಮಿ ನನ್ ಪಾಕೆಟ್ ಮನಿ.
3: ನಿಮ್ ಮಗುವಿಗೆ ಚೆಲ್ಲಾಟ,
4: ಅವರ ಪಗಾರ್ ಕೊಡ್ರಿ.
3: ಈ ಮಗುವಿಗೆ ಬದುಕಿನ ಹೋರಾಟ. ನಿಮ್ ಮಗುವಿಗೆ
7: ಭವಾರ ಪಾಯಸಗಳು,
3: ಆದ್ರ ಈ ಮಗುವಿಗೆ
8: ಟೇಬಲ್ ಸ್ವಚ್ಛ ಮಾಡು, ಟೇಬಲ್ ಸ್ವಚ್ಛ ಮಾಡು.
9: ಅನ್ನ ತುಂಬಿದ
3: ಆಟ ಆಡೋ ವಯಸ್ಸಿನಾಗ ಆಳಾಗಿಸ್ಬೇಡ್ರಿ. ಬಡ ಮಕ್ಕಳಿಂದ ಅವ್ರ ಬಾಲ್ಯ ಕಸ್ಕೋಬೇಡ್ರಿ. ಬಾಲ್ಯ ಕಾಣದ ಮುಗ್ಧ ಮಕ್ಕಳು ಅನಾಗರಿಕ ಸಮಾಜಕ್ಕೆ ಕೈಗನ್ನಡಿಗಳು.
10: ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದಿಲ್ಲಿ ಕೇಂದ್ರದಿಂದ.
11: ದಿಸ್ ಈಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸುಭದ್ರಾ ರಾಮಚಂದ್ರನ್. Prime Minister Narendra Modi today held a series of high-level meetings with leading French business leaders in Paris as part of efforts to deepen India-France economic and industrial cooperation. Speaking to Akashvani after the meetings, top executives highlighted the growing opportunities in India and announced plans for deeper engagement with the country. Our correspondent covering the Prime Minister's visit reports that discussions focusing on manufacturing, artificial intelligence, sustainability and maritime infrastructure.
12: Senkoba Chairman and CEO Benoit Bazin said India is emerging as a major manufacturing and export hub for the Asia-Pacific region. He highlighted the company's investment in low-carbon technologies and energy-efficient building solutions to support India's net-zero goals. Mistral AI CEO Arthur Mensch said the company is keen to strengthen support for Indian languages, expand AI research partnerships and explore greater collaboration on sovereign AI. He also indicated plans to expand the company's presence in India. CMS CGM Chairman and CEO Rodolphe Sade said India is rapidly developing as a hub for green shipbuilding. He welcomed company's decision to build 6 LNG-powered vessels in partnership with Indian shipyards and said discussions with the Prime Minister also covered logistics, ship recycling and deep seaport development. The meetings underscored growing economic and technology cooperation between India and France. This is Mahesh Sopre, Akashwani News, Paris, France.
11: The Prime Minister also met CEO of Alstom, Martin Sean. In a social media post, the Ministry of External Affairs said that the discussions between them focused on opportunities in mobility and railway modernization. Prime Minister Narendra Modi is attending the Viva Tech 2026 alongside French President Emmanuel Macron this evening. He will lead a series of high-level engagements at the summit, culminating in a highly anticipated keynote address that highlights India's skyrocketing global digital footprint. We now go over live to listen to the Prime Minister's address.
13: For physical documents in India anymore, such as your driving license or vehicle registration certificate. Another example is the Gati Shakti platform.

0: integrated, data-driven, whole of government planning platform for infrastructure.
1: The Viva Tech Summit is Europe's largest technology and startup event, where Mr. Modi is expected to highlight India's growing innovation ecosystem and technological advancements. The Prime Minister is also scheduled to address members of the Indian community during a special diaspora event. Education Ministry today said that 52 Indian institutions are featured in the QS World University Rankings 2027. IIT Delhi remains India's highest-ranked institution at 118th globally, while IIT Delhi, IIT Bombay and IIT Madras are among the world's top 200 universities. Education Minister Dharmendra Pradhan expressed happiness that India's global academic footprint continues to expand. Union Education Minister Dharmendra Pradhan today chaired a high-level review meeting to assess preparations for the NEET UG re-examination scheduled on Sunday. During the meeting, Minister stressed the need to maintain the highest standards of integrity, transparency and efficiency in the examination process. He directed all concerned authorities to remain vigilant and ensure all necessary arrangements for the free and fair conduct of the re-examination. India's Meenakshi Hooda advanced to the quarterfinals of the World Boxing Cup 2026 in Guiyang, China today. Meenakshi secured a convincing 5-0 victory over Poland's Natalia Kuchevska in the women's 51kg round of 16 bout. Four Indian boxers will be in quarterfinal action tomorrow. And that is the end of this news bulletin.
2: Akashavani, Dharavada. 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
4: ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ, 6:51 ಕೃಷಿರಂಗದಲ್ಲಿ ವೈವಿಧ್ಯಮಯ ಸಮಗ್ರ ಕೃಷಿ ಕುರಿತು ಪ್ರಗತಿಪರ ರೈತರಾದ ಅಳ್ನಾವರ ತಾಲೂಕು ಹೊನ್ನಾಪುರದ ರಾಮಪ್ಪ ಶಿವನಗೌಡ ನಂದನವಾಡೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಶರಣಬಸವ ಚೋಳಿನ್. ನಂತರ ಮೋಟೆಬೆನ್ನೂರಿನ ಅಡಿವೆಪ್ಪ ಕುರಿಯವರ್ ಮತ್ತು ತಂಡದವರಿಂದ ಏಕತಾರಿ ಪದ ಕೇಳುತ್ತೀರಿ. 7:45 ಸುಮನ್ ಕಲ್ಯಾಣ್ಪುರ್ ಅವರಿಂದ ಮರಾಠಿ ಗೀತೆಗಳು. 8:00 ಕಾರ್ಯಕ್ರಮ ಯುವವಾಣಿ. ಈ ಕಾರ್ಯಕ್ರಮದಲ್ಲಿ ಆರ್ಎಫ್ ಪಾಟೀಲ್ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಕಮಡೊಳ್ಳಿ ಧಾರವಾಡ ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ಸ್ವರ ಸೌರಭ. 9:30 ಕನ್ನಡ ಭಾರತಿ ಬೆಂಗಳೂರು ಕೇಂದ್ರದಿಂದ. ಈ ಕಾರ್ಯಕ್ರಮದಲ್ಲಿ ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರ ಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳುತ್ತೀರಿ. ಆಕಾಶವಾಣಿ ಸಾಹಿತ್ಯದ ಕುರಿತಂತೆ ಡಾಕ್ಟರ್ ಬಸವರಾಜ್ ಸಾದರ್, ಆಕಾಶವಾಣಿ ಸಂಗೀತದ ಕುರಿತಂತೆ ಡಾಕ್ಟರ್ ಎನ್ ರಘು, ಆಕಾಶವಾಣಿ ನಾಟಕ ಹಾಗೂ ಕೇಳುಗರ ಕುರಿತಾಗಿ ಡಾಕ್ಟರ್ ಎಂಎಸ್ ವಿದ್ಯಾ ಅವರು ಮಾತನಾಡುತ್ತಾರೆ. 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನ. 10:30 ಹಾಗೂ ನಾಳೆ ರಾತ್ರಿ 10:30 ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿವಿಧ ವಿಷಯಗಳ ಕುರಿತು ಎನ್ಎಸ್ಡಿ ಆಕಾಶವಾಣಿಯಿಂದ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳುತ್ತೀರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಷಯ ವಿರಾಸತ್. ಇನ್ನು ನಾಳೆಯ ಪ್ರಸಾರದಲ್ಲಿ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:25 ಅಶೋಕ್ ಚಳಚಗುಡ್ಡ ಅವರಿಂದ ಚಿಂತನ. 6:30 ರೈತರಿಗೆ ಸಲಹೆ. 6:35

0: ಹಾಗೂ ಸಂಜೆ 8:15ಕ್ಕೆ ಸ್ವರಾಂಜಲಿ ಸಂಗೀತ ದಿಗ್ಗಜರ ಜೀವನ ಗಾಯನ ಕುರಿತ ಕಾರ್ಯಕ್ರಮದಲ್ಲಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ ಪ್ರಖ್ಯಾತ ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮಭಾವು ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಸರಣಿ ಕಾರ್ಯಕ್ರಮ ಕೇಳುತ್ತೀರಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪ್ರಸ್ತುತಿ ಮಾಯಾರಾಮನ್. 6:50ಕ್ಕೆ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಮಾಯಾರಾಮನ್. 7:15ಕ್ಕೆ ಜೀವನ ಬೆಳಕು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ ಆಸ್ಪತ್ರೆ ಧಾರವಾಡ. 7:45ಕ್ಕೆ ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ವೇದಾ ವೆಲ್ನೆಸ್ ಸೆಂಟರ್ ಸಿರಸಿ. 8:30ಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಲಿನಿ ರಾಜೂರ್ಕರ್ ಅವರ ಗಾಯನ. 9:00ಗೆ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. 9:05ಕ್ಕೆ ಗಾಂಧಿ ಸ್ಮೃತಿ. 9:15ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30ಕ್ಕೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30ಕ್ಕೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುತ್ತೀರಿ. 10:45ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗಾಡಿಗೇರಾದ ಸೋಬಿನಾ ಮೊಂತಿಸ್ ಕಾಂಬ್ರೇಕರ್ ಮತ್ತು ಸಂಗಡಿಗರಿಂದ ಪುಗಡಿ ಪದ ಕೇಳುತ್ತೀರಿ. ನಂತರ ಸಂಪಗಾಂವ್ ತಾಲೂಕಿನ ಶಂಕರಪ್ಪ ಗುರುಬಸಪ್ಪ ಮೈಲೇರಿ ಮತ್ತು ಸಂಗಡಿಗರಿಂದ ಭಜನಾ ಪದ, ಆನಂತರ ಹಿರೇ ಅಂಗ್ರೋಳಿ ತಾಲೂಕು ಕಲ್ಲಪ್ಪ ಆರ್ ಗೋಶನಟ್ಟಿ ಮತ್ತು ಸಂಗಡಿಗರಿಂದ ಗೀಗಿ ಪದ ಕೇಳುತ್ತೀರಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕಾರ್ಯಕ್ರಮ ವಿವರಣೆ ಮುಂದುವರಿಯುವುದು.
1: ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಕಾರ್ಯಕ್ರಮ ವಿವರಣೆಯ ಮುಂದುವರೆದ ಭಾಗ. 11:00ಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 11:30ಕ್ಕೆ ಡಾಕ್ಟರ್ ಮುಕ್ತಾ ಮುಜುಮ್ದಾರ್ ಅವರ ಗಾಯನ. 12:05ಕ್ಕೆ ವನಿತಾ ವಿಹಾರ. ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಎ ನಿತಿನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 11:20ಕ್ಕೆ ಹಾಗೂ 6:51ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ತಾಲೂಕು ಸುಳ್ಳದ ಕಸ್ತೂರವ್ವ ತೀರ್ಕಪ್ಪ ಬ್ಯಾಹಟ್ಟಿ ಮತ್ತು ಸಂಗಡಿಗರಿಂದ ಕೋಲಾಟದ ಪದ. 11:30ಕ್ಕೆ ಕನ್ನಡ ಚಿತ್ರಗೀತೆಗಳು. 2:40ಕ್ಕೆ ಹೊಸ ಹಾಡು. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30ಕ್ಕೆ ಟೀ ಟೈಮ್ ಚಿತ್ರಗೀತೆಗಳು, 6:30ಕ್ಕೆ ಅವಲೋಕನ, 6:51ಕ್ಕೆ ಕೃಷಿ ರಂಗದಲ್ಲಿ ಹೆಲೋ ಕೃಷಿರಂಗ ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳುತ್ತೀರಿ. ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವ ತಜ್ಞರು ಡಾಕ್ಟರ್ ಜಿಟಿ ಪುತ್ರ, ಕೃಷಿ ನಿರ್ದೇಶಕರು. 7:45ಕ್ಕೆ ಸಂದರ್ಶನ. 8:00ಗೆ ಕಾರ್ಯಕ್ರಮ ಯುವ ವಾಣಿ. ಈ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಕುಪ್ಪೆಲೂರ್ ಅವರಿಂದ ಸ್ವರಚಿತ ಕವನ ವಾಚನ ಕೇಳುತ್ತೀರಿ. 8:30ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15ಕ್ಕೆ ಸ್ವರ ಸೌರಭ. 9:30ಕ್ಕೆ ಡಿನ್ನರ್ ಟೈಮ್, ಊಟದೊಂದಿಗೆ ಬದುಕಿನ ಮಾತು. ಭಾಗವಹಿಸುತ್ತಾರೆ ಮಾಲಾ ಸಾಂಬ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನಗಲ್. 10:00ಗೆ ಜನಪದ ವೈವಿಧ್ಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬೆಳ್ಳಾರಿಯ ಚಿಗಟಗೇರಿಯ ಚನ್ನಬಸಪ್ಪ ಚಿಕ್ಕಪ್ಪ ಮಾಳಗಿ ಮತ್ತು ಸಂಗಡಿಗರಿಂದ ಮೈಲಾರಲಿಂಗನ ಪದ, ನಂತರ ರೋಣ ತಾಲೂಕು ಸಂದಿಗವಾಡದ ದ್ಯಾಮಣ್ಣ ಬಡಗೇರ್ ಮತ್ತು ಸಂಗಡಿಗರಿಂದ ಕರಡಿಮಜಲು, ಅನಂತರ ಸದಾಶಿವ ದಶರಥ ಬಾಳಿಗೇರಿ ಮತ್ತು ಸಂಗಡಿಗರಿಂದ ಮುಂಡರಗಿ ಪದ, ಅನಂತರ ಅಥಣಿ ತಾಲೂಕು ಸುತನಟ್ಟಿಯ ಪದ್ಮವ ಲಕ್ಷ್ಮಣ ಮಾಂಗ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ, ಅನಂತರ ಮಾಳನಗುಡಿಯ ಗುಡ್ಡಪ್ಪ ಮರೆಪ್ಪ ಚನ್ನದಾಸರ್ ಮತ್ತು ಸಂಗಡಿಗರಿಂದ ತತ್ವಪದ ಕೇಳುತ್ತೀರಿ. ಇವಿಷ್ಟು.

ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಕಾರ್ಯಕ್ರಮ ವಿವರಣೆ ಇದುವರೆಗೂ ಕೇಳಿದಿರಿ ಆಕಾಶವಾಣಿ ಧಾರವಾಡ.

ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ಕೇಳುತ್ತೀರಿ ದಿಲ್ಲಿ ಕೇಂದ್ರದಿಂದ. ನಂತರ 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ.

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆ.

0: ನೀವು ಹುಡುಕಾಡ್ತಿದ್ರಿ ನಿಮ್ಮ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ಚಾನೆಲ್ ಅನ್ನು. ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ ಶುರುವಾಗಿದೆ. ನಿಮ್ಮ ಬೇಡಿಕೆಯ ಮೇರೆಗೆ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ನಲ್ಲಿ ಲಭ್ಯ. ಚಾನೆಲ್ ಹೆಸರು ಆಕಾಶವಾಣಿ ಧಾರವಾಡ. ನಾವು ಕಾರ್ಯಕ್ರಮಗಳನ್ನು ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕುವ ಅಂದರೆ ಅಪ್ಲೋಡ್ ಮಾಡುವ ಪ್ರಕ್ರಿಯೆಯಲ್ಲಿ ಇದ್ದೇವೆ. ಪ್ರತಿದಿನ ನಾವು ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡುತ್ತಿದ್ದೇವೆ. ಹಿಂದೆ ಆಕಾಶವಾಣಿ ಧಾರವಾಡ ಚಾನೆಲ್ಗೆ ಚಂದಾದಾರರಾಗಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ.
1: ತರಂಗಾಂತರ ಕೇಳುಗರೆ, ಇದೀಗ

0: ಮತ್ತೊಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
1: ಸಿಗ್ಲಿ ತಡಿಯ, ನನ್ನ ಮಗ ಆಮೇಲೆ ಹೊಕ್ಕಾನ್, ದಿನ ಪೇಟೆಗಿರ್ತಾನ.
2: ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ.
1: ಏನ್ ಹಂಗಂದ್ರೆ
3: ಸುಮ್ನಿರಿ, ಸಾಕಿನ.
2: ಅಲ್ಲ, ನೀ ಕಿಡ್ಕೆ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಳ ಪಾಪ, ಬಿಳಿ ಅಂಗಿ ಅಲ್ಲ ಹಾಳಾಗುತ್ತು.
3: ಸಿಟ್ಟು ಬರಾಕಿಲ್ಲ ಮತ್ತವ್ರಿಗೆ,
2: ಮಂಚ ಬಿಡ್ರಿ ಅಂಕಲ್. ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
3: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
1: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದನ
4: ಇವ ಮುದಕ. ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೋ ಇಲ್ಲ
1: ಅಂತ ನಮಗ.
2: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
0: ನೀವೇನಂತೀರಿ ಡ್ರೈವರ್?
5: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
0: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
1: ರೈಟ್ ರೈಟ್.
0: ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ.
6: ನಿಲ್ಲುಸಿರಿ ಸವಿಗಾನ, ಎದೆ ಜಲ್ಲೆನೆ ಹೂವಿನ ಬಾಣ.
0: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
7: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
0: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.
8: ಆಕಾಶವಾಣಿ ಧಾರವಾಡ.
9: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
10: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
9: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
10: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
9: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
11: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ.
12: ಹಸಿರಾಗುವೆ
0: ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
11: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಸಮಯ 6:40 ಆಗುತ್ತಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.

ಆಕಾಶವಾಣಿ ಧಾರವಾಡ. ಪ್ರದೇಶ ಸಮಾಚಾರದ ಆರಂಭದಲ್ಲಿ ಅನಿವಾರ್ಯ ಕಾರಣದಿಂದಾಗಿ ಅಡಚಣೆ ಉಂಟಾಗಿದ್ದಕ್ಕಾಗಿ ವಿಷಾದಿಸುತ್ತೇವೆ. ಆಕಾಶವಾಣಿ ಧಾರವಾಡ. ಸಮಯ 6:52:25.

0: ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
0: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
3: ಉಸಿರಾಗುವೆ
2: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ.
4: ಹಸಿರಾಗುವೆ
2: ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
3: ಬದುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
2: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
1: ಮೂವತ್ತೈದು ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
0: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
0: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
5: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
6: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
5: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
6: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
5: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
6: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.
7: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
8: 9448112323
7: ಅಥವಾ
8: 7353112323.
7: ಸಾಲ ಸೌಲಭ್ಯ ಎಸ್ಬಿಐ, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಸಪ್ನೋಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹಿ ಸಮಯ ಪರ್ ಸಹಿ ಕದಮ್ ಉಠಾನಾ ಜರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕಾಟ್ 2 ಆಫ್ 2026 ಕೆ ಆವೇದನ್ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೆ afcat.edcil.co.in ಪರ್.
2: ಮುಖದಲ್ಲಿ ಮೊಡವೆಯ
3: ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ, ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
8: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
9: 35 years of clinical excellence with compassion.
10: From life-saving emergencies to advanced cardiac and multi-specialty expertise,
9: Bengaluru has placed its trust in one name.
10: Choose the care Bengaluru believes in.
9: Call 968686.

0: 480310 Fortis Hospital, Cunningham Road. With you for life.
1: PUC ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
4: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಈಗ ಕೇಳಿ
5: ವೈವಿಧ್ಯಮಯ ಸಮಗ್ರ ಕೃಷಿ ಕುರಿತು ಪ್ರಗತಿಪರ ರೈತರಾದ ಅಳ್ನಾವರ ತಾಲೂಕು ಹೊನ್ನಾಪುರದ ರಾಮಪ್ಪ ಶಿವನ್ಗೌಡ ನಂದನವಾಡೆ ಅವರೊಡನೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳೇನ್.
6: ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರ. ಇವತ್ತು ಕೃಷಿ ಮಾಡೋದು ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಸವಾಲಿನ ವಿಷಯ. ಖರ್ಚು ಹೆಚ್ಚು, ಆದಾಯ ಕಡಿಮೆ. ಹಸಿರು ಕ್ರಾಂತಿ ಆದಾಗಿಂದ ನಮ್ಮ ಭೂಮಿಯನ್ನು ನಾವು ಸಾಕಷ್ಟು ಶೋಷಣೆ ಮಾಡೀವಿ. ಅಂದರೆ ಯೂರಿಯಾ ಗೊಬ್ಬರ ಹಾಕಿವಿ, ರಾಸಾಯನಿಕಗಳನ್ನ ಉಪಯೋಗ ಮಾಡಿ ಅದರಲ್ಲಿರುವಂಥ ಸತ್ವವನ್ನೆಲ್ಲ ತೊಗೊಂಬಿಟ್ಟಿವಿ ನಾವು. ಆಮೇಲೆ ವೈಜ್ಞಾನಿಕವಾಗಿ ನಮಗೆ ಕೃಷಿ ಮಾಡೋದು ಗೊತ್ತಿಲ್ಲ. ಇವತ್ತು ಯಶಸ್ವಿಯಾಗಿ ಕೃಷಿ ಮಾಡಬೇಕು ಅಂತಂದ್ರೆ ಕೃಷಿ ಸಾಕ್ಷರತೆ ಭಾಳ ಮುಖ್ಯ. ಹೆಂಗೆ ಮಾಡಬೇಕು? ಮಣ್ಣಿನ ಒಂದು ವೈಜ್ಞಾನಿಕ ಅಂಶಗಳೇನು? ಮಣ್ಣಿನೊಳಗೆ ಒಂದು ಎರೆಹುಳು ಆಗಿರ್ಬೋದು ಅಥವಾ ಸೂಕ್ಷ್ಮಾಣು ಸೂಕ್ಷ್ಮ ಜೀವಿಗಳಿರ್ಬೋದು, ಅವುಗಳ ಅದವನು ಹೆಂಗೆ? ಮಣ್ಣಿನೊಳಗೆ ಒಂದು ಜೀವ ಇದ್ರೆ ನಮ್ಮ ಬದುಕಿಗೆ ಒಂದು ಜೀವ. ಅಥಣಿ ತಾಲೂಕು ಆ ಕಡೆ ಮುಂದೆ ಮಹಾರಾಷ್ಟ್ರ ಕಡೆ ಹೋಗ್ಬಿಟ್ರೆ, ಹತ್ತಿರ ಬಾರ್ಡರ್ ಏರಿಯಾಕ್ಕೆ ಹೋದ್ರೆ ಕಬ್ಬಿನ ಹೊಲ ಎಲ್ಲ ಈಗ ಸವಳು ಜೋಳ ಆಗಿಬಿಟ್ಟವು. ಯಾಕಂದ್ರೆ ಬರೀ ಯೂರಿಯಾ ಹಾಕೋದು, ಕಬ್ಬು ತೆಗೆಯೋದು. ಅಂದರೆ ಭೂಮಿ ತಾಯಿ ಕೊಡ್ತಾಳಂದಷ್ಟು ಹೀರಿಬಿಡೋದು. ಮುಂದೆ ಆಕೆ ಏನು ತೊಂದರೆ ಇದೆ ಅನ್ನೋದು ಯಾರು ನೋಡೋದಿಲ್ಲ. ಹೀಗಾಗಿ ಏನಾಗಿದೆ, ಇವತ್ತು ನಮ್ಮ ಬದುಕು ದುಸ್ತರ ಆಗಿದೆ. ಅದಕ್ಕೆ ನಮ್ಮ ಬದುಕಿನ ದುಸ್ತರತೆಗೆ ನಾವೇ ಕಾರಣ ಅನ್ನೋದು ಮರೆದು ಬೇಡ. ನಾವೊಬ್ಬ ಸಾಕ್ಷರಾಗಿ ಇವತ್ತು ಕೃಷಿ ಮಾಡೋಕ್ಕೆ ಕಲಿತು ಅಂದ್ರೆ ಖಂಡಿತವಾಗಿ ಕೂಡ ಅದರಲ್ಲಿ ಲಾಭ ಅದ. ನಮ್ಮ ಜೊತೆಗೆ ಒಬ್ಬ ಪ್ರಗತಿಪರ ರೈತರಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಒಂದು 2 ಎಕರೆ ಜಮೀನೊಳಗೆ ಅವರು ನಂದನವನ ಮಾಡ್ಕೊಂಡಾರ. ಅಂದರೆ 2 ಎಕರೆಗೆ ಏನು ಮಾಡೋಕ್ಕಾಗತ್ತೆ ರೀ? 10 ಎಕರೆ ಆದರೆ ನಮಗೆ ಏನು ಮಾಡೋಕ್ಕಾಗ್ತಾಯಿಲ್ಲ ಅಂತ ಎಷ್ಟೋ ಮಂದಿ ಅನ್ಬೋದು. ಆದರೆ ಈ 2 ಎಕರೆಯೊಳಗೆ ಇವರು ಒಂದು ಬಂಗಾರ ಬೆಳಿಲಿಕ್ಕತ್ತಾರೆ, ಮತ್ತು ವೈವಿಧ್ಯಮಯ ಒಂದು ಸಮಗ್ರ ಕೃಷಿ ಮಾಡ್ಲಿಕ್ಕತ್ತಾರೆ. ಇದು ನಮಗೆ ಭಾಳ ಸಂತೋಷ ಅದ. ಇವತ್ತು ಅವ್ರನ್ನ ಪರಿಚಯ ಮಾಡ್ಕೊಂಡಂಥ ಅವ್ರು ಕೂಡ ಮಾತಾಡ್ತಾ ಅವರ ಒಂದು ಏನು ಕೃಷಿ ಯಾವ ರೀತಿ ಅದ, ಹೆಂಗೆ ಅವ್ರು ಇನ್ನೊಬ್ರಿಗೆ ಮಾರ್ಗದರ್ಶಿ ಆಗ್ಯಾರ ಇದನ್ನೆಲ್ಲ ನಾನು ತಿಳ್ಕೊಂಡಂತ. ನಿಮ್ಮೆಲ್ಲರ ಪರವಾಗಿ ನಮ್ಮ ಯಶಸ್ವಿ ಕೃಷಿಕರಾಗಿರುವಂಥ ಸಮಗ್ರ ಕೃಷಿಯಲ್ಲಿ ತಮ್ಮ ಒಂದು ಛಾಪು ಮೂಡಿಸಿರುವಂಥ ಅಳ್ನಾವರ ತಾಲೂಕು ಹೊನ್ನಾಪುರದ ರಾಮಪ್ಪ ಶಿವನ್ಗೌಡ ನಂದನವಾಡಿಯವರು ಅವರು ನಮ್ಮ ಸ್ಟುಡಿಯೋದೊಳಗೆ ಜೊತೆಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ರೈತ ಬಾಂಧವರೇ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ರಾಮಪ್ಪ ಅವರೇ.
7: ನಮಸ್ಕಾರ ಸರ್.
6: ನಿಮಗೆ ಸ್ವಾಗತ. ನಮಗೆ ನಿಮ್ಮ ಒಂದು ಯಶಸ್ಸು ನೋಡಿ ನಮ್ಗೆ ಭಾಳ ಖುಷಿ ಆಗ್ತದೆ. ಅಂದರೆ ಕೃಷಿ ಮಾಡೋದಂದ್ರೆ ಇವ್ರು ನೋಡಿ ಮಾಡೋಕ್ಕಪ್ಪ ಅನ್ನೋಂಗೆ ಅನಿಸ್ತದೆ. ಏನು ಈ ಒಂದು ನಿಮ್ಮ ಕೃಷಿ ಮಾಡ್ತಾ ಇದ್ದೀರಲ್ಲ, ನಿಮಗೆ ಹೆಂಗೆ ಸಂತೋಷ ಅದ?
7: ಸರ, ಕೃಷಿ ಒಳಗೆ ಇರುವಂತಹ ಸಂತೋಷ ಇನ್ನೋದ್ರೊಳಗೆ ಯಾವ್ದ್ರಾಗಿಲ್ಲ. ರೈತರ ನಿರಂತರವಾದ ಜೀವನ, ಯಾವಾಗ್ರೆ ತನ್ನ ಮನಸ್ಸಿಗೆ ಬ್ಯಾಸರ ಬಂತಂದ್ರೂ ಕೂಡ್ಬೋದು, ಅವ್ ನಿಲ್ಬೋದು. ರೈತರಿಗೆ ಮಾತ್ರ ನಿಮ್ಮದೈತಿ. ರೈತರಿಗೆ ತ್ರಾಸ ಅಂತ ಎಲ್ಲ ರೈತರು ಹೇಳ್ತಾರೆ, ಈಗ ಸಕ್ಕಟ್ ತ್ರಾಸ, ಆದಾಯ ಒಟ್ಟೆ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಆದಾಯ ನಮಗೆ ಮಾಡಕ್ಕೆ ಆಗೋನಿಲ್ಲ ಅಂತ ಹೇಳ್ತಾರೆ. ನಾವು ಜಮೀನುಗಳನ್ನು ನಾವು ಮಾಡಿದ್ರು ಅದಕ್ಕೆ ನಮ್ಗೆ ಬೆಂಬಲ ಬೆಲೆ ಸಿಗುವುದಿಲ್ಲ, ನಮಗೆ ಅದು ಸಿಗುವುದಿಲ್ಲ, ಇದು ಸಿಗುಲ್ಲ ಅಂತ ಹೇಳ್ತಾರೆ. ಸರ್, ಬೆಂಬಲ ಬೆಲೆಗಳನ್ನು ನಮ್ಮ ಹತ್ರನೇ ಐತಿ. ಯಾಕಂದ್ರೆ ನಾವು ಮಾಡಿದಂಥ ಮಾಲನ್ನು ಇನ್ನೊಬ್ಬರು ದಲಾಲಿಗೆ ಮಾರ್ಕೆಟ್ಗೆ ಕೊಟ್ಟಿದ್ರೆ ನಮ್ಗೆ ನುಕ್ಸಾನ ಆಗ್ತೈತಿ. ಯಾಕಂದ್ರೆ ಇವತ್ತು ನಾವು ಏನೋ ಒಂದು ತರಕಾರಿ ಓದ್ ಕೊಡ್ಲಿ, ಏನೋ ಒಂದು ಕೊಡ್ಲಿ, ಅವರಿಗೆ ಆ ದಲಾಲರಿಗೆ ಮತ್ತು ಇನ್ನೊಬ್ರಿಗೆ ಮಾರಾಟ ಮಾಡೋರಿಗೆ ಕಲೆಕ್ಷನ್ ಇರ್ತೈತೆ ಸರ್. ಯಾಕಂದ್ರೆ ಅವ್ರೇನು ಮಾಡ್ತಾರೋ, ನಮ್ಮ ಮುಂದೆ ರೇಟ್ ಮಾರ್ತಾನು, ಏ ಇವತ್ತೇನು ಮಾರೋದಪ್ಪ, ನಾಳೆ ಬಿಟ್ಟು ಹೋಗಪ್ಪ, ನಾಳೆ ನಿನಗೆ ಹಾಕಿ ಕೊಡಂತ ಅಂತ ಹೇಳ್ತಾರೆ. ಯಾವುದೋ ಒಂದು ತರಕಾರಿ ಮಾಡ್ಬೇಕಾರ್ರಿ ಅವ್ರು ಹೇಳಿ ಕೃಷಿಯಿಂದ ಕಳಿಸಿಬಿಡ್ತಾರೆ. ಏ ಮರ ನೀವು ಒಟ್ಟು ವ್ಯಾಪಾರ ಆಗಲಿಲ್ಲ, ಏನೂ ಕಳಿಸ್ಲಿಲ್ಲ, ಅವ್ನಿಗೆ ಬಸ್ ಚಾರ್ಸೋದಕ್ಕೆ ಆಗಬಾರ್ದಂಗೆ ಮಾಡಿಬಿಡ್ತಾರೆ.
6: ರಾಮಪ್ಪ ಅವರೇ, ನೀವು ಅಗದೇ ವಸ್ತುಸ್ಥಿತಿಯನ್ನು ಬಿಡಿಸಿ ಹಾಕತ್ತೀರಿ. ಇವತ್ತು ನಮ್ಮ ರೈತ ಬಾಂಧವರು ಆ ಒಂದು ಸುಳ್ಳು ಸಿಕ್ಕೊಂಬಿಟ್ಟಾರೆ. ಈಗ ಅಂದರೆ ಮಾರುಕಟ್ಟೆ ಒಂದು ದಲ್ಲಾಳಿಗಳು ಅಂತ ಹೇಳ್ತೀವಿ, ಅಂದರೆ ಮಧ್ಯವರ್ತಿಗಳು, ಅವರ ಒಂದು ಸಹಕಾರ ತೊಗೊಂಡು ಅವರು ಏನು ಮಾಡ್ತಾರೆ, ಬೆಳೆ ಬಿತ್ತನೆ ಮಾಡ್ತಾರೆ. ಇವತ್ತು ಗೊಬ್ಬರ ಆಯಿತು, ಸರ್ಕಾರಿ ಗೊಬ್ಬರ ಭಾಳ ದುಬಾರಿ, ಆಮೇಲೆ ಒಂದು ಬೀಜನೂ ದುಬಾರಿ. ಈಗ ಅವನ್ನೆಲ್ಲ ಹಾಕ್ಲಿಕ್ಕೆ ಒಂದು 3-4 ಎಕರೆ ಹೊಲ ಇತ್ತಂದ್ರೆ ಒಂದು 25,000 ರೂಪಾಯಿ ನೀವು ರೊಕ್ಕ ಹಾಕ್ಬೇಕು, ನಿಮ್ಮ ಕಡೆ ದುಡ್ಡು ಇರೋದಿಲ್ಲ. ಅವಾಗ ಏನು ಮಾಡ್ತೀವಿ, ಮಧ್ಯವರ್ತಿಗಳ ಒಂದು ಸಹಕಾರ ತೊಗೋತೀವಿ, ನೀವು ಎಷ್ಟು ರೊಕ್ಕ ಕೊಡ್ರಿ, ನಿಮಗೆ ಬಡ್ಡಿ ಸಮೇತ ನಾವು ಪೀಕ್ ಬಂದಮೇಲೆ ಕೊಡ್ತೀವಿ ಅಂತೇಳಿ ಅವ್ರು 3% ಬಡ್ಡಿ ಹಾಕ್ತಾರೆ. ಎಷ್ಟೋ ಜನ ಹಿಂಗೆ ಅಂದರೆ ಅದು ಏನಾಗ್ತದೆ, ಅವಾಗ ನೀವು ಬಂದ ಪೀಕನ್ನು ಹೋಗಿ ಆ ಖರ್ಚಿಗೆ ಮತ್ತು ಅವ್ರ ಬಡ್ಡಿಗೆ ಸಮ ಆಗ್ಬಿಡ್ತೈತಿ. ನೀವು ಮನೆಗೆ ಹೋಗ್ಬೇಕಾದ್ರೆ ಕಣ್ಣೀರು ಕಪಾಳಕ್ಕೆ ಬರ್ತಾವೆ. ಅಂದರೆ ಈ ಪರಿಸ್ಥಿತಿ ನಮ್ಮ ರೈತ ಬಾಂಧವರು ಭಾಳ ಅನುಭವಿಸ್ಲಿಕ್ಕತ್ತಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಸಾಕಷ್ಟು ಪ್ರದೇಶಗಳೊಳಗೆ ಮಳೆ ಕಡಿಮೆ, ಅವರು ಇದ್ರ ಮೇಲೆ ಅವಲಂಬಿತ ಇರ್ತಾರೆ. ಆಮೇಲೆ ಅವರು ಬೋರ್ಗೆ ಇರುವುದಿಲ್ಲ, ಅವ್ರದ್ದು ಸಾಕಷ್ಟು ಮಳೆ ಅವಲಂಬಿತ ಕೃಷಿ ಇರ್ತೈತೆ ಅವ್ರದ್ದು. ಎಷ್ಟೋ ಸಾರಿ ಜಾಸ್ತಿ ಮಳೆ ಆದರೂ ನುಕ್ಸಾನ ಆಗ್ತದೆ, ಕಡಿಮೆ ಮಳೆ ಆದರೂ ನುಕ್ಸಾನ ಆಗ್ತದೆ. ಹಿಂಗೆ

0: ಏನಾಗಿದೆ, ಒಂದು ಸುಳ್ಳು ಸಿಕ್ಕೊಂಬಿಟ್ಟಾರ. ಹಿಂಗಾಗಿ ಅದರಿಂದ ಏನು ಲಾಭನೇ ಇಲ್ಲ ಕೃಷಿ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಾರ. ನಿಮ್ದು ನೋಡಿ ನಮ್ಗೆ ಭಾಳ ಆಶ್ಚರ್ಯ ಆಗ್ತದೆ. 2 ಎಕರೆ ಒಳಗೆ ನೀವು ಎಷ್ಟು ವೈವಿಧ್ಯವಾಗಿ ಬೆಳೆದಿರಿ, ನಮ್ಗೆ ಅದು ಭಾಳ ಸೋಜಿಗೆ ಅನಿಸ್ತತಿ. ಏನಿದು, ಏನು ಕ್ರಾಂತಿ ಮಾಡಿರಿ ನೀವು?
1: ಸರ, ನಾವು ಏನು ಕ್ರಾಂತಿ ಮಾಡೇವು ಅಂದ್ರೆ ರೀ, ಸಮಗ್ರ ಕೃಷಿಯನ್ನು ಬೆಳಿಬೇಕು ರೈತರು ಆದಂತಾರೀ. ನಾವು ಸಮಗ್ರ ಕೃಷಿ ಬೆಳೆದ್ರೆ ಆಕೈತಿ. ಒಂದೇ ಬೆಳೆ ಏಕೆ ಬೆಳೆ ಬೆಳೆದ್ರೆ ನಾವು ರೈತರು ಲುಕ್ಸಾನ್ದಾಗ ಬರ್ತೀವಿ ಸರ್. ಯಾಕಂದ್ರೆ ಒಂದು ಬೆಳೆ ಒಳಗೆ ಬೆಳೆದ್ರೆ ಈಗೆಲ್ಲ ಜಮೀನೊಳಗೆ ನಮಗೆ ಅಷ್ಟೇ ಭೂಮಿ ಐತಂದ್ರೆ ಸ್ಕ್ವೇರ್ ಫುಟ್ ಜಮೀನು ಮಾಡ್ತೇವೆ ನಾವು. ಸ್ಕ್ವೇರ್ ಫುಟ್ ಮೇಲೆ ಈಗ ಒಂದು ಸ್ಕ್ವೇರ್ ಫುಟ್ ಮೇಲೆ ಬಿಲ್ಡಿಂಗ್ ಕಟ್ತಾರೋ, ಒಂದು ಸ್ಕ್ವೇರ್ ಫುಟ್ ಮೇಲೆ ನಾವು ಜಮೀನುಗಳನ್ನು ಮಾಡಿದಂಗೆ ರೀ ಸರ್. ಒಂದು ಹಂತವಾಗಿ ಬೆಳೆಗಳನ್ನು ಮಾಡ್ಬೇಕು ನಾವು ರೈತರು. ಯಾಕಂದ್ರೆ ಈಗ ಒಂದ್ರಾಗ ಲುಕ್ಸಾನ್ ಆದ್ರೂ ಇನ್ನೊಂದ್ರಾಗ ಬರ್ಬೇಕು ರೀ. ಇನ್ನೊಂದ್ರಾಗ ಲುಕ್ಸಾನ್ ಆದ್ರೆ ದನಕರದ್ರಾಗ ಬರ್ಬೇಕು ರೀ. ಸುಮಾರು ಈಗ ನೋಡ್ರಿ, ಒಂದು 20-30 ಕೋಳಿ ಅದಾವ್ರಿ, ಆನಂತರ ಆಕಳು ಅದಾವು, ಕಸಬುಗಳು ಹೊರವಾಗಿ ಹೊರಗಿನ ಹೊರಗಿನ ಕಸಬುಗಳು. ಈಗ ಸುಮಾರು ಒಂದು ಇಲ್ಲಂದ್ರೆ ಒಂದು 80 ಕ್ವಿಂಟಲ್ ಗೊಬ್ಬರ, ಎರೆಹುಳು ಗೊಬ್ಬರ ಮಾರ್ತೇನೆ ರೀ ನಾನು ಹೊಲಕ್ಕೆ ಹಾಕೊಂಡು. ಯಾಕಂದ್ರೆ ಒಂದರಿಂದ ಒಂದು ಆದಾಯ, ಈಗ ಪ್ಯೂರ್ ಆದಾಯ ಬರ್ತೈತಿ, ಲಿಂಬು ಆದಾಯ ಬರ್ತೈತ್ರಿ. ಆನಂತರ ಈಗ ನಮಗೆ ಒಂದೊಂದು ಇದಾಗ ಮಾರ್ಯಾರ, ಒಂದೊಂದನೆ ಲೋಳ್ಸೂರು ಒಂದೊಂದು ಮಾರ್ಯಾರ 2-2 ರೂಪಾಯಿ ಐತ್ರಿ. ಯಾಕಂದ್ರೆ ಜೀವನ ಮಾಡೋಕ್ಕಾಗಿ ನಾವು ಏನೆಲ್ಲ ಮಾಡ್ಕೋಬೋದು, ಶಿಸ್ತಾಗಿರ್ಬೋದು ರೀ. ಶಿಸ್ತು ಜಮೀನುಗಳನ್ನು ಮಾಡ್ತೇವೆ ರೀ. ಸುಮಾರು 8 ಅಂದ್ರೆ ಒಂದು 25 ಬೆಳೆ ಬೆಳಿತೇವೆ ಸರ್. ನಾವು 25 ಬೆಳೆಗಳನ್ನು ಅರಶಿನ ಬೆಳಿತೇವೆ ರೀ, ಪೇರು ಬೆಳಿತೇವೆ, ಆನಂತರ ಲಿಂಬು ಬೆಳಿತೇವೆ ರೀ, ಮತ್ತು ಲೋಳ್ಸೂರು ಬೆಳಿತೇವೆ ರೀ, ಆನಂತರ ಜಾಲ್ತಿನಿ, ಕರಿಬೆಮ್ಮ, ಪಪ್ಪಾಳಿ ಬೆಳಿತೇವೆ ರೀ, ಹೂವು ಬೆಳಿತೇವೆ ರೀ. ನಾನಾ ಥರ ಹೂಗಳು ಅದಾವ, ನನ್ನ ತಾಕ 5 ಥರ ಹೂ ಅದಾವ್ರಿ. ಗುಲಾಬಿ, ಚೆಂಡು ಹೂ ಐತ್ರಿ, ರಾಜಾ ಹೂ ಐತ್ರಿ. ಇಂಥ ಹೂಗಳನ್ನು ಹಂತ ಹಂತವಾಗಿ ಬೆಳಿತೇವೆ. ಈ ಮಳೆಗಾಲ ಟೈಮ್ ಇದನ್ನು ಬೆಳಿತೇವೆ, ಬೇಸಿಗೆ ಟೈಮ್ದಾಗ ಕಬ್ಬು ಇರೋಂಗೆ ಇರ್ತೈತ್ರಿ. ಆನಂತರ ಅದ್ರೊಳಗೆ 10 ಥರದ ತರಕಾರಿಗಳನ್ನು ಬೆಳಿತೇವೆ, ಸೊಪ್ಪುಗಳನ್ನು ಬೆಳಿತೇವೆ. ಯಾವ ಬೆಳಿತೇವೆ ಅಂದ್ರೆ ಕೊತ್ತಂಬರಿ ಬೆಳಿತೇವೆ ರೀ, ಆನಂತರ ಮೆಂತೆ, ರಾಜಗೇರಿ, ಪಾಲಕ್, ಪುಂಡಿ ಪಲ್ಯ. ಇಂಥ ಬೆಳೆಗಳನ್ನ ಒಂದು ಲೈನ್ದಾಗ ಒಮ್ಮೆ ತೆಗೆದ್ರೆ ಒಂದು 30,000 ರೂಪಾಯಿ ತಕ್ಕೋತೇವ್ರಿ. ಒಂದೊಂದು ಲೈನ್ದಾಗ ಒಮ್ಮೆ ತೆಗೆದ್ರೆ ಅಂಥವು 3 ಪಿಕ್ಕನ್ನ ತಕ್ಕೋತೇವ್ರಿ ನಾವು ಬ್ಯಾಸಿಗೆ ಮಳೆಗಾಲದ ಬರೋರಾಗ.
0: ಈಗ ನೋಡ್ರಿ, ನೀವು ಹೇಳೋ ಪ್ರಕಾರ 1 ಎಕರೆಯೊಳಗೆ ಕಬ್ಬು ಹಾಕಿರಿ, ಕಬ್ಬನ ಅಂಗ್ಲ ಮಾಡಿರಿ, ಅಂದ್ರೆ ಅದ್ರೊಳಗೆ ಅಂತರ ಬೆಳೆ ಬೆಳೆದಿರಿ, ಇದ್ರೆ ಅಲ್ಲಿ ಸೊಪ್ಪು 8 ಫುಟ್ ಅಂತರ ಇಟ್ಟಿರಿ. ಅಂದ್ರೆ ಕಬ್ಬು ಲೈಟ್ ಆಗಿ ಬರ್ಲಿ, ಆದ್ರೆ ಇವು ಬೇಗ ಬರ್ತಾವ ನಿಮಗೆ?
1: ಇವು ಬರ್ತಾವ್ರಿ, 45 ದಿವಸದ ಪೀಕ್ ರೀ ಅದು.
0: ಹಾ,
1: 45 ದಿವಸದ ಪೀಕ್ ರೀ. ಯಾಕಂದ್ರೆ ತರಕಾರಿ 45 ದಿವಸಕ್ಕೆ ಮತ್ತೆ ಅದು ಕಟಾವಾಗಿ ಹೋಗ್ಬಿಡ್ತೈತಿ.
0: ಆಮೇಲೆ ಇನ್ ನೋಡ್ರಿ, ಈ ಕಡೆ 1 ಎಕರೆಯೊಳಗೆ ಪೇರು ಹಾಕ್ಯಾರಿ.
1: ಹಾ, ಪೇರು ಐತ್ರಿ.
0: ಒಂದ್ ಲೈನ್ ಪೇರು ಹಾಕಿದ್ರೆ ಮತ್ತೆ ಮತ್ತೊಂದ್ ಲೈನ್ ಲಿಂಬು ಹಾಕಿ,
1: ಲಿಂಬು ಹಾಕ್ಯಾರ.
0: ಆಮೇಲೆ ದಾಲ್ಚಿನ್ನಿ
1: ಐತ್ರಿ. ಆನಂತರ ಈಚೆಕಡೆ
0: ಲೋಳೆ ಸರ ಅದ,
1: ಲೋಳೆ ಸರ ಐತ್ರಿ,
0: ಕರಿಬೇವ
1: ಕರಿಬೇವ ಐತ್ರಿ.
0: ಆಮೇಲೆ ತರಕಾರಿಗಳನ್ನು ಕೂಡ ಬೆಳಿತೀವಿ. ಪಪ್ಪಾಯಿ ಬದುನೆ ಬೆಳಿತೀವಿ.
1: ಹಾ, ಪಪ್ಪಾಯಿ ಬದುನೆ ಒಂದ್ ಗಿಡದಂಗ ಹಂತ ಕರಿ, ಪಪ್ಪಾಯಿ ಎಲ್ಲ ಬೆಳಿತೇವ್ರಿ. ಆನಂತರ ಅದ್ರೊಳಗೆ ಅರಶಿನ ಬೆಳಿತೇವ್ರಿ.
0: ಹಾ,
1: ಅರಶಿನ ಅದ್ರೊಳಗೆ ಬೆಳಿತೇವ್ರಿ. ಅರಶಿನ ಸುಮಾರು 1 ವರ್ಷಕ್ಕೆ 2 ಕ್ವಿಂಟಲ್ ಅರಶಿನ ಮಾಡ್ತಾನ್ರಿ. ನೋಡ್ರಿ, ಅರಶಿನ ಜಾಗ ನೋಡಿ, 10 ಗುಂಟಿನಿಲ್ಲ ಅದ ಪಿರೋದಾಗ 10 ಗುಂಟಿನಿಲ್ಲ, 2 ಕ್ವಿಂಟಲ್ ಅರಶಿನ ಮಾಡ್ತಾನ್ರಿ. ಮನ್ಯಾಗ ಮಾಡಿ ಅದನ್ನ ಬೀಸಿ ಪೌಡರ್ ಮಾಡಿ 250 ರೂಪಾಯಿ ಕೆಜಿ ಮಾಡ್ತಾನ್ರಿ.
0: ನೋಡ್ರಿ,
1: ನಮ್ಮ ಮಕ್ಕಳು 4 ಮಕ್ಕಳು ಇದ್ರೆ ವ್ಯಾಪಾರ ಮಾಡಕ್ಕೂ ಅವ್ರಿ. ನಾವ್ ಯಾವ ದಲಾಲ ಕಡೆ ಹೋಗುದಿಲ್ಲ, ಏನಿಲ್ಲ, ಮನ್ಯಾಗನ ಮಾಡೋದಿಲ್ಲ ಕೆಲಸ. ಹೂವಿನ ಹಾರ ಮಾಡಿರು ಮನ್ಯಾಗನ ಹೂವಿನ ಹಾರ ಮಾಡ್ತಾವ್ರಿ. ಹೂ ಸುದಕ ಮನ್ಯಾಗನ ಮಾಡಿ ಮಾಡಿ ಮಾಡ್ತಾರೆ. ಮಾಸಿತ್ತು ನಾ 3-3.5 ಸಾವಿರ ರೂಪಾಯಿ ವ್ಯಾಪಾರ ಮಾಡಿ. ಈಗ ಶ್ರಾವಣದಾಗಂತಿ ದಿನ ಇಲ್ಲ ಅಂದ್ರು 200 ರೂಪಾಯಿ
0: ನೋಡ್ರಿ. ಈಗ ನಿಮ್ಮ ಮಣ್ಣು ಏನದು, ಮಣ್ಣಲ್ಲ ಅದು, ಅದು ದುಡ್ಡಿನ ರಾಶಿ.
1: ಮಾತ್ರ ದುಡ್ಮಿ ಮಾತ್ರ, ನಾವು ಅವ್ರು ಕರೆದ್ರು ಇವ್ರು ಕರೆದ್ರು ಅಂತ ಹೋಗುದಿಲ್ಲ. ನಮ್ಮ ಹೊಲ ಜಮೀನ್ ಬಿಟ್ಟು ಹೊರಗಡೆ ಹೋಗುದಿಲ್ಲ.
0: ಇವತ್ತ ನಮ್ಮ ರೈತರು ನೋಡ್ರಿ, ಒಂದು ಬೆಳೆ ಬೆಳಿತಾರ, ಒಂದು ಅಂದ್ರೆ 5-6 ವರ್ಷ ಅದನ್ನ ಕಬ್ಬು ಅಂದ್ರೆ ಕಬ್ಬ ಬೆಳೆಯುದು, ಆಮೇಲೆ ತೊಗರಿ ಅಂದ್ರೆ ತೊಗರೆ ಬೆಳೆಯುದು, ಆಮೇಲೆ ಗೊಂಜಾಳ ಅಂದ್ರೆ ಅದನ್ನ ಬೆಳೀತಾ ಹೋಗುದು, ಆಮೇಲೆ ಲುಕ್ಸಾನ ತಂದು ಕೊಡುದು. ನೋಡ್ರಿ, ಈಗ ಮಣ್ಣನ್ನು ನಾವು ಆಗದೆ ದೇವಿ ಹಿಂಗೆ ಪೂಜೆ ಮಾಡಿ ಈ ಥರ ಬೇರೆ ಬೇರೆ ವೈವಿಧ್ಯಮಯವಾಗಿ ಅಂತರ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಆದ್ರೆ ನೀವು ರೋಗನೂ ಬರೋದಿಲ್ಲ, ರೋಗನೂ ಬರೋದಿಲ್ಲ, ಆಮೇಲೆ ಕೀಟಗಳ ಕಾಟನೂ ಇಲ್ಲ. ಯಾಕಂದ್ರೆ ಒಂದು ಕೀಟ ಬಂದ್ರೆ ಅದನ್ನ ತಿನ್ನಕ್ಕೆ ಇನ್ನೊಂದು ಕೀಟ ಬರ್ತದೆ. ಈಗ ಅಂತರ ಬೆಳೆ ಮಾಡೋದ್ರಿಂದ ನಿಮಗೆ ತನ್ನಿಂತಾನ ಎಲ್ಲ ನಿಯಂತ್ರಣ ಆಗ್ತದೆ. ಮತ್ತೆ ಅದು ಈ ಮನೆಯೊಳಗೆ ಎಲ್ಲರೂ ಕೂಡಿದಾಗ ಹೆಂಗೆ ಎಷ್ಟು ಖುಷಿಯಾಗಿರ್ತೀವಿ, ಹಂಗೆ ಭೂಮಿಯೊಳಗೆ ಎಲ್ಲ ಈ ಥರ ಪೈರುಗಳು ಇದ್ದಾಗ ಆ ಭೂಮಿ ಕೂಡ ನಳನಳಿಸ್ತದೆ ಖುಷಿ ಖುಷಿಯಾಗಿ. ಒಂದು ಕುಟುಂಬ, ಅದು ಜಾಯಿಂಟ್ ಫ್ಯಾಮಿಲಿ ಅಂತೀವಲ್ಲ, ಹಂಗೆ ಆ ಕೃಷಿಯೊಳಗೆ ನೀ 2 ಎಕರೆಯೊಳಗೆ ಜಾಯಿಂಟ್ ಫ್ಯಾಮಿಲಿ ಮಾಡಿದ್ರೆ ಎಷ್ಟು ಜಾಯಿಂಟ್ ಫ್ಯಾಮಿಲಿ ಅದ ನೋಡ್ರಿ ಅಲ್ಲಿ. ಆ ಪೇರು ಅದ, ಲಿಂಬು ಅದ, ದಾಲ್ಚಿನ್ನಿ ಅದ, ಲೋಳೆಸರ, ಕರಿಬೇವು, ಆಮೇಲೆ ಸೊಪ್ಪು, ಕೊತ್ತಂಬರಿ, ಏನು ಪಾಲಕ್, ಮೆಂತೆ,
1: ಪಪ್ಪಾಳಿ,
0: ಕಬ್ಬು ಅನ್ ನೋಡ್ರಿ. ಇದು ನಮ್ಮ ರೈತರಿಗೆ ಅರ್ಥ ಮಾಡ್ಕೋಬೇಕು. ನಿಜವಾಗಿ ಕೂಡ ಬಂಗಾರ ಬೆಳಿಬಹುದು, ನಮ್ಮ ಒಂದು ಆಲಸ್ಯವನ್ನು ಮೈ ಕೊಡಿವಿ, ನಾವು ಕೆಲಸ ಮಾಡಬೇಕು. ಏನಂತೀರಿ
1: ಸರ? ಇವು ಒಕ್ಕಲುತನದಾಗವ್ರಿ. ಬೆಳಗ್ಗೆ ಎದ್ರೆ ಈಗ ಏನೋ ಅಂತ ಅಂತಾರ್ರಿ, ನಾವು ಮುಂಜಾನೆ ಎದ್ದು ಕೂಡ ರೊಕ್ಕ ನೋಡ್ತೀವಿ, ಲಕ್ಷ್ಮಿ ಬರ್ತಾಳೆ ಮುಂಜಾನೆ ಹೇಳ್ಬಿಡ್ದು. ಯಾರ್ರಿ ಒಂದು 10 ನಮ್ಗೆ ಒಂದು 5 ಮೈಲ್ ಬೇಕು ಅಂತಾರೆ, ಇಲ್ಲ ಅಂದ್ರೆ ಅರಶಿನ ಪೌಡರ್ ಕರೆ ಬರ್ತಾರ್ರಿ. ಒಟ್ಟ ಬೆಳಗ್ಗೆ ಹಿಂಗೆ ಮುಂಜಾನೆ ಎದ್ದು ನಾವು ಮುಖ ತೊಳ್ಕೋದಾಗ ಲಕ್ಷ್ಮಿ ನಮ್ಮ ಮನೆ ಮುಂದೆ ಬಂದಿರ್ತಾರೆ. ನಾವು ಮಾತ್ರ ಲಕ್ಷ್ಮಿ ನಮ್ಮ ಮನೆ ಮುಂದೆ ಬರ್ತಾರೆ. ಮಕ್ಕಳು ಮಾತ್ರ 8 ಜಾನ್ತನ ಕೆಲಸ ಮಾಡ್ತಾರು, ಅವ್ರು ಮತ್ತೆ ಕಾಲೇಜು ಕಲಿತಾರೆ ಎಲ್ಲ ಮಾಡ್ತಾರೆ. ನಾ ಮಾತ್ರ 4ನೇ ಕ್ಲಾಸ್ ಶಾಲೆ ಅಷ್ಟೇ ಕಲ್ತೇನ್ರಿ. ಮಾತ್ರ ಆಕೆ ನಂಗೆ ಭೂಮಿ ತಾಯಿ, ಮಾತ್ರ ಒಂದು ನನಗೆ ಅನ್ನ ಹಾಕೋದು ಭೂಮಿ ತಾಯಿ ಅಂತ ಹೇಳ್ತಾರಲ್ಲ, ಜಗತ್ತು ಕನ್ನ ಹಾಕುವಂತ ಆಕೆ. ಆಕೆ ಬೆಳಿಲಿಲ್ಲ ಅಂದ್ರೆ ಜಗತ್ತು ಅಲ್ಲಾಡ್ತೈತಿ ಹೇಳ್ತಾರೆ. ಹಂಗೆ ನಾವು ಆಕೆ ಮೇಲೆ ಶ್ರಮ ಇಟ್ಟು ಮಾಡಿದ್ರೆ ಸುಮಾರು 3-3.5 ಲಕ್ಷ ರೂಪಾಯಿ, ಈಗ 4 ಲಕ್ಷ ರೂಪಾಯಿ ಮೇಲೆ ಆದಾಯಕ್ಕೆ ಹೋಗ್ಯನ್ರಿ. ನಾಯಿ ಇಟ್ಟು

ಮಳೆ ಆಗೈತಿ, ಹಿಂಗಾಗೈತಿ, ನುಕ್ಸಾನ ಆಗೈತಿ, ಆಗೋಂಥ ಪರಿಸ್ಥಿತಿ ಐತಿದ್ರಿ. ಆದರೆ ಈ ಸಲ ಮಳೆ ಆದರೆ ಮುಂದಿನ ಸಲ ನಾನು ಕೊಡ್ತಾಳೆ ಅನ್ನೋದು ನನಗೆ ಭಾಳ ಆಸೆ. ಅಂತ ಮೂರು ತಿಂಗಳು, ನಾಲ್ಕು ತಿಂಗಳದ್ದು, 8 ದಿವಸದ ಬೆಳೆ ಮಾಡ್ತೇವ್ರಿ, 15 ದಿವಸದ ಬೆಳೆ ಮಾಡ್ತೇವ್ರಿ, 40 ದಿವಸ ಬೆಳೆ ಮಾಡ್ತೇವ್ರಿ. ಮತ್ತು ಇದಕ್ಕೆ ನಾವು ಏನೋ ನಾವು ಸಲಹೆ ತೊಗೋಬೇಕಾರೆ ಯಾರು ಬರೋದ್ರು ಅಂದಿರಲ್ಲ ಅವ್ರ ತಕ್ಕ ಹೋದಿನ್ರಿ. ಮತ್ತು ನನಗೆ ಕೃಷಿ ಮಾಡೋಕ್ಕೆ ಇದು 1 ಎಕರೆದಾಗ ಏನು ಮಾಡ್ತೀಪ್ಪ ತಂದ್ರನ್ನ ನಮ್ಮ ಶ್ರೀಪಾದ ಸರ್ ಇದ್ದರು, ಆನಂತರ ನಮ್ಮ ಚಂದ್ರಶೇಖರ್ ಸರ್ ಇದ್ದರು, ಈಗಾಗಲೇ ಅದಾರ ರೀ, ಅವ್ರು ಹೆಡ್ ಆಗ್ಯಾದ್ರು. ಖರೆ ಅಂದ್ರೂ ಈಗ ಅಲ್ಲಿ ಬಾ ರಾಮಣ್ಣ, ಇಲ್ಲಿ ಬಾ ಅಂತಾರೆ. 1 ಎಕರೆದಾಗ ಮಾಡಿದಾಗ ಎಲ್ಲೆಲ್ಲೋ ಮುಂದಿನ ತೊಂಬಂದು ನಮ್ಮ ಹೊಲಕ್ಕೆ ನೋಡಕ್ಕೆ ಕಳಿಸ್ತಾರೆ ಯಾರು ಅಂದ್ರೆ. ನಾವು ಆದ್ರೂ ನೇರವಾಗಿ ರೀ ಅವ್ರ ಹೊಲದಾಗ ಬಂದಂಥವ್ರಿಗೆ ನೀವು ಹಿಂಗೆ ಮಾಡಿರಿ, ನೀವು ಹಿಂಗೆ ಮಾಡಿರಿ. ಮೊದಲು ನಾವು ಒಬ್ಬ ಹೂ ಬೆಳಿತೀನಿ ರೀ, ಈಗ ನಮ್ಮ ಊರಾಗೆ 10 ಮಂದಿ ಹೂ ಮಾರಿ ಮಾಡ್ತಾರೋ, 10 ಮಂದಿ ಬೆಳಿತಾರೆ. ಆನಂತರ ನಬಾರ್ಡ್ ಪ್ರಾಜೆಕ್ಟ್ ಬಂತು, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, 12 ಜೇನು ಪೆಟ್ಟಿಗೆ ಅದಾವ ರೀ ನನ್ನ ಹೊಲದಾಗೆ. 12 ಜೇನು ಪೆಟ್ಟಿಗೆ ಅದಾವ ಅಂದ್ರೆ ಹೊನ್ನಾಪುರಕ್ಕೆ ಏನೇ ಕೆಲಸ ಬಂದರೂ ಅಗ್ರಿ ಅವ್ರ ಆಯ್ತು, ಆನಂತರ ಅರಸಿಗೆ ಅವ್ರು ಆತು ರೀ, ನಮ್ಮ ಧಾರವಾಡದವ್ರು. ಹೊನ್ನಾಪುರಕ್ಕೆ ಕೊಡ್ರಪ್ಪ, ಒಳ್ಳೆ ರೈತರದಾರು. ಅವ್ರು ಏನು ಕೊಟ್ಟಿರ್ತಾರೋ ನನಗಂತ ಏನು ಮಾಡ್ಕೋದಿಲ್ಲ ರೀ, ನನಗೆ ಕೊಡಂತ ಭಗವಂತ ಭಾಳಷ್ಟು ಕೊಡತಾನೆ.

0: ಮೂರಾಗ 10 ಮಂದಿ ಹೂ ಮಾರಿ ಮಾಡ್ತಾರೆ, 10 ಮಂದಿ ಬೆಳಿತಾರೆ. ಆನಂತರ ನಬಾರ್ಡ್ ಪ್ರಾಜೆಕ್ಟ್ ಬಂತು, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ. 12 ಜೇನು ಪೆಟ್ಟಿಗೆ ಅದಾವ ರೀ ನಾನು ಹೊಲದಾಗಿ, 12 ಜೇನು ಪೆಟ್ಟಿಗೆ ಅದ. ಅಂದ್ರೆ ಹೊನ್ನಾಪುರಕ್ಕೆ ಏನೇ ಕೆಲಸ ಬಂದರೂ ಅಗ್ರಿ ಅವ್ರ ಆಯ್ತು, ಆನಂತರ ಅರಸಿಕೆ ಅವ್ರು ಆತು ರೀ ನಮ್ಮ ಧಾರವಾಡದವ್ರು. ಹೊನ್ನಾಪುರಕ್ಕೆ ಕೊಡ್ರಪ್ಪ, ಒಳ್ಳೆ ರೈತರದಾರು. ಅವ್ರು ಏನು ಕೊಟ್ಟಿರ್ತಾರೋ ನನಗಂತ ಏನು ಮಾಡ್ಕೋದಲ್ ರೀ, ನನಗೆ ಕೊಡಂತ ಭಗವಂತ ಭಾಳಷ್ಟು ಕೊಡತಾನೆ ರೀ, ನನಗೆ ಯಾವ್ದು ಬೇಕಾಗಿತ್ತು ರೀ, ನಾ ದುಡಿತಾನೆ ನಾ ತಿನ್ನಬೇಕು ಇಂಥ ವಿಚಾರದಾಗ ನಾ ಇದ್ದೇನೆ ರೀ. ನನ್ನ ಊರಿಗೆ ಮಾತ್ರ ಒಂದು ಸುಮಾರು 160 ಪೆಟ್ಟಿಗೆ ದೇನ್ ಪೆಟ್ಟಿಗೆ ತರಿಸೇನೆ ರೀ, ಅದು ಖಾದಿ ಉದ್ಯಮಗಾರ ಅವರಿಂದ ಬಂದವ್ರಿ. ಒಂದು ಮನುಷ್ಯಾಗ 10 ಪೆಟ್ಟಿಗೆ ಕೊಟ್ಟಾರ, ಅಂಥವ್ರಿಗೆ 18 ಜನಕ್ಕೆ ಟ್ರೈನಿಂಗ್ ಕೊಟ್ಟಾರು. ಆದ್ರೆ ನಾವು ಈಗ ಸಾವು ಕೃಷಿ ಒಳಗೆ ಮಾಡ್ಬೇಕಾರ ಯಾವ ಮಾಡ್ಬೇಕು, ಬ್ರಹ್ಮಾಸ್ತ್ರ, ನೇಮಾಸ್ತ್ರ, ಜೀವಾಮೃತ ಇಂಥವೆಲ್ಲ ನಮ್ಮ ಚಂದ್ರಶೇಖರ್ ಸರ್ ಕಲಿಸಿರಾರು. ಇದು ಹಿಂಗೆ ಮಾಡ್ರಿ, ಇದನ್ನ ಹಿಂಗೆ ಮಾಡ್ರಿ, ಹೊಸ ಹೊಸ ತಳಿಗಳನ್ನು ಸೈಂಟಿಸ್ಟ್ಗಳು ಹುಡುಕ್ತಾರೆ. ಅಂದ್ರೆ ನಾವು ಮಾಡ್ತೇವೆ ಅಂತ ನಮ್ಗೆ ಹುಡುಕ್ತಾರೆ, ಅದರಿಂದ ನಮ್ಗೆ ಲಾಭ ಐತೆ ರೀ. ಒಂದು ಪಪ್ಪಳ ಗಿಡ ರೀ ಒಂದು 100 ರೂಪಾಯಿ ಹಾಕೈತಿ ಅಂತ, ಒಂದು 20 ರೂಪಾಯಿಗೆ ಒಂದು ಕಾಯಿ ಮಾರಿರೆ ನನಗೆ 2000 ರೂಪಾಯಿ. ಒಂದೊಂದು ಪಪ್ಪಳ ತೈವಾನ್ ಅಂತೇಳಿ ಅವ್ರ ತಗ ತಂದಿರ್ತಾನು, 20 ರೂಪಾಯಿ 10 ರೂಪಾಯಿ ಮಾರಿರೋ ನನಗೆ ಒಂದು ಲಾಭ ಐತ್ರಿ. ಅವು 8 ಪೂಟಿ ಎಂಟು ಪೂಟಿ ಇಟ್ಟೇನು, ಒಂದು 50 ಗಿಡ ಹಚ್ಚೇನ್ರಿ ಸರ್.
1: ರಮಣ್ಣ, ಈಗ ನಮ್ಮ ರೈತ ಬಾಂಧವರ ಸವಾಲು ಅಂದ್ರೆ ಈ ಮಣ್ಣಿನ ಗುಣಮಟ್ಟ ಕಾಯ್ಕೊಳ್ಳೋದು. ಇವತ್ತೇನಾಗಿದೆ, ಅವರು ಮಣ್ಣನ್ನು ಏಕ ಬೆಳೆ ಬೆಳೆದು ಬೆಳೆದು ಸವಳು ಜವಳು ಆಗಲಿಕ್ಕೆ ಹತ್ತಿರ ಅದು, ಅಂದರೆ ಗೊಬ್ಬರ ಹಾಕ್ಲಿಕ್ಕೆ ಅಂದ್ರೆ ಪೀಕ ಬರೋದಿಲ್ಲ.
0: ಬರೋದು.
1: ಆಮೇಲೆ ಅವರು ಸಾವಯವ ಅಂತೂ ಈಗ ಎಷ್ಟೋ ಕಡೆ ಏನು ಮಾಡ್ಯಾರ, ಈ ದನ ಸಾಕೋದು
0: ಬಿಟ್ಬಿಟ್ಟಾರೆ.
1: ಹಿಂಗಾಗಿ ಏನಾಗಿದೆ, ಅವರಿಗೆ ಸರ್ಕಾರಿ ಗೊಬ್ಬರದ ಮೇಲೆನ ಅವಲಂಬನೆ ಆಗ್ಯಾರ. ಸಾಕಷ್ಟು ದುಡ್ಡು ಇರ್ತದೆ, ಹಾಕ್ತಾರೆ, ಮತ್ತು ಅಡ್ಡ ಮಳೆ ಬಂತು, ಅದು ಬಂತು, ಇದು ಬಂತು ಅಂಥೇಳಿ ಆಮೇಲೆ ಆ ಭೂಮಿಯೊಳಗೆ ಸತ್ವಿಲ್ಲಲ್ಲ, ಹೀಗಾಗಿ ಸೂಕ್ಷ್ಮ ಸೂಕ್ಷ್ಮಜೀವಿಗಳಿಲ್ಲ, ಮತ್ತು ಸರಿಯಾಗಿ ಹಿಡ್ಕೊಳ್ಳೋದಿಲ್ಲ, ಮತ್ತು ನಾವು ಅಂದ್ಕೊಳ್ಳೋದು ಒಂದು ಆಗೋದು ಒಂದು, ಹಿಂಗಾಗ್ಬಿಟ್ಟದು. ಈಗ ನೀವು ಮಣ್ಣಿನ ಹದ, ನಿಮ್ಮ ಭೂಮಿಯ ಮಣ್ಣು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ, ಯಾಕಂದರೆ ನೀವು ಅದನ್ನು ಅಷ್ಟು ಸಜೀವವಾಗಿ ಇಟ್ಟಿರಿ. ಈಗ ಎರೆಹುಳು ಬಗ್ಗೆ ಹೇಳಿದ್ರಿ ನೀವು, ಈ ಮಣ್ಣನ್ನು ಆ ಒಂದು ಜೀವಂತಿಕೆ ತರಲಿಕ್ಕೆ ನೀವು ಏನೇನು ಮಾಡಿದ್ರಿ?
0: ಸರ್, ಮೊದಲು ಪ್ರಥಮದೊಳಗೆ ಪಟ್ಟಣ ಸೇತಿ ಅಂತ ಒಬ್ಬರು ಇದ್ದರು, ಸಾವ ಕೃಷಿ ಒಳಗೆ ಗದಗ ಕಲಿಬೇಕಂತ ಸಾವ ಕೃಷಿ ಒಳಗೆ ಆತ್ಮಾದಾರವನ್ನು ಟ್ರೈನಿಂಗ್ ಕೊಟ್ಟಿರಿ ನನಗೆ, ಗದಿಗೆ ಕಳಿಸ್ರಿ ನನಗೆ. ಅಲ್ಲಿ ಎಚ್ ಕೆ ಪಾಟೀಲ್ ಅವ್ರದ್ದು ಸಾವ ಕೃಷಿನ ಮಾಡ್ಬೇಕು ಅನ್ನೋದ ಒಂದು ಟ್ರೈನಿಂಗ್ಗಳನ್ನು ಆನಂತರ ಮಹಾರಾಷ್ಟ್ರ ಕಳಿಸಿದ್ರು, ಎಲ್ಲೆಲ್ಲೂ ಕಳಿಸ್ರಿ ನಮ್ಗೆ ಆತ್ಮದಿಂದ ಭಾಳಷ್ಟು ಕೆಲಸ ಮಾಡಿಸಾರ ರೀ. ಅವು ಎಲ್ಲೆಲ್ಲಿ ಏನೇನು ನೋಡ್ಕೊಂಬಂದಿದ್ದೀನಿ ಸರ್, ಭೂಮಿ ಮಣ್ಣನ್ನು ನಾವು 10 ವರ್ಷ ಬೆಳೆಸಿದ್ದನ್ನು 10 ನಿಮಿಷನಾಗ ಹೋಗೈತಿ ರೀ, 10 ವರ್ಷ ಬೆಳೆಸಿದ್ದು 10 ನಿಮಿಷನಾಗ ಹೋಗಂಥ ಪವರ್ಸ್ ಐತಿ ರೀ ಭೂಮಿಯಾಗ. 10 ವರ್ಷ ನಾವು ಭೂಮಿ ಫಲವತ್ತು ಮಾಡಿದ್ರು ಒಂದು 10 ನಿಮಿಷನಾಗ ಹೋಗೈತಿ ರೀ, ಹಂಗೈತಿ ರೀ. ಅದಕ್ಕಾಗಿ ಮೊದಲೊಂದು ಪಟ್ಟಣ ಸಿಟಿ ಅಂತಾರೆ, ಬರೀ 1200 ರೂಪಾಯಿದಾಗಿತ್ತು ರೀ ಒಂದು ಎರೆಹುಳು ತೊಟ್ಟಿ, ಈಗಾಗಲೇ 18 ತೊಟ್ಟಿ ಅದಾವ ರೀ
1: ನಿಮ್ಮ ಹೊಲದಾಗ.
0: ಹಾಂ, ಅದನ್ನ ನಮ್ಮ ಹೊಲದಾಗ ಕಸವನ್ನು ರಸ ಮಾಡುವಂಥದ್ದಾಗ. ಅದು
1: ಹೆಂಗೆ ಮಾಡ್ತೀರನ್ನ?
0: ಈ ನಾವು ಏನು ಕಸ ಪ್ಯಾರಲ್ ತಪ್ಪಲ ಹೋದ ಹತ್ರಾಗ ಹೋಗಿತ್ತೇವೆ ರೀ, ಚೆಂಡು ಹೂದ ಹತ್ರಾಗ ಹೋಗಿತ್ತು, ಅತ್ರ ಹಿರಿ ಬಳ್ಳಿದ ಹತ್ರಾಗ ಹೋಗಿತ್ತೇವು, ಇವನ್ನೆಲ್ಲ ಹೋದ ಹತ್ರಾಗ ಹೋಗೋದು ಅದ್ರಾಗ ಮಳೆ ಹುಳ ಬಿಟ್ಟರು ಮುಗಿದು ಹೋತ್ರಿ ನಾವು ಎರೆಹುಳ. ಆನಂತರ ನಮ್ಮ ಹೊಲದಾಗ ಈಗ ಬೇಕಾದಲ್ಲಿ ನೋಡ್ಬೋದು ರೀ, ಮೊದಲ ಎಲ್ಲರ ಹೊಲದಾಗ ಏನಿತ್ತು ರೀ, ಮಳೆ ಹುಳ ರೀ ಒಂದು ಹೋಲ್ ಹೊಡಿತಿತ್ರಿ, ಹೋಲ್ ಹೊಡೆದಾಗ ಈಗ ಗಳ್ಯಾಚಕ ಗೊಬ್ಬರ ಹಾಕಿದಾಗ ಸತ್ತು ಹೋಗ್ಬಿಟ್ಟಿದ್ರಿ. ಈಗ ಅವು ಸತ್ತು ಹೋಗ್ಯಾವ್ರಿ, ಅದರಿಂದ ಭೂಮಿ ನೀರು ಹಿಡಿತಿತ್ರಿ, ಭೂಮಿ ನೀರು ಹಿಡಿತಿತ್ತು, ಚೆನ್ನಾಗಿ ಬೆಳೆ ಬರ್ತಿತ್ರಿ.
1: ಹೌದು.
0: ಈಗ ಫಲವತ್ತಾಗ ಏನು ಮಾಡ್ತಾರೆ, ಕಳ್ಳನಾಶಕ ಕೊಡೋದು ನೀವು ಅಥವಾ ಈ ಸರ್ಕಾರ ಗೊಬ್ಬರದಿಂದ ಆ ಭೂಮಿ ಒಳಗೆ ಆ ಹುಳ ಅನ್ನೋದು ಹೋಗ್ಬಿಟ್ಟೈತಿ, ಎರೆಹುಳ ಅನ್ನೋದು ಹೋಗ್ಬಿಟ್ಟೈತಿ. ಈಗ ನಮ್ಮಲ್ಲಿ ಎಲ್ಲಿ ಬೇಕಲ್ಲಿ ಒಂದು ಸ್ವಲ್ಪ ಹೋಲ್ ಹೊಡೆದ್ರೆ ಸಾಕು, ಅಷ್ಟು ಎರೆಹುಳ ಹೊಂಟೈತಿ ನಮ್ಮಲ್ಲಿ. ಒಂದು ಗುದ್ದಿ ಹೋಲ್ ಹೊಡೆದ್ರೆ ಒಂದು ಎರೆಹುಳ ಕೊಲ್ಲಬೇಕ್ರಿ ನಾವು, ಅದನ್ನು ವಿಚಾರವಾಗಿಯೇ ಮಾಡ್ಬೇಕ್ರಿ ನಾವು. ಹಂಗೆ ಅಷ್ಟು ಮಾಡಿ ಇಟ್ಟೇನ್ರಿ ಅಂದ್ರೆ ಈಗ ನಮ್ಮ ಹೊಲ ಅಂದ್ರೆ ಗೊಬ್ಬರ ಮಾರ್ತಾನೆ, ಹುಳ ಮಾರೋದಲ್ಲ ನಾ, ಯಾಕಂದ್ರೆ ಹುಳ ನನ್ನ ಹೊಲದಾಗ ಇರ್ಬೇಕ್ರಿ.
1: ಹೌದು.
0: ಹಾಂ, ಈ ಟೈಪ್ ಮಾಡಿ ಇಟ್ಟೇನ್ರಿ. ಎಲ್ಲ ಹೊಲ ತುಂಬನ್ನ ಮೊದಲು ಫಲವತ್ತು ಮಾಡೋಕ್ಕಾದ್ರಿ, ಅದು ಸುಮಾರು 2 ಫೂಟ್ದಿಂದ ಮ್ಯಾಲ ಮಣ್ಣು ತಕೊಂಬರ್ತೈತಿ, ಎರೆಹುಳ 2 ಫೂಟ್ದಿಂದ ತೆಳಗಿನ ಮಣ್ಣು ತೊಗೊಂಬರ್ತೈತಿ, ಮಣ್ಣು ತೊಗೊಂಬಂದು ಮ್ಯಾಲ ಎತ್ ಬಿಡ್ತೈತಿ.
1: ಹೌದು. ಅಂದ್ರೆ ಕೆಳಗಿನ ಮಣ್ಣು ಫಲವತ್ತಾದ ಮಣ್ಣು ಮ್ಯಾಲ ಬರ್ತದೆ,
0: ಮ್ಯಾಲ ಬರ್ತೈತಿ,
1: ಅದಕ್ಕೆ ಬಿಸಿಲು ಬೆಳಿತೈತಿ,
0: ಬಿಸಿಲು ಬೆಳಿತೈತಿ, ಭೂಮಿ ಹೂಲಾಗಿರ್ತೈತಿ, ಭೂಮಿ ಮೆದುವಾಗಿ ಇದ್ದಿರ್ತೈತಿ.
1: ಏನ್ ಬೆಳೆದ್ರು ತಾನೇ ಬೆಳಿತೈತಿ,
0: ಏನ್ ಬೆಳೆದ್ರು ಬೆಳಿತೈತಿ. ಅಂದ್ರೆ ಎರೆಹುಳು ಗೊಬ್ಬರ ಹಾಕ್ತವ್ರಿ, ಆನಂತರ ಎರೆಹುಳು ಗೊಬ್ಬರ, ಜಿಪ್ಸಮ್, ಇವನ್ನ ಬಿಟ್ಟರೆ ಮತ್ತೊಂದು ಏನು ಹಾಕೋದಿಲ್ಲ ರೀ, ಯಾವ ಔಷಧಗಳನ್ನು ಹೊಡಿದಿಲ್ಲ, ಏನಿಲ್ಲ. ಅದರಿಂದ ನಮಗೆ ಖರ್ಚು ಕಡಿಮೆ ಆಕೈತಿ, ಯಾಕಂದ್ರೆ ಮನ್ಯಾಗ ದುಡಿಯೋಂಥ ಮಕ್ಳು ಅದಾರ ರೀ, ಮತ್ತು ನಮಗೆ ಹೊರಗಿನ ತರುವಂಥದ್ದು ಏನಿಲ್ಲ ರೀ. ನಾವು ಕೊಂಡ ತಂದರೆ ಬೆಲ್ಲ ತರಬೇಕು, ಇಂಥವು ನಾವೇನ್ರಿ ಮೆಣಸಿನಕಾಯಿ ಹೊಲದಾಗ ಬೆಳಿತೈತಿ, ಮೆಣಸಿನಕಾಯಿ ಕಷಾಯ ಮಾಡೋಕೆ ಹತ್ರಾಗನೇ ಇರ್ತೈತಿ ರೀ. ಆನಂತರ ಸೋಲಾರ್, ಈಗ ಯಾವುದೋ ಹುಳ ಬರ್ಬೇಕಂದ್ರೆ ಸೋಲಾರ್ ಲೈಟ್ ಮಾಡ್ಕೊಂಡಿವ್ರು ನಾವು, ಬರೀ 200 ರೂಪಾಯಿ ಬಲ್ಲದಿಂದ ಸೋಲಾರ್ ಲೈಟ್ ಮಾಡ್ತಾನೆ ರೀ.
1: ಹಾಂ, ಅದ್ರ ಆಕರ್ಷಣೆ ಮಾಡ್ತಾವೆ.
0: ಅದರಿಂದ ಸೋಲಾರ್ ಅಂದರೆ 10 ನಿಮಿಷ ನಾವು ಅದನ್ನು
1: ಹಾಕಿದ್ರೆ
0: ತರಕಾರಿ ಬೆಳೆಯೋದು. ಈಗ ನಾವು ಒಬ್ಬನೇ ಹೆಚ್ಚಿನ ಅಂದ್ರೆ ರೀ 60 ಮಿನಿಟ್ ಚಾರ್ಜರ್ ಮಾಡಿಕೊಂಡು ಅದನ್ನು ಸ್ವಲ್ಪ 10 ಮಿನಿಗೆ ಒಂದು 5-6 ಕಡೆ ಕಟ್ಬಿಡೋದು, ಒಂದು ಬುಟ್ಟಿ ಇಟ್ಬಿಡ್ತಾರೆ. ಅದ್ರ ಅದ್ರಾಗ ಏನು ತತ್ತಿಟ್ಟು ಅಂತ ಹೋಗುವಂಥ ಹುಳುಗಳು ಇರ್ತದೆ, ಅದ್ರೊಳಗೆ ಬೀಳ್ತೈತಿ.
1: ಹೌದು.
0: ಅದೇ ನೀರಾಗ ಬಿದ್ದು ಆ ತತ್ತಿ ಇಡುವಂಥ ಶಕ್ತಿ ಕಡಿಮೆ ಆಗ್ತೈತಿ, ಅದಕ್ಕೆ ರೋಗ ಬರೋದು, ಹುಳ ಹುಟ್ಟೋದು ಕಡಿಮೆ ಆಗಿರ್ತದೆ.
1: ಆ ಹುಳವನ್ನು ಆಕರ್ಷಣೆ ಮಾಡಿ ದೀಪ ಇರೋದ್ರಿಂದ
0: ದೀಪ ಇರೋದ್ರಿಂದ
1: ಹುಳ ದೀಪ ಸುತ್ತಮುತ್ತ
0: ದೀಪ ಸುತ್ತಮುತ್ತ ಬೀಳ್ತೈತಿ, ಅದಕ್ಕೆ ಬೆಳಕಿಗೆ ತಳಗ ಬೀಳ್ತೈತಿ, ಬಿಟ್ಟಾಗಿ ಬೀಳ್ತೀನಿ ನೀರಾಗ. ಆ ಅಂಥವುಗಳನ್ನು ವಿಜ್ಞಾನಿಗಳು ಒಂದು ಸ್ವಲ್ಪ ಕೊಟ್ಟಾಳದಾಗ ಅವು ನಮ್ಮಲ್ಲಿ ನಾವು ಒಂದೊಂದು ಪೂರೈ ಮಾಡ್ಕೊಂಡು. ಈಗ ಒಂದು ಸೋಲಾರ್ ತೊಗೊಬೇಕಂದ್ರೆ 20-22 ಸಾವಿರ ರೂಪಾಯಿ ಬೇಕು ಸರ್, ಮತ್ತು 200 ಅಂದರೆ 8 ಬಲ್ ತಂದ್ರೆ ಸಾಕ್ರಿ, 1 ಸಾವಿರ ರೂಪಾಯಿದಾಗ ಮುಗೀತು. ಇಂಥ ಕಾರ್ಯಕ್ರಮಗಳನ್ನು ಅದಕ್ಕಾಗಿ ಖರ್ಚು ರೈತರಿಗೆ ಹೆಚ್ಚು ಕಡಿಮೆ ಬರತೈತಿ ರೀ, ಗೊಬ್ಬರ ನಮ್ಮದೈತಿ ರೀ, ಆನಂತರ ಔಷಧ ನಾವು ತಯಾರು ಮಾಡ್ಕೋತೇವೆ. ಎಲ್ಲ ಇರೋದ ನಮ್ಮ ತಕ್ಕ ಐತ್ರಿ. ಮತ್ತೆ ಖರ್ಚು ಬರೋದಿನ ಏನ ಕಳೆದ ಖರ್ಚು ಸರಿ ಒಂದ್ರಿ, ನಾವೇನು ಮಾಡ್ಬೇಕು ಕಳೆ ಒಂದ ತೆಗಿಬೇಕು ಇಂಥ.

0: ಖರ್ಚುಗಳನ್ನು ಕಳೆ ತೆಗಿಯಾಕು. ಇಲ್ಲಿ ಬೆಳೆ ಇರ್ತೈತಿ, ಇಲ್ಲಿ ಬೆಳೆ ಇರ್ತೈತಿ, ಇಲ್ಲಿ ಬೆಳೆ ಇರ್ತೈತಿ, ಒಟ್ಟ ಒಂದು ಸ್ಕೇರ್ ಫುಟ್ ಮೇಲೆ ಇದ್ದಂಗೆ ಬೆಳೆಯತ್ರಿ ಈಗ ನಾನು. ಹಾಂ, ಎಲ್ಲಿ ಕಾಲು ಇಟ್ಟರು ಹುಷಾರಿಡ್ಬೇಕು ರೀ, ಒಂದೇ ಲೈನ್ದಾಗ ಹೋಗ್ಬೇಕು. ಹಾಂ
1: ರಮಣ್ಣ ನಂದನಮಾಡಿ ಅವರು,
0: ಹಾಂ
1: ನೀವು ಕೃಷಿ ಭೂಮಿಯೊಳಗೆ ನೆಲೆದಾಡ್ತಾ ಇದ್ದೀರಿ.
0: ಹಾಂ, ನೆಲೆದಾಡ್ತೀವಿ,
1: ಖುಷಿಯಾತು. ಆಮೇಲೆ ರಮಣ್ಣ, ಈಗ ನೀರಿಂದ ಹೆಂಗೆ ಮಾಡ್ತೀರಿ? ಯಾಕಂದರೆ ಈಗ ಮಳೆ ಭಾಳ ಆಯ್ತು, ಒಂದೊಂದು ಸಾರಿ ಮಳೆನೂ ಬರೋದಿಲ್ಲ, ನೀರಿನ ನಿರ್ವಹಣೆ ಮಾಡ್ಬೇಕಲ್ಲ. ನಾ ಹಿಂದೆ ಸೋಮನಳ್ಳಿ ಸಸಿ ಒಬ್ಬರು ನನಗೆ ಗೊತ್ತು, ಅವ್ರನ್ನ ಹೊಲಕ್ಕೆ ನಿಮ್ಮಂಗನವರು ಸಮಗ್ರ ಕೃಷಿ ಮಾಡ್ತಾರೆ, ಅವರು ಕೃಷಿ ಹೊಂಡ ಮಾಡ್ಕೊಂಡಾರ, ಅಲ್ಲಿ ಮೀನು ಸಾಕಾಣಿಕೆಯನ್ನು ಮಾಡ್ತಾರೆ. ಆಮೇಲೆ ಈಗ ವೇಸ್ಟ್ ಇರ್ತತ್ಲ ಹೊಲದೊಂದು, ಅದನ್ನೆಲ್ಲ ಹೊಂಡಕ್ಕೆ ಹಾಕ್ತಾರೆ, ಅದನ್ನ ಮೀನು ತಿಂತಾವು. ಮೀನದ ವೇಸ್ಟ್ ಇರ್ತತ್ಲ, ಅದು ಮತ್ತೆ ಹೊಳ್ಳಿ ಗೊಬ್ಬರ ಆಗಿ ಹೊಲಕ್ಕೆ ಬರ್ತೈತಿ.
0: ಸರ್, ನಾನು ಮಾಡಿದ್ದೀನಿ
1: ಅವರು. ಹಾಂ, ಅಂದರೆ ನೀರಿನ ನಿರ್ವಹಣೆಗೆ ಕೃಷಿ ಹೊಂಡ ಬೇಕಾ? ಹೆಂಗೆ ನೀವೇನು ಮಾಡಿದ್ರಿ?
0: ನಾವೊಂದು ಮಾಡಿದ್ದು ಸರ್, ಕೃಷಿ ಹೊಂಡ ಆಯ್ತ್ರಿ, ಮೀನು ಸಾಕಾಣಿಕೆ ನಿಂತು ನಂದ್ರಿ. ಈಗ ಅಲ್ಲಿ ನಮ್ಮಲ್ಲಿ ಬಾಜುಕೊಬ್ರು ಕಬ್ಬು ಕಡ್ಯಾಕ ಬಂದ್ರಿ, ಕಬ್ಬು ಕಡ್ಯಾಕ ಬಂದು ಮಕ್ಳಿಗೆ ಅನಾಹುತ ಆಗಕೈತ್ರಿ. ಅನಾಥನ ಈ ಕೃಷಿ ಹೊಂಡ ತಕ್ಕೊಂದೇನೆ ರೀ, ಈ ಮಳೆಗಾಲಕ್ಕೆ ಏನು ಮಾಡ್ತೇನೆ ರೀ, ಮಳೆಗಾಲಕ್ಕೆ ಬಿಡ್ತೇನೆ ರೀ, ಬ್ಯಾಸಿಗೆ ಒಂದು ಗಿಡದ ಬುಡ್ಕೊ ಮಾಡ್ಕೊಂದೇನೆ ರೀ. ನನ್ನ ಅಂಡ್ರದಾಗ ಒಂದು ಕೃಷಿ ಹೊಂಡ ಮಾಡ್ಕೊಂಡು ಒಂದು ಮಾಡ್ಕೊಂದೇನೆ ರೀ ಅಂಡ್ರದಾಗ. ಈಗ ಬ್ಯಾಸಿಗೆಲ್ಲ ಏನು ಮಾಡ್ತೇನೆ ರೀ, ಮಳೆಗಾಲಲ್ಲ ಅದ್ರಾಗ ಹೋದ ಕಸ ಹೋಗಿತ್ತೇನೆ ರೀ, ಅದ್ರಾಗ ಹೋದ ಕಸ ಹೋಗಿತ್ತೇನು. ಆನಂತರ ಬ್ಯಾಸಿಗೆ ಅದನ್ನು ತಕೊಂಡ್ಬಿಡ್ತೇನೆ ರೀ, ತಕ್ಕೊಂದು ತಡಪತಿ ಹಾಕೋತೇನೆ ರೀ. ಅಂದರೆ ಈ ರಾತ್ರಿ ಟೈಮ್ದಾಗ ಕರೆಂಟ್ ಕೊಡ್ತಾರೆ ಸರ್.
1: ಹೌದು,
0: ಕರೆಂಟ್ ಕೊಟ್ಟಾಗ ಏನೋ ಹುಳ ಬಿಟ್ಟು ಅದನ್ನೇನು ಮಾಡೋದಿಲ್ಲ. ಆನಂತರ ಅದನ್ನು ಏನು ಮಾಡ್ತಾನೋ, ಆ ನೀರು ಅದಕ್ಕೆ ಡ್ರಿಪ್ ಮಾಡ್ಕೋತಾನೆ ರೀ, ಡ್ರಿಪ್ ಮಾಡ್ಕೊಂಡು ಬ್ಯಾಸಿಗೆ ಟೈಮ್ ಹಾಸ್ಕೋತಾನೆ. ಮೀನು ಸಾಕಾಣಿ ಮೀನು ಹಿಡಿಯಕ್ಕೆ ಹೋಗಿ ಬಿದ್ದ್ರಿ, ಹಿಂಗಾಗಿ ಅದನ್ನು ತೆಗ್ದನ್ ರೀ. ಈಗ ನೀರು ಸಂಗ್ರಹಣೆ ಮಾಡ್ಕೊಳಕೊಂದು ಐತ್ರಿ ನನಗೆ. ಆನಂತರ ಒಂದು ಟ್ಯಾಕಿಗಳು ಕಟ್ಕೊಂಡನು, ಇನ್ನೂ ಬ್ಯಾಸಿಗೆ ಅದನ್ನು ತಡಪತಿ ಹಾಕೋತಾನೆ ರೀ. ಆನಂತರ ಎಲ್ಲ ಡ್ರಿಪ್ ಲೈನ್ ರೀ,
1: ಬೋರ್ ಐತೆ,
0: ಬೋರ್ ಐತ್ರಿ, ಬೋರ್ಗಲ್ ಐತ್ರಿ.
1: ಎಷ್ಟು ಬರ್ತದೆ ನೀರು?
0: ಒಂದು 2 inches ಬರ್ತೈತೆ ಸರ್.
1: 2 inches ನೀರು?
0: ಹಾಂ, 2 inches. ಹಾಂ, 2 inches ಐತ್ರಿ, ಎಲ್ಲ ಡ್ರಿಪ್ ಲೈನ್ ಸಿಗ್ತೀನಿ ರೀ.
1: ಈಗ ರಮಣ್ಣ, ನೀವಿಷ್ಟು ಯಶಸ್ವಿಯಾಗಿ ಕೃಷಿ ಮಾಡಿರಿ, ಮೊದಲಿಂದ ಕತೆ ತೊಗೊಂಬರೋಣ. ಯಾಕಂದ್ರೆ ನಿಮ್ಮ ಅಪ್ಪಾಜಿ ಕಾಲದಾಗಿಂದ, ಯಾಕಂದ್ರೆ ನೀವೆಲ್ಲ ನೌಕರಿ ಮಾಡೋರು ಮೊದಲು, ಹೌದಿಲ್ಲ?
0: ಅಪ್ಪಾಜಿ
1: ಪಂಚಾಯತ್ ಬರ್ಬೇಕಾರ, ಪಂಚಾಯತ್ ಒಳಗೆ ಕೆಲಸ ಮಾಡ್ತಿದ್ರಿ, ಅವಾಗ ನಿಮ್ಮ ಭೂಮಿ ಹೆಂಗಿತ್ತು? ಆಮೇಲೆ ನೀವು ಬರ್ಬೇಕಾರ ಏನೇನು ಸವಾಲು ಬಂದವು? ಹೆಂಗೆ ಈ ಕೃಷಿ ಭೂಮಿಯನ್ನು ಈ ರೀತಿ ನೀವು ಯಶಸ್ವಿ ಭೂಮಿಯನ್ನಾಗಿ ಮಾಡಲಿಕ್ಕೆ ನಿಮ್ಗೆ ಹೆಂಗೆ ಸಾಧ್ಯ ಆಯ್ತು? ಅದು ಒಂದು ಕತೆ ಹೇಳ್ರಲ್ಲ.
0: ಹಾಂ ಸರ, 2002 ನಮ್ಮ ತಂದೆ ಅವ್ರು ತಿರ್ಕೊಂಡ್ರಿ. ಆಗ ನಾ ಪಂಚಾಯತ್ ಒಳಗೆ ಅವು ಕೆಲಸಗಳನ್ನು ಮಾಡ್ತೀನಿ ರೀ. ಆ ಪಗಾರಕ್ಕಾಗಿ ನಾನು ಹಂಗೆ ಮಾಡ್ಕೋತಿರ್ತೀನಿ. 2002 ತಂದೆಯವ್ರು ತಿರ್ಕೊಂಡಾಗ ತಮ್ಮ ಇನ್ನೂ ಸಾಲಿಗೆ ಹೋಗಿದ್ರಿ. ಆ ವಿಚಾರದಾಗ ಭೂಮಿ ಮಾಡ್ಯಾರ ಯಾರಿಲ್ಲ ರೀ, ತಂದೆಯವ್ರು ಒಂದು ಮಾತು ಮಾತಾಡ್ರಿ, ಕೃಷಿ ಮಾಡಿದರೆ ಒಳ್ಳೆಯದ ಅಂತ ಕೃಷಿ ಮಾಡ್ಬೇಕು, ಒಳ್ಳೆಯ ಆಗಿರ್ಬೇಕು, ಹೆಸರು ಬರುವಂಥದ್ದು ಮಾಡ್ಬೇಕು ಅಂತ ಅಂದಿರ್ರಿ. ಆನಂತರ ನಮ್ಮ ತಂದೆಯವರು ಅಲ್ಲಿ ನಮ್ಮ ಹಿಡ್ಕಲ್ ಡ್ಯಾಮ್ ರೀ, ಅವ್ರು ಮುಳುಗಡೆ ಪ್ರದೇಶ ಆಗಿ ಬಂದು ಹೊನ್ನಾಪುರ ಇಲ್ಲಿ ಬಂದೆವ್ರು ನಾವು 72, ಈಗ 50 ವರ್ಷನೇ ಬತ್ತರಿ. ಅಲ್ಲೇ ನಮ್ಮಲ್ಲಿ ಪ್ಯೂರು ಇರ್ತೀರ, ಅಲ್ಲಿ ಪ್ಯೂರು ಮಾರೇ ನಮ್ಮನ್ನು ನಮ್ಗೆ ಇದಾಗ ಮಾಡ್ತಾರೆ. ನಮ್ಮ ಹೊಲದಾಗ 2 acres ಪ್ಯೂರು ಇತ್ತು ರೀ.
1: ಅಲ್ಲಿ ನೀವು ಸಾಲಿ ಕಲಿತ್ರಿ?
0: ಇಲ್ರಿ, ಅಲ್ಲಿ ನಾವು ಮೊನ್ನೆ 6 ಇದ್ದೀರಿ.
1: ಪೇರು ತಿನ್ಕೊಂತ ಪೇರು ಇಳುವರಿಯಿಂದ ನಿಮಗೆ ಸಾಲಿ ಕಲ್ಸಕ್ಕಾಗ್ತೀನಿ ವ್ಯಾಪಾರಿಗೆ.
0: ಹಾಂ ಹಾಂ, ನಮ್ಮ ಪೇರು ಅಲ್ಲಿ ನಾವು ಏನು ನೋಡಿದ್ರು, ನಮ್ಮ ತಂದೆಯವ್ರು ಮಾಡಿದ್ವಿ, ಊರಾಗ ಯಾರು ಮಾಡಿಲ್ಲ ಪೇರು ರೀ, ನಾನೊಬ್ಬನು ಮಾಡಿದ್ದೆ.
1: ನಮ್ಮ ತಂದೆ ನಿಮ್ಗೆ ಅನಿಸ್ತು ನಾನು ಪೇರು
0: ಪೇರು ಮಾಡ್ಬೇಕು ಅನ್ನೋದು ಆಸೆ ಒಳಗೆ ನಾವು ಒಂದು ಪೇರು ಮಾಡಿ ಅಂತ ಸರ್. ಯಾಕಂದ್ರೆ ನಮ್ಮ ತಂದೆಯವ್ರು ಹೇಳಿದ ಪ್ರಕಾರ, ಯಾಕಂದ್ರೆ ನಾ ಹೆಸರು ಗಳಿಸ್ಕೋಬೇಕು, ನಮ್ಮ ಯೂನಿವರ್ಸಿಟಿ ಒಳಗೆ ಸರ್ಟಿಫಿಕೇಟ್ ನಮ್ಮದು ಈಗ ನನಗೆ ಕೊಡ್ತೇನೆ ಅಂತೀರಿ, ಪ್ರಶಸ್ತಿ ಬಹುಮಾನ ನನ್ನ ಹೆಣ್ಮಗಳಿಗೆ ಕೊಡ್ರಿ. ಯಾಕಂದ್ರೆ ನಾ ಮಾಡೋಕ್ಕಿಂತ ಹೆಚ್ಚು ಹೆಣ್ಮಗಳು ಮಾಡ್ತಾಳ್ರಿ, ನಮ್ಮ ಮನೆಯವರು ಅಥವಾ ನಮ್ಮ ಮಕ್ಕಳು ಆತ್ರಿ ಕೆಲಸ. ಯಾವ ಪ್ರಶಸ್ತಿಗಳನ್ನ ನಮ್ಮ ಹೆಣ್ಮಕ್ಳಿಗೆ ಕೊಡಿಸ್ತಾನ್ರಿ, ನನಗೇನು ಕೊಡಬೇಡ್ರಿ. ಯಾಕಂದ್ರೆ ಮಾಡುವಂಥವ್ರ ಕೆಲಸ ಅವ್ರ, ನಾ ಏನು ಮಾಡುವ, ನೀರು ಹಾಸ್ಬೋದು, ಏನು ಮಾಡ್ಬೋದು, ಇದನ್ನು ಕಟಾವು ಮಾಡ್ಬೋದು, ಇದನ್ನು ಮಾಡ್ಬೋದು, ಕಳೆ ತೆಗಿಯವ್ರವ್ರಿ, ಇಂಥ ಕೆಲಸಗಳನ್ನು ಅವರು ಮಾಡ್ತಾರ್ರಿ. ಅದಕ್ಕಾಗಿ ಅವರಿಗೆ ಪ್ರಶಸ್ತಿ, ಯೂನಿವರ್ಸಿಟಿ ಧಾರವಾಡ ಜಿಲ್ಲಾ ಪ್ರಶಸ್ತಿ ಕೊಟ್ಟಾರ್ರಿ, ಆ ತಾಲೂಕಾ ಪ್ರಶಸ್ತಿ ಆಗಿದಾವ್ರಿ, ಇಂಥವೆಲ್ಲ ಪ್ರಶಸ್ತಿಗಳು ಹೆಣ್ಮಕ್ಳಿಗೆ ಒಪ್ಪಿಸ್ತೇನೆ ರೀ.
1: ರಮಣ್ಣ, ಈಗ ನೋಡ್ರಿ ಎಷ್ಟು, ಯಾಕಂದ್ರೆ ಇಡೀ ಕುಟುಂಬನ ನೀವು ಅಂದ್ರೆ ನಿರ್ವಹಣೆ ಮಾಡ್ಲಿಕ್ಕೆ ನಿಮ್ಮ ತಮ್ಮ ಕೂಡ ನಿಮ್ಗೆ ಕೂಡ ಬಹಳ ಸಾಮರಸ್ಯವಾಗಿ.
0: ಯಾಕಂದ್ರೆ
1: ಇವತ್ತು ರೈತರನ್ರಿ ಯಾರನ್ರಿ, ಇವತ್ತು ಒಂದು ಸಂಬಂಧಗಳು ಸುಧಾರಣೆ ಅನ್ನೋದು ಬಹಳ ಕಷ್ಟ ಐತಿ. ಇವತ್ತು ಸಾಕಷ್ಟು ಬದಲಾವಣೆ ಆಗೈತಿ, ಒಬ್ರಿಗೊಬ್ರು ಮನಸ್ಸಪ್ಪ ಬರ್ತಾವೆ, ಹಿಂಗಾಗಿ ಬೇರೆ ಬೇರೆ ಆಗ್ಬಿಡ್ತಾರೆ. ಹಿಂಗಾಗಿ ಬೇರೆ ಆದಾಗ ಶಕ್ತಿ ಬೇರೆ ಬೇರೆ ಆಗ್ಬಿಡ್ತೈತಿ, ಹಿಂಗಾಗಿ ಅವರು ಶಕ್ತಿ ಕುಂಠಿತ ಆಗ್ತದೆ. ನೀವೇನು ಮಾಡಿರಿ, ಅಣ್ಣ ತಮ್ಮ ಕೂಡಿದಿರಿ,
0: ಅಣ್ಣ ತಮ್ಮ
1: ಎಲ್ಲರೂ ಕೂಡ ನೀವು ಅದರೊಳಗೆ ಬದುಕು ಕಾಣ್ಲಿಕ್ಕೆ.
0: ಹೌದು,
1: ದುಡ್ಡು ಅಷ್ಟೇ ಅಲ್ಲ, ನೀವು ಏನು ಬೇಕಾದ್ರೂ ನಿಮಗೆ ಸಿಗುತ್ತಲ್ಲ ಅಲ್ಲಿ.
0: ಮಕ್ಕಳಾದ್ರೂ ಒಂದೇ ಗುಟ್ಟಿನಾಗ ಇದೇವ್ರಿ, ನಮ್ಮ ತಮ್ಮರಾದ್ರೂ ಒಂದೇ ಗುಟ್ಟಿನಾಗ ಇದೇವ್ರಿ. ಯಾವ್ದು ಕೆಲಸ ಮಾಡ್ಬೇಕು ಅನ್ನೋದು, ನಾವು ಇದನ್ನು ಮೇವು ಮಾಡಕತ್ರ ಅವರು ಮಕ್ಕಳಾದ್ರೂ ಕೆಲಸ ಮಾಡ್ತಾರೆ ರೀ. ಈಗ ಮತ್ತೆ ಈಗಾಗಲೇ ಟೊಮೆಟೊ ಹಚ್ಚಾಯ್ತೇವೆ ರೀ, ಇವತ್ತು ಟೊಮೆಟೊನ ಊಟನೂ ಹೊಡೆದಿದ್ರು ಅದಕ್ಕೆ. ಹಂಗಾಗಿ ಒಂದೊಂದು ಕೆಲಸಗಳನ್ನು ಒಬ್ಬೊಬ್ಬರು ನೇಮಾಕಿ ಮಾಡ್ಕೋತೀವಿ. ಈಗ 4 ಮಕ್ಕಳು ಮಾಲಿ ಮಾಡ್ಬೇಕಂದ್ರೆ ಈಗ ತಕ್ಷಣ ರೀ, ಒಬ್ರು ಹೂ ತಂದು ಕೊಡ್ತಾನೆ ರೀ, ಅವ್ನು ಸಾಲಿಗೆ ಹೋಗ್ತಾನೆ ಮಗ ಒಬ್ಬ, ಅವ್ನು ತಂದು ಕೊಟ್ಟ ಹೋಗ್ಬೇಕು ಸಾಲಿಗೆ ರೀ. ಮುಂಜಾನೆ ಅದು ಅವ್ರ ಬಡ ಬಡ ಬಂದವ್ರನ್ನ 4 ಮಂದಿ ಒಬ್ಬೊಬ್ರು ಮಾಲಿ ತುಂಬ ಹಿಡಿದ್ರಿಂದ ಬಡ ಬಡ ಚುಚ್ಚೆ ಬಿಡ್ತಾರೆ. ಅದಕ್ಕೆಲ್ಲ ಇದ್ ಮೇಲೆ ರೆಡಿ ರೀ. ಯಾವುದೇ ಕೆಲಸಗಳನ್ನ ಅವ್ರ ಕಾಲೇಜಿಂದ ಬಂದ್ರಂದ್ರೆ ನಾವು ತರಕಾರಿ ಹರ್ಕೊಂಬಂದು ಮನ್ಯಾಗ ಇಟ್ಟಿರ್ತೀವಿ ರೀ, ಅವ್ರು ಊರಾಗ ಹೋಗಿ ಮಾರಿ ಬರ್ತಾರೆ. ಮತ್ತು ನಮ್ಮ ತರಕಾರಿ ಅಂದ್ರೆ ಸಾವಕೃಕಿಸ್ ತರಕಾರಿ ನಮ್ಮದು ಮಾರಾಟ ಆಗೋರಿಗೆ ಯಾವುದು ಮಾರಾಟ ಆಗೋಲ್ಲ. ಯಾಕಂದ್ರೆ
1: ಊರಾಗ
0: ವಾರದಾಗ ಒಂದ್ಸಲ 2 ಸಲ ಹೋಗ್ಲಿಲ್ಲ ಅಂದ್ರೆ, ಮಂಗಳವಾರ ಸಂತಿ ಒಂದು ಮಾಡ್ತೇವ್ರಿ ಅಂದ್ರೆ ನಡಕ ಅವ್ರು ಆಯ್ತಾರದ ಹೋಗ್ಲಿಲ್ಲ ಅಂದ್ರೆ ನೀವು ಯಾಕೆ ಬರಲಿಲ್ಲ, ಏನು ಅಲ್ಲಿ ಹೋಗಿನ ಸ ಕಾಲೇಜ್ ಹೋಗಿ ಆಯ್ತಾರಲ್ಲಿ ಕಾಲೇಜ್ ಹೋಗ್ತಿತ್ತು ಮಕ್ಕಳನ್ನ ಕೇಳ್ತಾರೆ ಕ್ವಶನ್ ಆಗ್ತಾರೆ. ಅಂದ್ರೆ ನಮ್ಮ ತರಕಾರಿ ಮಂಗಳವಾರ ಇಲ್ಲ ಅಂದ್ರೆ 1,000 rupees ಅಲ್ಲಿ ಊರಾಗ ಸಂತಿ ಆಕೈತಿ. ಯಾವುದೇ

0: ಹೀರಿಕಾಯಿ ಆಯ್ತು, ಅರಶಿನ ಪುಡಿ ಆಯ್ತು, ಎಲ್ಲ ಮಾರಾಟ ಮಾಡ್ತೇವೆ ಅಲ್ಲಿ ಜಾಗದ ಮೇಲೆ. ಊರಾಗ ಗುರುವಾರ ಯಾವಾಗ ಸಾಲಿ ಸೂಟಿ ಹಾಕೈತೆ ಅವ್ರ ಮಕ್ಕಳು.
1: ರಾಮಣ್ಣ ನಂದನವಾಡಿ ಅವರ, ಇವತ್ತು ನಮ್ಮ ರೈತರಿಗೆ ಮತ್ತೊಂದು ಸವಾಲು ಅಂದರೆ, ನಾವು ಉದ್ದಿಮೆ ಅಲ್ಲ ಅಂತ ಕೊತಾರೆ, ಅಂದರೆ ನಾವು ಬೆಳೆಯೋರು, ಇನ್ನೊಬ್ರು ಬಂದು ನಮ್ಗೆ ರೊಕ್ಕ ಕೊಡ ಅಂತಾರೆ, ಯಾರು ಕೊಡ್ತಾರ್ರಿ? ಈಗ ನಮ್ಮದು ಮಾರಾಟ ಮಾಡೋ ಒಂದು ಕಲೆ, ಅದನ್ನು ನಾವು ರೂಢಿ ಮಾಡ್ಕೊಳ್ಬೇಕು. ಈಗ ನೋಡಿ ಎಷ್ಟು ಚೆಂದ ಮಾಡ್ತೀರಿ ನೀವು, ನೀವು ಹೋಗಿ ನಿಮ್ಮ ಕುಟುಂಬದವ್ರು ಹೋಗಿ ಮಾರಾಟ ಮಾಡ್ತೀರಿ, ಯಾರು ಮಧ್ಯವರ್ತಿಗಳಿಲ್ಲ, ಇದು ಹೆಂಗೆ ಎಲ್ಲರೂ ಮಾಡೋಕ್ಕಾಗತ್ತೇನು? ಇದು
0: ಮಾಡೋಕ್ಕೂ ಹಾಕಿ ಸಾಧ್ಯ ಆಕೈತೆ ರೀ. ಅದಕ್ಕೆ ನಾವು ನಮ್ಮ ಶರೀರನ್ನು ಅದಕ್ಕೆ ನಾವು ಇದಾ ಮಾಡ್ಕೋಬೇಕು ರೀ. ನಾವು ಮಾಡಾಗ್ಲಾಕ ನಾ ಬಿಡ್ಲಾಕ, ನಾ ಮಾಡಲಿ ನಾ ಬಿಡ್ಲಿ ಅನ್ನೋದು ನಮ್ಮಲ್ಲಿ ಆ ಹೆಮ್ಮೆ ಬರಬಾರ್ದು ರೀ ಸರ್. ಅಂದ್ರೆ ನಾವು ಎಲ್ಲದಕ್ಕೂ
1: ಯಾವ ಕೆಲಸ ಆದರೂ
0: ನಾವು ತಯಾರಾಗಿರ್ಬೇಕು ರೀ. ಅಂದ್ರೆ ಅದು ನಮಗೆ ನಮಗೆ ಆ ಲಾಭ ನಮಗೆ ಇರ್ತೈತಿ ಸರ್, ಆ ಲಾಭ ನಮಗೆ ಬಂದೇ ಬರ್ತೈತಿ ರೀ. ಅದು
1: ಈಗ ಈ ಥರ ಸಣ್ಣ ಸಣ್ಣ ಇದ್ರೊಳಗೆ ಈ ಥರ ನೀವು ಬಹಳ ಬಹು ಬೆಳೆ ಬೆಳಿತೀರಿ, ಸ್ವಲ್ಪ ಸ್ವಲ್ಪ ಆದರೂ ಭಾಳ ಬೆಳಿತೀರಿ, ಬೆಳೆದಾಗ ಭಾಳ ವಿಧ ಇದ್ದಾಗ, ಈಗ ವಾಟ್ಸಪ್ ಬಂದವ್ರಿ, ಸೋಮನಹಳ್ಳಿ ಸಸಿ ಹೆಂಗೆ ಮಾಡ್ತಾರೆ, ಅವ್ರೇನು ಮಾಡ್ತಾರೆ, ವಾಟ್ಸಪ್ನ ಮೆಸೇಜ್ ಕಳಿಸ್ತಾರೆ, ನಮ್ಮ ಈಗ ನಾಟಿ ಶೇಂಗಾ ಬಂದವ ನಮ್ಮ ಹೊಲದಾಗ, ಯಾರು ಬೇಕಾದರೆ ನೀವು ಆರ್ಡರ್ ಮಾಡ್ಬೋದು ಅಂತೇಳಿ ಅವ್ರು ತಾವು ಬಂದು ತೊಗೊಂಡೋಗ್ತಾರೆ. ಆದರೆ ಈ ಬದಲಾವಣೆ ಸಾಮಾಜಿಕ ಜಾಲತಾಣದಲ್ಲ ಮೊಬೈಲು, ನೀವು ದೊಡ್ಡ ಮೊಬೈಲ್ ತೊಗೊಳ್ರಿ, ಅದರೊಳಗೆ ವಾಟ್ಸಪ್ ಗ್ರೂಪ್ ಮಾಡ್ಕೊರಿ, ಅದರೊಳಗೆ ನೀವು ಕಳಿಸಿದ್ರಂದ್ರೆ ನೀವು ಹೋಗ್ಬೇಕಾಗಿಲ್ಲ, ತಾವು ಬಂದು ತೊಗೊಂಡೋಗ್ತಾರೆ, ಅಥವಾ ಅಲ್ಲಿ ಹೋಗಿ ನೀವು ಕೊಟ್ಟು ಬರೋಕ್ಕೂ ಬರ್ತದೆ, ಅದು ಇರ್ತದೆ. ಈಗ ಎಷ್ಟೋ ಮಂದಿ ಹೆಂಗೆ ಮಾಡ್ತಾರೆ, ನಮ್ಮ ರೈತ ಬಾಂಧವ್ರು ಈಗ ಮಾರುಕಟ್ಟೆ ಮಾಡಬೇಕು ಅಂತಂದ್ರೆ, ಇವತ್ತು ಒಂದೇ ಬೆಳೆ ಬೆಳೀತಾರೆ, ಆಮೇಲೆ ಹೋಗಿ ಮಾರುಕಟ್ಟೆಗೆ ಹಾಕ್ತಾರೆ, ಅವಾಗ ಏನಾಗ್ತದೆ, ಇವತ್ತು ರೇಟ್ ಇಲ್ಲರೆ ನಾಳೆ ಬರ್ರಿ ಅಂತಾರೆ, ಅಂದ್ರೆ ನೀವು ಹೇಳಿದ್ರಲ್ಲ ಕಣ್ಣು ಮುಚ್ಚಾಲ ಆಟ ಆಗ್ತದೆ, ಅವಾಗೇನಾಗ್ತದೆ ಅವ್ರು ಬೇಕಾದ ರೇಟ್ ಸಿಗೋದಿಲ್ಲ, ಮತ್ತು ಕಡೆಗೆ ಬರ್ಬೇಕಾದ್ರೆ ಕಡೆಗೆ 5,000 6,000 ಹಿಂಗೆ ಇಟ್ಕೊಂಡ್ಬರ್ತಾರೆ. ಆ ತೊಗೊಂಡು ಏನು ಮಾಡೋಕ್ಕಾಗತ್ತೆ ಹೇಳ್ರಿ? ಭಾಳ ಮಂದಿಗೆ ರೈತರಿಗೆ ಸಮಸ್ಯೆ ಅದ, ಎಲ್ಲೋ ಒಬ್ಬರು ಅಪರೂಪ ಚಲೋ ಲಾಭ ಮಾಡ್ಕೊಳ್ಳೋರು ಇದ್ದಾರೆ ಇಲ್ಲ ಅನ್ನಂಗಿಲ್ಲ. ಆದರೆ ಈ ಮಾರುಕಟ್ಟೆ ಒಂದು ಶಾನ್ಯತನ ಐತಲ್ಲ, ಹೆಂಗೆ ಬೆಳೆಸ್ಕೋಬೇಕು ನಮ್ಮ ರೈತ ಬಾಂಧವರು ಹೇಳ್ರಿ?
0: ಸರ್, ನಾವು ಏನು ಮಾಡಿರ್ತ ವಸ್ತುಗಳನ್ನು ಅದನ್ನು ನಾವು ಅದನ್ನು ಮಾರಾಟ ಮಾಡ್ಬೇಕ್ರಿ. ಈಗ ನನ್ನ ಊರಾಗ ನಾವು ಇಲ್ಲಿ ಎಲ್ಲೂ ಹೊರಗೆ ಹೋಗ್ಲಿ, ನಾವು ಒಂದು 10 ನಿಮಿಷ ನಮ್ಮ ಒಂದು ತುಂಬ ಅಂತ ಹೇಳ್ತಾರೆ, ಅರಸ್ಕೆ ಅವ್ರು ತುಂಬ ಅಂತಾರೆ ರೀ, ಆನಂತರ ಯೂನಿವರ್ಸಿಟಿ ಕಾಲೇಜಾಗ ತುಂಬ ಅಂತಾರೆ ರೀ, ಒಂದು ಒಮ್ಮೆ ತೋರಿಸ್ಬೇಕು ಅಂತ ಹೇಳ್ತಾರೆ ನಮಗೆ. ನಮಗೆ ಹೋಗುವಂತ ಅಂಥದ್ದು ಬರೋದು ಇಲ್ಲರಿ, ಯಾಕಂದ್ರೆ ನಮ್ಮ ಊರಾಗ ಮಾರಾಟ ಅಂದರೆ ಮಾರಾಟ ಆಕೈತೆ ನಮಗೆ. ನಮ್ಮದೊಂದು ಮುಂದೆ ಒಂದು 4,000 100 ಮಂತಾನೈತಿ ರೀ, ನಾವು ಏನು ಮಾರ್ತೇವೆ, ನಮ್ಮದು ಕಾಯಿಪಲ್ಲೆ ಬರಲಿಲ್ಲ ಅಂದರೆ ಚಾಲೂ ನಾನು ರೀ, ಅರ್ಶಿನ ಸೂಕ ಎಲ್ಲಿ ಕೊಡ್ಬೇಕು ಅಂತ ಐಸಲ್ ರೀ, ಅವ್ರು ನಮ್ಮ ಮನೆಗೆ ಬರ್ತಾರೆ ರೀ. ನಾವು ಎಷ್ಟು ಕಾಯಿಪಲ್ಲೆ ಒಂದು 10 ಗಂಟೆ ಕಾಯಿಪಲ್ಲೆ ಬೆಳೀರಿ ನೋಡಿ, ನಮ್ಮ ಊರಾಗ ಕಬಸ್ತೈತೆ ನಮ್ಗೆ.
1: ಅಲ್ಲೇ ನಿಮ್ಗೆ ಮಾರ್ಕೆಟ್ ಸಿಗ್ತದೆ,
0: ನಮ್ಮ ಮಾರ್ಕೆಟ್ 30-35 kg ಮೆಣಸಿಕಾಯಿ ಮಾರ್ತಾನೆ ರೀ, 15 ರೂಪಾಯಿ ಪಾವು ಕಿಲೋ ಮಾರ್ತೇವೆ ರೀ. ಆನಂತರ ಹೀರಿಕಾಯಿ 10 ರೂಪಾಯಿ ಮಾರ್ತೇವೆ ರೀ, ಬೀನ್ಸ್ ಮಾರ್ತೇವೆ 10 ರೂಪಾಯಿ ಪಾವು ಕಿಲೋ ಅದಂಗೆ, ಒಂದೊಂದು ಕ್ವಿಂಟಲ್ ಗಂಟೆ ಮಾರ್ತೇವೆ ರೀ. ನಾವು ಒಂದು ವಾರಕ್ಕೆ ಕುಂತ ಅಂದ್ರೆ ಮಕ್ಳು ಹಿಂಗೆ ಹೋಗಿ ಬಂದ್ರೆ ರೌಂಡಾಗಿ ಮಾರ್ತಾರೆ ರೀ, ಮಕ್ಕಳು ಮಾರ್ತಾರೆ ರೀ, ಒಟ್ಟು ಒಂದು ಕ್ವಿಂಟಲ್ ಗಂಟೆ ಮಾರ್ತೇವೆ, 5,000 ರೂಪಾಯಿ ವ್ಯಾಪಾರ ಮಾಡ್ಕೊಂಡು ಮನೆಗೆ ಬರೋದಿಲ್ಲ ನಾವು ಮಂಗಳವಾರ ಊರಾಗ ಸಂತೆ ಆದ್ರೆ.
1: ಈಗ ರೈತ ಬಾಂಧವರೇ, ಈಗ ಎಷ್ಟೋ ಜನ ಏನು ತಿಳ್ಕೊಂಡ್ರೆ ಅಂದ್ರೆ ಕೃಷಿ ಅನ್ನೋದು ಒಂದು ಪಾರ್ಟ್ ಟೈಮ್ ಜಾಬ್ ಅನ್ಕೊಂಡ್ರೆ, ಹಂಗಲ್ಲದು ನೋಡಿ, ಈಗ ನಮ್ಮ ರಾಮಣ್ಣ ಇಡೀ ಕುಟುಂಬದವರು, ರಾಮಣ್ಣ ನಂದನವಾಡಿ ಅವರು ಇಡೀ ಕುಟುಂಬದವರು ಈ ಇದ್ರ ಕೂಡ ಇದ್ದಾರೆ, ಆ ಹೊಲದ ಕೂಡ ಇದ್ದಾರೆ, ಆಮೇಲೆ ಪೂರ್ಣ ಅದ ಜಾಬ್ ಅವ್ರದ್ದು. ಯಾಕಂದರೆ ಪರಿಪೂರ್ಣವಾಗಿ ನಾವು ಒಂದು ಕೆಲಸ ತಿಳ್ಕೊಂಡ್ರೆ ನಮಗೆ ಖುಷಿ ಅನ್ನೋದಿಲ್ಲ, ಲಾಭ ಇದ್ದೇ ಇರ್ತೈತಿ. ನಾವೇನು ಮಾಡ್ತೀವಿ ಅದನ್ನು ನೋಡೋಣ ಅಂತೇಳಿ ಎಷ್ಟೋ ಸಲ ಏನು ಮಾಡ್ತಾರೆ ನಮ್ಮ ರೈತ ಬಾಂಧವ್ರು, ಹಳ್ಳಿಗೆ ಈಗ ಕಟ್ಟೆ ಮೇಲೆ ಕೂತು ಹರಟೆ ಹೊಡಿತಾರೆ, ಆದ್ರೆ ಹೊಲಕ್ಕೆ ಹೋಗೋದಿಲ್ಲ. ಬೆಳಿಗ್ಗೆ ನಶನೆ ಎದ್ದು ಹೊಲಕ್ಕೆ ಹೋಗೋ ಮಂದಿ ಈಗ ಭಾಳ ಕಮ್ಮಿ ಆಗ್ಯಾರ. ಆಮೇಲೆ ಕಳೆ ಬಿತ್ತ, ಆಮೇಲೆ ಅದಕ್ಕೇನಾದರೂ ಹುಳ ಬಿತ್ತ, ಅದನ್ನು ನೋಡೋಕ್ಕೇ ಇಲ್ಲ. ನಾವು ಮೊನ್ನೆ ಒಂದ್ಸರಿ ಹೆಸರು ನೋಡೋಕೆ ಹೋಗಿದ್ದೆ, ಬಾಜು ಹೊಲದವ್ರು ಅದ್ರೊಳಗೆ ಏನಂತಂದ್ರೆ ಹೆಸರಿಗಿಂತ ಕಸನ ದೇವನಾಗ ಬೆಳೆದೈತಿ, ಅಸುಮ್ಮನದಾರ. ಆಮೇಲೆ ಎಷ್ಟೋ ಹುಳಗಳು ಬಂದು ಅವು ತಿನ್ನಕತ್ತಾವ, ಏನು ಮಾಡೋಕೆ ತಯಾರಿಲ್ಲ. ಮಗ್ಲು ಹೊಲದವ್ರು ಎಷ್ಟು ಚಲೋ ಇಟ್ಟಾರ, ಅವ್ರ ಹೊಲಕ್ಕೂ ಹೊಂಟಾವು. ಅಂದ್ರೆ ಹಿಂಗೆ ನಾವು ಆಲಸ್ಯನ ಮಾಡ್ಕೊಂಡ್ರೆ ನಮ್ಗೆ ಸಮಸ್ಯೆ ಆಕತಿ. ಇಂಥವ್ರಿಗೆ ನೀವೇನು ಹೇಳ್ತೀರಿ?
0: ಸರ್ ನೋಡ್ರಿ, ಭೂಮಿ ಮೇಲೆ ಯಾರು ಭಾಳಷ್ಟು ಅವಲಂಬನೆ ಇಟ್ಕೊಂಡಿರ್ತಾರೋ, ನೇಟ್ವಾಗಿ ಯಾರು ಇರ್ತಾರೋ, ಆನಂತರ ನಾವು ಯಾವುದೋ ಒಂದು ಇದೊಂದು ಹೇಳ್ತೇನೆ ರೀ. ಸಮಸ್ಯೆ ಏನಂದ್ರೆ, ನಾವು ಎಷ್ಟು ನಾವು ಹೊರಗಡೆ ತಿರುಗಾಕಿ ಇಡ್ತೇವ್ರಲ್ಲ, ಅಷ್ಟು ನಮ್ಮ ಭೂಮಿ ಬಿಡುವ ಆಕೈತಿ. ಹೊರಗಡೆ ಹೋಗಬಾರ್ದು, ನಾವು ಭೂಮಿ ಬಿಟ್ಟು ಭೂಮಿ ಒಳಗೆ ನಾವು ದುಡಿದೇವು ಅಂದ್ರೆ ಆಯ್ತು, ಕೊಟ್ಟಕ್ಕೆ ಕೊಡ್ತಾಳೆ ರೀ. ಹೊರಗಡೆ ಹೊಂಟಿವಿ ಅಂದ್ರೆ ನಾವು ಒಂದು ಸೈನಿಕ ಬಿಡ್ತೇವೆ ರೀ, ಸೈನಿಕ ಬಿದ್ದಾಗ ಭೂಮಿ ಪಡ ಬಿಡ್ತೈತಿ ರೀ. ನಾವೇನು ದಾಡಕ್ಕೊಂದಿವಿ ತಿಳ್ಕೋ ರೀ, ಒಂದು ಈಗ ಬಂದು ಈಗ ಹೋಗ್ಬೇಕಂದ್ರೆ 3-4 ತಾಸು ಬೇಕು ಸಾಹೇಬ್ರ. ಅಲ್ಲಿ 4 ತಾಸು ತೆಗೆದ ಒಂದು ತಾಸಿಗೆ ತಾಸಿಗೆ ಒಂದು ನಿಮಿಷಕ್ಕೆ ನಿಮಿಷ ತೆಗೆದಿರ್ತೈತಿ ನೋಡ್ರಿ. 5 ನಿಮಿಷ ಹೆಚ್ಚ ಕಡಿಮೆ ಆದ್ನಂದ್ರೆ ಒಂದು ಎರೆಹುಳು ತೊಟ್ಟಾಗ ಇರಿ ಹೋಕ್ಕೊಂದ್ರೆ ಒಂದು 10,000 ರೂಪಾಯಿ ಲಾಸ್ ಅದಂತ.
1: ಹಾಂ, ಎರೆಹುಳು ತೊಟ್ಟಿ ಒಳಗೆ ಒಂದು
0: ಸ್ವಲ್ಪ ಇರಿ ಹೋಕ್ಕೊಂದ್ರೆ 10,000 ರೂಪಾಯಿ ಲಾಸ್ ರೀ.
1: ಹೌದು, ತಿಂದ್ಬಿಡ್ತು,
0: ಯಾಕಂದ್ರೆ ಇರ್ವಿ ತಿಂದ್ಬಿಡ್ತಾವ್ರಿ ಅವ. ನಾವು ಜಾಗ್ರತವಾಗಿ ಎಷ್ಟು 5 ನಿಮಿಷ ಸೆಕೆಂಡ್ ನೋಡ್ಬೇಕ್ರಿ ಅವನು, ನಾವು ಹಿಂಗೆ ನೋಡ್ಕೊಂತಿರ್ಬೇಕು. ಅನಂತರ ಜೇನು ಸಾಕಾಣಿಕೆ ಅದ್ರಾಗ ಉತ್ಪನ್ನ ಸಾಕಾಡಿಲ್ರಿ, 2,000 ರೂಪಾಯಿ 1 ಲೀಟರ್ ಮಾರ್ತವ್ರು ನಾವು. 1 ಲೀಟರ್ ಮಾಡ್ಬೇಕು 2,000 ತಗೋತಾರೆ. ಇಲ್ಲಿ ನಿಮ್ಗೆ ಹಾದ್ರೆ ಅಂದ್ರೆ 500 ರೂಪಾಯಿ ಲೀಟರ್ ಕೊಡ್ತಾರೆ ಇಲ್ಲಿ. ನಮ್ಮ ತಾಗ ಪ್ಯೂರ್ ತಗೋಬೇಕಂದ್ರೆ 2,000 ರೂಪಾಯಿ ಮಾರ್ತವ್ರು ನಾವು.
1: ರಾಮಣ್ಣ, ನಿಮ್ಮ ಮಾತು ಕೇಳಿದ್ರೆ ಹಾಲು ಕುಡಿದಷ್ಟು ಸಂತೋಷ ಆಗತ್ತೆ. ಯಾಕಂದ್ರೆ ಕೃಷಿಯನ್ನು ಸಂಪೂರ್ಣವಾಗಿ ನೀವು ಇಷ್ಟು ಅಪ್ಕೊಂಡಿರಲ್ಲ, ನೀವು ನಂಬಿಲ್ಲ, ಬರೀ ಅಪ್ಕೊಂಡಿರೋದನ್ನ
0: ಅಪ್ಕೊಂಡು.
1: ಕೃಷಿ ಜೊತೆಗೆ ನಿಮ್ಮ ಜೀವನ ಅಂದರೆ ಮಣ್ಣಿನ ಕೂಡ ನೀವು ಯಾವಾಗಲೂ ಕೂಡ ಮಣ್ಣಾಗಿ ದುಡಿಲಿಕ್ಕತ್ತೀರಿ. ಅಂದ್ರೆ ಇಷ್ಟು ಅಂದ್ರೆ ಒಂದಾಗಿರಿ ಅಷ್ಟು ಪ್ರೀತಿಯಿಂದ ನೀವು ಮಾಡ್ತಿರಲ್ಲ, ಅದಕ್ಕೆ ನಿಮ್ಗೆ ಲಕ್ಷ್ಮೀಕಾಯಿ ಹಿಡಿದಾಳ. ನಮ್ಮ ರೈತ ಬಾಂಧವರು ಹೇಳೋಣ ಅಂದ್ರೆ ಇವತ್ತು ಇದನ್ನ ಒಂದು ಉದ್ಯಮವಾಗಿ ತೆಗೆದುಕೊಳ್ಳೋಣ. ಪ್ರೊಫೆಷನಲ್ ಅಂದ್ರೆ ಇದಕ್ಕೆ ರಾಮಣ್ಣ ನಂದನವಾಡ ಅವ್ರು ನೋಡಿದ್ರೆ ಏನು ಪ್ರೊಫೆಷನಲ್ ಪಾ ಅಂತ ಅನಿಸ್ತೈತೆ ನಮ್ಗೆ. ನಾವೆಲ್ಲದಕ್ಕೂ ಅಂತೀವಿ ಯಶಸ್ವಿ ರೈತ ಅಂದ್ರೆ ಹಿಂಗಿರ್ಬೇಕು. ಅದಕ್ಕೆ ನಾವು ನಮ್ಮ ಆಲಸ್ಯವನ್ನು ಕೊಡಿಕೊಳ್ಳೋಣ.

0: ಇವತ್ತು ಏನೇ ಇರಲಿ, ಇವತ್ತು ಒಬ್ಬಗೆ ಸಾವಯವ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅಂದರೆ ಸ್ವಲ್ಪ ಸಮಯ ಬೇಕಾಗ್ಬೋದು, ಒಂದು ಸ್ವಲ್ಪ ಸಾವಯವ ಮಾಡೋದು, ಇನ್ನೂ ಸ್ವಲ್ಪ ರಾಸಾಯನಿಕ ಕೃಷಿ ಮಾಡ್ಬೋದು, ನಿಧಾನಕ್ಕೆ ನಿಧಾನಕ್ಕೆ ನಾವು ಬದಲಿ ಮಾಡಿಕೊಂಡು ಪಾರಂಪರಿಕ ಕೃಷಿ ಏನು ಬಂದರೆ ಖರ್ಚುನ ಕಡಿಮೆ ಆಗ್ತದೆ, ಮತ್ತು ಹಿಂಗೆ ವೈವಿಧ್ಯಮಯ ಅಂತರ ಬೆಳೆ ಬೆಳೆದು ಸಾಕಷ್ಟು ವೈವಿಧ್ಯಮಯವಾಗಿ ಕಾಯಿಪಲ್ಲೆ ಆಗಲಿ, ಕಬ್ಬು ಮತ್ತು ಬೇರೆ ಬೇರೆ ಕಾಳುಗಳು ಎಲ್ಲನೂ ಬೆಳಿಬೋದು, ದಾಲ್ಚಿನ್ನಿಯನ್ನು ಸಹಿತ ಬೆಳೀಲಿಕ್ಕತ್ತಾರೆ ಇವರು. ಅಂದರೆ ಈ ಥರ ಅರಿಶಿನದೊಳಗೆ ಸಾಕಷ್ಟು ಲಾಭ ಐತೆ ಅಂತ ಹೇಳಕತ್ತಾರೆ. ಅಂದರೆ ನೀವು ಇಂಥ ಒಂದು ಪ್ರಗತಿಪರ ರೈತರ ಒಂದು ಹೊಲಕ್ಕೆ ಹೋಗಿ ಏನದ ಒಂದು ರೈತರ ಬದುಕು ಹೆಂಗಿದೆ, ಯಶಸ್ವಿ ಬದುಕು ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಅವಾಗ ನಮಗೇನಾಗ್ತದೆ, ಏನು ಮಾಡ್ಬೋದು, ಏನು ಮಾಡಿದ್ರೆ ಏನು ಚಲೋ, ಏನು ಮಾಡಲಿಕ್ಕೆ ಅಂದರೆ ನಾವು ಪಾರಾಗ್ತೀವಿ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಇವೆಲ್ಲ ವಿಷಯವನ್ನು ತಿಳ್ಕೊಬೇಕು ಅಂತಂದ್ರೆ ರಮಣ್ಣ ಅವರಿಗೆ ನಿಮ್ಮ ದೂರವಾಣಿ ಸಂಖ್ಯೆ ಒಂದು ಹೇಳಿಬಿಡ್ರಿ. ನಮ್ಮ ರೈತ ಬಾಂಧವರು ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂದರೆ ರಮಣ್ಣ ಶಿವನಗೌಡ ನಂದನವಾಡಿ ಅವರೇ ನಿಮ್ಮ ಮೊಬೈಲ್ ಸಂಖ್ಯೆ ಒಂದು ಹೇಳಿಬಿಡ್ರಿ, ಫೋನ್ ಮಾಡಿದ್ರೆ ಅವರಿಗೆ ಮಾರ್ಗದರ್ಶನ ಮಾಡ್ತೀರಿ?
1: ಮಾಡ್ತೀನಿ ಸರ್.
0: ನಂಬರ್ ಹೇಳ್ರಲ್ಲ, ಮೊಬೈಲ್ ನಂಬರ್
1: 95 35 ರೀ, 42 22 21 ರೀ.
0: 95 35 42 27 21. ರಮಣ ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯ್ತು. ಇಡೀ ಕುಟುಂಬನ ಅದ್ರ ಜೊತೆಗೆ ನೀವು ಬದುಕ್ತಾ ಇದ್ದೀರಿ. ನಿಮ್ಮ ಯಶಸ್ವಿ ಬದುಕು ನಮ್ಮ ರೈತ ಬಾಂಧವರಿಗೆ ಮಾರ್ಗದರ್ಶಿ ಆಗಲಿ ಅಂತ ಹಾರೈಸ್ತೀವಿ. ಮತ್ತು ನಿಮ್ಮ ಬದುಕು ಇನ್ನೂ ಉಜ್ವಲ ಆಗಲಿ, ಇನ್ನೂ ಹೆಚ್ಚು ಹೆಚ್ಚು ಲಾಭವನ್ನು 4 ಲಕ್ಷವರೆಗೆ ನೀವು ಲಾಭ ಮಾಡ್ಲಿಕ್ಕತ್ತೀರಿ. ಇದು ಇನ್ನೂ ಡಬಲ್ ಆಗಲಿ, 8 ಲಕ್ಷ ಆಗಲಿ, ಯಾಕಂದ್ರೆ ಡಬಲಿಂಗ್ ದ ಇನ್ಕಮ್ ಅಂತ ನಮ್ಮ ಪ್ರಧಾನಮಂತ್ರಿ ಹೇಳ್ಯಾರ. ಈಗ 4 ಲಕ್ಷ ಇದ್ದು 8 ಲಕ್ಷ ಆಗಲಿ, ಇನ್ನೂ ಹೆಚ್ಚು ಹೆಚ್ಚು ನಿಮಗೆ ಒಂದು ಆದಾಯ ತರೋಂಗಾಗಲಿ, ನಿಮ್ಮ ಆದಾಯಕ್ಕಿಂತ ಮುಖ್ಯ ನೀವು ಒಳ್ಳೆ ಆರೋಗ್ಯನ ಇಟ್ಕೊಂಡಿರಿ, ನಗ್ನಗ್ತಾ ಇರ್ತೀರಿ. ನೀವು ನಿಮ್ಮ ಹೊಲದ ಊಟ ಮಾಡ್ತೀರಿ, ನೀವು ಹೊರಗಿದೇನು ತಿನ್ನೋದಿಲ್ಲ, ಆಮೇಲೆ ಸಾವಯವ ಒಂದು ಪದ್ಧತಿಯಿಂದ ಬೆಳೀತಾ ಇದ್ದೀರಿ, ಯಾವುದೂ ರಾಸಾಯನಿಕದ ಒಂದು ಬೆರಕೆ ಇಲ್ಲ, ಹಿಂಗಾಗಿ ನಿಮ್ಮ ಆರೋಗ್ಯ ಕೂಡ ತುಂಬ ಚಲೋ ಅದ. ಹಿಂಗಾಗಿ ನಿಮ್ಮ ಒಂದು ಈ ಯಶಸ್ವಿ ಬದುಕು ನಮ್ಮೆಲ್ಲ ರೈತ ಬಾಂಧವರಿಗೆ ಮಾರ್ಗದರ್ಶಿ ಆಗಲಿ ಅಂತ ಹಾರೈಸ್ತಾ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ. ರೈತ ಬಾಂಧವರೇ, ನೀವು ಇವ್ರನ್ನ ಮಾರ್ಗದರ್ಶಿಯಾಗಿ ತೆಗೆದುಕೊಳ್ಳಿ, ನೀವು ಕೂಡ ಯಶಸ್ವಿಯಾಗಿ. ನಮ್ಮ ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ರಾಮಣ್ಣ ನಂದನವಾಡಿ ಅವರಿಗೂ ಕೂಡ ನಾವು ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ ರಾಮಣ್ಣ.
2: ನಮಸ್ಕಾರ ಸರ್. ಇದುವರೆಗೆ ವೈವಿಧ್ಯಮಯ ಸಮಗ್ರ ಕೃಷಿ ಕುರಿತು ಅಳ್ನಾವರ ತಾಲೂಕು ಹೊನ್ನಾಪುರದ ಪ್ರಗತಿಪರ ರೈತರಾದ ರಾಮಪ್ಪ ಶಿವನಗೌಡ ನಂದನವಾಡೆ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಶರಣಬಸವ ಚೋಳೇನ್.
3: ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೋಟೆಬೆನ್ನೂರಿನ ಅಡಿವೆಪ್ಪ ಕುರಿಯವರ್ ಮತ್ತು ಸಂಗಡಿಗರಿಂದ ಏಕತಾರಿ ಪದ.
4: ಅಯ್ಯಯ್ಯೋ ನಾ ಮೂಗುತಿ ಕಳಕೊಂಡೆ, ಗಂಡ ಬಡಿತನ ಯವ್ವ ನಾಯೇನ ಮಾಡಿಕೊಂಡೆ. ಅಯ್ಯಯ್ಯೋ ನಾ ಮೂಗುತಿ ಕಳಕೊಂಡೆ.

ಬಡಿತನವ ಹುಟ್ಟ ತಗಂಡ ಒಂದೊಂದ ಬೈತನ ಹೊಲ ಬಂಡ ಬಡಿತನವ ಹುಟ್ಟ ತಗಂಡ ಹಿಂದಿಂದ ತಗಿತನ ನನ ಗಂಡ ಹಿಂದಿಂದ ತಗಿತನ ನನ ಗಂಡ

0: ಇದುವರೆಗೆ ಮೋಟೆಬೆನ್ನೂರಿನ ಅಡಿವೆಪ್ಪ ಕುರಿಯವರ್ ಮತ್ತು ಸಂಗಡಿಗರಿಂದ ಏಕತಾರಿ ಪದ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ. ಇನ್ನು ನಾಳೆಯ ಕೃಷಿರಂಗದಲ್ಲಿ ಹೆಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಕೇಳುತ್ತೀರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು, ಭಾಗವಹಿಸುವ ತಜ್ಞರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು. ನಾಳೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಧಾರವಾಡ.
1: Years of clinical excellence with compassion.
2: From life-saving emergencies to advanced cardiac and multi-specialty expertise.
1: Bengaluru has placed its trust in one name.
2: Choose the care Bengaluru believes in.
1: Call 96868-60310. Fortis Hospital, Cunningham Road. With you for life.
0: ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಇದುವರೆಗೆ ಸುಮನ್ ಕಲ್ಯಾಣಪುರ್ ಅವರ ಮರಾಠಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 96868-60310. Fortis Hospital, Cunningham Road. With you for life.
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
4: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕಾರ್ಯಕ್ರಮ ಯುವವಾಣಿ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ RF ಪಾಟೀಲ್ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಕಮಡೊಳ್ಳಿ ಧಾರವಾಡ ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ.
5: ಕುಂದಗೋಳ ತಾಲೂಕು ಕಮಡೊಳ್ಳಿ ಗ್ರಾಮದ ಶ್ರೀಮತಿ RF ಪಾಟೀಲ್ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಯ ಡಿಪ್ಲೊಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳೋಣ. ಮೊದಲಿಗೆ ಭಕ್ತಿಗೀತೆ ವಿಜಯ ವಿನಾಯಕನೇ ಗಜಮುಖನೇ, ರಚನೆ ಚಿ ಉದಯಶಂಕರ್, ಕುಮಾರ್ ರಾಘವೇಂದ್ರ, ಬ ಪುರ್ತಗೇರಿ ಅವರಿಂದ.

ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯೆಲ್ಲ ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದಲ್ಲೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯೆಲ್ಲ ನೀನು ಹರಿಸಿದರೆ ಯಾವ ಕಾರ್ಯದಲ್ಲೂ

ಸುಲಭ ಪೂಜೆಗೆ ಕರುಣೆಯಿಂದ ನೀ ಬೇಗ ಒಲಿದು ಬರುವೆ, ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ಒರವ ಕೊಡುವೆ, ಪ್ರೇಮದಿಂದ ನೆನೆದವರ ಮನದಿ ಸ್ಥಿರವಾಗಿ ಎಂದು ಇರುವೆ. ವಿಜಯ ವಿನಾಯಕನೇ ಗಜಮುಖನೇ.

0: ಈಗ ಕೇಳೋಣ ಭಾಷಣ ವಿಷಯ ಇಂದಿನ ಕಾಲದ ತಂತ್ರಜ್ಞಾನ. ಪ್ರಸ್ತುತಿ ಪಡಿಸಲಿದ್ದಾರೆ ಕುಮಾರಿ ವಿದ್ಯಾಶ್ರೀ ಸುಣಗಾರ್.
1: ನಾನು ತಂತ್ರಜ್ಞಾನದ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಂದಿನ ಕಾಲದ ತಂತ್ರಜ್ಞಾನವು ಇಂದಿನ ಮಾನವನ ಜೀವನದ ಅವಿಭಾಜ್ಯ ಅಂಗವಾಗಿದೆ ಅಂತ ಹೇಳ್ತೀವಿ. ಮಾನವನು ತನ್ನ ಅಗತ್ಯತೆಗಳನ್ನು ಸುಲಭವಾಗಿ ಪೂರೈಸಿಕೊಳ್ಳಲು ಕಂಡುಹಿಡಿದ ಸಾಧನಗಳು, ವಿಧಾನಗಳು ಮತ್ತು ಆವಿಷ್ಕಾರಗಳ ಬಗ್ಗೆ ಸಮೂಹವನ್ನು ತಂತ್ರಜ್ಞಾನ ಎಂದು ಕರೆಯಲಾಗುತ್ತದೆ. ಇಂದಿನ ಯುಗವನ್ನು ತಂತ್ರಜ್ಞಾನದ ಯುಗವೆಂದು ಕರೆಯುವುದು ತಪ್ಪಲ್ಲ. ಹಳೆಯ ಕಾಲದಲ್ಲಿ ಮಾನವರು ಕೈ ಕಾರ್ಯಗಳ ಮೇಲೆ ಅವಲಂಬಿತರಾಗಿದ್ದರು. ಆದರೆ ತಂತ್ರಜ್ಞಾನ ಅಭಿವೃದ್ಧಿಯಾದ ನಂತರಕ್ಕೆ ಕೆಲಸಗಳು ವೇಗವಾಗಿ ಮತ್ತು ಸುಲಭವಾಗಿ ನಡೆಯಲು ಪ್ರಾರಂಭವಾಯಿತು. ಕೃಷಿ, ಶಿಕ್ಷಣ, ವೈದ್ಯಕೀಯ, ಸಂವಹನ, ಸಾರಿಗೆ, ಕೈಗಾರಿಕೆ ಮುಂತಾದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ತಂತ್ರಜ್ಞಾನ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ಕಂಪ್ಯೂಟರ್, ಇಂಟರ್ನೆಟ್, ಸ್ಮಾರ್ಟ್ ಕ್ಲಾಸ್ಗಳ ಬಳಕೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಜ್ಞಾನ ನೀಡ್ತಾ ಇದ್ದಾವೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಯಂತ್ರಗಳು ಮತ್ತು ಚಿಕಿತ್ಸಾ ವಿಧಾನಗಳಲ್ಲಿ ಮಾನವರು ಜೀವ ಉಳಿಸುವ ಸಹಾಯವನ್ನು ಮಾಡ್ತಾ ಇದೆ. ಮೊಬೈಲ್, ಫೋನ್ ಮತ್ತು ಇಂಟರ್ನೆಟ್ ಮೂಲಕ ವಿಶ್ವದ ಯಾವುದೇ ಭಾಗದೊಂದಿಗೆ ಸಂಪರ್ಕ ಸಾಧಿಸಬಹುದು. ಆದರೆ ತಂತ್ರಜ್ಞಾನದ ದುರುಪಯೋಗವು ನಡೆಯುತ್ತಿದೆ. ಮೊಬೈಲ್ ವ್ಯಸನ, ಸಾಮಾಜಿಕ ಜಾಲತಾಣಗಳ ದುರ್ಬಲ ಬಳಕೆ, ಪರಿಸರ ಮಾಲಿನ್ಯ ಮುಂತಾದ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. ಆದ್ದರಿಂದ ತಂತ್ರಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಬಳಸುವುದು ಅಗತ್ಯ. ಕೊನೆಗೆ, ತಂತ್ರಜ್ಞಾನ ಮಾನವನ ಸೇವಕನಾಗಿರಬೇಕು ಹೊರತು ಮಾಲೀಕನಾಗಬಾರದು. ಸರಿಯಾದ ಬಳಕೆ ಮಾಡಿದರೆ ತಂತ್ರಜ್ಞಾನ ಮಾನವನ ಜೀವನವನ್ನು ಸುಖಕರ ಮತ್ತು ಪ್ರಗತಿಪರವಾಗಿ ಇರಿಸುತ್ತದೆ.
0: ಇದೀಗ ಕೇಳೋಣ ತತ್ವಪದ. ತರವಲ್ಲ ತಗಿ ನಿನ್ನ ತಂಬೂರೀಸ್ವರ. ರಚನೆ ಶಿಶುನಾಳ್ ಶರೀಫ್. ಗಾಯನ ಕುಮಾರ್ ರಾಘವೇಂದ್ರ, ಬ ಪುರ್ತಗೇರಿ.

0: ಪೂರೀ.
1: ಈಗ ಭಾವಗೀತೆ ಇರಬೇಕು ಇರುವಂತೆ, ರಚನೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ, ಗಾಯನ ಕುಮಾರಿ ಮೇಘಾ ಚಿಂಚಲಿಯವರಿಂದ.
2: ಇರಬೇ

0: ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ.
1: ಈಗ ನಗೆ ಭಾಷಣ ಪ್ರಸ್ತುತಿ ಪಡಿಸಲಿದ್ದಾರೆ ಕುಮಾರಿ ವಿದ್ಯಾಶ್ರೀ ತಳವಾರ್.
2: ಹಿಂದೆ ನಮ್ಮ ಅಪ್ಪ ಅಮ್ಮ ಹೇಳ್ತಿದ್ರು ನಮ್ಮ ಕಾಲದಲ್ಲಿ ನಾವು ಬಹಳ ಕಷ್ಟಪಟ್ಟು ಓದುತ್ತಿದ್ದೇವೆ ಅಂತ. ಆದರೆ ನಾವು ಹೇಳೋದು ಏನು ಗೊತ್ತಾ, ನಮ್ಮ ಕಾಲದಲ್ಲಿ ವೈಫೈ ಇಲ್ಲದೆ ಬದುಕಿದ್ದೇವೆ. ಹಿಂದೆ ಸ್ನೇಹಿತರನ್ನು ನೋಡಬೇಕಂದರೆ ಮನೆಗೆ ಹೋಗಬೇಕಾಯಿತು. ಇವತ್ತು ಲಾಸ್ಟ್ ಸೀನ್ ನೋಡಿದರೆ ಸಾಕು, ಒಬ್ಬ ಸ್ನೇಹಿತನಿಗೆ ನಾನು ಕೇಳಿದೆ, ನೀನು ಬೆಳಗ್ಗೆ ಎದ್ದು ಕೂಡಲೇ ಏನು ಮಾಡ್ತೀಯಾ? ಅವನು ಹೇಳಿದ, ಮೊದಲು ದೇವರನ್ನು ನೋಡ್ತೀನಿ. ನನಗೆ ತುಂಬ ಖುಷಿಯಾಯಿತು. ಆದರೆ ನಂತರ ಹೇಳಿದ, ಅಂದರೆ ಫೋನ್ನಲ್ಲಿ ವಾಲ್ಪೇಪರ್. ಇವತ್ತು ನಮಗೆ ಮೂರು ಮುಖ್ಯ ದೇವರುಗಳು, ಅಂದರೆ ಸಾಮಾಜಿಕ ಜಾಲತಾಣಗಳು. ಯಾವ ಪ್ರಶ್ನೆ ಬಂದರೂ ನಾವು ಮೊದಲಿಗೆ ಕೇಳಿದು ಗೂಗಲ್ ಏನು ಹೇಳುತ್ತೆ. ಇವತ್ತು ಓದೋ ವಿಧಾನವೂ ಬದಲಾಗಿದೆ. ಪುಸ್ತಕ ತೆಗೆಯೋದು ಕಷ್ಟ, ಆದರೆ ಸಾಮಾಜಿಕ ಜಾಲತಾಣಗಳನ್ನು ತೆಗೆಯೋದು ಈಸಿ. ಒಬ್ಬ ವಿದ್ಯಾರ್ಥಿ ಹೇಳಿದ, ನಾನು ದಿನಕ್ಕೆ 6 ಗಂಟೆ ಓದುತ್ತಿದ್ದೇನೆ. ಗುರು ಕೇಳಿದರು, ಅದು ಹೇಗೆ? ಅವನು ಹೇಳಿದ, 6 ಗಂಟೆ ಸಾಮಾಜಿಕ ಜಾಲತಾಣಗಳಲ್ಲಿ ಓದುವುದೇ ಅಲ್ವಾ ಸರ್, ಪರೀಕ್ಷೆ ಸಮಯದಲ್ಲಿ ಮಾತ್ರ ನಮ್ಮ ಜೀವನವೇ ಬದಲಾಗುತ್ತದೆ. ಪರೀಕ್ಷೆ ಮುಂಚೆ ನಾಳೆಯಿಂದ ಓದ್ತೀನಿ, ಪರೀಕ್ಷೆ ಬಂದಾಗ ದೇವರೇ ಪಾಸ್ ಮಾಡಿಸು. ಪರೀಕ್ಷೆ ಮುಗಿದ ಮೇಲೆ ಎಲ್ಲ ಈಸಿಯಾಗಿತ್ತು, ನೆಕ್ಸ್ಟ್ ಟೈಮ್ ಸೀರಿಯಸ್ ಆಗಿ ಓದ್ತೀನಿ, ಆ ನೆಕ್ಸ್ಟ್ ಟೈಮ್ ಯಾವತ್ತೂ ಬರುವುದಿಲ್ಲ. ಆನ್ಲೈನ್ ಕ್ಲಾಸ್ ಬಗ್ಗೆ ಹೇಳಬೇಕಂದರೆ, ಟೀಚರ್ ಆರ್ ಯು ಲಿಸ್ನಿಂಗ್ ಸ್ಟೂಡೆಂಟ್ಸ್? ಎಸ್ ಸರ್, ಆದರೆ ಕ್ಯಾಮ್ರಾ ಆಫ್, ಮೈಕ್ ಮ್ಯೂಟ್. ಒಳಗೆ ಏನು ನಡೆಯುತ್ತಿದೆ ಗೊತ್ತಾ, ಒಬ್ಬ ತಿಂದ್ಕೊಳ್ತಾನೆ, ಒಬ್ಬ ಮಲಗಿದ್ದಾನೆ, ಇನ್ನೊಬ್ಬ ಗೇಮ್ ಆಡ್ತಿದ್ದಾನೆ. ಅಂದರೆ ಇವತ್ತು ಪ್ರೆಸೆಂಟ್ಸ್ ಕೂಡ ಸ್ಮಾರ್ಟ್ ಆಗಿದ್ದಾರೆ. ಹಿಂದೆ ಕೇಳ್ತಿದ್ರು ಎಷ್ಟು ಮಾರ್ಕ್ಸ್ ಬಂದಿವೆ ಇವತ್ತು ಅಂತ, ಇವತ್ತು ಕೇಳ್ತಾರೆ ಎಷ್ಟು ಪರ್ಸೆಂಟೇಜ್ ಬ್ಯಾಟ್ರಿ ಇದೆ ಅಂತ. ಅಮ್ಮ ಹೇಳ್ತಾರೆ ಮೊಬೈಲ್ ಇಳಿಸಿ ಓದು, ನಾವು ಹೇಳ್ತೀವಿ ಅಮ್ಮ ಮೊಬೈಲ್ನಲ್ಲೇ ನೋಡ್ಸಿದೆ. ಕೊನೆಗೆ ಒಂದು ಸಣ್ಣ ಸಂದೇಶ, ಟೆಕ್ನಾಲಜಿ ನಮ್ಮ ಬದುಕಿಗೆ ಸಹಾಯ ಮಾಡೋದು ಸರಿ, ಆದರೆ ಅದಕ್ಕೆ ನಾವು ಎಡಿಕ್ಟ್ ಆಗಬಾರ್ದು. ಮೊಬೈಲ್ ಬಳಸೋದು ನಾವು, ಮೊಬೈಲ್ ನಮ್ಮನ್ನು ಬಳಸಬಾರ್ದು. ನಗುತ್ತಾ ಕಲಿಯುತ್ತಾ ಮುಂದೆ ಸಾಗೋಣ. ಧನ್ಯವಾದಗಳು.
1: ಈಗ ಕೇಳೋಣ ಜನಪದ ಗೀತೆ, ಊರ ಮುಂದಿನ ಬಾವಿ, ಗರತಿಯ

ಈಗ ಕೇಳೋಣ ಭಕ್ತಿಗೀತೆ ಕೇಳೋ ಮಹಾದೇವ. ರಚನೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್. ಗಾಯನ ಕುಮಾರಿಯರಾದ ಮೇಘಾ ಚಿಂಚಲಿ, ವಿದ್ಯಾಶ್ರೀ ಸುಣಗಾರ್, ವಿದ್ಯಾಶ್ರೀ ತಳವಾರ್ ಹಾಗೂ ದೀಪಾ ಹರ್ಕುಣಿಯವರಿಂದ.

0: ಹರಹರನೆ.
1: ಈಗ ಕನ್ನಡ ಭಾಷೆ ಕುರಿತು ಭಾಷಣ ಕುಮಾರಿ ಸ್ವಾತಿ ತಂಗಾಯಿಯವರಿಂದ.
2: ಇಂದು ನಾನು ಸಿರಿಗನ್ನಡಂ ಗೆಳಿಗೆ ಸಿರಿಗನ್ನಡಂ ಬಾಳ್ಗೆ ಎಂಬ ಮಂತ್ರದೊಂದಿಗೆ ನಮ್ಮ ಮಾತೃಭಾಷೆ ಕನ್ನಡದ ಮಹತ್ವದ ಕುರಿತು ಮಾತನಾಡಲು ಇಚ್ಛಿಸುತ್ತೇನೆ. ಕನ್ನಡ ಭಾಷೆಯು ಭಾರತದ ಅತ್ಯಂತ ಪ್ರಾಚೀನ ಮತ್ತು ಶ್ರೀಮಂತ ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿದ್ದು 15,000 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವನ್ನು ಹೊಂದಿದೆ. ಸುಮಾರು 6.4 ಕೋಟಿಗೂ ಹೆಚ್ಚು ಜನರು ಮಾತನಾಡುವ 8 ಜ್ಞಾನಪೀಠ ಪ್ರಶಸ್ತಿಗಳೊಂದಿಗೆ ಸಾಹಿತ್ಯಿಕವಾಗಿ ಅತ್ಯುನ್ನತ ಸ್ಥಾನದಲ್ಲಿರುವ ಈ ಭಾಷೆ ಕರ್ನಾಟಕದ ಆಡಳಿತ ಮತ್ತು ಸಾಂಸ್ಕೃತಿಕ ಆಸ್ಮೀಯತೆಯಾಗಿದೆ. ಭಾಷೆಯ ಇತಿಹಾಸ ಮತ್ತು ಹಿರಿಮೆ. ಕನ್ನಡ ಕೇವಲ ಭಾಷೆಯ ಮಾಧ್ಯಮವಲ್ಲ, ಅದು ನಮ್ಮ ಸಂಸ್ಕೃತಿ. ದಕ್ಷಿಣ ಭಾರತದ ದ್ರಾವಿಡ ಭಾಷೆಯ ಕುಟುಂಬಕ್ಕೆ ಸೇರಿದ ಕನ್ನಡ ಬ್ರಾಹ್ಮಿ ಲಿಪಿಯಿಂದ ವಿಕಸನಗೊಂಡಿದೆ. ಕ್ರಿಸ್ತಶಕ ಸುಮಾರು 450 ಹಲ್ಮಿಡಿ ಶಾಸನವು ಕನ್ನಡದ ಅತ್ಯಂತ ಹಳೆಯ ಲಿಖಿತ ರೂಪದ ಸಾಕ್ಷ್ಯವಾಗಿದೆ. ಅಷ್ಟು ಹಳೆಯ ಇತಿಹಾಸ ಹೊಂದಿರುವ ಕನ್ನಡ ಶಾಸ್ತ್ರೀಯ ಭಾಷೆ ಸ್ಥಾನಮಾನಕ್ಕೂ ಅರ್ಹವಾಗಿದೆ. ಸಾಹಿತ್ಯ ಮತ್ತು ಜ್ಞಾನಪೀಠ. ಕನ್ನಡ ಸಾಹಿತ್ಯ ಲೋಕವು ಅಪಾರವಾದದ್ದು. ಪಂಪ, ರನ್ನ, ಪೊನ್ನರ ಕಾಲದಿಂದ ಹಿಡಿದು ವಚನ ಸಾಹಿತ್ಯ ಬಸವಣ್ಣ, ಅಕ್ಕಮಹಾದೇವಿ, ದಾಸ ಸಾಹಿತ್ಯದ ಪುರಂದರದಾಸರವರೆಗೆ ಕನ್ನಡ ಸಾಹಿತ್ಯ ಶ್ರೀಮಂತವಾಗಿದೆ. ಆಧುನಿಕ ಕನ್ನಡ ಸಾಹಿತ್ಯವು 8 ಜ್ಞಾನಪೀಠ ಪ್ರಶಸ್ತಿಗಳಿಗೂ ಮೂಲಕ ಭಾರತದ ಯಾವುದೇ ಭಾಷೆಗಿಂತ ಹೆಚ್ಚಿನ ಜ್ಞಾನಪೀಠಗಳನ್ನು ಪಡೆದು ಸಾಹಿತ್ಯಿಕವಾಗಿ ಅತ್ಯುನ್ನತ ಸ್ಥಾನದಲ್ಲಿದೆ. ಕನ್ನಡ ಭಾಷೆ ತಾರ್ತಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಅತ್ಯಂತ ಪರಿಪೂರ್ಣವಾಗಿದೆ. ಕನ್ನಡಿಗರ ಆಸ್ಮೀಯತೆ ಸಂಸ್ಕೃತಿ ಮತ್ತು ಬದುಕಿನ ಅವಿಭಾಜ್ಯ ಅಂಗವಾಗಿದೆ. ಇಂದಿನ ತಾಂತ್ರಿಕ ಯುಗದಲ್ಲಿ ಇಂಗ್ಲಿಷ್ ಕಲಿಯುವುದು ಅನಿವಾರ್ಯವಾದರೂ ಕನ್ನಡವನ್ನು ಮರೆಯಬಾರದು. ಮಾತೃಭಾಷೆ ನಮ್ಮ ಮನೆಯ ದೀಪವಾಗಿದೆ. ಕನ್ನಡವನ್ನು ಉಳಿಸುವುದು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ. ಮುಂದಿನ ಪೀಳಿಗೆಗೆ ಕನ್ನಡದ ಕಂಪು ಮೂಡಿಸೋಣ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಹೇಳುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ.
1: ಈಗ ಕೇಳೋಣ ಭಾವಗೀತೆ ಕಾಣದ ಕಡಲಿಗೆ ಹಂಬಲಿಸಿದ ಮನ. ರಚನೆ GS ಶಿವರುದ್ರಪ್ಪ. ಪ್ರಸ್ತುತಿ ಪಡಿಸಲಿದ್ದಾರೆ ಕುಮಾರ ರಾಘವೇಂದ್ರ ಬ ಪುರ್ತಿಗೇರಿ.

ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು, ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲೆನೇನು. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ

0: ಕೊನೆಯದಾಗಿ ಜನಪದ ಗೀತೆ ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ, ಗಾಯನ ಕುಮಾರಿ ವಿದ್ಯಾಶ್ರೀ ಸುಣಗಾರ್.
1: ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ, ನಿನ್ನ ತವರೂರ ನಾನೇನು ಬಲ್ಲೆನು.

ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ, ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ. ನವಿಲು ಸಾರಂಗ ನಲಿತಾವೆ ಬಳೆಗಾರ, ನವಿಲು ಸಾರಂಗ ನಲಿತಾವೆ ಬಳೆಗಾರ. ಅಲ್ಲಿ ಹೋದನ್ನ ತವರೂರು ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ, ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ. ನಟ ನಡುವೇಲಿ ಪಗಡೆಯ ಆಡುತ್ತಾಳೆ, ನಟ ನಡುವೇಲಿ ಪಗಡೆಯ ಆಡುತ್ತಾಳೆ. ಅವಳೆ ಕಾನೋ ನನ್ನ ಹಡೆದವ್ವ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಅಚ್ಚ ಕೆಂಪಿನ ಬಾಳೆ ಹಸಿರು ಗಾಜಿನ ಬಾಳೆ, ಅಚ್ಚ ಕೆಂಪಿನ ಬಾಳೆ ಹಸಿರು ಗಾಜಿನ ಬಾಳೆ. ನನ್ನ ಹಡೆದವ್ಗೆ ಬಲು ಆಸೆ ಬಳೆಗಾರ, ನನ್ನ ಹಡೆದವ್ಗೆ ಬಲು ಆಸೆ ಬಳೆಗಾರ. ಕೊಂಡೋಗೋ ನನ್ನ

ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನಿನ್ನ ತವರೂರ ನಾನೇನು ಬಲ್ಲೆನು, ನಿನ್ನ ತವರೂರು ನಾನೇನು ಬಲ್ಲೆ.

0: ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ.
1: ಇದುವರೆಗೂ ಕುಂದಗೋಳ ತಾಲೂಕು ಕಮಡೊಳ್ಳಿ ಗ್ರಾಮದ ಶ್ರೀಮತಿ ಆರ್ಎಫ್ ಪಾಟೀಲ್ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಈ ಕಾರ್ಯಕ್ರಮಕ್ಕೆ ಸಮಗ್ರ ಮಾರ್ಗದರ್ಶನ ನೀಡಿದವರು ಪ್ರಾಚಾರ್ಯರಾದ ಶ್ರೀ ಅಶೋಕ್ ಕಬ್ಬೇರ್, ಕಾರ್ಯಕ್ರಮ ನಿರೂಪಣೆ ವಸಂತ್ ಬುಡ್ಡೆ ಕಲ್ಲಪ್ಪನವರ್, ಸಹಕಾರ ರಾಜಶೇಖರ್ ರೊಟ್ಟಿಗವಾಡ, ವೀಣಾ ಗೂಳಿ ಹಾಗೂ ಪ್ರೀತಿ ಬಾರ್ಕಿ, ಕಾರ್ಯಕ್ರಮ ಸಂಯೋಜನೆ ರಾಜೇಶ್ ಹೊಂಗಲ್, ನಿರ್ಮಾಣ ಮಾಯಾ ರಾಮನ್ ಹಾಗೂ ಸಂಕಲನ ನವೀನ್ ಮಹಾಲೆ.
2: ಕಾರ್ಯಕ್ರಮ ಯುವವಾಣಿ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. ಆರಂಭದಲ್ಲಿ ಕೇಳಿ ಆಶಾ ಭೋಸ್ಲೆ ಹಾಗೂ ಮೊಹಮ್ಮದ್ ರಫಿ ಅವರ ಯುಗಳ ಸ್ವರಗಳಲ್ಲಿ ಯಾದೋಂಕಿ ಬಾರಾತ್ ಚಿತ್ರದ ಗೀತೆಯನ್ನು. ಮಜ್ರೂಹ್ ಸುಲ್ತಾನ್ಪುರಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಆರ್ ಡಿ ಬರ್ಮನ್.

0: Bengaluru believes in.
1: Call 9686860310. Fortis Hospital, Cunningham Road. With you for life.
2: ಸ್ವರ ಸೌರಭ ಕಾರ್ಯಕ್ರಮದ ಮೊದಲಿಗೆ ಕೇಳಿ ಕೆಎಸ್ ನರಸಿಂಹಸ್ವಾಮಿಯವರ ರಚನೆಯ ಗೀತೆಯನ್ನು ಸಿ ಅಶ್ವಥ್ ಅವರ ಧ್ವನಿಯಲ್ಲಿ

0: ಭಾವಗೀತೆಗಳ ಕಾರ್ಯಕ್ರಮ ಇವತ್ತಿನ ಭಾವಗೀತೆಗಳ
1: ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಸ್ವರ ಸೌರಭ.
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care.

ಇದುವರೆಗೆ ಕಾರ್ಯಕ್ರಮ ಸ್ವರ ಸೌರಭ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಸಮಯ 9:30 ಆಗುತ್ತಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಕನ್ನಡ ಭಾರತಿ. ಆತ್ಮೀಯ ಕೇಳುಗರೆ, ಕನ್ನಡ ಭಾರತಿ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಕಾಶವಾಣಿಗೆ ತೊಂಬತ್ತು ತುಂಬಿದ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳು ಆಯೋಜಿತವಾಗ್ತಾ ಇದೆ, ಅದನ್ನು ನೀವು ಗಮನಿಸಿದ್ದೀರಿ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಗಾಯನ ಸಮಾಜ

0: ರಾಜ್ಯದಲ್ಲಿ ಮೇ 30ನೇ ತಾರೀಕು ಸ್ವರಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಸಾಹಿತ್ಯ, ಸಂಗೀತ, ನಾಟಕ ಮತ್ತು ಕೇಳುಗರು ಈ ಎಲ್ಲ ವಿಷಯಗಳ ಬಗ್ಗೆ ತಜ್ಞರು ವಿಷಯಗಳನ್ನು ಮಂಡಿಸಿದರು. ಈ ದಿನ ಆ ಕಾರ್ಯಕ್ರಮದಿಂದ ಆಯ್ದ ಭಾಗಗಳನ್ನು ನೀವು ಆಲಿಸಲಿದ್ದೀರಿ. ಮೊದಲು ಕೇಳೋಣ ಆಕಾಶವಾಣಿ ಮತ್ತು ಸಾಹಿತ್ಯ. ಈ ವಿಷಯವಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ನಿವೃತ್ತ ಕೇಂದ್ರ ನಿರ್ದೇಶಕರಾದ ಡಾಕ್ಟರ್ ಬಸವರಾಜ ಸಾದರ್ ಅವರ ಮಾತುಗಳು.
1: ಸಾಹಿತ್ಯ ನಮ್ಮೆಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳೇ ಆಗಿರೋದ್ರಿಂದ ಸಾಹಿತ್ಯದ ಬಗ್ಗೆ ನಮ್ಮ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಒಂದು ಮಾತು ಬರ್ತದೆ, ಶಬ್ದಾರ್ಥವು ಸಹಿತವು ಕಾವ್ಯಂ ಅಂತ ಹೇಳಿ, ಸಹಿತವಾದದ್ದು ಅಂತ. ಈ ಸಹಿತ ಅನ್ನೋದು ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನೋದಕ್ಕೂ ನಾವು ಸಿಕ್ವಲ್ ಆಗಿ ಬಳಸಿದ್ರೆ ಆಕಾಶವಾಣಿ ಪ್ರಸಾರ ಮಾಡ್ತಾ ಇರುವಂತ ಸಂಗೀತ, ಸಾಹಿತ್ಯ ಅಥವಾ ಇತರೆ ಯಾವುದೇ ಕಾರ್ಯಕ್ರಮಗಳು ಬಹುಜನರ ಹಿತವನ್ನ ಬಹುಜನರ ಸುಖವನ್ನ ಬಯಸುವಂತ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವೆಲ್ಲ ಎಂಎ ಓದ್ತಾ ಇರುವಾಗ ನನಗೆ ಬಹಳ ನೆನಪಿರುವಂತಹ ಒಂದು ಸಂದರ್ಭ, ಅಡಿಗರ ಭೂಮಿಗೀತವನ್ನ ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಅಡಿಗರ ಭೂಮಿಗೀತವನ್ನ ಅಭ್ಯಾಸ ಮಾಡುವಾಗ ನಮ್ಮ ಕಲಸವರು ಅದರ ಪ್ರತಿ ಶಬ್ದದ ಒಂದೊಂದು ಅರ್ಥವನ್ನ ಬಿಡಿಸಿ ಅದರ ಆಳಕ್ಕೆ ಹೋಗಿ ಹೇಳುವಾಗ ಆ ಶಬ್ದಗಳನ್ನ ಇಲ್ಲಿ ಹೇಳಕ್ ಹೋದ್ರೆ ಸಮಯ ಹೋಗುತ್ತೆ. ಅಡಿಗರು ಭೂಮಿಯ ಒಳಕ್ಕೆ ಒಳಕ್ಕೆ ಕುಕ್ಕಿ ಕುಕ್ಕಿ ಆಳಕ್ಕೆ ಹೆಕ್ಕಿ ತೆಗೆದಂತೆ ಗರಿ ಮಿದಿರುವ ಚಿನ್ನ ಸಿಗತ್ತೆ ಅಂತ ಹೇಳ್ತಾರೆ. ಅದಿರು ಸಿಗತ್ತೆ, ಅದನ್ನು ಪುಟ್ಟಕ್ಕಿಟ್ಟು ಚಿನ್ನ ಮಾಡುದು. ಈ ಕವಿ ಹೆಂಗಿರಬೇಕು ಅಂತ ಹೇಳಿ ಒಂಥರದ ನಿಜವಾಗಿ ಅವಾಗ ಊಹೆ ಮಾಡ್ಕೊಳ್ತಿದ್ವಿ. ಅಡಿಗರ ಭೂಮಿಗೀತ ಕವಿತೆ ಎಷ್ಟು ಅದ್ಭುತವಾದದ್ದಿದೆ, ಈ ಭೂಮಿಗೀತ ಕವಿತೆ ಹುಟ್ಟಿದ್ದೆ ಆಕಾಶವಾಣಿ ಮೈಸೂರಿನಿಂದ ಅಂತ ಕೇಳಿದಾಗ ನಿಜಕ್ಕೂ ನನಗೆ ರೋಮಾಂಚನೆ. ಭುವಿ ನೀಡಿದ ಬೆಳಕು ಅಂತ ಮೈಸೂರು ಆಕಾಶವಾಣಿ ಒಂದು ಕವಿಗೋಷ್ಠಿಯನ್ನು ಮಾಡಿ ಅದಕ್ಕೆ ಅಧ್ಯಕ್ಷತೆಗೆ ಅಡಿಗರನ್ನ ಕರೆದಾಗ ಅವರು ಬರೆದ ಗೀತೆ ಮೊದಲಿದ್ದು ಭೂಮಿಗೀತೆ. ನೋಡಿ, ಒಂದು ನವ್ಮೆ ಘಟ್ಟದ ಪ್ರವರ್ಧಮಾನಕ್ಕೆ ಕಾರಣರಾದ ಅಡಿಗರು ಆ ಕವಿತೆಯನ್ನ ಬರೆದಿದ್ದು ಆಕಾಶವಾಣಿಯಿಂದ. ಆಕಾಶವಾಣಿಯನ್ನ ಆರಂಭಿಸಿದ ಎಂಇ ಗೋಪಾಲಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ರು. ಆಕಾಶವಾಣಿಯ ಆರಂಭದಲ್ಲಿ ಮೊಟ್ಟ ಮೊದಲು ಪ್ರಸಾರ ಆದ ಭಾಷಣ ಕುವೆಂಪು ಅವರ ಸಾಹಿತ್ಯದ ಭಾಷಣ ಅನ್ನೋದು ಕೂಡ ಅಷ್ಟೇ ಮುಖ್ಯವಾದದ್ದು. ಸೊ ಸಾಹಿತ್ಯ ಮತ್ತು ಆಕಾಶವಾಣಿ ಅನ್ನೋದು ಅಭಿನ್ನವಾದ ಎರಡು ಅಂಗಗಳು ಅನ್ನೋದು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಮಾಡಿದ ಸಾಹಿತ್ಯದ ಕಾರ್ಯಕ್ರಮಗಳ ಒಂದು ದೊಡ್ಡ ಯಾದಿಯನ್ನು ಕೊಟ್ಟುಕೊಳ್ತಾ ಹೋದ್ರೆ ಒಂದು ತಿಂಗಳವರೆಗೆ ಅದನ್ನು ಹೇಳಬಹುದು, ಅಷ್ಟು ಸಮೃದ್ಧವಾದದ್ದು. ಆಕಾಶವಾಣಿ ಮಾಡಿರುವಂತಹ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ನಾವು ನೋಡಿದ್ದಿದೆ, ನಮ್ಮ ಹಿಂದಿನವರು ಮಾಡಿ ಹೋಗಿದ್ದಿದೆಯಲ್ಲ ಅದನ್ನು ನಾವು ಕೇಳಿ ಕೂಡ ನಾವು ಅದನ್ನು ಸಂತೋಷ ಪಟ್ಟಿದ್ದೇವೆ. ಉದಾಹರಣೆಗೆ ನಮ್ಮ ಆರ್ಕೇವ್ ಅಲ್ಲಿ ಇರುವಂತಹ ಎಷ್ಟೆಷ್ಟು ಮಾಸ್ತಿಯವರದು, ಕುವೆಂಪು ಅವರದು, ಬೇಂದ್ರೆ ಅವರ ಸಂದರ್ಶನಗಳು, ಅವರ ಭಾಷಣಗಳನ್ನು ಕೇಳಿಬಿಟ್ರೆ ಆ ವ್ಯಕ್ತಿಗಳನ್ನ ನಾವು ನೋಡ್ಬೇಕಿತ್ತಲ್ಲ ಅನ್ನುವಷ್ಟು. ನನ್ನ ಭಾಗ್ಯ ಅಂದ್ರೆ ಆಕಾಶವಾಣಿ ಸೇರಿದ್ದು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಕುವೆಂಪು ಮತ್ತು ಮಾಸ್ತಿ ಅವರು ಇಬ್ಬರನ್ನ ಬಿಟ್ರೆ ಉಳಿದ ಆರು ಜನ ಜ್ಞಾನಪೀಠ ಪ್ರಶಸ್ತಿ ವಿದೇಶರನ್ನ ಸಂದರ್ಶನ ಮಾಡೋ ಭಾಗ್ಯ ನನಗೆ ಆಕಾಶವಾಣಿಯಲ್ಲಿ ಸಿಕ್ಕಿತು. ಇದು ಸಂದರ್ಶನ ಮಾಡೋ ಭಾಗ್ಯ ಅಷ್ಟೇ ಅಲ್ಲ, ಅವರ ವಿಚಾರಗಳನ್ನು ಹಂಚಿಕೊಳ್ಳುವಂಥದ್ದು. ಇದೆಲ್ಲದರಿಂದ ಪ್ರೇರಿತನಾಗಿ ನಾನು ಆಕಾಶವಾಣಿಯಲ್ಲಿ ಮಾಡಿದ ಸಾಹಿತ್ಯಿಕ ಪ್ರಯೋಗಗಳನ್ನು ಒಂದೆರಡನ್ನು ನಾನು ಇಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೆ. 1992ರಲ್ಲಿ ಆಕಾಶವಾಣಿಯ ಇತಿಹಾಸದಲ್ಲಿ ಒಂದು ಮೊಟ್ಟ ಮೊದಲನೇ ಪ್ರಯೋಗವನ್ನು ಮಾಡಿದ್ವಿ. ಅದರ ಹೆಸರು ನೇರ ನಗೆಜಾಲ ಅಂತ. ಬಹುಶಃ ನಮ್ಮ ಇಂಜಿನಿಯರ್ ವಿಭಾಗದಲ್ಲಿ ಇದ್ದಾರೆ ಅನಿಲ್ ಕುಮಾರ್ ಅಂತ ಒಬ್ಬ ಇಂಜಿನಿಯರ್ ಇದ್ರು, ಅಸಿಸ್ಟೆಂಟ್ ಇಂಜಿನಿಯರು. ಕರ್ನಾಟಕದಲ್ಲಿ ಅವತ್ತು ಆರು ಕೇಂದ್ರಗಳಿದ್ವು. ಆರು ಕೇಂದ್ರಗಳನ್ನು ಅಟ್ ಎ ಟೈಮ್ ಲೈವ್ ಲಿಂಕ್ ಮಾಡಿ ಪ್ರಸಾರ ಮಾಡಬೇಕು ಅನ್ನೋದೊಂದು ಚಾಲೆಂಜ್ ಅನ್ನು ಅವ್ರಿಗೆ ಹೇಳಿದ್ದೀನಿ. ಇವತ್ತು ತಾಂತ್ರಿಕ ಯುಗದಲ್ಲಿ ಇದು ಸುಲಭ ಆಗಬಹುದು. ಅದು ಎಂಥ ದೊಡ್ಡ ಸಾಧನೆ ಅಂದ್ರೆ ನಮ್ಮ ಡಾಕ್ಟರ್ ಜೋತ್ಸ್ನಾ ಕಾಮತ್ ಅವರು ಇದನ್ನ ಹೆಂಗ್ ಮಾಡ್ತೀರಿ ಅಂತ ನನ್ನನ್ನು ಪ್ರಶ್ನೆ ಮಾಡ್ತಿದ್ರು. ನೀವು ಬಂದು ಸ್ಟುಡಿಯೋದಾಗ ಕುಂತ್ ನೋಡ್ರಿ ಅಂತ ಹೇಳ್ತಿದ್ವಿ. ಎಷ್ಟು ಸಕ್ಸಸ್ಫುಲ್ ಆಯ್ತಂದ್ರೆ ಆರು ಕೇಂದ್ರಗಳನ್ನ ಅಟ್ ಎ ಟೈಮ್ ಲೈವ್ ಲಿಂಕ್ ಮಾಡಿ ಒನ್ ಸ್ಟೇಷನ್ ಟು ಅನದರ್ ಸ್ಟೇಷನ್ ಹಿಂಗ್ ಹೋಗಿ ನಮ್ಮ ಹಲವಾರು ಕಲಾವಿದರು ಕೂಡ ಅದನ್ನು ನೋಡಿದ್ದಾರೆ. ಆ ಕಾರ್ಯಕ್ರಮ ಪ್ರಸಾರ ಆದ್ಮೇಲೆ ಅವಾಗ ಎ ಆರ್ ಸಿಂಧೆ ಅಂತೇಳಿ ನಮ್ಮ ಡೈರೆಕ್ಟರ್ ಜನರಲ್ ಇದ್ರು. ಅದ್ರದೊಂದು ರಿಪೋರ್ಟ್ ನಮ್ಮ ಚಂದ್ರಮೌಳಿ ಅವರು ಕಳಿಸಿದಾಗ ಆಕಾಶವಾಣಿ ಬೆಂಗಳೂರು ಮಾಡಿದ ಈ ಕಾರ್ಯಕ್ರಮದ ರೀತಿಯಲ್ಲಿನೆ ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರಗಳು ಮಾಡಬೇಕು ಅಂತ ಹೇಳಿ ಒಂದು ಪರಮಾನ ಹೊಂದಿಸಿ. ಇದು ಆಕಾಶವಾಣಿಯ ಕೊಡುಗೆ. ಇಂಥ ಹಲವಾರು ಕಾರ್ಯಕ್ರಮಗಳು. ಇನ್ನೊಂದು ನನಗೆ ನೆನಪಾಗ್ತಾ ಇದೆ, ಬೇಂದ್ರೆ ಅವರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ನಾನು ಧಾರವಾಡದಲ್ಲಿದ್ದೆ. ಒಂದು 100 ವರ್ಷಕ್ಕೆ ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಒಂದು 100 ವರ್ಷಕ್ಕೆ 100 ನಿಮಿಷದ ಕಾರ್ಯಕ್ರಮ, 100ನೂರು ಶ್ರೋತೃಗಳನ್ನು ಕರೆಯೋದು ಸ್ಟುಡಿಯೋದಲ್ಲಿ, ಇದು ಒಂದು ಹಾಲಲ್ಲಿ 100 ನಿಮಿಷಕ್ಕೆ ಪ್ರಸಾರ ಮಾಡೋದು, ಆಮೇಲೆ ನೇರ ಪ್ರಸಾರ ಅಲ್ಲಿಂದನೇ, ಎಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ ಅರೇಂಜ್ ಮಾಡಿ ಅಲ್ಲಿಂದ ಲೈವ್ ಮಾಡೋದು. ಬಹುಶಃ ಭಾರತದ ಪ್ರಸಾರ ಇತಿಹಾಸದಲ್ಲಿ ಅದು ಕೂಡ ಒಂದು ಮೈಲಿಗಲ್ಲಾಗಿ ಉಳಿತು. ಇವೆಲ್ಲವನ್ನು ನೆನೆಸಿಕೊಂಡಾಗ ಆಕಾಶವಾಣಿಯಿಂದ ಕಾರ್ಯಕ್ರಮ ಮಾಡುವಾಗ ಏನೇನು ಸಾಧ್ಯತೆಗಳಿದ್ದಾವೆ, ಒಂದು ಮಾಡಿದ್ಮೇಲೆ ಹಳತಾಗತ್ತೆ ಇನ್ನೊಂದು ಬರ್ತದೆ. ಇದರ ಜೊತೆಗೆ ಹಲವಾರು ನಾಟಕಗಳನ್ನು ಪ್ರೊಡ್ಯೂಸ್ ಮಾಡುವಾಗ ನಮ್ಮ ಸಂಗೀತ ವಿಭಾಗದ ಹಲವಾರು ಕಲಾವಿದರನ್ನು ನಾನು ಬಳಸ್ಕೊಂಡಿದ್ದೇನೆ. ಮಾಲತಿಯವರಿದ್ದಾರೆ ನೆನಪಾಗತ್ತೆ, ಒಂದು ಜೇನಹನಿ ಅಂತ.

0: ಕೇವಲ ಒಂದೇ ಒಂದು ನಿಮಿಷದ ಕಾರ್ಯಕ್ರಮ ಪ್ರಸಾರ ಮಾಡುತ್ತಿದ್ದೆ. ಈ ಜೇನಹನಿಯನ್ನು ಕೇಳೋದಕ್ಕೆ ಲಕ್ಷಾಂತರ ಜನರ ಕಿವಿಗಳು ಕಾಯ್ತಿದ್ವು ಅನ್ನೋದನ್ನ ಅಪರ್ಣ ಮತ್ತು ನಾನು ಒಂದು ವರ್ಷದವರೆಗೆ ಒಂದು ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರ ಮಾಡಿದ್ವಿ, ಬರೀ ಸಾಹಿತ್ಯ ಆಧಾರಿತ. ಆ ಕಾರ್ಯಕ್ರಮ ರಾತ್ರಿ 10:30 ಆ ವೇಳೆಯಲ್ಲಿಯೂ ಕೂಡ ಎಚ್ಚರಿದು ಕೇಳುವಂತ ಒಂದು ಕೇಳುವ ವರ್ಗ ನಿರ್ಮಾಣ ಆಯಿತು. ಸಾಹಿತ್ಯದ ಶಕ್ತಿಯಷ್ಟು. ಬೆಂಗಳೂರು ಮತ್ತು ಕರ್ನಾಟಕದ ಆಕಾಶವಾಣಿಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ದೊಡ್ಡ ಕ್ರಾಂತಿ ಏನಂತಂದ್ರೆ, ಆಕಾಶವಾಣಿಯಲ್ಲಿ ಪ್ರಸಾರ ಮಾಡುವುದಿದೆ, ಪ್ರಕಟಣೆಯ ಒಂದು ಪ್ರಯೋಜನ ಇಲ್ಲ ನಮ್ಮಲ್ಲಿ. ಆದರೆ ಈ ಬ್ಯಾರಿಯರ್ ಅನ್ನು ಮುರಿದು ಬೆಂಗಳೂರು ಆಕಾಶವಾಣಿ ಪ್ರಸಾರ ಪ್ರಕಟಣೆ ಅನ್ನುವ ಯೋಜನೆಯನ್ನು ಆರಂಭಿಸಿ ಬಹುಶಃ ಇಡೀ ಭಾರತದ ಚರಿತ್ರೆಯಲ್ಲಿ, ಆಕಾಶವಾಣಿಯ ಚರಿತ್ರೆಯಲ್ಲಿ 10-12 ಪುಸ್ತಕಗಳನ್ನು 1992, 1993, 1994 ವರ್ಷಗಳಲ್ಲಿ 12 ಪುಸ್ತಕಗಳನ್ನು, ಆಕಾಶವಾಣಿಯ ಸಾಹಿತ್ಯದ ಪುಸ್ತಕಗಳನ್ನು ಪ್ರಕಟಿಸಿದ್ದೇವೆ. ಇದು ಬಹಳ ಮುಖ್ಯವಾದದ್ದು. ಇದೇ ಮುಂದುವರೆದ ಭಾಗವಾಗಿ ಗುಲ್ಬರ್ಗ ಆಕಾಶವಾಣಿಯಲ್ಲಿದ್ದಾಗ 20ನೇ ಶತಮಾನದ ಕನ್ನಡ ಸಾಹಿತ್ಯ ಘಟ್ಟಗಳು ಅಂತ ಒಂದು ಸೆಮಿನಾರ್ ಮಾಡಿ 7 ದಿವಸ, ಆ 7 ದಿವಸದ ಸೆಮಿನಾರ್ ಲೈವ್ ಮಾಡಿ ಅವೆಲ್ಲ ಭಾಷಣಗಳನ್ನು ಪ್ರಕಟಿಸಿದ್ದೇವೆ. ಅದು ಇವತ್ತು 450 ಪುಟದ ಒಂದು ಪುಸ್ತಕ ಇದೆ, 3 ಮುದ್ರಣಗಳನ್ನು ಕೊಂಡಿದೆ. ಇವತ್ತು ಕನ್ನಡ ಓದುವ ವಿದ್ಯಾರ್ಥಿಗಳಿಗೆ, IAS KAS ವಿದ್ಯಾರ್ಥಿಗಳಿಗೆ ಅದು ಟೆಕ್ಸ್ಟ್ ಆಗಿದೆ, ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಟೆಕ್ಸ್ಟ್ ಆಗಿದೆ. ಇದನ್ನು ನಾನು ಯಾಕೆ ಹೇಳ್ತೇನೆ ಅಂದರೆ, ಆಕಾಶವಾಣಿಯ ಸಾಹಿತ್ಯ ಕಾರ್ಯಕ್ರಮಗಳು ಬರೀ ಕೇಳುವುದಕ್ಕಾಗಿಲ್ಲ, ಮುಂದಿನ ತಲೆಮಾರಿಗೆ ತಲುಪಿಸುವ ಒಂದು ಕೆಲಸವನ್ನು ಮಾಡುತ್ತೆ. ಈ ಪರಂಪರೆಯ ಮುಂದುವರಿಕೆ ಇದೆಯಲ್ಲ, ಇದು ಆಕಾಶವಾಣಿ ಸಾಹಿತ್ಯದ ಮೂಲಕ ಮಾಡ್ತಾ ಇದೆ. ಒಂದು 2 ಸಂದರ್ಭಗಳನ್ನು ಹೇಳಬೇಕು. GS ಶಿವರುದ್ರಪ್ಪ ಅವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಬಂದಾಗ ಬೆಂಗಳೂರು ಆಕಾಶವಾಣಿಯವರು ಒಂದು ವಾರ ಪರ್ಯಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮ ಮಾಡಿ ಆಕಾಶದೀಪ ಅಂತ ಒಂದು ಪುಸ್ತಕವನ್ನು ತಂದಿದ್ದಾರೆ. ಅದು ಇವತ್ತಿಗೂ ಕೂಡ ಅವರ ಒಂದು ಸಮಗ್ರ ವ್ಯಕ್ತಿತ್ವ ಕಟ್ಟಿಕೊಡೋದು. ಸುಮತಿ ಅವರು ಒಂದು ಅದ್ಭುತವಾದ ಪುಸ್ತಕ ಬರೆದಿದ್ದಾರೆ, ಬಾನುಲಿಯನ್ನ ಕಟ್ಟಿ ಬೆಳೆಸಿದವರ ಒಂದು ದೊಡ್ಡ ಸರಣಿಯನ್ನು ಪ್ರಸಾರ ಮಾಡಿದರು. ಹೀಗೆ ಹೇಳ್ತಾ ಹೋದ್ರೆ ಮುಗಿಯಲಾರದ ಕತೆ. ನಮ್ಮ ಆರ್ಕೇವಲ್ ಇರುವಂತ ಅಶರೀರವಾಣಿಯ ಧ್ವನಿಗಳೇನದವಲ್ಲ, ಅವು ಮುಂದಿನ ತಲೆಮಾರಿಗೆ ದೊಡ್ಡ ಸಂಪತ್ತು. ಅದರ ಜೊತೆಗೆ ಸಂಗೀತದ ಜೊತೆಗೆ ಜನಪದ ಸಾಹಿತ್ಯವನ್ನು ಪ್ರಿಸರ್ವ್ ಮಾಡಿರುವ ಯಾವುದಾದ್ರೂ ಒಂದು ಮಾಧ್ಯಮ ಇದೆ ಅಂದರೆ ಅದು ಆಕಾಶವಾಣಿ ಮಾತ್ರ. ಇವತ್ತು ಕರ್ನಾಟಕದ ಎಲ್ಲ ಆಕಾಶವಾಣಿ ಕೇಂದ್ರಗಳಲ್ಲಿ ಸಂಗ್ರಹಿತವಾದಂತಹ ಧ್ವನಿಮುದ್ರಿತವಾದಂತಹ ಜನಪದ ಸಾಹಿತ್ಯವನ್ನು ಸಂಗ್ರಹಿಸಿದರೆ ಬಹುಶಃ ಒಂದು 700-800 ತಾಸುಗಳಿಗಿಂತ ಜಾಸ್ತಿ ಆಗುತ್ತೆ. ಅದೇ ರೀತಿ ಸಂಗೀತ, ಈ ಥರದ ಎಲ್ಲ ಕಾರ್ಯಕ್ರಮಗಳು. ಬಹಳ ಮುಖ್ಯವಾಗಿ ಏನಂದ್ರೆ, ಆಕಾಶವಾಣಿ ಅನ್ನೋ ಶಬ್ದ ಇದೆಯಲ್ಲ, ಗೋಪಾಲಸ್ವಾಮಿ ಅವರು ಕಾಯಿನ್ ಮಾಡಿದ್ರು ಅಂತ ಹೇಳ್ತೇವೆ ನಾ ಕಸ್ತೂರಿ ಅವರು. ಅದಕ್ಕೂ ಮುಂಚೆ ನಮ್ಮ ರಾಮಾಯಣ, ಮಹಾಭಾರತ, ಪುರಾಣ ಮಹಾಕಾವ್ಯಗಳಲ್ಲಿ ಆಕಾಶವಾಣಿ ಶಬ್ದ ಇದೆ. ಇದು ನನ್ನ ಕೊನೆಯ ಮಾತು. ಆಕಾಶವಾಣಿ ಅನ್ನೋ ಶಬ್ದ ಎಷ್ಟು ಅರ್ಥಪೂರ್ಣವಾಗಿದೆ ಅಂದ್ರೆ ನಾವು ಅಲ್ಲಿಗೆ ಹೋಗ್ಬೇಕು. ನೀವು ಗಮನಿಸ್ರಿ, ಆಕಾಶವಾಣಿ ಯಾವಾಗಿದೆ ಆ ಸಂದರ್ಭಗಳನ್ನ ಯೋಚಿಸಿ. ಮನುಷ್ಯನಿಗೆ ಯಾವ್ದಾದ್ರು ಒಂದು ಗಂಡಾಂತರ ಬಂದಾಗ, ಏನಾದ್ರೂ ಒಂದು ಅವಘಡ ಆದಾಗ, ಸೀತೆಯನ್ನ ರಾವಣ ಹೊತ್ಕೊಂಡು ಹೋಗಾಕತ್ತಾನನ್ನುವಾಗ, ಅಥವಾ ಇಂಥ ಸಂದರ್ಭದಲ್ಲಿ ಅಶರೀರವಾಣಿ ಆಕಾಶವಾಣಿಯಾಗಿ ಈ ಸಂದರ್ಭವನ್ನು ಹೇಗೆ ಗೆಲ್ಲಬೇಕು, ಈ ಸಂದರ್ಭವನ್ನು ಹೇಗೆ ಎದುರಿಸಬೇಕು ಅನ್ನುವ ಹಿನ್ನೆಲೆಯೊಳಗೆ ಆಕಾಶವಾಣಿ ಆಗ್ತಿತ್ತು. ಆ ಆಕಾಶವಾಣಿಯ ಆ ಧ್ವನಿಯನ್ನು ಇವತ್ತು ನಾವು ನಮ್ಮ ವರ್ತಮಾನಕ್ಕೆ ತಂದು ಹಚ್ಚಿಕೊಂಡ್ರೆ, ಎಂಥ ಕೆಟ್ಟ ಸಂದರ್ಭಗಳಲ್ಲಿ, ದುರ್ದರ ಸಂದರ್ಭಗಳಲ್ಲಿಯೂ ಆಕಾಶವಾಣಿ ಪ್ರತಿಪಾದಿಸುವ ಸತ್ಯ, ನ್ಯಾಯ ಮತ್ತು ಸಮಾನತೆ, ಇವುಗಳಿಗೆ ಆಕಾಶವಾಣಿ ನಿಂತಿದೆ. ಅದನ್ನು ಮುಂದುವರಿಸಿಕೊಂಡು ಹೋಗುವ ಪರಂಪರೆಯನ್ನು ನಮ್ಮ ಆಕಾಶವಾಣಿ ಮಾಡಲಿ, ಇದು ಬೆಳೆಯಲಿ ಅಂತ ಹಾರೈಸ್ತೇನೆ ಅಷ್ಟೇ. 90 ವರ್ಷ ಏನು ದೊಡ್ಡದಲ್ಲ, ಮನುಷ್ಯನೇ 100 ವರ್ಷ ಬದುಕ್ತಾ ಇದ್ದಾನೆ, ಒಂದು ಸಂಸ್ಥೆ ಬಾಳೋದೇನು ಕಷ್ಟ ಅಲ್ಲ. ಆ ಬೆಳವಣಿಗೆಯನ್ನು ನಾವೆಲ್ಲ ನೋಡಬೇಕು ಅನ್ನೋ ಒಂದು ಅಪೇಕ್ಷೆಯಲ್ಲಿ ಇದ್ದೇವೆ. ಇಂಥ ಒಂದು ಅವಕಾಶ ಕೊಟ್ಟದ್ದಕ್ಕೆ ಬೆಂಗಳೂರು ಆಕಾಶವಾಣಿ ನಿಮಗೆಲ್ಲ ಧನ್ಯವಾದಗಳು. ಕೇಳಿದ್ದಕ್ಕೆ ಎಲ್ಲ ಪ್ರೀತಿಯ ಸಹೃದಯರಿಗೂ ನಮಸ್ಕಾರ.
1: ಇದುವರೆಗೆ ಆಕಾಶವಾಣಿ ಮತ್ತು ಸಾಹಿತ್ಯ ಈ ವಿಷಯವಾಗಿ ವಿಷಯ ಮಂಡನೆ ಮಾಡಿದವರು ಆಕಾಶವಾಣಿ ಬೆಂಗಳೂರು ಕೇಂದ್ರದ ನಿವೃತ್ತ ಕೇಂದ್ರ ನಿರ್ದೇಶಕರು ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಡಾಕ್ಟರ್ ಬಸವರಾಜ ಸಾದರ್ ಅವರು. ಈಗ ಆಕಾಶವಾಣಿ ಮತ್ತು ಸಂಗೀತ ಈ ವಿಷಯದ ಮಂಡನೆಯನ್ನ ಕೇಳೋಣ. ಸಂಗೀತ ತಜ್ಞರು ಮತ್ತು ಆಕಾಶವಾಣಿ ದೂರದರ್ಶನ ದಕ್ಷಿಣ ವಲಯದ ಕಾರ್ಯಕ್ರಮ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಎನ್ ರಘು ಅವರಿಂದ.
2: ಭಾರತದ ಸಂಗೀತ ಕ್ಷೇತ್ರದಲ್ಲಿ ಬೆಂಗಳೂರಿನ ಸಂಗೀತ ಕಲಾವಿದರ ಹೆಸರುಗಳು ಚಲಾವಣೆಗೆ ಬರೋಕೆ ಇಲ್ಲಿನ ಆಕಾಶವಾಣಿಯ ಕೊಡುಗೆ ದೊಡ್ಡ ಪ್ರಮಾಣದ್ದು. 1955 ನವೆಂಬರ್ 2 ವಿದ್ಯುಕ್ತವಾಗಿ ಬೆಂಗಳೂರಿನಲ್ಲಿ ಪ್ರಾರಂಭಗೊಂಡ ಆಕಾಶವಾಣಿ ಕೇಂದ್ರದ ಸಿಬ್ಬಂದಿ, ಆ ಮೊದಲು ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವರು, ಕೇಂದ್ರದೊಂದಿಗೆ ಸಿಬ್ಬಂದಿಗಳು ಸ್ಥಳಾಂತರಗೊಂಡು ಬೆಂಗಳೂರಿಗೆ ಬಂದದ್ದು ಇಲ್ಲಿನ ರಸಿಕ ಕಲಾವಿದ ವಿದ್ಯಾರ್ಥಿಗಳ ಭಾಗ್ಯೋದಯ ಆಯಿತು ಅಂತಾನೆ ಹೇಳಬೇಕು. ರಾಜಭವನದ ಎದುರಿಗಿನ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಮಗನ ಮನೆಯನ್ನ ಬಾಡಿಗೆಗೆ ಪಡ್ಕೊಂಡು ಅದರಲ್ಲೇ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ಧ್ವನಿ ಮುದ್ರಣ ಸ್ಟುಡಿಯೋಗಳನ್ನ, ಪ್ರಸಾರ ಸ್ಟುಡಿಯೋಗಳನ್ನ ನಿರ್ಮಾಣ ಮಾಡಿಕೊಂಡು ಪ್ರಸಾರ ಕಾರ್ಯವನ್ನ ಪ್ರಾರಂಭಿಸಿದಾಗ

ಬೆಂಗಳೂರಿನ ಸ್ಥಳೀಯ ಸಾಹಿತಿ ಕಲಾವಿದರಿಗೆ ಉನ್ನತ ತಂತ್ರಜ್ಞಾನ ಒದಗಿಸಿಕೊಟ್ಟ ಸಾಮಾಜಿಕ ವೇದಿಕೆ ಒಂದು ದೊರಕಿದ ಹಾಗಾಯಿತು. ಇವತ್ತು ಸಾಮಾಜಿಕ ಮಾಧ್ಯಮ ಏನು ಮಾಹಿತಿ ಕ್ರಾಂತಿ ಮಾಡಿದೆಯೋ ಅದಕ್ಕಿಂತಲೂ ಹೆಚ್ಚು ಗುಣಾತ್ಮಕವಾದ ಮೌಲ್ಯಾಧಾರಿತ ಸಾಂಸ್ಕೃತಿಕ ಕ್ರಾಂತಿಗೆ ಬೆಂಗಳೂರು ಆಕಾಶವಾಣಿ ಮುನ್ನುಡಿ ಬರೀತು, ಸಾಕಷ್ಟು ಅದ್ಭುತಗಳನ್ನು ಸಾಧಿಸಿತು ಕೂಡ. ಆಗಿನ ಕಾಲದಲ್ಲಿ ಆಕಾಶವಾಣಿಯ ಪ್ರಸಾರದ ಶೇಕಡಾ ಅರವತ್ತು ಭಾಗದಷ್ಟು ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮಗಳೇ ಆಗಿದ್ದುದು ಗಮನಾರ್ಹವಾದ ಸಂಗತಿ. ಅದರಲ್ಲೂ ಶಾಸ್ತ್ರೀಯ ಸಂಗೀತಕ್ಕೆ, ವಿಶೇಷವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ. ಉಳಿದಂತೆ ವಾದ್ಯವೃಂದ, ಭಕ್ತಿ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಸುಗಮ ಸಂಗೀತಗಳ ಜೊತೆಗೆ ಚಲನಚಿತ್ರ ಗೀತೆಗಳು ಮೂಡಿ ಬರ್ತಾ ಇತ್ತು. ಕನ್ನಡ ಗೀತೆಗಳು ಅಂತ ಕರೆಯಲಾಗ್ತಾ ಇದ್ದ ಸುಗಮ ಸಂಗೀತ ಆ ಹೊತ್ತಿಗೆ ಇನ್ನೂ ಹೆಚ್ಚಿನ ಪ್ರಚಾರ ಪಡೆಯದೇ ಇದ್ದ ಒಂದು ನವೀನ ಸಂಗೀತ ಪ್ರಕಾರ. ಬೆಂಗಳೂರಿನಲ್ಲಿ ಹಿಂದೂಸ್ತಾನಿ ಸಂಗೀತ ಕಲಾವಿದರು, ಕೇಳುಗರು ಕೇವಲ ಬೆರಳಿಕೆಯಲ್ಲಿ ಇದ್ದ ಕಾಲ ಅದು. ಇಂಥ ಒಂದು ಸಂಕೀರ್ಣ ಸಂಕ್ರಮಣ ಸ್ಥಿತಿಯಲ್ಲಿ ಬೆಂಗಳೂರು ಆಕಾಶವಾಣಿ ಭಾರತೀಯ ಸಂಗೀತದ ವಿವಿಧ ಪ್ರಕಾರಗಳಿಗೆ ಸಮಾನ ಅವಕಾಶಗಳನ್ನು ಒದಗಿಸಿಕೊಡುವುದರ ಮೂಲಕ ಆ ಎಲ್ಲ ಪ್ರಕಾರಗಳಿಗೂ ಕೇಳುಗರನ್ನು ಹುಟ್ಟು ಹಾಕಿದ ಪರಿ ಒಂದು ದೊಡ್ಡ ಯಶೋಗಾಥೆ. ಬೆಂಗಳೂರು ಆಕಾಶವಾಣಿಯ ಸಂಗೀತ ಸೇವೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ನಿಲಯದ ಕಲಾವಿದರು, ಕಾರ್ಯಕ್ರಮ ನಿರ್ಮಾಪಕರು, ಕಾರ್ಯಕ್ರಮ ನಿರ್ವಾಹಕರು ಮತ್ತು ಸಾಹಿತಿಗಳು. ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್, ಡಾಕ್ಟರ್ ಆರ್ ಕೆ ಶ್ರೀಕಂಠನ್, ಶಲ್ಲುಪಿಳ್ಳೆ ಅಯ್ಯಂಗಾರ್, ಪಿಟೀಲು ಚೌಡಯ್ಯನವರ ಸಹೋದರಿ ಗಾಯಕಿ ಟಿ ನಾಗಮ್ಮ, ಮೃದಂಗದ ಎಂಎಸ್ ರಾಮಯ್ಯ, ವಯಾಪುರಿ ದೇವರ್, ವಿಎಸ್ ರಾಜಗೋಪಾಲ್, ಘಟ ವಿದ್ವಾಂಸರಾದ ಕೆಎಸ್ ಮಂಜುನಾಥ್, ಸೀತಾರಾಮ ಶಾಸ್ತ್ರಿ, ಖಂಜಿರ ವಿದ್ವಾಂಸರಾದ ಸೋಸಲೆ ಶೇಷಗಿರಿದಾಸ್, ಕೊಳಲು ವಿದ್ವಾಂಸರಾದ ಎಸ್ಪಿ ನಟರಾಜನ್, ವಯಲಿನ್ ವಿದ್ವಾಂಸರಾದ ಕೃಷ್ಣಮಾಚಾರ್ ಅಂದರೆ ಪದ್ಮಚರಣ್ ಅವರು, ಟಿಎಸ್ ತಾತಾಚಾರ್, ಜೆಎಲ್ ಕಾಶಿನಾಥ ಶಾಸ್ತ್ರಿ ಜಕರಯ್ಯ, ಗೋಟುವಾದ್ಯದ ಎಂ ವಿ ವರಹಸ್ವಾಮಿ, ಮುಖವೀಣೆ ನಾಗೇಂದ್ರಪ್ಪ, ಸೆಲ್ಲೋ ನಾಗೇಂದ್ರಪ್ಪ, ದಿಲ್ರೂಬ ಕಲಾವಿದ ನಾಗರಾಜ್ ಶಾಸ್ತ್ರಿ, ಇವರೆಲ್ಲ ಹಿರಿ ತಲೆಮಾರಿನ ಕಲಾವಿದರು. ಇವರೆಲ್ಲ ಬೆಂಗಳೂರಿನಲ್ಲಿ ನೆಲೆಸಿದ್ರಿಂದ ಇವರ ಶಿಷ್ಯ ಪರಂಪರೆ ಬೆಳೆದು ಇಲ್ಲಿನ ಸಂಗೀತ ಕ್ಷೇತ್ರವನ್ನು ಸಮೃದ್ಧಗೊಳಿಸಿತು. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಚೇರಿಗಳನ್ನು ನೀಡೋಕೆ ಸ್ಥಳೀಯ ಕಲಾವಿದರಿಗೆ ಈ ಹಿರಿಯ ಕಲಾವಿದರು ಸಹಕಾರ ಕೊಡ್ತಾ ಇದ್ದಿದ್ದರಿಂದ ಕಿರಿಯ ಕಲಾವಿದರಿಗೆ ಇವರೆಲ್ಲರ ಅನುಭವದ ಮಾರ್ಗದರ್ಶನ ನೇರವಾಗಿ ದೊರಕ್ತಾ ಇದ್ದಿದ್ದು ಅವರ ಅಹೋಭಾಗ್ಯ ಅಂತಾನೆ ಅವರೆಲ್ಲರ ಭಾವನೆ ಆಗಿತ್ತು. ಶಲ್ವಪಿಳ್ಳೆ ಅಯ್ಯಂಗಾರ್ ಮತ್ತು ಆರ್ ಕೆ ಶ್ರೀಕಂಠನ್ ಜೋಡಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಅತ್ಯುಚ್ಚ ಮಟ್ಟವನ್ನು ಕೇಳುಗರಿಗೆ ಪರಿಚಯಿಸುವುದರಲ್ಲಿ ಸಫಲವಾಯಿತು ಅಂತ ಆ ಕಾಲದ ಕೇಳುಗರು ಹಿರಿಯರು ಅವರು ಹೇಳ್ತಾರೆ. ಅದು ಅವರ ಹಾಗೂ ಈಗಿನವರ ಅನುಭವಸಿದ್ಧವಾದ ಮಾತು. ಆಗ್ಗೆ ಪ್ರಸಾರ ಆಗ್ತಾ ಇದ್ದ ವಿಶೇಷ ಸಂಗೀತ ಸಂಚಿಕೆಗಳು ಶೋಧಪೂರ್ಣ ಮಾಹಿತಿಯಿಂದ ತುಂಬಿರ್ತಾ ಇದ್ವು ಅನ್ನೋದಕ್ಕೆ ಇವತ್ತಿಗೂ ಲಭ್ಯವಿರುವಂತಹ ಹಲವಾರು ಧ್ವನಿಮುದ್ರಣಗಳೇ ಪ್ರಮಾಣ. ಆ ಕಾಲದಲ್ಲೇ ನಿರ್ಮಾಣ ಮಾಡಿದಂಥ 77 ಮೇಳ ರಾಗಮಾಲಿಕೆಯ ವಿವರಣಾತ್ಮಕ ಕಾರ್ಯಕ್ರಮ ಇವತ್ತಿಗೂ ಶ್ರೋತೃಗಳಿಗೆ ಮೆಚ್ಚುಗೆಯಾಗುವಂಥದ್ದು. ನಿಲಯದ ಕಲಾವಿದರ ಪ್ರತಿಭೆಗೆ ಸಾಣೆ ಹಿಡಿತಾ ಇದ್ದಿದ್ದು ಸ್ಥಳೀಯ ಸಾಹಿತಿಗಳು ರಚಿಸುತ್ತಾ ಇದ್ದ ಸಂಗೀತ ರೂಪಕಗಳು. ಹಿರಿಯ ಕವಿ ಡಾಕ್ಟರ್ ಪುತಿ ನರಸಿಂಹಾಚಾರ್ಯರ ಬಹುಪಾಲು ಎಲ್ಲ ಸಂಗೀತ ರೂಪಕಗಳು ಆಕಾಶವಾಣಿಗಾಗಿಯೇ ಬರೆದಂಥವು. ಅವು ಆ ಕಾಲಕ್ಕೆ ಜನಮಾನಸದಲ್ಲಿ ನಲಿದಾಡಿದ್ವು. ಆಕಾಶವಾಣಿ ಅಂದ ಕೂಡಲೇ ಇವತ್ತಿಗೂ ಹಿರಿಯರು ತಾವು ಕೇಳಿದ ಆ ಸಂಗೀತ ರೂಪಕಗಳ ಹೆಸರನ್ನ ಮೆಲುಕು ಹಾಕ್ತಾರೆ. ಕಾರ್ಯಕ್ರಮ ನಿರ್ವಾಹಕರು ಬಹುಶ್ರುತ ವಿದ್ವಾಂಸರು ಆಗಿದ್ದ ನಾರಾಯಣ ಸಂಗಮ, ಇವರು ಶಾಂತಿನಿಕೇತನದಲ್ಲಿ ಕಲಿತು ಬಂದವರು. ಮೂಲ ಬಂಗಾಳಿಯಿಂದ ಗುರುದೇವ ರವೀಂದ್ರನಾಥ ಠಾಗೂರ್ ವಿರಚಿತ ಆಮ್ರಪಾಲಿ ಸಂಗೀತ ರೂಪಕವನ್ನು ಕನ್ನಡಕ್ಕೆ ಪದ್ಯಾನುವಾದ ಮಾಡಿದ್ರು. ಬೆಂಗಳೂರಿನ ಆಗಿನ ಹಿರಿಕಿರಿಯ ಕಲಾವಿದರು ಸೇರಿದಂತೆ ನಿಲಯದ ಕಲಾವಿದರ ಶ್ರದ್ಧಾಪೂರ್ಣ ಕೊಡುಗೆಯಾಗಿ ಈ ರೂಪಕ ಮೂಡಿಬಂದಿದೆ. ಖ್ಯಾತ ವಿದ್ವಾಂಸರಾಗಿದ್ದ ಮೈಸೂರು ವಾಸುದೇವಾಚಾರ್ಯರ ಮೊಮ್ಮಗ ಶ್ರೀ ಎಸ್ ಕೃಷ್ಣಮೂರ್ತಿ ಆಗೆ ಕಾರ್ಯಕ್ರಮ ನಿರ್ವಾಹಕರಾಗಿದ್ದವರು. ಸಂಗೀತ ಸಂಯೋಜಿಸಿ ನಿರ್ಮಾಣ ಮಾಡಿದ್ದ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರ ಗಿರಿಜಾ ಕಲ್ಯಾಣ ರೂಪಕ ಇವತ್ತಿಗೂ ಪ್ರಸಾರ ಯೋಗ್ಯವಾಗಿದೆ. ರೇಡಿಯೋ ನಾಟಕಗಳ ಕ್ಷೇತ್ರದಲ್ಲಿ ದೊಡ್ಡ ಹೆಸರಾದ ಬಹುಶ್ರುತ ವಿದ್ವಾಂಸ ಡಾಕ್ಟರ್ ವಸಂತ ಕವಲಿ ಅವರ ಒಲವು ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಇದ್ದರೂ ಅಧ್ಯಯನದ ಆಸಕ್ತಿಯಿಂದ ಅವರು ಎರಡೂ ಪದ್ಧತಿಗಳ ಕೊಳ್ಳುಕೊಡುಗಳನ್ನು ಗಮನಿಸಿ ಹಲವು ವಿದ್ವತ್ಪೂರ್ಣ ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡಿದರು. ಮರಾಠಿ ನಾಟ್ಯ ಸಂಗೀತದ ಮೂಲ ಪ್ರೇರಣೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕೀರ್ತನೆಗಳ ಮಟ್ಟುಗಳಲ್ಲಿದೆ ಅನ್ನೋದನ್ನು ಸಾಧಾರವಾಗಿ ತೋರಿಸಿಕೊಟ್ಟಿರುವಂಥ ವಿಶೇಷ ಕಾರ್ಯಕ್ರಮ ಇದು. ಇದರಲ್ಲಿ ಆ ಕಾಲದ ಪ್ರಸಿದ್ಧ ಕಲಾವಿದರೆಲ್ಲರೂ ಭಾಗವಹಿಸಿರೋದು ಮತ್ತೊಂದು ವಿಶೇಷ. ಇಂತಹ ಅನರ್ಘ್ಯ ರೂಪಕಗಳು ಅದೆಷ್ಟೋ ಇವೆ. ಬೆಂಗಳೂರಿನ ಹಿರಿಯ ಸಂಗೀತ ವಿಮರ್ಶಕ ಬಿ ವಿ ಕೆ ಶಾಸ್ತ್ರಿಗಳು ರಚಿಸಿ ನಿರ್ದೇಶಿಸಿದ್ದ ಮತ್ತೊಂದು ರೂಪಕದಲ್ಲಿ ರವೀಂದ್ರ ಸಂಗೀತದ ಮೇಲೆ ಕರ್ನಾಟಕ ಸಂಗೀತದ ಪ್ರಭಾವದ ಅಪೂರ್ವ ದಾಖಲೀಕರಣ ಇದೆ. ಕನ್ನಡ ಗೀತೆಗಳು ಅಂತ ಕರೆಯಲಾಗ್ತಾ ಇದ್ದು ಆ ನಂತರದ ದಿನಗಳಲ್ಲಿ ಸುಗಮ ಸಂಗೀತ ಅಂತ ಹೆಸರು ಪಡೆದ ನವೀನ ಸಂಗೀತ ಪ್ರಕಾರಕ್ಕೆ ಹೆಚ್ಚಿನ ಮಹತ್ವ ನೀಡಿ ಅದಕ್ಕೊಂದು ಸ್ವರೂಪ ಸಿದ್ಧಿಯನ್ನು ಒದಗಿಸಿದ ಹೆಮ್ಮೆ

0: ಬೆಂಗಳೂರು ಆಕಾಶವಾಣಿ ಇದೆ. ಮೈಸೂರಿನಲ್ಲಿ ಈ ಮಹತ್ ಕಾರ್ಯಕ್ಕೆ ಬೀಜಾವಾಪನೆ ಮಾಡಿದ ಪದ್ಮಚರಣರು ಬೆಂಗಳೂರಿಗೆ ಬಂದ ಮೇಲೂ ಈ ಕಾರ್ಯವನ್ನು ಅತ್ಯುತ್ಸಾಹದಿಂದ ಮುಂದುವರೆಸಿದರು. ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಉಡುಗಣ ವೇಷ್ಟಿತ ಕವಿತೆಯನ್ನು ಪದ್ಮಚರಣರ ರಾಗ ಸಂಯೋಜನೆಯಲ್ಲಿ ಹಾಡಿ ಹಿರಿಯ ಗಾಯಕಿ ಮತ್ತು ಸಂಗೀತ ಸಂಯೋಜಕರಾದ ಎಚ್ ಆರ್ ಲೀಲಾವತಿಯವರು ಪ್ರಸಿದ್ಧಿಗೆ ತಂದರು. ಸುಮಾರು 1959 ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಅಸಿಸ್ಟೆಂಟ್ ಪ್ರೊಡ್ಯೂಸರ್ ಲೈಫ್ ಮ್ಯೂಸಿಕ್ ಅಂತ ನಿಯುಕ್ತರಾಗಿದ್ದ ಸಂಗೀತ ಭೂಷಣಂ ಎಂ ಡಿ ಪಾರ್ಥಸಾರಥಿ ಮದ್ರಾಸಿನ ಚಿತ್ರರಂಗದಿಂದ ಬಂದಿದ್ದವರಾದರೂ ಮೂಲತಃ ಕನ್ನಡದವರೇ. ಕನ್ನಡ ಸುಗಮ ಸಂಗೀತದ ಸ್ವರೂಪ ಸಿದ್ಧಿಗೆ ಇವರು ನೀಡಿದ ಕೊಡುಗೆ ಅಪಾರವಾದದ್ದಾದರೂ ಇವತ್ತಿನ ಪೀಳಿಗೆಯ ಬಹಳಷ್ಟು ಜನರಿಗೆ ಅದು ತಿಳಿದಿಲ್ಲ ಅನ್ನುವಂಥದ್ದು ಖೇದದ ಸಂಗತಿ. ಎಚ್ ಕೆ ನಾರಾಯಣ, ಸಿ ಕೆ ತಾರ, ವೈ ಎಸ್ ಇಂದಿರ ಈ ರೀತಿಯ ಬೆಂಗಳೂರಿನ ಪ್ರತಿಭೆಗಳು ತಯಾರಾಗಿದ್ದು ಇವರ ಗರಡಿಯಲ್ಲೇ. ಹೀಗೆ ಹೇಳ್ತಾ ಹೋದರೆ ನಮ್ಮ ಆರ್ಕೈವ್ನಲ್ಲಿರುವಂಥ ಸಾಮಗ್ರಿ ಎಷ್ಟು ಹೇಳಿದ್ರೂ ಮುಗಿದೇ ಇರುವಂಥದ್ದು, ಎಷ್ಟು ಕೇಳಿದ್ರೂ ನಮಗೆ ಮನಸ್ಸಿಗೆ ಸಮಾಧಾನ ಆಗಲ್ಲ, ಮತ್ತಷ್ಟು ಕೇಳಬೇಕು ಅಂತ ಅನಿಸುತ್ತೆ. ಇಷ್ಟೆಲ್ಲದರ ಮಧ್ಯೆ ನಮ್ಮ ಮಾಧ್ಯಮ ಬೇರೆ ದಿಕ್ಕಿಗೆ ಹೊರಳ್ತಾ ಇದ್ದಾಗ ಅಮೃತ ವರ್ಷಿಣಿ ಅಂಥ ಒಂದು ಸಂಗೀತ ವಾಹಿನಿಯನ್ನು ಬೆಂಗಳೂರು ಆಕಾಶವಾಣಿ ಕೊಡಮಾಡಿದ್ದು ನಮ್ಮ ಎಲ್ಲ ಸಂಗೀತ ಪ್ರೇಮಿಗಳಿಗೆ ಬಹಳಷ್ಟು ಉತ್ಸಾಹವನ್ನು ತಂದುಕೊಡ್ತು. ಮೊದಲಿಗೆ ಕೇವಲ ಒಂದೇ ಪ್ರಸಾರಕ್ಕೆ ಸೀಮಿತವಾಗಿದ್ದದ್ದನ್ನು ನಾವು ನಂತರ ಬೆಳಗ್ಗಿನ ಮತ್ತು ಸಂಜೆ ಪ್ರಸಾರಕ್ಕೆ ಮಾಡಿದಾಗ ಅದರಲ್ಲಿ ಸಂಗೀತ ಸಂಬಂಧಿಯಾದ ಹಲವಾರು ಕಾರ್ಯಕ್ರಮಗಳನ್ನು ಡಿಸೈನ್ ಮಾಡಿ ಅದಕ್ಕೆ ಅಂತಲೇ ಪ್ರಸಾರ ಮಾಡಿದ್ವಿ. ಇದಕ್ಕೆ ನಮ್ಮ ಕೇಳುಗರಿಂದ ಬಂದಂತಹ ಪ್ರತಿಕ್ರಿಯೆ ಬಹಳ ದೊಡ್ಡದು. ಇದನ್ನು ಆಧಾರವಾಗಿದ್ದುಕೊಂಡು ಮುಂದಿನ ದಿನಗಳಲ್ಲಿ ರಾಗಂ 24/7 ಆ ಡಿ ಟಿ ಎಚ್ ವಾಹಿನಿಯನ್ನು ನಾವು ಪ್ರಾರಂಭ ಮಾಡಿದಾಗ ಇದಕ್ಕೂ ಕೂಡ ಕೇವಲ ರಾಷ್ಟ್ರದಾದ್ಯಂತ ಅಲ್ಲ, ವಿದೇಶಗಳಿಂದ ಕೂಡ ಅತ್ಯುತ್ತಮವಾದ ಪ್ರತಿಕ್ರಿಯೆ ಬಂದು ಇವತ್ತಿಗೂ ವಿದೇಶಗಳಲ್ಲಿ ಕೂಡ ವಾಹಿನಿಯನ್ನು ನಮ್ಮ ಕೇಳುವರು ಕೇಳ್ತಾ ಇದ್ದಾರೆ. ಈ ಎಲ್ಲದಕ್ಕೂ ಮೂಲ ಸಾಮಗ್ರಿಯನ್ನು ಒದಗಿಸಿಕೊಡೋಕ್ಕೆ ಕಾರಣರಾದವರು ನಮ್ಮ ಕಲಾವಿದರು. ಆಕಾಶವಾಣಿಯೊಂದಿಗಿನ ನಮ್ಮ ಕಲಾವಿದರ ಒಂದು ಸಂಬಂಧ ಹೇಗಿದೆ ಅಂತಂದರೆ ಕರಳುಬಳ್ಳಿ ಸಂಬಂಧ ಅಂತ ಹೇಳ್ತಾರಲ್ಲ ಆ ರೀತಿಯಂಥದ್ದು. ಈ ಸಂಬಂಧವನ್ನು ಸದಾಕಾಲಕ್ಕೂ ಉಳಿಸ್ಕೋಬೇಕು ಅನ್ನುವಂಥದ್ದು ನಮ್ಮ ಎಲ್ಲ ಕಲಾವಿದರ ಅಪೇಕ್ಷೆ, ಅದೇ ಅಪೇಕ್ಷೆ ಆಕಾಶವಾಣಿಯದ್ದು ಆಗಿದೆ. ಅದು ಸಂದರ್ಭ, ಸಾಧ್ಯತೆ ಇವನ್ನೆಲ್ಲನೂ ನೋಡಿಕೊಂಡು ನಾವು ಇದನ್ನು ಮುಂದುವರೆಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಸಾವಿರಾರು ಸಂಖ್ಯೆಯ ಆಡಿಷನ್ಗಳನ್ನು ನಮ್ಮ ಬೆಂಗಳೂರು ಕೇಂದ್ರ ನಿರ್ವಹಿಸ್ತಾ ಇದೆ. ಕೋವಿಡ್ ನಂತರದ ಸಂದರ್ಭದಲ್ಲಿ ಕೆಲವೊಂದು ಸ್ಥಿತ್ಯಂತರಗಳು ಆಗಿರೋದ್ರಿಂದ ಈ ರೀತಿಯ ಕಲಾವಿದರಿಗೆ ಕೆಲವೊಂದು ಅವಕಾಶಗಳು ಕಡಿಮೆ ಆಗಿರೋದು ಒಂದು ಸಂದರ್ಭಗಳು ಇರೋದು ನಿಜವೇ, ಇಲ್ಲ ಅಂತಲ್ಲ. ಇದು ಕೇವಲ ಬೆಂಗಳೂರು ಆಕಾಶವಾಣಿಗೆ ಮಾತ್ರ ಸೀಮಿತ ಅಲ್ಲ, ರಾಷ್ಟ್ರದಾದ್ಯಂತದ ಎಲ್ಲ ಆಕಾಶವಾಣಿಗಳಲ್ಲೂ ಈ ರೀತಿಯ ಒಂದು ಸ್ಥಿತ್ಯಂತರ ಆಗಿದೆ. ಆದರೆ ಅದು ಸಹಜ ಸ್ಥಿತಿಗೆ ಬರೋದರಲ್ಲಿ ಹೆಚ್ಚು ಕಾಲ ಬೇಕಾಗಿಲ್ಲ. ಎಲ್ಲ ಕಾರ್ಯಕ್ರಮ ನಿರ್ವಾಹಕರು ಹಾಗೆ ಕಾರ್ಯಕ್ರಮ ಸಿಬ್ಬಂದಿ ಈ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ನಾನಾಗಲೇ ಹೇಳಿದ ಹಾಗೆ ನಮ್ಮ ಉಳಿವಿಗೆ ಅಥವಾ ನಮ್ಮ ಯಶಸ್ಸಿಗೆ ಮೂಲ ಕಾರಣರಾದವರು ನಮ್ಮ ಕಲಾವಿದರೇ. ಹೀಗಾಗಿ ಕಲಾವಿದರಿಗೆ ಯಾವತ್ತಿಗೂ ಆಕಾಶವಾಣಿಯಲ್ಲಿ ಸ್ವಾಗತ ಇದ್ದೇ ಇದೆ. ಮತ್ತೆ ಮತ್ತೆ ಆಕಾಶವಾಣಿಯೊಂದಿಗೆ ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
1: ಆಕಾಶವಾಣಿ ಮತ್ತು ಸಂಗೀತ ಈ ಬಗ್ಗೆ ಕೇಳಿದರಲ್ಲ, ಮಾತನಾಡಿದವರು ಸಂಗೀತ ತಜ್ಞರು ಹಾಗೂ ಆಕಾಶವಾಣಿ ಮತ್ತು ದೂರದರ್ಶನ ದಕ್ಷಿಣ ವಲಯದ ಉಪನಿರ್ದೇಶಕರಾದ ಡಾಕ್ಟರ್ ಎನ್ ರಘು ಅವರು. ಕೇಳ್ತಾ ಇದ್ದೀರಿ ಬೆಂಗಳೂರು ಗಾಯನ ಸಮಾಜದಲ್ಲಿ May 30 ಆಯೋಜಿತವಾಗಿದ್ದ ಶ್ರೋತೃಗಳ ಸಮ್ಮುಖದ ಕಾರ್ಯಕ್ರಮದ ಧ್ವನಿ ಮುದ್ರಣ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಆಕಾಶವಾಣಿ ನಾಟಕ ಮತ್ತು ಕೇಳುಗರು ಈ ವಿಷಯದ ಮಂಡನೆಯನ್ನ ಕೇಳೋಣ. ಪ್ರಸ್ತುತಪಡಿಸಿದ್ದಾರೆ ಅಬ್ಬಾಸ್ ಖಾನ್ ಕಾಲೇಜಿನ ಪ್ರಾಂಶುಪಾಲರು ಮತ್ತು ರಂಗ ಕಲಾವಿದರೂ ಆದ ಡಾಕ್ಟರ್ ಎಂಎಸ್ ವಿದ್ಯಾ ಅವರು.
2: ಈ ಆಕಾಶವಾಣಿ ಮತ್ತು ಕೇಳುಗ ಅಂತ ಬಂದಾಗ ಆಗಿನ ಕೇಳುಗರ ಒಂದು ಸಂತತಿಯೇ ಬೇರೆ ತರ, ಬಹಳ ವಿಶಿಷ್ಟವಾದ ವಿಭಿನ್ನವಾದ ಸಂತತಿ. ಯಾಕೆಂದ್ರೆ ಇವಾಗಿನ ತರ ಅನೇಕ ಮಾಧ್ಯಮಗಳು ಇರಲಿಲ್ಲ, ಅವಾಗ ಆಕಾಶವಾಣಿನ ದೊಡ್ಡ ಮಾಧ್ಯಮ. ಆಕಾಶವಾಣಿಯಲ್ಲಿ ನಾವು ಕೆಲಸ ಮಾಡೋದೊಂದು ಹೆಮ್ಮೆ ವಿಚಾರ, ಒಂದ್ ರೀತಿ ಸ್ಟಾರ್ಡಮ್ ಅಂತ ಅನ್ಬೋದು. ಯಾರ್ಯಾರು ಆಕಾಶವಾಣಿ ಧ್ವನಿಯನ್ನ ನೀಡ್ತಾ ಬಂದ್ರು ಅವರೆಲ್ಲರಿಗೂ ಈ ಕೇಳುಗ ಅನ್ನೋನು ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಅಂದ್ರೆ ಶ್ರೋತೃಗಳಿಲ್ಲದೆ ಆಕಾಶವಾಣಿ ಇಲ್ಲ. ಆಕಾಶವಾಣಿಯಲ್ಲಿ ಆ ವಾಣಿಯ ಮುಖಾಂತರ ಕಿವಿಗೆ ನಾವು ಕೇಳಿಸ್ಕೊಂಡು ಆ ನಾಟಕ ಅನ್ನುವುದು ವಾರ್ತೆಗಳ ಜೊತೆಗೆ ಹೇಳ್ತಾರೆ, ವಾರ್ತೆಗಳಷ್ಟೇ ಜನಪ್ರಿಯವಾಗಿದ್ದು ಆಕಾಶವಾಣಿ ನಾಟಕಗಳು ಅಂತ. ಅವರು ನಮ್ಮಮ್ಮ ಮೊದಲು ನಾಟಕ ವಿಭಾಗದಲ್ಲಿ ತೋರಿಸ್ಕೊಂಡಾಗ ರಚನೆ ನಿರ್ದೇಶನ ಆಮೇಲೆ ರಾಷ್ಟ್ರೀಯ ನಾಟಕಗಳ ಅನುವಾದ ಇದೆಲ್ಲ ಬಗ್ಗೆ ತುಂಬ ಬರೆದಿದ್ದಾರೆ, ಲೇಖನಗಳು ಬರೀತಾ ಇರುವಾಗ. ಅವಾಗ ಹೇಗೆ ಮೊದಲಿಂದ 58ನೇ ಇಸವಿಯಿಂದ ಅವ್ರ ನಾಟಕಗಳನ್ನ ನೋಡಿದ್ರೋದ್ರಿಂದ ಎಷ್ಟು ಮಟ್ಟಿಗೆ ಅದು ವ್ಯತ್ಯಾಸ ಆಗ್ತಾ ಬಂತು ಅಂತ. ನಾನು ಸುಮಾರು 9ನೇ ಕ್ಲಾಸಲ್ಲಿ ಇದ್ದಾಗ ಮೊದಲು ಬಾರಿ ಕೆ ಎಸ್ ನರಸಿಂಹಸ್ವಾಮಿಯವ್ರನ್ನ ಇಂಟರ್ವ್ಯೂ ಮಾಡಬೇಕಾಗಿ ಬಂತು, ಅಂದ್ರೆ ನಮ್ಮ ಸಹಪಾಠಿಗಳ ಜೊತೆ ವಿಜಯ ಹೈಸ್ಕೂಲಿಂದ. ಅದು ನನ್ನ ಮೊದಲ ರೆಕಾರ್ಡಿಂಗು. ಈ ತರ ಈ ಕಾರ್ಯಕ್ರಮ ಮಾಡಿ

ಬಿಟ್ಟೆ. ಸೊ ಹೀಗಾಗಿ ಬೇರೆ ಕಾರ್ಯಕ್ರಮ ನನ್ನ ಅನುಭವ ತೊಡಗಿಸ್ಕೊಳ್ಳೋಕ್ಕಾಗಲಿಲ್ಲ. ನಂತರ ಆಕಾಶವಾಣಿ ಆಡಿಷನ್ ಆದಾಗ ನಾಟಕದಲ್ಲಿ ನಾಟಕಗಳ ಜೊತೆಗೆ ಆ ಎಂ ಎಸ್ ಸತ್ಯು, ಅರುಂಧತಿ ನಾಗ್ ಅಥವಾ ಉಷಾ ನರೋತ್ತಮ್ ಇಂಥವ್ರನ್ನ ಇಂಟರ್ವ್ಯೂ ಮಾಡುವಂಥ ಒಂದು ಅವಕಾಶ ನನಗೆ, ಪ್ರತಿಭಾವಂತ ಇಂಟರ್ವ್ಯೂ ಮಾಡುವಂಥ ಅವಕಾಶ ಆಕಾಶವಾಣಿ ಒದಗಿಸ್ತು. ಒಂದು ರೀತಿಯಲ್ಲಿ ಎಲ್ಲಾದರಲ್ಲೂ ನಾಟಕದ ವಿಭಾಗದಲ್ಲಿ ಟ್ಯಾಬ್ಲೇಷನ್ ಅಂತ ಆಗ್ಬೋದು, ಯಾವುದೇ ಆಗ್ಬೋದು, ಒಂದು ರೀತಿ ತೊಡಗಿಸಿಕೊಂಡಂಥ ಒಂದು ಉತ್ಸಾಹ ನನಗೆ ಮೊದಲಿಂದನು. ಈಗಲೂ ಅಷ್ಟೇ, ಆಕಾಶವಾಣಿ ಅಂದ ತಕ್ಷಣ ಬೇರೆ ಯಾವುದೇ ಕೆಲಸ ಇದ್ರೂ ಬಿಟ್ಟು ಮೊದಲು ಬರುವಂಥವಳು ನಾನು. ಹೀಗಾಗಿ ಮೊದಲಿಂದಲೂ ನನಗೆ ರೇಡಿಯೋ ಅನ್ನುವುದು ಒಂದು ಆಪ್ತವಾದ ಸ್ನೇಹಿತ ಅಥವಾ ಗೆಳತಿ ಅಂತ ಕರೀಬೇಕು ಹೇಳ್ಬೋದು. ನಾವಷ್ಟೇ ಅಲ್ಲ, ನಮ್ಮ ಮನೆಯವ್ರು ಎಲ್ಲರಿಗೂ. ಆಗ ನಾವು ಕಾಯ್ತಾ ಇದ್ದಿದ್ದೇನು ವಾರದ ಕಾರ್ಯಕ್ರಮ, ಪಕ್ಷಿನೋಟ ಆಗಿರ್ಬೋದು, ಸೌಂಡ್ ಟ್ರ್ಯಾಕ್ ಆಗಿರ್ಬೋದು, ಸಿನಿಮಾ ಸೌಂಡ್ ಟ್ರ್ಯಾಕು ಅಥವಾ ಸಿನಿಮಾ ಗೀತೆಗಳಾಗಿರ್ಬೋದು ಅಥವಾ ನಾಟಕಗಳು. ಅವ ನಾಟಕಗಳಂತೂ ವಾರಕ್ಕೆ ಎರಡು ಸಲ ಪ್ರಸಾರ ಆಗ್ತಿತ್ತು. ಆಮೇಲೆ ಅಲ್ಲದೆ ರಾಷ್ಟ್ರೀಯ ನಾಟಕಗಳು 3 ತಿಂಗಳಿಗೆ ಒಂದ್ಸಲಿ. ಇದೆಲ್ಲರಿಂದ ನಮಗೆ ಆಕಾಶವಾಣಿ, ನಾನೊಬ್ಳು ಕೇಳುಗಳಾಗಿ ನಾನು ಹೇಳ್ತಾ ಇರೋದು, ಕೇಳುಗಳಾಗಿ ನಮಗೊಂದು ರೀತಿಯ ಆತ್ಮೀಯ ವಾತಾವರಣ. ರೇಡಿಯೋ ಇಲ್ಲದೆ ನಮ್ಮ ಮನೆ ಉದಯ ಆಗ್ತಾನೆ ಇರಲಿಲ್ಲ. ಮನೆ ಆಮೇಲೆ ಸುಪ್ರಭಾತ ಆಗ್ತಿದ್ದವ್ರು ಹೇಳ್ದಂಗೆ ರೇಡಿಯೋಯಿಂದ. ನಮ್ಮನೆ ಮಾತ್ರನೇ ಅಂತ ಅಲ್ಲ, ಸುತ್ತಮುತ್ತಲೂ ಸುಪ್ರಭಾತ ನಡೀತಾ ಇದ್ದಿದ್ದೆ ರೇಡಿಯೋ ಮುಖಾಂತರ. ಇವಾಗ ಇವ್ರು ಹೇಳ್ದಂಗೆ ಎಫ್ ಎಂ ಅಂತ ಬಂದಿರ್ಬೋದು, ನಾವು ವೆಹಿಕಲ್ ಹೋಗ್ತಾ ಬರ್ತಾ ಹಾಕೊಳ್ಬೋದು ಬೇರೆ ವಿಚಾರ. ಆದರೆ ಈ ಒಂದು ಮೂಲ ನಮಗೆ ಆಕಾಶವಾಣಿಯಿಂದ ಸಿಗುವಂತ ಒಂದು ವಿಚಾರಗಳಿದೆಯಲ್ಲ, ವೈಚಾರಿಕ ಮನೋಭಾವ ಇದೆಯಲ್ಲ, ಅದು ಆಕಾಶವಾಣಿಯಿಂದ ದೊರಕದಂಗೆ ಬೇರೆ ಎಲ್ಲೂ ದೊರಕೋದಿಲ್ಲ ಅಂತ ನನ್ನ ಮನಸ್ಸಿನ ಭಾವನೆ. ಇದ್ರ ಮುಖಾಂತರ ನಾಟಕಗಳೇ ಆಗಿರ್ಬೋದು, ನಾಟಕ ಯಾವುದೇ ಒಂದು ನಾವು ಒಂದು ವಸ್ತು ಅಂತ ತೆಗೆದುಕೊಂಡಾಗ ಗಂಭೀರವಾಗಿ ತೊಡಸ್ಕೊಳ್ಳುವಂತೆ ಮಾಡುವುದು ಆಕಾಶವಾಣಿ. ನನ್ನ ನೆನಪಿನ ಅಂಗಳದಿಂದ ಆಕಾಶವಾಣಿ ನಾಟಕ ಮತ್ತು ಕೇಳುಗ ಅಂತ ಹೋಗೋದಕ್ಕೆ ನನಗೆ ಮನಸ್ಸು. ಕಿವಿಯಿಂದ ಮೂಲಕ ಮನಸ್ಸನ್ನು ಹೊಕ್ಕು ಕಣ್ಣಿನ ಮುಂದೆ ದೃಶ್ಯನ ಏರ್ಪಾಡು ಮಾಡುವುದು ನಾಟಕ. ಯಾವುದು ಅದು? ರೇಡಿಯೋ ನಾಟಕ. ಹೀಗಾಗಿ ಒಂದು ರೀತಿಲಿ ಮನೋರಂಗಕ್ಕೆ ಸೀಮಿತವಾದದ್ದು. ಸೀಮಿತ ಅಂತ ಹೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ನಮ್ಮ ಒಂದು ಕಲ್ಪನೆ ಸಾಮರ್ಥ್ಯ ಎಷ್ಟು ಬೆಳೆಯುತ್ತೋ ಅಷ್ಟು ದೃಶ್ಯಗಳನ್ನ ಆ ರೀತಿ ನಾವು ಕಲ್ಪಿಸ್ಕೊಳ್ತಾ ಹೋಗ್ಬೋದು ಆಕಾಶವಾಣಿಯ ನಾಟಕಗಳ ಮುಖಾಂತರ. ಆಮೇಲೆ ಮೊದಲು ರಂಗಭೂಮಿ ನಾಟಕಗಳೇ ಆಕಾಶವಾಣಿ ನಾಟಕಗಳಾಯ್ತು, ಯಾಕೆಂದ್ರೆ ರೇಡಿಯೋ ನಾಟಕಗಳನ್ನ ಯಾರು ಮೊದಲು ಬರ್ದಿರ್ಲಿಲ್ಲ. ಮಾಧ್ಯಮ ಶುರು ಆದ್ಮೇಲೆ ತಾನೇ ಎಲ್ಲ ರಚನೆ ಮಾಡಕ್ ಸಾಧ್ಯ. ಅದರಲ್ಲಿ ಆ ರೇಡಿಯೋ ನಾಟಕ ಬರೆಯುವಾಗ 10 ನಿಮಿಷದಿಂದ 1 ಗಂಟೆವರೆಗೂ ಕೇಳುಗರನ್ನ ನಾವು ಹಿಡ್ಕೊಳ್ಬಹುದಾದಂತ ವಿಚಾರ. ಯಾವುದೇ ರೇಡಿಯೋ ನಾಟಕ ಇರಲಿ, ಅದಕ್ಕೆ ಧ್ವನಿ ಮುಖ್ಯ ಪಾತ್ರ ವಹಿಸುತ್ತೆ. ಧ್ವನಿ ತಂತ್ರ, ಸಂಗೀತ ಇದ್ರೂ ಅಭಿನಯವೇ ಜೀವಾಳ. ನಿರ್ದೇಶಕನ ಮೊದಲ ಕರ್ತವ್ಯ ಅಂದ್ರೆ ಆ ಪಾತ್ರಕ್ಕೆ ಯಾವ ಕಲಾವಿದ ಸರಿ ಹೊಂದುತ್ತಾನೆ, ಸರಿಯಾದ ಕ್ಯಾಸ್ಟಿಂಗ್ ಅಂತ ಕರಿತೀವಲ್ಲ, ಅದನ್ನ ಮಾಡಿದ್ರೆ ನಿರ್ದೇಶಕ ಅರ್ಧ ಪಾಸ್ ಆದ ಹಾಗೆ. ನಂತರ ಅದಕ್ಕೆ ಆರಿಸ್ಕೊಳ್ಳೋದು, ಯಾಕಂದ್ರೆ ನಾಟಕ ರಚನೆಯೂ ಅದೊಂದು ದೊಡ್ಡ ಕಲೆ. ಇಷ್ಟು ವಿಚಾರಗಳನ್ನ ಇಷ್ಟು ಸಮಯದಲ್ಲಿ ಇರುಕಿಸಿಕೊಂಡು ಅಂತ ಹೇಳ್ತೀವಲ್ಲ, ಹೇಳುವಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಅದನ್ನ ನಾವು ರೇಡಿಯೋ ಮುಖಾಂತರ ಯಾವುದೇ ಒಂದು ದೃಶ್ಯವಿಲ್ಲದೆ ರೇಡಿಯೋ ಮುಖಾಂತರ ಕೇಳುಗರಿಗೆ ತಲುಪಿಸೋದಿದೆಯಲ್ಲ, ಅದು ಇನ್ನೊಂದು ಸವಾಲಿನ ಕೆಲಸ. ಧ್ವನಿ ತಂತ್ರಗಳ ಬಗ್ಗೆ ಮಾತಾಡುವಾಗಲೂ ಅಷ್ಟೇ, ಎಫೆಕ್ಟ್ಸ್ ತಕ್ಕಾಗಿರ್ಬೇಕು, ಮಂತ್ರಕ್ಕಿಂತ ಉಗುಳೇ ಜಾಸ್ತಿ ಆಗೋಗೆ ಆ ತಂತ್ರಗಳು ಇರಬಾರದು ಅಂತ ನನ್ನ ಭಾವನೆ. ನಂದು ಅಂತಾನೆ ಅಲ್ಲ, ಜನರಲ್ ಆಗಿ ಎಷ್ಟೋ ಸಲ ಏನಾಗುತ್ತೆ, ನೀರು ಕುಡಿಯೋದು ಸುಮ್ ಸುಮ್ಮನೆ ನೀರು ಕುಡಿಯೋ ಶಬ್ದ, ಸುಮ್ಮನೆ ನಡೆಯೋ ಶಬ್ದ, ಸುಮ್ಮನೆ ಬಾಗಿಲು ತೆಗೆಯೋ ಶಬ್ದ, ಅನ್ನೆಸರಿ ಶಬ್ದಗಳನ್ನ ಮಾಡ್ತಿದ್ರೆ, ಅನಾವಶ್ಯಕವಾದ ಶಬ್ದಗಳನ್ನ ಮಾಡ್ತಿದ್ರೆ ಅದು ನಾಟಕಕ್ಕೆ ಪೂರಕವಾಗಲ್ಲ, ಮಾರಕ ಆಗುತ್ತೆ. ಆ ವಿಚಾರ ಅಲ್ಲಿಗೆ ಬೇಕೇ ಬೇಕು ಅನ್ನೋ ಒಂದು ವಿಚಾರ ಬರೋತ್ನ ಕೆಲವರು ಸುಮ್ಮನೆ ಹೇಳ್ತಾ ಆಹಾ ಹೌದಾ ಓಹೋ ಏಹೆ ಅಂತಿರ್ತಾರೆ, ಅನಗತ್ಯ ಅಂತ ನನ್ನ ಭಾವನೆ. ಶ್ರೀ ರಂಗನಾಥ್ ಒಂದ್ಸಲಿ ದಪ್ಪ ಹಾಳೆಯನ್ನ ಮೈಕಿನ ಮುಂದೆ ಅಲ್ಲಾಡಿಸಿ ಗುಡುಗಿದ ಶಬ್ದವನ್ನು ಸೃಷ್ಟಿ ಮಾಡುತ್ತಿದ್ದು ನನಗಿನ್ನು ನಾಪಕ ಇದೆ ಅಂತ ಬರೀತಾರೆ. ದಪ್ಪ ಹಾಳೆಗಳನ್ನ ಇಟ್ಕೊಂಡು ಶಬ್ದ ಮಾಡಿದ್ರಂತೆ ಅದು ಗುಡುಗಿನ ಶಬ್ದ, ಯಾಕಂದ್ರೆ ಇವಾಗಿನ ತರ ಅವಾಗ ಇನ್ನೂ ಇದು ಬಂದಿರ್ಲಿಲ್ವಲ್ಲ, ರೆಕಾರ್ಡೆಡ್ ಅಲ್ಲ ಅಷ್ಟು ಇರ್ಲಿಲ್ವಲ್ಲ ಅದನ್ನ. ಅಂದ್ರೆ ಆಗಿನ ಸಮಯದಲ್ಲಿ ನಮ್ಮನಲ್ಲಿ ಇನ್ನೋವೇಟಿವ್ ಅಂತ ಹೇಳ್ತೀವಲ್ಲ, ನಮ್ಮಲ್ಲಿ ಕ್ರಿಯೇಷನ್ ಮಾಡೋದಕ್ಕೆ ಸೃಷ್ಟಿ ಮಾಡೋದಕ್ಕೆ ಒಂದು ರೀತಿ ನಮ್ಮ ಮುಂದೆ ಒಂದು ನಮ್ಮ ಬುದ್ಧಿಮತ್ತೆಗೆ ಸವಾಲನ್ನು ಒದಗಿಸ್ತಾ ಇದ್ದಂಥದ್ದು ಆಕಾಶವಾಣಿ. ಇನ್ನೊಂದು ಆಕಾಶವಾಣಿ ಮುಖ್ಯ ಉದ್ದೇಶ ಸಾಮಾನ್ಯ ಮನುಷ್ಯನ ಹಿಡಿದು ಅತ್ಯಂತ ಮೇಧಾವಿಯವರೆಗೂ ತಲುಪುವಂಥದ್ದು. ಆಮೇಲೆ ಮೊದಲು ನಮ್ಮ ರೇಡಿಯೋ ನಾಟಕಗಳನ್ನ ಬರೆಯೋರ ಸಂಖ್ಯೆ ಕಡಿಮೆ ಇರೋದ್ರಿಂದ ಎಷ್ಟೋ ಸಲ ಮೊದಲು ಕತೆ ಕಾದಂಬರಿಗಳನ್ನ ರೇಡಿಯೋ ನಾಟಕಗಳಾಗಿ ತೆಗೆದುಕೊಳ್ತಾ ಇದ್ರು. ಅದರಲ್ಲಿ ಮಹಾಸತಿ ಸರಸ್ವತಿ ಇರ್ಬೋದು, ಚೋಮನ ದುಡಿಯಬಹುದು, ಮೂಕಜ್ಜಿ ಕನಸುಗಳು, ನಾಯಿ ನೆರಳು, ಭಟ್ಟರಮಗಳು, ಈ ಕಡೆ ಹೀಗೆ ಲಿಸ್ಟ್ ಬೆಳೀತೋಗುತ್ತೆ. ರೇಡಿಯೋ ತಂತ್ರ ಅಷ್ಟು ರಚನಾ ತಂತ್ರ ಅಷ್ಟು ಸುಲಭ ಅಲ್ಲ, ಆಸಕ್ತಿ ಬೆಳೆಸೋದಕ್ಕೆ ಅದು ತಕ್ಕಾಗಿ ಒಂದು ತರಬೇತಿ ಕೊಟ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಒಂದೆರಡು ಸಲ ಮಾಡಿದ್ರು ವರ್ಕ್ಶಾಪ್ಗಳನ್ನ. ಇನ್ನೊಂದು ಬಹಳ ಮುಖ್ಯವಾದ, ವೃತ್ತಪತ್ರಿಕೆಯಲ್ಲಿ ಬಂದಂತ ಒಂದು ಸುದ್ದಿಯನ್ನ ನರೋತ್ನರಾಮ್ ಅವರು ಅರಿಶಿನ ಅಳಿಸಬೇಡಮ್ಮ ಅಂತ ಒಂದು ನಾಟಕ ಮಾಡಿದ್ರಂತೆ. ಒಂದು ಸುದ್ದಿ ಬಂತಂತೆ, 4 ಸಾಲಿನ ಸುದ್ದಿ. ಒಬ್ಬ ಮಗ ಸತ್ತೋಗ್ತಾನೆ, ಸೊಸೆ ವಿಧವೆ ಆಗ್ತಾಳೆ, ಅವಳು ಏನ್ ಮಾಡ್ತಾಳೆ, ಅತ್ತೆ ಇನ್ನೊಬ್ಬ ಮಗನಿಗೆ ಕೊಟ್ಟು ಮದ್ವೆ ಮಾಡ್ತಾಳೆ ಅಂತ ಪತ್ರಿಕೆಯಲ್ಲಿ ನ್ಯೂಸ್ ಬಂತಂತೆ. ಅದನ್ನ ನರೋತ್ನರಾಮ್ ತಗೊಂಡು ರೇಡಿಯೋ ನಾಟಕಾಗಿ ಅರಿಶಿನ ಅಳಿಸಬೇಡಮ್ಮ ಅಂತ ಅನ್ಬಿಟ್ಟು ಅದನ್ನ ಅಳವಡಿಸಿದ್ರಂತೆ. ಒಟ್ಟಿನಲ್ಲಿ ಇಷ್ಟು ಅನೇಕ ವಿಚಾರಗಳನ್ನ ನಾವು

0: ಆಕಾಶವಾಣಿಯಲ್ಲಿ ಯುನೈಟೆಡ್ ಆಡಿಯನ್ಸ್ ಕಾರ್ಯಕ್ರಮ ಮಾಡ್ತಿದ್ದೆ, ತರ ಅಲೆಗಳು ಇರ್ಬೋದು ಅಥವಾ ನಗರಬೇಡಿ ಕಾರ್ಯಕ್ರಮ ಇರ್ಬೋದು. ಆಮೇಲೆ ನಮ್ಮಮ್ಮ ಅವರ ಕಾವೇರಮ್ಮನ ಅವರು ಸ್ವಂತ ಅನುಭವ ತೆಗೆದುಕೊಂಡು ಬರೆದಂಥದ್ದು. ಶವದ ಮನೆ ಬಗ್ಗೆ ಹೇಳ್ತಾರೆ, ಶವದ ಮನೆ ಮಾಡಿದಾಗ ಎಷ್ಟು ಹೆದರಿಕೆ ಆಗ್ತು ಆಡಿಯನ್ಸ್ ಕೇಳಿದಾಗ, ಚದುರಂಗರ ಶವದ ಮನೆ ಕೇಳಿದಾಗ ಎಷ್ಟು ಹೆದರಿಕೆ ಪಟ್ಕೊಂಡ್ರು ಅಂತ ಹೇಳ್ತಾರೆ. ಹೀಗೆ ಮತ್ತೆ ಅದಲ್ಲದೆ ರಂಗನಾಟಕ ತಂಡವನ್ನು ಕರೆಸಿ ಆಕಾಶವಾಣಿಯಲ್ಲಿ ಆ ರಂಗನಾಟಕವನ್ನು ರೇಡಿಯೋ ನಾಟಕ ಅವರೇ ತಂಡದವರೇ ಬಂದು ರಂಗನಾಟಕ ಮಾಡಿದ್ರು ಆಕಾಶವಾಣಿಯಲ್ಲಿ. ಆಮೇಲೆ ಕಾರ್ಖಾನೆಗಳು ಕಾರ್ಮಿಕರ ನಾಟಕ ಮಾಡ್ತಾ ಇದ್ದಿದ್ದು. ಆಮೇಲೆ ರಾಷ್ಟ್ರೀಯ ನಾಟಕಗಳು ಬಹಳ ಮುಖ್ಯವಾಯಿತು. 1958 ಪ್ರಾರಂಭ ಆಯ್ತಂತೆ. ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳಿವೆ, ಹಲವಾರು ಭಾಷೆಗಳಿವೆ. ಅವೆಲ್ಲ ಭಾಷೆಗಳನ್ನ ಹೇಗೆ ಅನುವಾದ ಮುಖಾಂತರ ಎಲ್ಲ ಪ್ರಾಂತ್ಯದವರೆಗೂ ತಲುಪಿಸ್ಬೋದು, ಅಲ್ಲ ಸವಾಲು ಸಂಸ್ಕೃತಿನ ಪರಿಚಯ ಮಾಡಿಸುವಂಥದ್ದು ಒಂದು ಗುರಿ ಸ್ವಾತಂತ್ರ್ಯ ಬಂದ್ಮೇಲೆ ಬಹಳ ಮುಖ್ಯವಾಯಿತು ಅಂತ ಅದು ಆಕಾಶವಾಣಿ ಅದರ ಒಂದು ಸವಾಲನ್ನು ಅದನ್ನು ಸ್ವೀಕರಿಸ್ತು. ಆಮೇಲೆ ಲಂಕೇಶ್ ನಾಟಕ ಸಪ್ತಾಹ, ಗಿರೀಶ್ ಕಾರ್ನಾಡ್ ನಾಟಕ ಸಪ್ತಾಹ ಇರ್ಬೋದು, ಪತ್ಯದ ನಾಟಕ ಸಪ್ತಾಹ, ವಿಜ್ಞಾನ ನಾಟಕ ಸಪ್ತಾಹ, ಹೀಗಾಗಿ ಅನೇಕ ನಾಟಕಗಳನ್ನ ಮಾಡಿ ಒಂದು ರೀತಿಲಿ ಜನರಿಗೆ. ಆಮೇಲೆ ಇವರು ಶಂಕರನಾರಾಯಣ ಸರ್ ಹೇಳ್ದಂಗೆ 97 ಸುವರ್ಣ ಸಂಭ್ರಮ ಅಂತ, ಅವಾಗ ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ 7 ಸ್ಟೇಷನ್ಗಳು ಅದನ್ನ ಇಟ್ಕೊಂಡು ಆಕಾಶವಾಣಿಯ ನಾಟಕ ಮಾಡಿದ್ದು. ಏನು ಅಂದ್ರೆ ಒಟ್ಟಿನ ಸಮಾಜದಲ್ಲಿ ಆಗುವಂತ ರಾಜಕೀಯದಲ್ಲೂ ಆಗು ಹೋಗುಗಳನ್ನ ಒಂದು ವಸ್ತುವಾಗಿ ಸ್ವೀಕರಿಸಿ ಅದನ್ನ ಆಕಾಶವಾಣಿಯ ನಾಟಕಗಳ ಮುಖಾಂತರ ಬಿತ್ತರಗೊಳಿಸಿದ್ದು ಬಹಳ ಮುಖ್ಯವಾದ ವಿಚಾರ.
1: ಆಕಾಶವಾಣಿ ನಾಟಕ ಮತ್ತು ಕೇಳುಗರು, ಇದುವರೆಗೆ ಮಾತನಾಡಿದವರು ಅಬ್ಬಾಸ್ ಖಾನ್ ಕಾಲೇಜಿನ ಪ್ರಾಂಶುಪಾಲರು ಮತ್ತು ರಂಗ ಕಲಾವಿದರಾದ ಡಾಕ್ಟರ್ ಎಂಎಸ್ ವಿದ್ಯಾ ಅವರು. ಆತ್ಮೀಯರೇ, ಇವತ್ತಿನ ಕನ್ನಡ ಭಾರತಿ ಸಂಚಿಕೆಯಲ್ಲಿ ಆಕಾಶವಾಣಿ 90 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರ ಮೇ 30 ತಾರೀಕು ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಆಯೋಜಿಸಿದ್ದ ಸ್ವರಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಆಶಾ, ನಿರ್ವಹಣೆ ಕೆಎಲ್ ರಾಜೇಶ್ವರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಧಾರವಾಡ. ಆತ್ಮೀಯ ಕೇಳುಗರೆ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ. ಕೇಳುಗರೆ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: Thirty-five years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನದಲ್ಲಿ ರಾಗ್ ಜೋಗ್ ಕೌನ್ಸ್ ಕೇಳೋಣ. ತಬಲಾ ಸಾಥ್ ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರ್, ಹಾರ್ಮೋನಿಯಂನಲ್ಲಿ

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನದಲ್ಲಿ ರಾಗ್ ಜೋಗ್ ಕೌನ್ಸ್ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್ ಹಾಗೂ ಹಾರ್ಮೋನಿಯಂನಲ್ಲಿ ಸಾಥ್ ನೀಡಿದವರು ಬಸವರಾಜ್ ಹಿರೇಮಠ್. ಇಲ್ಲಿಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ. ಸಮಯ 10:30 ಆಗುತ್ತಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: three immediate policy measures or what are the three big reforms which you think that the government should take immediately?
1: I think, again, I say that government has decriminalized a lot of policies and made life easy for business people. But I think we must continue that journey. We must continue the journey, not just in terms of ease of doing business. We now need to say speed of doing business. Can decision be taken in one day, in 24 hours? And people are looking at faster execution. People want the plant up in 11 months, not in 22 months. So these are the challenging outcomes which we need to work on. And cost of doing business is important. So these two are what I would say, continue to focus, continue to work on them. And then the one piece I would add, GST, when it was implemented, it was a landmark reform, not because of what it did. It brought center and states together to agree on a policy together as one team. Now, there are difficult reforms which we have to do. I think GST-like structure will help us.
0: Mr. Mukundan, thank you very much.
2: In this special series, 12 Saal Vishwas Ke, Vikas Ke, Jan Kalyan Ke, you were listening to an interview with R. Mukundan, President, Confederation of Indian Industry, CII. Interviewer was Shishir Sinha, journalist. This program is also available on our YouTube channel, News on AIR Official.
3: Akashavani, Bengaluru. ಕೆಲವರೆ ನಮ್ಮ ನಿಲಯದ ನಾಡಿಯ ಪ್ರಸಾರ ಕಾಲದಲ್ಲಿ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತ 6:30 ಎಂಪಿಎಂ ಕೊಟ್ರಯ್ಯ ಅವರಿಂದ ಚಿಂತನೆ ಕೇಳ್ತೀರಿ. ಬೆಳಿಗ್ಗೆ 6:35 ಸಂಜೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ. ಬೆಳಿಗ್ಗೆ 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಬೆಳಿಗ್ಗೆ 6:50 ರೈತರಿಗೆ ಸಲಹೆಗಳು. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಳಿನ ವಿಷಯ ಉದ್ಯೋಗಾವಕಾಶಗಳು. ಭಾಗವಹಿಸಲಿದ್ದಾರೆ ಸಿಡ್ಯಾಕ್ ಬೆಂಗಳೂರು ಇಲ್ಲಿಯ ಪ್ಲೇಸ್ಮೆಂಟ್ ಆಫೀಸರ್ ಇಂದ್ರಾಣಿ ಹಿಂದೆ ಪಿಎಸ್ ಅವರು, ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. 8:30 ಆಕಾಶವಾಣಿಗೆ 90ರ ಸಂದರ್ಭದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಬೋ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವ ಸಾದರ್ ನಿರ್ಮಾಣ ಎಂ ಶಿವರಾಮ್. ಬೆಳಿಗ್ಗೆ 9:05 ವಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸಲಿದ್ದಾರೆ ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ, ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಬೋ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, 12:35 ಆರೋಗ್ಯ ಸಂಚಿಕೆ. ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವದ ಕುರಿತಂತೆ ಹಾಸನದ ರಾಜೀವ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎ ನಿತಿನ್ ಅವರೊಡನೆ ಅರಕಲಗೂಡು ವಿ ಮಧುಸೂದನ್ ಅವರು ನಡೆಸುವ ಸಂದರ್ಶನ. 1:00 ಪ್ರಗತಿಪಥ, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ.
4: ಆಕಾಶವಾಣಿ ಧಾರವಾಡ. ಇಂದಿನ ಪ್ರಸಾರ ಕಾರ್ಯ ಮುಗಿಸುವ ಮುನ್ನ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಮುಂಜಾನೆ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:25 ಅಶೋಕ್ ಚಳಚಗುಡ್ಡ ಅವರಿಂದ ಚಿಂತನ. 6:30 ರೈತರಿಗೆ ಸಲಹೆ. 6:35 ಹಾಗೂ 8:15 ಸ್ವರಾಂಜಲಿ, ಸಂಗೀತ ದಿಗ್ಗಜರ ಜೀವನ ಗಾಯನ ಕುರಿತ ಕಾರ್ಯಕ್ರಮದಲ್ಲಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ, ಪ್ರಖ್ಯಾತ ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮಭಾವು ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಸರಣಿ, ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪ್ರಸ್ತುತಿ ಮಾಯಾರಾಮನ್. 6:50 ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಮಾಯಾರಾಮನ್. 7:15 ಜೀವನ ಬೆಳಕು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ ಆಸ್ಪತ್ರೆ ಧಾರವಾಡ. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಸಿರ್ಸಿ. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಲಿನಿ ರಾಜೂರ್ಕರ್ ಅವರ ಗಾಯನ. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. 9:05 ಗಾಂಧಿ ಸ್ಮೃತಿ. 9:15 ಅರ್ಪಣ. 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 10:45 ಜನಪದ ಸಂಗೀತ ಕಾರ್ಯಕ್ರಮ. 11:00 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 11:30 ಡಾ ಮುಕ್ತಾ ಮುಜುಮ್ದಾರ್ ಅವರ ಗಾಯನ.

12:05ಕ್ಕೆ ವನಿತಾ ವಿಹಾರ, 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಯೋಗ ದಿನದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾ ಎಸ್ ಎ ನಿತಿನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 1:20ಕ್ಕೆ ಹಾಗೂ 6:51ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ತಾಲೂಕಿನ ಸುಳ್ಳದ ಕಸ್ತೂರವ್ವ ತೀರ್ಕಪ್ಪ ಬ್ಯಾಹಟ್ಟಿ ಮತ್ತು ಸಂಗಡಿಗರಿಂದ ಕೋಲಾಟದ ಪದ. 1:30ಕ್ಕೆ ಕನ್ನಡ ಚಿತ್ರಗೀತೆಗಳು, 2:40ಕ್ಕೆ ಹೊಸ ಹಾಡು. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30ಕ್ಕೆ ಟೀ ಟೈಮ್ ಚಿತ್ರಗೀತೆ, 6:30ಕ್ಕೆ ಅವಲೋಕನ. 6:51ಕ್ಕೆ ಕೃಷಿ ರಂಗದಲ್ಲಿ ಹಲೋ ಕೃಷಿ ರಂಗ ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ ಕೇಳಲಿದ್ದೀರಿ. ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವ ತಜ್ಞರು ಕೃಷಿ ನಿರ್ದೇಶಕರಾದ ಡಾ ಜಿಟಿ ಪುತ್ರ. 8:00ಗೆ ಕಾರ್ಯಕ್ರಮ ಯುವವಾಣಿ. ಈ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಕುಪ್ಪೇಲೂರ್ ಅವರಿಂದ ಸ್ವರಚಿತ ಕವನ ವಾಚನ. 8:30ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15ಕ್ಕೆ ಸ್ವರ ಸೌರಭ. 9:30ಕ್ಕೆ ಡಿನ್ನರ್ ಟೈಮ್, ಊಟದೊಂದಿಗೆ ಬದುಕಿನ ಮಾತು. ಭಾಗವಹಿಸುತ್ತಾರೆ ಮಾಲಾ ಸಾಮ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನಗಲ್. 10:00ಗೆ ಜನಪದ ವೈವಿಧ್ಯ ಕಾರ್ಯಕ್ರಮದಲ್ಲಿ ಬೆಳ್ಳಾರಿಯ ಚಿಗಟಗೇರಿಯ ಚನ್ನಬಸಪ್ಪ, ಚಿಕ್ಕಪ್ಪ ಮಾಳಗಿ ಮತ್ತು ಸಂಗಡಿಗರಿಂದ ಮೈಲಾರಲಿಂಗನ ಪದ ಕೇಳುತ್ತೀರಿ. ನಂತರ ರೋಣ ತಾಲೂಕಿನ ಸಂದಿಗವಾಡದ ದ್ಯಾಮಣ್ಣ ಬಳಿಗೇರ್ ಮತ್ತು ಸಂಗಡಿಗರಿಂದ ಕರಡಿಮಜಲು. ನಂತರ ಸದಾಶಿವ ದಶರಥ ಬಾಳಿಗೇರಿ ಮತ್ತು ಸಂಗಡಿಗರಿಂದ ಮುಂಡರಗಿ ಪದ. ಆನಂತರ ಅಥಣಿ ತಾಲೂಕಿನ ಸುತ್ತನಟ್ಟಿಯ ಪದ್ಮವ ಲಕ್ಷ್ಮಣ ಮಾಂಗ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. ನಂತರ ಮಾಳನಗುಡಿಯ ಗುಡ್ಡಪ್ಪ ಮರೆಪ್ಪ ಚನ್ನದಾಸರ್ ಮತ್ತು ಸಂಗಡಿಗರಿಂದ ತತ್ವ ಪದ ಕೇಳುತ್ತೀರಿ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಸಮಯ 11:08:35. ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಗುವುದು. ನಮ್ಮ ನಿಲಯದ ನಾಳೆಯ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55ಕ್ಕೆ ಆರಂಭವಾಗಲಿದೆ. ಇನ್ನು ಮುಂದೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುವುದು ದಿಲ್ಲಿ ಕೇಂದ್ರದಿಂದ. ಇನ್ನು ನಿಮ್ಮ ಉಮಾ ಭಾತ್ಕಂಡೆ ಇವರಿಗೆ ಅನುಮತಿ ನೀಡಿ. ಶುಭರಾತ್ರಿ. ಜೈ ಹಿಂದ್.

ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಕಥಾ ಕಲರವ. ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ಮ್ಯಾಕ್ ನಂಬರ್ 1. ಟೈಮ್ ಈಸ್ 5 hours 23 minutes 18 19 20 seconds.
2: This is a talk studio, mic number 2, spare microphone, test is over.